ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ವೈಶಾಖ ಮಾಸದ 26ನೇ ದಿನ. ಸ್ಥಳೀಯ ಪಂಚಾಂಗ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಅಂದರೆ 2026ನೇ ಇಸವಿ ಮೇ ತಿಂಗಳ 16ನೇ ತಾರೀಖು ಶನಿವಾರ. ಈಗ ವೇಳೆ 5:58:39. ಆತ್ಮೀಯ ಕೇಳುಗರಿಗೆಲ್ಲ ಸಹನ ಮಾಡುವ ನಮಸ್ಕಾರಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6 ಗಂಟೆ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನಾ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:30 ಸೇವಾ ವಾಹಿನಿ, 7:45 and 8:45 ಕನ್ನಡ ಚಿತ್ರಗೀತೆಗಳು, 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಜೆ ಶ್ರೀನಿವಾಸ ಅಯ್ಯಂಗಾರ್ ಅವರ ವೀಣಾವಾದನ. 10:30 and 2:40 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ, ನಂತರ ಭಕ್ತಿಗೀತೆ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬನ್ನೂರು ಹೋಬಳಿ ಮಾದಿಗಳ್ಳಿಯ ಜಯಮ್ಮ ಮತ್ತು ಸಂಗಡಿಗರಿಂದ ಗಂಗೆ ತರುವ ಹಾಡು. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ, ಈ ಕುರಿತು ಮಾಹಿತಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಶ್ರೀಕರ್ ಬಿಆರ್ ಅವರು ಹಾಡಿರುವ ಭಾವಗೀತೆಗಳು. 11:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ಬ್ಯಾಡ್ಲಮೂಡು ಗ್ರಾಮದ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗಸ್ವಾಮಿ ಹಾಡು. 3:30 ಮಕ್ಕಳ ಮಂಟಪದಲ್ಲಿ ಮೊದಲಿಗೆ ಹಕ್ಕಿಗೂಡು, ಪ್ರಸ್ತುತಿ ಬಿಜಿ ಕವಿತಾ, ನಂತರ ರೀನಾ ಕೆಎನ್ ಅವರಿಂದ ಕಥೆ. 4:00 ನಾಟಕ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ, ರಚನೆ ಇಡಗೂರು ಪಿಟಿ ಕೃಷ್ಣಮೂರ್ತಿ, ನಿರ್ದೇಶನ ಡಾಕ್ಟರ್ ಎಎಸ್ ಶಂಕರನಾರಾಯಣ. 4:30 ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಚಿತ್ರಸಾಹಿತಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ವೃತ್ತಿ ಜೀವನ ಕುರಿತು ಅವರ ಸಹೋದರ ಕಣಗಾಲ್ ನರಸಿಂಹಯ್ಯ ಅವರೊಂದಿಗೆ ಶ್ರೀನಿವಾಸ ಪ್ರಸಾದ್ ಅವರು ನಡೆಸಿದ್ದ ಸಂವಾದ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿ ರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಶ್ರೀರಂಗಪಟ್ಟಣ ತಾಲೂಕು ಕಸಬಾ ಹೋಬಳಿ ಬಿದರಹಳ್ಳಿ ಗ್ರಾಮದ ಕೃಷಿಕ ಸಹೋದರರಾದ ಡಾಕ್ಟರ್ ಬಿಕೆ ಶ್ರೀಧರ್ ಮತ್ತು ಬಿಕೆ ಸತೀಶ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ಮಣಿಪಾಲದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಸಂಸ್ಥೆಯ 33ನೇ ಘಟಿಕೋತ್ಸವದ ಬಾನುಲಿ ವರದಿ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 8:15 ರೂಪಕ ಇಳಿವಯಸ್ಸಿನ ಇಬ್ಬನಿ, ರಚನೆ ಮತ್ತು ಪ್ರಸ್ತುತಿ ಸಿಎಸ್ ಪೂರ್ಣಿಮಾ, ಸಹ ನಿರೂಪಣೆ ಹಾಗೂ ನಿರ್ಮಾಣ ಕಾರ್ತಿಕ್ ಎಂಎಸ್. ರಾತ್ರಿ 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ. ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಖ್ಯಾಲ್ವಾ ಗಾಯನ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಕೇಳುಗರೆ, ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಸಮಯ 6:05 ಇದೆ. ಇದೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. Prime Minister Narendra Modi arrived in the Netherlands late last night on the second leg of his five-nation tour aimed at deepening India's strategic and economic ties with European nations. Mr. Modi was received by the Dutch Foreign Minister Toon Berendsen upon his arrival at Amsterdam Airport. Mr. Modi reached the Netherlands after a brief stopover in the United Arab Emirates, where he held talks with UAE President Mohammed bin Zayed Al Nahyan in Abu Dhabi. At the hotel in The Hague, the Prime Minister was accorded a grand welcome with cultural and musical performances by the Indian diaspora. Dutch troops also greeted him ceremonially. Our correspondent covering the Prime Minister's Netherlands visit has filed this report. During the visit, the Prime Minister will hold bilateral talks with Dutch Prime Minister Rob Jetten and will call on their majesties, the King and the Queen. The visit carries significance beyond bilateral ties and is expected to shape broader India-EU relations following the recently concluded India-Europe Free Trade Agreement. On Saturday, PM Modi will address the Indian community and meet CEOs of leading Dutch companies. Several important agreements are expected to be signed, particularly in the fields of semiconductor chips and AI, where the Netherlands stands as a global leader. After concluding his visit to the Netherlands, Prime Minister Modi will travel to Gothenburg in Sweden tomorrow on the third leg of his five-nation tour. Mr. Modi will hold bilateral talks with his Swedish counterpart, Ulf Kristersson. The government has imposed a special additional excise duty of 3 rupees per litre on export of petrol. According to official Gazette notifications issued by Ministry of Finance yesterday, the special additional excise duty on diesel exports has been brought down to 16 rupees 50 paise per litre from 23 rupees. The special additional excise duty on aviation turbine fuel has also been reduced to 16 rupees from 33 rupees a litre. The revised rates will remain in force for the next fortnight beginning today. There has been no change in the existing excise duty rates for petrol and diesel for domestic consumption. Prime Minister Narendra Modi has reiterated government's commitment to improving ease of doing business and ease of living for the countrymen. In a social media post, Mr. Modi rejected a media report on imposing cess, tax or surcharge on foreign travel. He said the report is completely false and there is not an iota of truth in it. The Prime Minister said there is no question of imposing any such restrictions on foreign travel. Central Board of Secondary Education has issued a notice outlining post-result declaration facilities for Class 12 students, reaffirming its commitment to a fair and transparent evaluation process. In the notice, the board said students dissatisfied with their results can avail a two-stage review system. In the first stage, students may apply online for scanned copies of their evaluated answer books, which can be downloaded for review. In the second stage, students can seek verification of discrepancies or request re-evaluation of specific answers based on the marking scheme. CBSE said applications for scanned copies can be submitted online from the 19th to the 22nd of this month at a fee of 700 rupees per subject. Applications for verification and re-evaluation can be submitted between the 26th and 29th of this month. Israel and Lebanon have agreed to a 45-day extension of their ceasefire after another round of talks in Washington, the U.S. State Department said today. It comes after two productive days of talks and will be followed by more negotiations on June 2 to 3, State Department spokesman Tommy Pigott said. A shaky truce between Israel and the Hezbollah militant group in Lebanon had been due to end on Sunday. In a social media post, Pigott said, they hope these discussions will advance lasting peace between the two countries, full recognition of each other's sovereignty and territorial integrity, and establishing genuine security along their shared border. In IPL cricket, host Lucknow Super Giants defeated Chennai Super Kings by 7 wickets at Ekana Stadium last night. Chasing a target of 188 runs, Lucknow Super Giants overhauled the winning mark in 16.4 overs, riding on Mitchell Marsh's fabulous innings of 90 runs in just 38 balls. Marsh was also adjudged player of the match. In today's fixture, host Kolkata Knight Riders will take on Gujarat Titans at the iconic Eden Gardens at 7:30 p.m. this evening. And that is the end of this news bulletin.
0: ಸಮಯ 6:10. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಗೀತಾರಾಧನ ಭಕ್ತಿ ಸಂಗೀತ ಕಾರ್ಯಕ್ರಮ. ಆರಂಭಕ್ಕೆ ಅಜಯ್ ವಾರಿಯರ್ ಅವರು ಹಾಡಿರುವ ಪ್ರಸನ್ನ ವೆಂಕಟದಾಸರ ರಚನೆ, ದಯಮಾಡೋ ದಯಮಾಡೋ ಶ್ರೀನಿವಾಸ.

ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಬಸವಣ್ಣನವರ ಒಂದು ವಚನ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲೂ ಬಾರದು. ಹಾಡಿದ್ದಾರೆ ಡಾಕ್ಟರ್ ಎನ್ ಸ್ನೇಹಶ್ರೀ.

6:35ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು ಸಸ್ಯವೈದ್ಯರ ಕಿವಿಮಾತು ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. ಈ ಬೆಳಿಗ್ಗೆ 8:30ಕ್ಕೆ ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಉಮೇಶ್ ಎಸ್ಎಸ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:30 ಇದೀಗ ಬೆಂಗಳೂರು ಕೇಂದ್ರದಿಂದ ಚಿಂತನ.
1: ಆಕಾಶವಾಣಿ ಚಿಂತನ, ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ.
2: ನಮ್ಮ ದೇಶದ ಬೌದ್ಧಿಕ ಪರಂಪರೆಯನ್ನು ಮರುಶೋಧಿಸುವ ಮತ್ತು ಅದನ್ನು ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯು ಇಂದು ಒಂದು ಮಹತ್ವದ ತಿರುವನ್ನು ಪಡೆದುಕೊಂಡಿದೆ. ಭಾರತದ ಜ್ಞಾನ ಪರಂಪರೆ ಎಂದರೆ ಕೇವಲ ವೇದಗಳು, ಶಾಸ್ತ್ರಗಳು ಅಥವಾ ಋಷಿಮುನಿಗಳ ವಾಕ್ಯಗಳು ಮಾತ್ರವಲ್ಲ. ಅದು ಉಪನಿಷತ್ತುಗಳಿಂದ ಹಿಡಿದು ಚಾರ್ವಕರ ವೈಚಾರಿಕತೆಯವರೆಗೆ, ಆಯುರ್ವೇದದಿಂದ ಹಿಡಿದು ಸಮಾಜ ಸುಧಾರಕರ ಸಮಾನತೆಯ ದೃಷ್ಟಿಕೋನದವರೆಗೆ ಹರಡಿರುವ ಬೃಹತ್ ಸಾಗರ. ಆದರೆ ಈ ಐತಿಹಾಸಿಕ ಜವಾಬ್ದಾರಿಯನ್ನು ಹೊತ್ತಿರುವ ನಾವು ಒಂದು ಮುಖ್ಯ ಪ್ರಶ್ನೆಯನ್ನು ಎದುರಿಸುತ್ತಿದ್ದೇವೆ. ಭಾರತೀಯ ಜ್ಞಾನ ಪದ್ಧತಿ ಎಂದರೆ ನಿಖರವಾಗಿ ಯಾವುದು? ಈ ವಿಷಯದ ಮುಖ್ಯ ತಿರುಳು ಏನು ಎಂದರೆ, ನಾವು ಜ್ಞಾನವನ್ನು ನೋಡುವ ಎರಡು ಬೇರೆ ಬೇರೆ ದೃಷ್ಟಿಕೋನಗಳು. ಮೊದಲನೆಯದು ಸಾಂಸ್ಥೀಕೃತ ಜ್ಞಾನ. ಇದು ಬರಹ ಆಧಾರಿತವಾದ, ಲಿಖಿತ ರೂಪದಲ್ಲಿರುವ ಮತ್ತು ಪಠ್ಯಪುಸ್ತಕಗಳಿಗೆ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾದ ಒಂದು ಸಾಂಪ್ರದಾಯಿಕ ಪದ್ಧತಿ. ಎರಡನೆಯದು ಸಜೀವ ಜ್ಞಾನ, ಅದೆಂದರೆ ಇದು ಬದುಕಿನ ವಿಧಾನ. ಇದು ಈ ದೇಶದ ಲಕ್ಷಾಂತರ ರೈತರು, ಕುಶಲಕರ್ಮಿಗಳು ಮತ್ತು ಆದಿವಾಸಿಗಳ ಬದುಕಿನಲ್ಲಿದೆ. ಉದಾಹರಣೆಗೆ, ಕರ್ನಾಟಕದ ಬಯಲುಸೀಮೆಯಲ್ಲಿ ಶತಮಾನಗಳಿಂದ ಕೆರೆಗಳನ್ನು ನಿರ್ವಹಿಸುತ್ತಾ, ನೀರನ್ನು ನಿರ್ವಹಣೆ ಮಾಡುತ್ತಾ, ರೈತಾಪಿ ವರ್ಗಕ್ಕೆ ಸರಿಯಾದ ರೀತಿಯಲ್ಲಿ ನೀರನ್ನು ಒದಗಿಸುತ್ತಾ ಬಂದಿರುವ ನೀರುಗಂಟಿ ಸಮುದಾಯದವರ ಜಲ ನಿರ್ವಹಣಾ ತಂತ್ರಜ್ಞಾನ. ಹಾಗೆಯೇ ಸಾವಿರಾರು ವರ್ಷಗಳಿಂದ ಕಾಡುಗಳಲ್ಲಿ ವಾಸವಾಗಿರುವ ಬುಡಕಟ್ಟು ಸಮುದಾಯಗಳ ಪರಿಸರದ ಅರಿವು. ಹಾಗೆಯೇ ಸಾವಯವ ಕೃಷಿ, ಕಲೆ, ನೇಕಾರಿಕೆ, ಹೀಗೆ ಯಾವುದೇ ಬಗೆಯ ಬದುಕಿನ ವಿಧಾನಗಳು ಈ ಗ್ರಂಥಗಳಲ್ಲಿ ದಾಖಲಾಗಿಲ್ಲ, ಲಿಖಿತವಾಗಿ ಸಿಗುವುದಿಲ್ಲ. ಅದರ ಬದಲಾಗಿ ಜನರ ಅನುಭವದಲ್ಲಿ, ಬದುಕಿನಲ್ಲಿ ಮತ್ತು ಪ್ರಕೃತಿಯನ್ನು ಓದುವ ಕೌಶಲ್ಯದಲ್ಲಿ ಮಾತ್ರ ಇದು ನಮಗೆ ಕಾಣಸಿಗುತ್ತದೆ. ನಮ್ಮ ಇಂದಿನ ಶಿಕ್ಷಣ ಮತ್ತು ನೀತಿ ನಿರೂಪಣಾ ವ್ಯವಸ್ಥೆಯು ಕೇವಲ ಗ್ರಂಥಸ್ಥ ಜ್ಞಾನಕ್ಕೆ ಮಾತ್ರ ಬೆಲೆ ನೀಡಿದರೆ, ಇಂತಹ ಬದುಕಿನ ಜೀವಂತ ಸಜೀವ ಜ್ಞಾನವನ್ನು ಕಡೆಗಣಿಸಲ್ಪಟ್ಟು ನಮ್ಮ ನಾಡಿನ ನಿಸರ್ಗದೊಂದಿಗೆ, ಬದುಕಿನೊಂದಿಗೆ ಮೇಳೈಸಿದ ಸುಸ್ಥಿರ ಜ್ಞಾನ ಪರಂಪರೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಡಿಜಿಟಲ್ ಯುಗದಲ್ಲಿ ನಮ್ಮ ಮಾಹಿತಿಯೆಲ್ಲವೂ ಕೃತಕ ಬುದ್ಧಿಮತ್ತೆ ಅಂದರೆ AI ಹಾಗೂ ಇಂಟರ್ನೆಟ್ ಮೂಲಕ ನಿರ್ಧಾರವಾಗುತ್ತಿದೆ. ದುರದೃಷ್ಟವಶಾತ್ ಜಾಗತಿಕ AI ಮಾದರಿಗಳಲ್ಲಿ ಕನ್ನಡದಂತಹ ನಮ್ಮ ಪ್ರಾದೇಶಿಕ ಭಾಷೆಗಳ ದತ್ತಾಂಶವು ಅತ್ಯಂತ ಕಡಿಮೆ ಇದೆ. ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ಮೌಖಿಕ ಮತ್ತು ಗ್ರಾಮೀಣ ಜ್ಞಾನವು ಅಸ್ತಿತ್ವದಲ್ಲೇ ಇಲ್ಲದ ಕಾರಣ ಅದು ಈ ಆಲ್ಗಾರಿದಮ್ಗಳ ಕಣ್ಣಿಗೆ ಕಾಣುತ್ತಿಲ್ಲ. ಸರ್ಕಾರಿ ನೀತಿಗಳನ್ನು ರೂಪಿಸುವಾಗ ಅಧಿಕಾರಿಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಿರುವ ಪ್ರಮಾಣೀಕೃತ ಅಥವಾ ಕಾನೂನಾತ್ಮಕವಾಗಿ ಸಮರ್ಥಿಸಬಹುದಾದ ವಿಷಯಗಳಿಗೆಯೇ ಹೆಚ್ಚಿನ ಮನ್ನಣೆ ನೀಡುತ್ತಾರೆ. ದಾಖಲಾಗದ ಗ್ರಾಮೀಣ ಜ್ಞಾನವನ್ನು ದಾಖಲಾಗಿಲ್ಲ ಎಂಬ ಕಾರಣಕ್ಕೆ ಇದು ರಿಸ್ಕ್ ಎಂದು ಭಾವಿಸಿ ಕಡೆಗಣಿಸಲಾಗುತ್ತದೆ. ಪರಿಣಾಮವಾಗಿ ನಮ್ಮ ಪೂರ್ವಜರು

0: ಬದುಕಿ ರೂಪಿಸಿದ್ದ ಪರಿಸರ ಸ್ನೇಹಿ ಬದುಕಿನ ಸ್ನೇಹಿ ಪದ್ಧತಿಗಳ ಬದಲಾಗಿ ಪರಿಸರಕ್ಕೆ ಮಾರಕವಾಗುವ ಅನೇಕ ಯೋಜನೆಗಳನ್ನು ನಾವು ಅಪ್ಪಿಕೊಳ್ಳುತ್ತಿದ್ದೇವೆ. ಭಾರತೀಯ ಬೌದ್ಧಿಕ ಇತಿಹಾಸವು ಕೇವಲ ಒಂದು ಧರ್ಮ, ಒಂದು ಜೀವನ ವಿಧಾನ ಅಥವಾ ಒಂದು ಸಾಂಸ್ಥಿಕ ಅಥವಾ ಪಾಂಥಿಕ ವಿಧಾನಕ್ಕೆ ಸೀಮಿತವಾಗಿಲ್ಲ. ಇದರಲ್ಲಿ ವೈಚಾರಿಕ ಭಿನ್ನಮತಗಳಾದ ಚಾರ್ವಾಕರಿಂದ ಹಿಡಿದು ಸಮಾನತೆಯನ್ನು ಸಾರಿದ ಬೌದ್ಧರು ಮತ್ತು ಜೈನರು, ಭಕ್ತಿ ಮತ್ತು ಸೂಫಿ ಪರಂಪರೆಗಳು ಮತ್ತು ಇತ್ತೀಚಿನ ಫುಲೆ ಮತ್ತು ಅಂಬೇಡ್ಕರ್ ಮತ್ತು ಪೆರಿಯಾರ್ ಬಸವಣ್ಣನಂತವರ ಆಧುನಿಕ ಸುಧಾರಕರ ಕೊಡುಗೆಗಳು ಕೂಡ ಸೇರಿಕೊಂಡಿರುತ್ತವೆ. ನಾವು ಸ್ಥಳೀಯ ಜ್ಞಾನವನ್ನು ಕಡೆಗಣಿಸಿದ್ದರಿಂದಲೇ ಇಂದು ನಗರಗಳಲ್ಲಿ ನೀರಿನ ಬಿಕ್ಕಟ್ಟು, ಪ್ರವಾಹದಂತಹ ಸಮಸ್ಯೆಗಳು ಉಂಟಾಗಿವೆ. ಶಿಕ್ಷಣದ ವಿಷಯದಲ್ಲೂ ಅಷ್ಟೇ. ನಾವು ಮಕ್ಕಳನ್ನು ಪಠ್ಯಗಳನ್ನು ಕಂಠಪಾಠ ಮಾಡುವ ಯಂತ್ರಗಳನ್ನಾಗಿಸುವ ಬದಲು ವಿಮರ್ಶಾತ್ಮಕವಾಗಿ ಯೋಚಿಸುವವರನ್ನಾಗಿ ಮಾಡಬೇಕಾಗಿದೆ. ನಾವು ನಮ್ಮ ಅಸ್ಮಿತೆಯನ್ನು ರೂಪಿಸಿಕೊಳ್ಳುವಾಗ ಅದು ಈ ಒಳಗೊಳ್ಳುವಿಕೆಯ ಸಾಧ್ಯತೆಗಳನ್ನು ಕೂಡ ತನ್ನೊಳಗೆ ಇರಿಸಿಕೊಂಡಿರಬೇಕಾಗಿರುತ್ತದೆ. ಹಾಗಾಗಿಯೇ ಭಾರತೀಯ ಜ್ಞಾನ ಪದ್ಧತಿಯು ನಿಜಕ್ಕೂ ಯಶಸ್ವಿಯಾಗಬೇಕಾದರೆ ಅದು ಎಲ್ಲರಿಗೂ ಸೇರಿದ್ದಾಗಿರಬೇಕು. ಕರ್ನಾಟಕದ ಸಾಂಸ್ಕೃತಿಕ ಹರಿಕಾರರಾದ ಕುವೆಂಪು ಅವರು ಆಶಿಸಿದ ವಿಶ್ವಮಾನವ ಕಲ್ಪನೆಯು ಇಲ್ಲಿ ಅತ್ಯಂತ ಪ್ರಸ್ತುತ. ನಮ್ಮ ಬೌದ್ಧಿಕ ಪರಂಪರೆಯು ನಮ್ಮನ್ನು ಸಂಕುಚಿತಗೊಳಿಸಬಾರದು. ಬದಲಾಗಿ ಅದು ನಮ್ಮ ಜಾತಿ, ಧರ್ಮ ಮತ್ತು ಭಾಷೆಗಳ ಅರಿವನ್ನು ಸಮಾನವಾಗಿ ಗೌರವಿಸುವ ವಿಶಾಲತೆಯನ್ನು ನೀಡಬೇಕು.
1: ಇದುವರೆಗೂ ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಸಮಯ 6:35.
3: ಆಕಾಶವಾಣಿ ಮೈಸೂರು.
4: ಹರಿತೆ ಜಗತ್ತು,
3: ಸಸ್ಯ ವೈದ್ಯರ ಕಿವಿಮಾತು,
4: ಪ್ರಾಯೋಜಿತ ಬಾನುಲಿ ಸರಣಿ.
5: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
3: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
6: ಹೊಸ ಚಿಗುರು ಹಳೆಬೇರು
5: ಕೂಡಿರಲು ಮರಸವ.
3: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ.
7: ಗಿಡ ಈ ಗಿಡ ಒಂದೊಂದು ಜೇಂಗೋಡ.
3: ಕೇಳಿ ಕಾರ್ಯಕ್ರಮ ಹರಿತೆ ಜಗತ್ತು.
8: ನಮಸ್ಕಾರ ಮಿತ್ರರೇ, ನಾವು ಕಾಲಿನಿಂದ ತುಳಿಯುವ ಈ ಮಣ್ಣು ಒಮ್ಮೆ ಗಟ್ಟಿಯಾದ ಬಂಡೆಯಾಗಿತ್ತು ಅಂದರೆ ಆಶ್ಚರ್ಯವಾಗ್ಬೋದು, ಆದರೆ ಅದು ಸತ್ಯ. ಭೂಮಿಯ ಮೇಲ್ಮೈಯಲ್ಲಿ ಇರುವ ದೊಡ್ಡ ದೊಡ್ಡ ಬಂಡೆಗಳು ಸೂರ್ಯನ ಬಿಸಿಲು, ಮಳೆಯ ನೀರು, ಗಾಳಿ, ನದಿ, ಮರಗಳ ಬೇರುಗಳು, ಚಳಿ, ಬೆಚ್ಚಗಿನ ಬದಲಾವಣೆ ಇವೆಲ್ಲದರ ಪರಿಣಾಮದಿಂದ ನಿಧಾನವಾಗಿ ಪುಡಿಯಾಗುತ್ತವೆ. ಈ ಪ್ರಕ್ರಿಯೆಯನ್ನು ವಿಜ್ಞಾನದಲ್ಲಿ ವೆದರಿಂಗ್ ಎಂದು ಕರೆಯುತ್ತಾರೆ. ಹಗಲಿನಲ್ಲಿ ಬಿಸಿಲಿನಿಂದ ಬಂಡೆ ಹಿಗ್ಗುತ್ತದೆ, ರಾತ್ರಿ ತಂಪಿನಿಂದ ಕುಗ್ಗುತ್ತದೆ. ಹೀಗೆ ವರ್ಷಗಳ ಕಾಲ ನಡೆಯುವ ಈ ಆಟದಲ್ಲಿ ಬಂಡೆಗಳಲ್ಲಿ ಸಣ್ಣ ಸಣ್ಣ ಬಿರುಕುಗಳು ಉಂಟಾಗುತ್ತವೆ. ಈ ಬಿರುಕುಗಳ ಒಳಗೆ ನೀರು ಸೇರುತ್ತದೆ, ಮರಗಳ ಬೇರುಗಳು ಒಳನುಗ್ಗುತ್ತವೆ, ಗಾಳಿ ಮತ್ತು ನೀರು ಅದನ್ನು ಇನ್ನಷ್ಟು ಒಡೆಯುತ್ತವೆ. ಕೊನೆಗೆ ದೊಡ್ಡ ಬಂಡೆ ಸಣ್ಣ ಕಲ್ಲಾಗುತ್ತದೆ, ಸಣ್ಣ ಕಲ್ಲು ಮರಳಾಗುತ್ತದೆ, ಮರಳು ನಿಧಾನವಾಗಿ ಮಣ್ಣಾಗುತ್ತದೆ. ಆದರೆ ಕೇವಲ ಬಂಡೆ ಪುಡಿಯಾದರೆ ಸಾಕಾಗೋದಿಲ್ಲ. ಒಣ ಎಲೆಗಳು, ಸಸ್ಯ ಅವಶೇಷಗಳು, ಪ್ರಾಣಿಗಳ ಅವಶೇಷಗಳು ಕೊಳೆಯಬೇಕು, ಸೂಕ್ಷ್ಮಜೀವಿಗಳು ಕೆಲಸ ಮಾಡಬೇಕು, ಆಗ ಮಾತ್ರ ಜೀವಂತ ಮಣ್ಣು ಸೃಷ್ಟಿಯಾಗುತ್ತದೆ. ಹೀಗಾಗಿ ಮಣ್ಣು ಅಂದರೆ ಖನಿಜಗಳ ಮಿಶ್ರಣ, ಸಾವಯವ ಪದಾರ್ಥಗಳ ಸಂಗ್ರಹ, ನೀರು ಮತ್ತು ಗಾಳಿ ಮತ್ತು ಕೋಟ್ಯಾಂತರ ಜೀವಿಗಳ ಮನೆ. ಅದರಲ್ಲೂ ಮೇಲ್ಮಣ್ಣು ಅಂದರೆ ಟಾಪ್ ಸಾಯಿಲ್ ಅತ್ಯಂತ ಅಮೂಲ್ಯ. ಇದು ಕೇವಲ ಕೆಲವು ಇಂಚುಗಳಷ್ಟೇ ದಪ್ಪವಾಗಿರುತ್ತೆ, ಆದರೆ ಕೃಷಿಯ ಸಂಪೂರ್ಣ ಭವಿಷ್ಯ ಇದರ ಮೇಲೆಯೇ ನಿಂತಿದೆ. ಕೇವಲ 1 ಇಂಚು ಮೇಲ್ಮಣ್ಣು ನಿರ್ಮಾಣ ಆಗಬೇಕು ಅಂದರೆ 100+ ವರ್ಷಗಳು ಬೇಕಾಗ್ಬೋದು. ಆದರೆ ನಾವು ಅದನ್ನು ಕೆಲವೇ ಮಳೆಗಾಲಗಳಲ್ಲಿ ಕೊಚ್ಚಿ ಹೋಗಲು ಬಿಡುತ್ತಿದ್ದೇವೆ. ಮಣ್ಣಿನ ಕೊರೆತ, ಅತಿಯಾದ ಉಳುಮೆ, ಸಾವಯವ ಪದಾರ್ಥಗಳ ಕೊರತೆ, ಅಸಮತೋಲನ ಗೊಬ್ಬರಗಳ ಬಳಕೆ ಇವೆಲ್ಲ ಮಣ್ಣಿನ ಆರೋಗ್ಯವನ್ನು ಹಾಳು ಮಾಡ್ತಾ ಇವೆ. ಮಣ್ಣು ಹಾಳಾದರೆ ಬೇರು ದುರ್ಬಲ ಆಗುತ್ತೆ, ನೀರು ಹಿಡಿಯುವ ಶಕ್ತಿ ಕಡಿಮೆಯಾಗುತ್ತೆ, ಗಿಡಗಳು ಒತ್ತಡಕ್ಕೆ ಒಳಗಾಗ್ತವೆ, ರೋಗಗಳು ಹೆಚ್ಚಾಗ್ತವೆ, ಉತ್ಪಾದನೆ ಕುಸಿಯುತ್ತೆ. ಆದ್ದರಿಂದ ರೈತನು ಬೆಳೆ ಬೆಳೆಸೋದಕ್ಕಿಂತ ಮೊದಲು ಮಣ್ಣನ್ನು ಬೆಳೆಸಬೇಕು. ಒಬ್ಬ ಒಳ್ಳೆಯ ರೈತ ಬೆಳೆ ಮಾತ್ರ ನೋಡೋದಿಲ್ಲ, ಮಣ್ಣಿನ ಆರೋಗ್ಯವನ್ನೂ ನೋಡ್ತಾನೆ. ಇನ್ನು ಮಣ್ಣಿನ ದೇಹ ರಚನೆ ನೋಡೋದಾದರೆ ಮಣ್ಣಿಗೂ ತನ್ನದೇ ಆದ ದೇಹ ರಚನೆ ಇದೆ. ಈ ರಚನೆಯೇ ಮಣ್ಣಿನ ಆರೋಗ್ಯವನ್ನು ನಿರ್ಧರಿಸುತ್ತೆ. ಮಣ್ಣಿನ ಮುಖ್ಯ ಕಣಗಳನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ. ಮೊದಲನೇದಾಗಿ ಮರಳು, ಎರಡನೇದಾಗಿ ಸಿಲ್ಟ್, ಮೂರನೇದಾಗಿ ಜೇಡಿ ಅಥವಾ ಮಣ್ಣುಗೆಡ್ಡೆ. ಈ 3 ಕಣಗಳ ಪ್ರಮಾಣದ ಆಧಾರದ ಮೇಲೆ ಮಣ್ಣಿನ ಸ್ವಭಾವ ಬದಲಾಗುತ್ತೆ. ಮರಳು ಮಣ್ಣು ಅಂದರೆ ಇದರಲ್ಲಿ ಮರಳು ಕಣಗಳು ದೊಡ್ಡದು ಮತ್ತು ಒರಟಾಗಿರ್ತವೆ. ಇಂಥ ಮಣ್ಣಿನಲ್ಲಿ ನೀರು ಬೇಗನೆ ಕೆಳಗೆ ಹೋಗುತ್ತೆ, ಗಾಳಿ ಚೆನ್ನಾಗಿ ಹರಿದಾಡುತ್ತೆ, ಬೇರುಗಳು ಸುಲಭವಾಗಿ ಬೆಳೆಯುತ್ತೆ. ಆದರೆ ಸಮಸ್ಯೆ ಏನಂದರೆ ನೀರು ಹೆಚ್ಚು ಕಾಲ ಉಳಿಯೋದಿಲ್ಲ, ಪೋಷಕಾಂಶಗಳು ತೊಳೆದೋಗ್ತವೆ, ಗಿಡ ಬೇಗ ಒಣಗ್ಬೋದು. ಇದನ್ನು ನಾವು ಹಣ ಬಂದಂಗೆ ಖರ್ಚು ಮಾಡುವ ಮಣ್ಣು ಅಂತ ಹೇಳ್ಬೋದು. ಇನ್ನು ಸಿಲ್ಟ್ ಮಣ್ಣು, ಸಿಲ್ಟ್ ಕಣಗಳು ಮರಳಿಗಿಂತ ಚಿಕ್ಕದು ಮತ್ತು ಮೃದುವಾಗಿರ್ತವೆ. ಇದು ನೀರನ್ನು ಸ್ವಲ್ಪ ಹೆಚ್ಚಿಡಿದುಕೊಳ್ಳುತ್ತೆ, ಪೋಷಕಾಂಶಗಳನ್ನು ಉಳಿಸ್ಕೊಳ್ಳುತ್ತೆ, ಕೃಷಿಗೆ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ನದಿಗಳು ತಂದ ಮಣ್ಣುಗಳಲ್ಲಿ ಸಿಲ್ಟ್ ಹೆಚ್ಚು ಇರುತ್ತೆ, ಅದಕ್ಕಾಗಿಯೇ ನದಿ ತೀರ ಪ್ರದೇಶಗಳು ಬಹಳ ಫಲವತ್ತಾಗಿರ್ತವೆ. ಉಳಿದಿದ್ದು ಜೇಡಿ ಮಣ್ಣು, ಜೇಡಿ ಕಣಗಳು ಅತ್ಯಂತ ಚಿಕ್ಕದಾಗಿರುತ್ತೆ. ಈ ಮಣ್ಣು ನೀರನ್ನು ಹೆಚ್ಚಿಡಿದುಕೊಳ್ಳುತ್ತೆ, ಪೋಷಕಾಂಶಗಳನ್ನು ಚೆನ್ನಾಗಿ ಉಳಿಸುತ್ತೆ, ಆದರೆ ಗಾಳಿ ಹರಿದಾಡಲು ತೊಂದರೆ ಇರುತ್ತೆ, ನೀರು ನಿಂತುಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತೆ, ಬೇರುಗಳಿಗೆ ಉಸಿರಾಟದ ಸಮಸ್ಯೆಯೂ ಆಗ್ಬೋದು. ಒದ್ದೆಯಾಗಿದ್ದರೆ ಜಿಗುಟಾಗುತ್ತೆ, ಒಣಗಿದ್ರೆ ಬಿರುಕು ಬಿಡುತ್ತೆ. ಇಂಥ ಮಣ್ಣಲ್ಲಿ ಉಳುಮೆ ಮಾಡೋದು ಕಷ್ಟ.
4: ಹರಿತೆ ಜಗತ್ತು
3: ಸಸ್ಯ ವೈದ್ಯರ ಕಿವಿ ಮಾತು ಕಾರ್ಯಕ್ರಮ ಆಲಿಸಿದಿರಿ.
9: ಮರವಾಗೆಲೆವೋ ಜೀವವೇ ಮರವಾದು.
3: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
4: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
3: ಪವರ್ ಪ್ಲಸ್ ಬಳಸಿ
4: ಬೆಳೆಗೆ ಸಾರ,
3: ರೋಗ ದೂರ,
4: ಬೆಳೆ ಚಂದ,
3: ರೈತನ ಮೊಗವಂದ.
4: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
3: ಪವರ್ ಪ್ಲಸ್.
4: ಸಂಪರ್ಕಿಸಿ
3: ಗ್ರೀನ್ ಲೈಫ್ ಕ್ರಾಪ್ ಟೆಕ್ ವಿಜಯನಗರ 3ನೇ ಹಂತ ಮೈಸೂರು.
4: ಮೊಬೈಲ್ ಸಂಖ್ಯೆ 9880622979.
3: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಸಮಯ 6:40.
4: ಆಕಾಶವಾಣಿ
10: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ನಿಲುಗುತ್ತಿರೆ ನುಡಿ ಮುತ್ತುಗಳು.
11: ಸಿರಿಗನ್ನಡ ದೇವಿಯ ಮುಕುಟ
4: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ವೆಂಕಟಾಚಲಶಾಸ್ತ್ರಿ. ಪದಪರಿಚಯ.
12: ಕೇಳಿದೆ, ಕೇಳ್ಪಟ್ಟೆ. ನಿಮ್ಮ ಮಗನ ವಿಚಾರವಾಗಿ ಏನೋ ಸುದ್ದಿ ಕೇಳಿದೆ. ನಿಮ್ಮ ಅಳಿಯಂದ್ರು ಮೊನ್ನೆ ಅಮೆರಿಕಾಕ್ಕೆ ಹೋದ್ರು ಅಂತ ಕೇಳಿದ್ನಲ್ಲ. ಇಂಥ ವಾಕ್ಯಗಳನ್ನು ಈಚೆಗೆ ಏನೋ ಸುದ್ದಿ ಕೇಳ್ಪಟ್ಟೆ ಹೀಗೆ ಹೇಳುವುದನ್ನು ನಾವೆಲ್ಲ ಕೇಳುತ್ತಿದ್ದ ಹಾಗೆಯೇ ಮಾತು ಕೃತಕ ಗ್ರಾಂಥಿಕ ಎನಿಸುತ್ತದೆ. ಈ ವಾಗ್ರೂಢಿ ಹೇಗೆ ಹುಟ್ಟಿತು? ಯಾರೋ ವ್ಯಕ್ತಿಗೆ ಯಾವುದೋ ವಿಷಯಕ್ಕೆ ಸಂಬಂಧಿಸಿ ಇನ್ನೊಬ್ಬರೊಂದಿಗೆ ನಾವು ಮಾತಾಡುವಾಗ ಇದರಲ್ಲಿ ನಮ್ಮ ವೈಯಕ್ತಿಕವಾದ ಕುತೂಹಲ ಪ್ರಯತ್ನ ಏನೂ ಇಲ್ಲ. ಯಾವುದೋ ಮೂಲದಿಂದ ತಾನಾಗಿ ನಮ್ಮ ಕಿವಿಗೆ ಬಿದ್ದಿತು ಎಂದು ಅವರಿಗೆ ತಿಳಿಯಲಿ ಎನ್ನುವುದೇ ಆಶಯ. ಆದರೆ ಕೇಳಿದೆ ಎಂದಾಗ ತಾನೇ ಪ್ರಶ್ನಿಸಿ ತಿಳಿದದ್ದೆಂದೂ ಅರ್ಥವಾಗಬೇಕಾಗಿಲ್ಲ. ಆಲಿಸು, ಗಮನಿಸು, ಪ್ರಶ್ನಿಸು ಎಂದು ಕೇಳು ಶಬ್ದ ವಿಧಿರೂಪದ ಅರ್ಥ ಕೊಡುವಾಗ ಅದು ಸಕರ್ಮಕವಾದ ಕ್ರಿಯಾಪದವಾಗಿರುತ್ತದೆ. ಕಿವಿಗೆ ಬೀಳು, ತಿಳಿದು ಬರು ಹೀಗೆ ಅರ್ಥ ಕೊಡುವಾಗ ಅಕರ್ಮಕ ಕ್ರಿಯಾಪದವಾಗಿರುತ್ತದೆ. ಇಲ್ಲಿ ಯಾವ ಭ್ರಮೆಗೂ ಅವಕಾಶವಿಲ್ಲ. ಈ ಮಾತಿನ ರೀತಿಯೇ ಸರಳ, ಸ್ವಾಭಾವಿಕ. ಸಂಸ್ಕೃತ ಭಾಷೆಯ ವಾಕ್ಯರಚನೆಯಲ್ಲಿ ಕರ್ಮಣಿ ಪ್ರಯೋಗ ಎಂಬುದು ಸಹಜ, ಸಾಮಾನ್ಯ. ಶಾಬ್ದಿಕ ಅನುವಾದಕ್ಕೆ ಹೊರಟ ನಮ್ಮ ಹಳೆಯ ಭಾಷಾ ಪಂಡಿತರು ಇದನ್ನು ಒಂದು ಕಾಲಕ್ಕೆ ಕನ್ನಡ ಸಾಹಿತ್ಯದ ಭಾಷಾಂತರ ಕಾರ್ಯದಲ್ಲಿ ಹೆಚ್ಚಾಗಿ ರೂಢಿಸಿದರು ಎನ್ನುವುದನ್ನು ನಾವೆಲ್ಲ ಬಲ್ಲೆವು. ಈ ಬಗೆಗೆ ವಿಚಾರ ಮಾಡುವಾಗ BM ಶ್ರೀಯವರು ಎಲ್ಲರೂ ಕನ್ನಡದ ರೂಢಿಯನ್ನು ಧಿಕ್ಕರಿಸುವುದು ಕರ್ಮಣಿ ಪ್ರಯೋಗದಿಂದ, ಇದು ಪುಸ್ತಕಗಳಲ್ಲಿ ಎಲ್ಲೆಲ್ಲಿಯೂ ಸಿಕ್ಕುತ್ತದೆ, ಜನರ ಬಾಯಲ್ಲಿ ಎಲ್ಲೂ ಇಲ್ಲ ಎಂದಿರುವುದು ನನಗೆ ನೆನಪಾಗುತ್ತದೆ. ಹೀಗಿರುವಾಗ ಮತ್ತೆ ಕರ್ಮಣಿ ಪ್ರಯೋಗದ ಇಂತಹ ಕೃತಕ ವಾಗ್ರೂಢಿಗಳನ್ನು ನಾವು ಪುನರುಜ್ಜೀವಿಸುವುದು ಸರಿಯಲ್ಲ. ಇನ್ನೂ ಈ ಸಂಬಂಧದಲ್ಲಿ ಹೇಳಬಹುದಾದ್ದು ಎಂದರೆ ಇಂಗ್ಲಿಷ್ ಮೂಲದಿಂದ ಕನ್ನಡಿಸುವಾಗಲೂ ಕರ್ಮಣೀಯ ಪ್ರಯೋಗಕ್ಕೆ ಕೆಲವರು ಜ್ಯೋತಿ ಬೀಳುತ್ತಾರೆ. ಇದನ್ನು ಕೂಡ ಕನ್ನಡ ಭಾಷೆಯ ಸಹಜವಾದ ವಾಗ್ರೂಢಿಯಂತೆ ಕರ್ತೃರ್ಥಕ್ಕೆ ಪರಿವರ್ತಿಸುವುದು ಯಾವಾಗಲೂ ಅಪೇಕ್ಷಣೀಯವೆ. ದಿಸ್ ಬುಕ್ ಈಸ್ ರಿಟನ್ ಎಂಬ ವಾಕ್ಯವನ್ನು ಕನ್ನಡಿಸುವಾಗ ಈ ಪುಸ್ತಕ ಬರೆಯಲ್ಪಟ್ಟಿದೆ ಎಂದು ಹೇಳುವುದಕ್ಕಿಂತ ಈ ಪುಸ್ತಕವನ್ನು ಬರೆದಿದೆ ಎಂದೋ ಬರೆಯಲಾಗಿದೆ ಎಂದು ಹೇಳಿದರೆ ಕೇಳಲು ಹಿತವಾಗಿರುತ್ತದೆ. ಇದು ಕೂಡ ಒಂದು ತೆರನಾದ

0: ಕರ್ಮಣಿ ಪ್ರಯೋಗವೇ, ಆದರೆ ಅಸಹಜವಾಗಿ ತೋರುವುದಿಲ್ಲ. ಸಾಮಾನ್ಯವಾಗಿ ಈ ತರನಾದ ಮಾತಿನ ರೀತಿಗೆ ಕರ್ತೃ ತನಗಿಂತ ತನ್ನ ಕಾರ್ಯ ಮುಖ್ಯ ಎಂದು ಗಣಿಸಿ ಸಂಗತಿಯನ್ನು ನಿವೇದಿಸುವ ಒಂದು ಶಿಷ್ಟಾಚಾರವು ಇಲ್ಲಿ ಕೆಲಸ ಮಾಡುತ್ತಿರುತ್ತದೆ.
1: ಸುಮಧುರ
0: ಕಾವ್ಯ ಹೇಗಿರಬೇಕು? ಕವಿ ನಾಗಚಂದ್ರನ ಪಂಪರಾಮಾಯಣದೊಳಗಿನ ಈ ಮಾತು ಕೇಳೋಣ. ರಾಗದ್ವೇಷ ನಿಬಂಧಮಪ್ಪ ಕೃತಿಯನ್ ನಿರ್ಬಂಧದಿನ್ ಬಂಧಮಿಂಬಾಗೆ ಅರ್ಥಂ ಪೊಸತಾಗೆ ಪೇಳ್ದು ಅಖಿಲಮನ್ ರಾಗಾವಿಲಮ್ಮಾಳ್ಪ ವಿದ್ಯಾ ಗರ್ವಗ್ರಹ ಪೀಡಿತರ್ ಸ್ವಪರ ಬಾಧಾ ಹೇತುವನ್ ದುಸ್ತರೋದ್ಯೋಗ ಕ್ಲೇಶಿತರಾಗಿ ಬಿತ್ತಿ ಬೆಳೆವಂತಕ್ಕುಂ ವಿಶೋದ್ಯಾ

0: ರಾಗದ್ವೇಷಗಳಿಂದ ಕಟ್ಟಿದಂತಹ ಸಾಹಿತ್ಯ ಕೃತಿಯಿಂದ ತನಗೂ ಸುಖವಿಲ್ಲ, ಇನ್ನೊಬ್ಬರಿಗೂ ಪ್ರಯೋಜನವಿಲ್ಲ. ಅದು ವಿಷೋದ್ಯಾನವನ್ನು ಬಿತ್ತಿ ಬೆಳೆದ ಹಾಗೆಯೇ ಸರಿ. ಈ ಮಾತಿನ ಮರ್ಮವನ್ನು ನಮ್ಮ ಕಾಲದ ಕವಿಗಳು ಓದುಗರು ಗಂಭೀರವಾಗಿ ಚಿಂತಿಸಿ ತಿಳಿಯಬೇಕು. ಬಿತ್ತಿದಂತೆ ಬೆಳೆಯುತ್ತಾನೆ. ಒಂದು ಕಾಲಕ್ಕೆ ಕವಿಗಳು ಅನೇಕ ಗ್ರಂಥಗಳ ರಚನೆಗೆ ತಮ್ಮ ಕೈ ತೊಡಗಿಸ್ತಾ ಇರಲಿಲ್ಲ. ತಮ್ಮ ಸಮಸ್ತ ಶಕ್ತಿಯನ್ನು ಪಾಂಡಿತ್ಯವನ್ನು ಒಂದೆರಡು ಕಾವ್ಯಗಳ ರಚನೆಯಲ್ಲಿಯೇ ಅವರು ಪ್ರಕಟಿಸ್ತಾ ಇದ್ದರು. ಅಂಥ ಕವಿಗಳಲ್ಲಿ ನಾಗಚಂದ್ರ ಕೂಡ ಒಬ್ಬ. ಆತ ಜೈನ ಸಂಪ್ರದಾಯದ ರಾಮಾಯಣಕ್ಕೆ ಸಂಬಂಧಿಸಿ ಪಂಪರಾಮಾಯಣ, ರಾಮಚಂದ್ರ ಚರಿತ ಪುರಾಣ ಅಂತ ಹೇಳಿ ಅವನು ಅದನ್ನು ಕರೆದಿದ್ದಾನೆ. ಜೈನ ಸಂಪ್ರದಾಯಕ್ಕೆ ಅನುಸಾರವಾಗಿ ಇರತಕ್ಕಂಥದ್ದು ಆ ಕೃತಿಯನ್ನು ಅವನು ರಚಿಸಿದ. ಅದರಲ್ಲಿ ಬಂದಿರುವ ಕವಿಕಾವ್ಯ ದೃಷ್ಟಿಯ ಈ ಪದ್ಯ, ಇದು ಬಹಳ ಸುಂದರವಾದ ಒಂದು ಸಂದೇಶವನ್ನು ಅವನ ಕಾಲಕ್ಕೂ ಅದು ಕೊಟ್ಟಿತು ಮತ್ತು ಈ ಕಾಲಕ್ಕೂ ಅದು ಅನ್ವಯಿಸುವಂತಹ ಸಂದೇಶವನ್ನೇ ಒಳಗೊಂಡಿದೆ ಅಂತ ಹೇಳಬಹುದು. ಛಂದಸ್ ಚೆನ್ನಾಗಿದೆ, ಅರ್ಥ ಹೊಸದಾಗಿದೆ. ಹೀಗೆ ಆಲೋಚಿಸಿ ವಸ್ತುವಿನ ದೃಷ್ಟಿಯಿಂದ ಅದು ರಾಗದ್ವೇಷದ ಪ್ರೇರಣೆಯನ್ನು ಉಂಟು ಮಾಡುವ ಹಾಗಿದ್ದರೆ ಅದು ಪ್ರಯೋಜನ ಕೊಡತಕ್ಕಂಥದ್ದಲ್ಲ. ಅದು ಒಳ್ಳೆಯ ಬೀಜವನ್ನು ಬಿತ್ತಿ ಒಳ್ಳೆಯ ಫಲವನ್ನು ತೆಗೆದ ಹಾಗೆ ಆಗಬೇಕಾದರೆ ಒಳ್ಳೆಯ ವಸ್ತು, ಒಳ್ಳೆಯ ಛಂದಸ್ಸು, ಒಳ್ಳೆಯ ಅರ್ಥ ಇವೆಲ್ಲ ಕೂಡಬೇಕು ಅನ್ನುವ ರೀತಿಯಲ್ಲಿ ಅವನು ವಿಚಾರ ಮಾಡಿದ್ದಾನೆ ಅಂತ ಹೇಳಬಹುದು.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯಗಾಯನ ಜಿ ಪುಷ್ಪಲತಾ.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ.
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.

0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಇಂದು ಮಧ್ಯಾಹ್ನ 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬನ್ನೂರು ಹೋಬಳಿ ಮಾದಿಗಳ್ಳಿಯ ಜಯಮ್ಮ ಮತ್ತು ಸಂಗಡಿಗರಿಂದ ಗಂಗೆ ತಿರುವ ಹಾಡು ಪ್ರಸಾರವಾಗಲಿದೆ. ಮಧ್ಯಾಹ್ನ 3:00 ಪ್ರಸಾರವಾಗುವ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ಬ್ಯಾಡ್ಲಮೂಡು ಗ್ರಾಮದ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗಸ್ವಾಮಿ ಹಾಡು ಪ್ರಸಾರವಾಗಲಿದೆ. ಇಂದು ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಕ್ಕಿಗೂಡು, ಪ್ರಸ್ತುತಿ ಬಿಜಿ ಕವಿತಾ, ನಂತರ ರೀನಾ ಕೆಎನ್ ಅವರಿಂದ ಕಥೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:50. ಇದೀಗ ರೈತರಿಗೆ ಸಲಹೆ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹಿಂದೆಲ್ಲ ವ್ಯವಸಾಯವನ್ನು ಮಾಡೋದಕ್ಕೆ ಕೃಷಿಕರು ಅಪಾರವಾದಂತಹ ಶ್ರಮ ಪಡ್ತಾ ಇದ್ರು. ಅನುಭವಿ ಕೃಷಿಕರೊಬ್ಬರು ಹೇಳೋರು, ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಜಮೀನಿಗೆ ಹೋದರೆ, ಜಮೀನು ಅಂದರೆ ಮುಂಚೆ ಎಲ್ಲ ಏನು, ಕುರುಚಲು ಕಾಡು, ಅದನ್ನು ಕತ್ತರಿಸೋದಕ್ಕೆ ಗುದ್ದಲಿ, ಹಾರೆ, ಪಿಕಾಸಿ ಎಲ್ಲ ತೆಗೆದುಕೊಂಡು ಹೋಗೋವಿ. ಬೆಳಗಿನಿಂದ ಮಧ್ಯಾಹ್ನದವರೆಗೂ ಕಷ್ಟಪಟ್ಟು ಕೆಲಸ ಮಾಡೋವಿ. ಮಧ್ಯಾಹ್ನ ಆದಮೇಲೆ ಮನೆಗೆ ವಾಪಸ್ ಬರಬೇಕಲ್ಲ ಊಟಕ್ಕೆ. ಮನೆಗೆ ವಾಪಸ್ ಬಂದು ಊಟ ಮಾಡಿಕೊಂಡು ಮತ್ತೆ ಜಮೀನಿಗೆ ಹೋದರೆ ಸಮಯ ವ್ಯರ್ಥ ಆಗುತ್ತೆ ಅಂತ ಹೇಳಿ ಜಮೀನಲ್ಲೇ 3 ಕಲ್ಲಿಟ್ಟು ಗುದ್ದಲಿ ಕಾವಿದೆಯಲ್ಲ ಅದನ್ನು ಬಿಚ್ಚಿಬಿಟ್ಟು ಆ ಗುದ್ದಲಿನೇ ಕಾವಲಿ ಥರ ಮಾಡಿಕೊಂಡು ಅದ್ರ ಮೇಲೆ ರೊಟ್ಟಿ ತಟ್ಕೊಂಡು ಊಟ ಮಾಡ್ತಾ ಇದ್ವಿ ಅಂತ. ಹೀಗೆ ನಮ್ಮ ಹಿರಿಯರು ಅಷ್ಟೆಲ್ಲ ಕಷ್ಟಪಟ್ಟು ತೋಟಗಳನ್ನು ಮಾಡಿದ್ದಾರೆ. ಅದು ಎಂಥ ಜಾಗದಲ್ಲಿ? ಕಲ್ಲುಮುಂಟಿ ಜಾಗದಲ್ಲಿ, ಮತ್ತು ಗುಡ್ಡ ಬೆಟ್ಟಗಳಲ್ಲಿ, ತಳಭಾಗದಲ್ಲಿ ವಿಪರೀತವಾಗಿ ಕಲ್ಲಿರುವಂತಹ ಜಾಗದಲ್ಲೂ ಕೂಡ ಅತ್ಯಂತ ಉತ್ಕೃಷ್ಟವಾದಂತಹ ತೋಟವನ್ನು ಕಟ್ಟಿ ಬೆಳೆಸಿದ್ದಾರೆ. ಇವತ್ತು ನೋಡಿ, ಬೇಕಾದಷ್ಟು ಸೌಕರ್ಯ ಇದೆ, ಸೌಲಭ್ಯ ಇದೆ, JCBಗಳಿದ್ದಾವೆ, ಕಲ್ಲನ್ನೇ ಕಿತ್ತು ಬೆಟ್ಟನೇ ಅಗೆದುಬಿಡ್ತವೆ. ಆದರೂ ಹಿರಿಯರು ಮಾಡಿದಂತಹ ತೋಟವನ್ನು ನಮಗೆ ಮಾಡೋಕ್ಕೆ ಸಾಧ್ಯ ಆಗಿದೆಯೇ ಅಂದರೆ ಖಂಡಿತವಾಗೂ ಇಲ್ಲ ಅಂತ ಹೇಳಬೇಕು. ಒಬ್ಬರು ಅನುಭವಿ ಕೃಷಿಕರು ಇದೇ ತರಹ ಗುಡ್ಡದ ಕೆಳಗಡೆ ಅಡಿಕೆ ತೋಟವನ್ನು ಮಾಡಿರುವಂತಹ ಕೃಷಿಕರು ಹೇಳ್ತಾ ಇದ್ರು. ಅವರು ತೆಂಗನ್ನು ಕೂಡ ಹಾಕಿದ್ದಾರೆ, ಅಡಿಕೆಯನ್ನು ಹಾಕಿದ್ದಾರೆ, ಅಡಿಕೆ ಒಳಗಡೆ ಕಾಳುಮೆಣಸು ಹಾಕಿದ್ದಾರೆ, ತೆಂಗೊಳಗಡೆ ಬಾಳೆ ಹಾಕಿದ್ದಾರೆ, ಒಂದಷ್ಟು ಗೋಡಂಬಿ ಹಾಕಿದ್ದಾರೆ, ಈಗೀಗ ಏಲಕ್ಕಿಯನ್ನು ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ರು, ಅವರು ಯಾವುದೇ ಹೊಸ ವಿಚಾರ ಸಿಕ್ಕರೂ ತಕ್ಷಣ ಆ ಜಾಗಕ್ಕೆ ಹೋಗ್ತಾರಂತೆ, ನೋಡ್ತಾರಂತೆ. ತೀರ್ಥಹಳ್ಳಿ ಸಮೀಪದಲ್ಲಿ ಯಾರೋ ಅಡಿಕೆ ಬೆಳೆದಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಹೋಗಿ ಅಡಿಕೆ ಗೋಟನ್ನು ತಂದು ಸಸಿ ಮಾಡಿ ತೋಟವನ್ನು ಬೆಳೆಸಿದ್ದಾರೆ. ಮತ್ತಾರೋ ಉತ್ತಮವಾಗಿ ಕಾಳುಮೆಣಸನ್ನು ಶಿವಮೊಗ್ಗದ ಹತ್ರ ಬೆಳೆದಿದ್ದಾರೆ ಅಂತ ಹೇಳಿ ಅವ್ರ ತೋಟಕ್ಕೆ ಹೋಗಿ ಬಹಳ ಉತ್ಸಾಹಿತರಾಗಿ ಅವರಿಂದಲೇ ಸಸಿಗಳನ್ನು ಪಡ್ಕೊಂಬಂದು ಕಾಳುಮೆಣಸನ್ನು ಕೂಡ ಬೆಳೆಸಿದ್ದಾರೆ. ಆದರೆ ಈ ಜಮೀನಿನ ತಳಭಾಗದಲ್ಲಿ, ಅಂದರೆ 4-5 ಅಡಿ ತಳಭಾಗದಲ್ಲಿ ಜಮೀನು ಪೂರ್ತಿ ಕಲ್ಲು, ಅದರ ಮೇಲ್ಭಾಗದಲ್ಲಿರುವಂತಹ 5 ಅಡಿ ಆಳದ ಮಣ್ಣಲ್ಲೇನೆ ಇವರ ತೆಂಗು ಅಡಿಕೆ ತೋಟ ಇದೆ. ಕಳೆದ 30 ವರ್ಷದಿಂದ ಈ ತೋಟಕ್ಕೆ ಅವರು ರಾಸಾಯನಿಕ ಗೊಬ್ಬರವನ್ನು ಬಳಸಿಲ್ಲ. ಜಮೀನಿನಲ್ಲಿ ಬೀಳುವಂತಹ ತ್ಯಾಜ್ಯ ಪದಾರ್ಥಗಳು, ಅಡಿಕೆ ಸೋಗಿರಬಹುದು, ಅಡಿಕೆಯ ಗರಿಗಳಿರಬಹುದು, ಏನೇ ಇದ್ದರೂ, ತೆಂಗಿನ ಗರಿ, ತೆಂಗಿನ ಸೋಗು, ತೆಂಗಿನ ಮೊಟ್ಟೆ, ಎಲ್ಲದನ್ನು ಕೂಡ ಮಣ್ಣಿನ ಮೇಲೆ ಹಾಕ್ತಾರೆ. ಮರದ ಸುತ್ತ ಅದನ್ನು ಹಾಕಿ ಅದು ಅಲ್ಲೇ ಗೊಬ್ಬರ ಆಗೋ ರೀತಿ ಮಾಡಿದ್ದಾರೆ. ಇವರು ಮಾಡಿರುವಂತಹ ಮತ್ತೊಂದು ಪ್ರಧಾನವಾದ ಅಂಶ ಏನಪ್ಪ ಅಂತಂದರೆ, ಇವರ ಜಮೀನಿನಲ್ಲಿ 2 ಬೋರ್ವೆಲ್ ಇದೆ, 1 ತೋಡುಬಾವಿನೂ ಇದೆ. ಸುತ್ತಮುತ್ತ ಇರುವಂತಹ ಜಮೀನಿನ ಎಲ್ಲ ತೋಡುಬಾವಿಗಳು ಬತ್ತಿದ್ದಾವೆ, ಆದರೆ ಇವ್ರ ಜಮೀನಿನಲ್ಲಿ 16 ಅಡಿ ನೀರು ನಿಂತಿದೆ ಬಾವಿನಲ್ಲಿ. 2 ಬೋರ್ವೆಲ್ ಕೂಡ ಚೆನ್ನಾಗಿ ಓಡ್ತಾ ಇದೆ. ಪ್ರತಿಯೊಂದು ಮರಕ್ಕೂ ಹನಿ ನೀರಾವರಿ ವ್ಯವಸ್ಥೆ ಮಾಡಿದ್ದಾರೆ. ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ತಾವು ಕೇಳಿರ್ಬೋದು. ಒಂದು ತೆಂಗಿನ ಮರ ಅಂದರೆ ಆಪೋಸಿಟ್ ಎದುರು ಬದರಲ್ಲಿ ಒಂದು ಮೈಕ್ರೋ ಸ್ಪ್ರಿಂಕ್ಲರನ್ನು ಅಳವಡಿಸಿದ್ದಾರೆ. ಗರಿ ಮೇಲೆ ಬೀಳುವಂತಹ ನೀರು ನಿಧಾನವಾಗಿ ಗರಿಯನ್ನು ಕೊಳಸುತ್ತಂತೆ. ಅವ್ರು ಹೇಳ್ತಾರೆ, ಸರ್ 6 ತಿಂಗಳು ಬಿಟ್ಕೊಂಡು ಬನ್ನಿ, ಗರಿ ಸಂಪೂರ್ಣವಾಗಿ ಭಗ್ನ ಆಗೋಗಿರುತ್ತೆ, ಕೊಳತೋಗಿರುತ್ತೆ ಅಂತ ಹೇಳಿ. ಜಮೀನಿನಲ್ಲಿ ಸಿಗುವಂತಹ ತ್ಯಾಜ್ಯವನ್ನೇ ಸಮರ್ಥವಾಗಿ ಮರುಬಳಕೆ ಮಾಡಿಕೊಂಡು ಕೇವಲ ಜೀವಾಮೃತವನ್ನು ಮಾತ್ರ ಕೊಟ್ಟು ತೋಟವನ್ನು ನಿರ್ವಹಣೆ ಮಾಡಿದ್ದಾರೆ. ಒಂದೇ ಒಂದು ಮರದಲ್ಲೂ ಕೂಡ ರೋಗದ ಯಾವ ಲಕ್ಷಣವೂ ಕೂಡ ಇಲ್ಲ. ಅಷ್ಟು ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ. ಉತ್ತಮವಾದ ಇಳುವರಿ ಬರ್ತಾ ಇದೆ. ಅವ್ರು ಹೇಳ್ತಾರೆ, ಹೊಸದಾಗಿ ಹಾಕಿರೋ ಅಡಿಕೆ 8-10 ಗೊನೆ ಕೂಡ ಕೊಟ್ಟಿದೆ ಅಂತ. 4-5 ಗೊನೆ ಬರೋದು ಹೆಚ್ಚು. ಹೀಗೆ ಕಷ್ಟಪಟ್ಟು ವ್ಯವಸಾಯವನ್ನು ಮಾಡಿ ಅನುಭವವನ್ನು ಪಡ್ಕೊಂಡು ಬೇಸಾಯ ಮಾಡಿದಂತಹ ತೋಟಗಳು ಯಾವತ್ತೂ ಹಾಳಾಗೋದಿಲ್ಲ. ಆತುರವಾಗಿ ಮಾಡೋದಕ್ಕಿಂತ ಅರಿತು ತುಂಬ ವಿಚಾರಗಳನ್ನು ತಿಳಿದು ಅನುಭವಿಗಳೊಂದಿಗೆ ಬಹಳಷ್ಟು ಮಾಹಿತಿಯನ್ನು ಪಡ್ಕೊಂಡು ಬಂದು ವ್ಯವಸಾಯವನ್ನು ಮಾಡಿದ್ರೆ ಖಂಡಿತವಾಗೂ ವ್ಯವಸಾಯದಲ್ಲಿ ಸೋಲಿರೋದಿಲ್ಲ.
0: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಯುಕ್ತ ಅರಬ್ ಅಮಿರಾತ್ ದೇಶಸ್ಯ ಅಲ್ಪಕಾಲಾವಧಿಕಾಂ ಯಾತ್ರಾಂ ಸಂಪೂರ್ಯ ಯುರೋಪ ದೇಶೈಃ ಸಹ ಭಾರತಸ್ಯ ಸಾಮರಿಕ ಆರ್ಥಿಕ ಸಂಬಂಧಾನ್ ಪ್ರಗಾಢತರಂ ಕರ್ತುಂ ಪಂಚರಾಷ್ಟ್ರಾಣಾಂ ಭ್ರಮಣಸ್ಯ ದ್ವಿತೀಯೇ ಚರಣೆ ಗತರಾತ್ರೌ ನೀದರ್ಲೆಂಡ್ ದೇಶಂ ಪ್ರಾಪ್ತವಾನ್. ಆಮ್ಸ್ಟರ್ಡಮ್ ಇತಿ ವಿಮಾನಸ್ಥಾನಕೆ ಡಚ್ ದೇಶಸ್ಯ ವಿದೇಶಮಂತ್ರಿಣಾ ಟಾಮ್ ಬೆರೆಂಡ್ಸನ್ ಇತ್ಯನೇನ ಶ್ರೀಮೋದಿನಃ ಸ್ವಾಗತಂ ಕೃತಂ. ಇತಃ ಪೂರ್ವಂ ಸಹ ಅಬುಧಾಬಿನಗರೆ ಯುಎಇ ದೇಶಸ್ಯ ರಾಷ್ಟ್ರಪತಿನ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಾಹಿಯಾನ್ ಇತ್ಯನೇನ ಸಹ ಚರ್ಚಾಂ ಕೃತವಾನ್ ಆಸೀತ್. ಡಚ್ ದೇಶಸ್ಯ ಹೇಗ್ ನಗರೆ ಭಾರತೀಯ ಪ್ರವಾಸಿನಃ ಸಾಂಸ್ಕೃತಿಕ ಸಂಗೀತ ಪ್ರದರ್ಶನೈಃ ಪ್ರಧಾನಮಂತ್ರಿಣಃ ಭವ್ಯತಯಾ ಸ್ವಾಗತಂ ಕೃತವಂತಃ. ಡಚ್ ಸೈನಿಕಾಃ ಅಪಿ ತಂ ಔಪಚಾರಿಕರೂಪೇಣ ಅಭಿನಂದಿತವಂತಃ. ಭ್ರಮಣಾವಧೌ ಪ್ರಧಾನಮಂತ್ರಿ ಮೋದಿ ಡಚ್ ದೇಶಸ್ಯ ಪ್ರಧಾನಮಂತ್ರಿಣ ರಾಬ್ ಜೆಟ್ಟನ್ ಇತ್ಯನೇನ ಸಹ ದ್ವಿಪಾಕ್ಷಿಕಂ ವಾರ್ತಾಲಾಪಂ ಕರಿಷ್ಯತಿ. ರಾಷ್ಟ್ರಪ್ರಮುಖಾಂಚ ಮಿಲಿಷ್ಯತಿ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಉಕ್ತಮಸ್ತಿ ಯತ್ ದೇಶವಾಸಿನಾಂ ಕೃತೆ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಅಥ ಈಸ್ ಆಫ್ ಲಿವಿಂಗ್ ಇತ್ಯತಯೋಃ ಪರಿಷ್ಕಾರೆ ಸರ್ವಕಾರಃ ಪ್ರತಿಬದ್ಧಃ ಅಸ್ತೀತಿ. ಏಕಸ್ಮಿನ್ ಸಾಮಾಜಿಕ ಪ್ರಸಾರ ಮಾಧ್ಯಮೇ ಶ್ರೀ ಮೋದಿ ಪ್ರಸಾರ ಸಂಸ್ಥಾನಾಂ ಪ್ರತಿವೇದನಂ ನಿರಾಕೃತವಾನ್ ಯತ್ ಜನಾನಾಮುಪರಿ ಕಥಮಪಿ ಅಧಿಭಾರಂ ಆರೋಪ್ಯತೆ ಇತಿ. ಪೆಟ್ರೋಲ್ ನಿರ್ಯಾತೆ 3 ರೂಪಾಯಿ ಪ್ರತಿ ಲೀಟರ್ ಇತಿ ಅತಿರಿಕ್ತ ಉತ್ಪಾದ ಶುಲ್ಕಂ ಆರೋಪಿತ ಮಂತ್ರಾಲಯ ಅದ್ಯ ಪ್ರಕಟಿತ ರಾಜಪತ್ರೆ ಉಕ್ತಮಸ್ತಿ ಯತ್ ಅಧಿಸೂಚನಾನುಗುಣಂ ಡೀಸೆಲ್ ನಿರ್ಯಾತೆ ಪ್ರತಿ ಲೀಟರ್ ಇತಿ ಪರಿಮಿತೌ ವಿಶೇಷ ಅತಿರಿಕ್ತ ಉತ್ಪಾದ ಶುಲ್ಕಂ 23 ರೂಪಾಯಿಗಳ ಅಪೇಕ್ಷೆಯಾ 16 ರೂಪಾಯಿಗಳ ಕೃತ್ವಾ ನ್ಯೂನೀಕೃತಮಸ್ತಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯ ಕಾರ್ಯಭಾರ ಗ್ರಹಣಾನಂತರಂ ಅದ್ಯ ಸಿಕ್ಕಿಂ ರಾಜ್ಯಸ್ಯ ಪ್ರಥಮವಾರಂ ಭ್ರಮಣಂ ಕರಿಷ್ಯತಿ. ಸ್ವಯಾತ್ರಾಯಾಂ ಉಪರಾಷ್ಟ್ರಪತಿ ಗ್ಯಾಂಗ್ಟೋಕ್ ನಗರೆ ಸಿಕ್ಕಿಂ ರಾಜ್ಯಸ್ಯ ರಾಜ್ಯತ್ವ ದಿವಸ ಸಮಾರೋಹೆ ಭಾಗಂ ಗ್ರಹಿಷ್ಯತಿ. ರಾಜ್ಯಪಾಲ ಓಂ ಪ್ರಕಾಶ ಮಾಥುರ, ಸಿಕ್ಕಿಂ ರಾಜ್ಯಸ್ಯ ಮುಖ್ಯಮಂತ್ರಿ ಪ್ರೇಂಗ್ ಸಿಂ ತವಾಂಗ, ಕೇಂದ್ರೀಯ ಪೂರ್ವೋತ್ತರ ಕ್ಷೇತ್ರ ವಿಕಾಸ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇತ್ಯಾದಯೋಪಿ ಉತ್ಸವೇಸ್ಮಿನ್ ಭಾಗಂ ಗ್ರಹಿಷ್ಯಂತಿ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಬೋರ್ಡ್ ಸಿಬಿಎಸ್ಇ ಇತ್ಯಯಂ ಅವದತ್ ಯತ್ ಯೇ ಛಾತ್ರಾ ಸ್ವಸ್ಯ ಪರಿಣಾಮೈಃ ಅಸಂತುಷ್ಟಾಃ ಸಂತಿ ತೇ ಸಂರಚಿತ ಸಮೀಕ್ಷಾ ವ್ಯವಸ್ಥಾಂ ಪ್ರಾಪ್ತುಂ ಶಕ್ನುವಂತಿ. ಯಾ ಹಿ ದ್ವಿಚರಣೀಯ ಸಮೀಕ್ಷಾ ಪ್ರಕ್ರಿಯಾ ಅಸ್ತಿ. ಪ್ರಥಮ ಚರಣೆ ಛಾತ್ರಾ ಸ್ವಮೂಲ್ಯಾಂಕಿತಾನಾಂ ಉತ್ತರಪುಸ್ತಿಕಾನಾಂ ಸ್ಕ್ಯಾನ್ ಇತಿ ಪ್ರತಿಬಿಂಬಿತ ಪ್ರತಯಃ ಯಾಚಯಿತುಂ ಶಕ್ನುವಂತಿ. ಏತಾಃ ಅಂತರ್ಜಾಲೀಯ ಮಾಧ್ಯಮೇನ ಉಪಲಭ್ಯಂತೆ. ದ್ವಿತೀಯ ಚರಣೆ ಛಾತ್ರಾಃ ವಿಸಂಗತಾನಾಂ ಪ್ರಶ್ನೋತ್ತರಾಣಾಂ ಸತ್ಯಾಪನಾಯ ಆವೇದನಮಪಿ ಕರ್ತುಂ ಶಕ್ನುವಂತಿ. ಉತೋವಾ ಅಂಕನ ಯೋಜನಾಯಾಃ ಆಧಾರೇಣ ವಿಶಿಷ್ಟಾನಾಂ ಉತ್ತರಾಣಾಂ ಪುನರ್ಮೂಲ್ಯಾಂಕನಾರ್ಥಂ ಯಾಚನಾ ಕರ್ತುಂ ಶಕ್ನುವಂತಿ. ಇಸ್ರಾಯೆಲ್ ಲೆಬನಾನ್ ದೇಶೌ ವಾಷಿಂಗ್ಟನ್ ನಗರೆ ಸಂಜಾತಾಯಾಃ ವಾರ್ತಾಯಾಃ ಅನಂತರಂ ಯುದ್ಧವಿರಾಮಸ್ಯ ಪುನಃ 45 ದಿವಸಪರ್ಯಂತಸ್ಯ ವಿಸ್ತಾರಾಯ ಸಹಮತೌ ಅಭವತಾಂ ಇತಿ ಅಮೆರಿಕಾ ದೇಶಸ್ಯ ವಿದೇಶ ವಿಭಾಗಃ ಅವದತ್. ವಿದೇಶ ವಿಭಾಗಸ್ಯ ಪ್ರವಕ್ತಾ ಟಾಮಿ ಪಿಗೋಟ್ ಅವದತ್ ಯತ್ ವಾರದ್ವಯಕೃತ ವಾರ್ತಾಲಾಪೇನ ಫಲದಾಯಕಂ ಯುದ್ಧವಿರಾಮಂ ಆಗಚ್ಛದತಿ. ಇತಃ ಅನಂತರಂ ಜೂನ ಮಾಸಸ್ಯ ದ್ವಿತ್ರಿ ದಿನಾಂಕಯೋಃ ಆಧಿಕ್ಯೇನ ವಾರ್ತಾಲಾಪೋ ಭವಿಷ್ಯತೀತಿ ನಿಶ್ಚಿತಮಸ್ತಿ. ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಗತರಾತ್ರೌ ಲಖನೌ ನಗರಸ್ಯ ಏಕಾನಾ ಕ್ರೀಡಾಂಗಣೆ ಲಖನೌ ಸೂಪರ್ ಜಾಯಂಟ್ಸ್ ಇತಿ ದಲೇನ ಚೆನ್ನೈ ಸೂಪರ್ ಕಿಂಗ್ಸ್ ಇತಿ ದಲಂ 7 ಸ್ತೋಭೈಃ ಪರಾಜಿತಂ. ಸಿಎಸ್ಕೆ ಇತ್ಯನೇನ ಪ್ರದತ್ತಸ್ಯ 88.1 ಧಾವನಾಂಕಸ್ಯ ಲಕ್ಷ್ಯಂ ಆತಿಥೀಯೇನ ಎಲ್ಎಸ್ಜಿ ಇತಿ ದಲೇನ 17 ಕ್ಷೇಪಣ ಚಕ್ರೇಷು ಸಂಪ್ರಾಪ್ತಂ. ಯತ್ರ ಕೇವಲಂ 38 ಕಂದುಕೇಷು ಮಿಚೇಲ್ ಮಾರ್ಷಲ್ ಇತ್ಯಸ್ಯ 90 ಧಾವನಾಂಕಾನಾಂ ಭೂಮಿಕಾ ನಿರ್ಣಾಯಿಕಾ ಅಭವತ್. मार्षः उत्तम क्रीडकत्वेन पुरस्कृतः इति वार्ताः।
0: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 7 ಗಂಟೆ.
2: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712, ವೆಬ್ಸೈಟ್ gmu.ac.in.
4: ಪ್ರೀತಿಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ. ರೂಪಕ ಇಳಿ ಸಂಜೆಯ ಇಬ್ಬನಿ.
5: ಗ್ರಾಮೀಣಾಭಿವೃದ್ಧಿ ಯೋಜನಾ ಇಲಾಖೆಯವರು ಬಡತನದ ರೇಖೆಗಿಂತ ಕಡಿಮೆ ಜೀವನ ನಡೆಸ್ತಾ ಇರುವಂತಹ ಹಿರಿಯ ವಿಶೇಷ ಚೇತನರಿಗೆ 200-500 ರೂಪಾಯಿಗಳ ಮಾಸಿಕ ವೇತನವನ್ನು ನೀಡ್ತಾ ಇದೆ. 60-79 ವರ್ಷದ ಹಿರಿಯರಿಗೆ ಮಾಸಿಕ 500 ರೂಪಾಯಿಗಳು ಸಿಗುತ್ತವೆ.
4: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ. ರೂಪಕ ಇಳಿ ಸಂಜೆಯ ಇಬ್ಬನಿ.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:02 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆಗಳು. 7:05ಕ್ಕೆ ಪ್ರದೇಶ ಸಮಾಚಾರ.
6: ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05ಕ್ಕೆ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
8: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
9: ನ್ಯೂಸ್ ಆನ್ AIR ಪ್ರೋಗ್ರಾಮ್, ಬಾಂಗ್ಲಾ ಭಾಷೆ, ಸಂಗೀತ, ಖಬರ್ ಅನೇಕ.

0: रसती धारा। अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
4: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಆಕಾಶವಾಣಿ 90 ಸಂಧ್ಯಾಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯಸ್ಪರ್ಶಿ ಡಾ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರ್ಮಾಲಾ ಯೋಜನೆ, ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಈಗ ವಾರ್ತೆಗಳ ವಿವರ. ಆಕಾಶವಾಣಿ ಕಳೆದ 90 ವರ್ಷಗಳಲ್ಲಿ ಕೇಳಿಸಿಕೊಳ್ಳುವ ವಿವೇಕ ಸಂಸ್ಕೃತಿ ಹಾಗೂ ಕೇಳುಗರ ದೊಡ್ಡ ಪರಂಪರೆಯನ್ನು ಬೆಳೆಸಿದೆ. ನಮ್ಮ ಕಲ್ಪನೆ ಹಾಗೂ ಆಲೋಚನೆಯನ್ನು ಶ್ರಾವ್ಯ ಮಾಧ್ಯಮ ಹೃದಯ ಸ್ಪರ್ಶಿಯಾಗಿಸುತ್ತದೆ ಎಂದು ಡಾ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾ ಆರ್ ಕೃಷ್ಣಪ್ರಸಾದ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದ್ದ ಆಕಾಶವಾಣಿ 90 ಸಂಧ್ಯಾ ಸುಧೆ ಉದ್ಘಾಟಿಸಿ ಅವರು ಮಾತನಾಡಿದರು.
1: ಸಂಗೀತ ಲೋಕದ ದಿಗ್ಗಜಗಳನ್ನ ಪ್ರತಿ ಜನಸಾಮಾನ್ಯರಿಗೆ ತಲುಪಿಸೋದು ಇದು ಆಕಾಶವಾಣಿ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅತ್ಯಂತ ವೈಯಕ್ತಿಕವಾದ ಒಂದು ಸಂಗಾತಿ. ಮತ್ತೆ ಜಗತ್ತಿನ ಯಾವುದೇ ಒಂದು ಸಂಗೀತ ಲೋಕದ ತಾರೆಗಳಿರ್ತಾರೆ, ಅವರನ್ನ ನಮ್ಮ ಪಕ್ಕದಲ್ಲಿ ಕೂತು ಹಾಡೋ ತರ ಒಂದು ಭಾವನೆ ತರಿಸೋದು ಈ ಆಕಾಶವಾಣಿ. ಹಿಂಗಾಗಿ ಸಂಗೀತಕ್ಕೂ ಸಾಹಿತ್ಯಕ್ಕೂ ಮಾಹಿತಿಗೂ ಜ್ಞಾನಕ್ಕೂ ಆಕಾಶವಾಣಿ ಬಿಟ್ಟರೆ ಅದಕ್ಕೆ ಬೇರೆ ಯಾವ ಸಾಟಿ ಇಲ್ಲ. ನಾವೆಲ್ಲ ಅದರ ಅಭಿಮಾನಿಗಳು, ಅದರ ಅನುಯಾಯಿಗಳು. ಹೀಗೆ ಆಕಾಶವಾಣಿ 90 ವರ್ಷ ಏನ್ ದಾಟಿದೆ, 100 ವರ್ಷ ಶತಕದತ್ತ ಮುನ್ನುಗ್ಗಲಿ, ಮತ್ತೆ ಹೀಗೆ ಎಲ್ಲರಿಗೂ ಅದು ಒಂದು ಸಂಗಾತಿ.
0: ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಗಾಯನ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನಮಠ್ ಕೊಳಲು ವಾದನ ಪ್ರಸ್ತುತಪಡಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ವಿಶೇಷ ಆಹ್ವಾನಿತರು ಪಾಲ್ಗೊಂಡಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅಧ್ಯಯನ ಪೀಠ ಮತ್ತು ಸಮಾಜ ಕಾರ್ಯ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ ಆಯೋಜಿಸಿದೆ. 110 ಕಿಲೋಮೀಟರ್ ಉದ್ದ ಹರಿಯುವ ಜಯಮಂಗಲಿ ನದಿ ತಟದಲ್ಲಿ ಮಧುಗಿರಿ ತಾಲೂಕಿನ ಮೈದನಹಳ್ಳಿಯಲ್ಲಿ ಪ್ರಸಿದ್ಧ ಜಯಮಂಗಲಿ ಕೃಷ್ಣ ಮೃಗ ಸಂರಕ್ಷಣಾ ಮೀಸಲು ಅರಣ್ಯ ಪ್ರದೇಶವಿದ್ದು ಸಮೃದ್ಧ 798 ಎಕರೆ ಹುಲ್ಲುಗಾವಲಿದೆ. ಜಯಮಂಗಲಿ ನದಿ ಪುನಶ್ಚೇತನ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತುಮಕೂರಿನ ಜಲಸಂರಕ್ಷಣೆ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: ಜಯಮಂಗಲಿ ತುಮಕೂರು ಜಿಲ್ಲೆಯ ಪ್ರಮುಖ ನದಿ. ದೇವರಾಯನದುರ್ಗದಲ್ಲಿ ಹುಟ್ಟಿ ಆಂಧ್ರಪ್ರದೇಶದ ಸಂಗಮೇಶ್ವರದಲ್ಲಿ ಉತ್ತರ ಪಿನಾಕಿನಿಯನ್ನ ಸೇರಿಕೊಳ್ಳುತ್ತೆ. ಸುಮಾರು 110 ಕಿಲೋಮೀಟರ್ ಹರಿತದೆ. ಅದು ತುಮಕೂರು ತಾಲೂಕು, ಕೊರಟಗೆರೆ, ಮಧುಗಿರಿ ಮತ್ತೆ ಆಂಧ್ರದ ಮಡಕ್ಷಿರ ತಾಲೂಕಲ್ಲಿ ಇದರ ಹರಿವು ಹಲವಾರು ಕೆರೆ ಕಟ್ಟೆ ತಲಪರಿಗೆಗಳನ್ನ ತುಂಬಿಸ್ತಾ ಇತ್ತು. ಅದರ ಮರಳಲ್ಲಿ ಚಿಲುಮೆ ತೆಗೆದು ನೀರು ಕುಡಿತಾ ಇದ್ರು. ಮರಳು ಗಣಿಗಾರಿಕೆ, ಒತ್ತುವರಿ, ಕಾಡನಾಶ ಮುಂತಾದ ಅನೇಕ ಸಮಸ್ಯೆಗಳಿಗೆ ತುತ್ತಾಗಿ ಅಸ್ಥಿ ಪಂಜರ ಆಗ್ತಾ ಇದೆ. ಮತ್ತೆ ಯುವಕರಿಗೆ ಅದರ ನೆನಪುಗಳು ಕೂಡ ಈಗ ಅಷ್ಟಾಗಿ ಇಲ್ಲ, ವಿಸ್ಮೃತಿಗೆ ಸರಿತಾ ಇರುವಂತ ನದಿ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ತುಮಕೂರು ವಿಶ್ವವಿದ್ಯಾಲಯ, ಅಲ್ಲಿನ ಪ್ರೊಫೆಸರ್ ನಂಜುಂಡಸ್ವಾಮಿ ಅಧ್ಯಯನ ಪೀಠ, ಸಮಾಜ ಕಾರ್ಯ ಮತ್ತು ಸಂಶೋಧನಾ ವಿಭಾಗ ಹಾಗೆ ಆರ್ಡರ್ ಮತ್ತು ಧಾನ್ಯ ಸಂಸ್ಥೆಗಳು ಒಂದು ದಿನದ ಕಾರ್ಯಾಗಾರವನ್ನ ತುಮಕೂರಲ್ಲಿ ಹಮ್ಮಿಕೊಂಡಿದ್ದಾವೆ. ಅದರ ಪುನಶ್ಚೇತನಕ್ಕೆ ಮುಂದೆ ಏನೇನು ಕಾರ್ಯತಂತ್ರ ರೂಪಿಸಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ. ಪ್ರಖ್ಯಾತ ಪರಿಸರ ಕಾರ್ಯಕರ್ತರು ಶಿರಸಿಯ ಶಿವಾನಂದ ಕಳವೆ ಅವರು ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಮಾತುಗಳನ್ನು ಆಡ್ತಾ ಇದ್ದಾರೆ.
0: ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ರಾಷ್ಟೀಯ ಹೆದ್ದಾರಿ 50ರಲ್ಲಿ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಮಗುಚಿದ ಪರಿಣಾಮ ಪ್ರಯಾಣಿಸುತ್ತಿದ್ದ 19 ಜನರ ಪೈಕಿ 7 ಜನ ಮೃತಪಟ್ಟು 12 ಜನ ಗಾಯಗೊಂಡಿದ್ದಾರೆ. ಸಂಡೂರು ಮತ್ತು ಕೂಡ್ಲಿಗಿಯ 12 ಜನರನ್ನು ಹೊಸಪೇಟೆ ಮತ್ತು ಕೊಪ್ಪಳದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಳ್ಳಾರಿಯ ಸಂಸದ ಇ ತುಕಾರಾಂ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸಂಸದರ ನಿಧಿಯಿಂದ ಭರಿಸುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕು ಮೊರಟಗಿ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 4 ಜನ ಸಾವಿಗೀಡಾದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು. ಮೃತರ ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಬಾಲಕ ವೀರೇಶ್ ಬಡಿಗೇರ್ಗೆ 20 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು, ವಿದ್ಯಾಭ್ಯಾಸಕ್ಕೆ ನೆರವು ಒದಗಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಮಾವು ಮತ್ತು ಹಲಸಿನ ಹಬ್ಬವನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕಿಸಾನ್ ಮಾಲ್ ಹಾಗೂ ಸಹಜ ಸಮೃದ್ಧ ಆಯೋಜಿಸಿವೆ. ಬೆಂಗಳೂರಿನ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಕಪೆಕ್ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ್ ಮಾವು ಹಲಸಿನ ಹಬ್ಬವನ್ನು ಬೆಳಗ್ಗೆ 11:30 ಉದ್ಘಾಟಿಸಲಿದ್ದಾರೆ. ದೇಸಿ ಮಾವು ತಳಿ ಸಂರಕ್ಷಕ ಕಿರುಗಾವಲು ಸೈಯದ್ ಘನಿ ಖಾನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಲಸು ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಟಿಎನ್ ದೇವರಾಜ್.
6: ನಮ್ಮ ಕದಳಿವನದ ಕ್ಷೇತ್ರ ತಾಕಗಳಲ್ಲಿ ವೈವಿಧ್ಯಮಯವಾದಂತಹ ಹಣ್ಣಿನ ತಳಿಗಳನ್ನ ನಾವು ಕಳೆದ 10 ವರ್ಷಗಳಿಂದ ಬೆಳೆದು ಪ್ರಾತ್ಯಕ್ಷಿಕೆ ಮುಖಾಂತರ ರೈತರಿಗೆ ತೋರಿಸ್ತಾ ಇದ್ದೇವೆ. ಹಲಸಿನ ತಳಿಗಳನ್ನ 23 ಹೆಚ್ಚು ತಳಿಗಳು ನಮ್ಮಲ್ಲಿ ಪ್ರದರ್ಶನಗೊಳ್ತಾ ಇದ್ದಾವೆ. ಅವುಗಳಲ್ಲಿ ರೆಡ್ ಮೂನ್, ಥೈಲ್ಯಾಂಡ್ ರೆಡ್, ಕನಕ, ಸಿಂಧೂರ, ತೂಬ್ಗೆರೆ ರೆಡ್, ಶ್ರೀವಿಜಯ, ಲಾಲ್ಬಾಗ್ ಮಧುರ, ವರಶ್ರೀ, ಪ್ರಕಾಶ್ ಚಂದ್ರ ಇತ್ಯಾದಿ ತಳಿಗಳು, ಕೆಂಪು, ಹಳದಿ ಈ ತರ ತೊಳೆಗಳನ್ನ ತಾವು ನೋಡಿದ್ರಿ, ಅವುಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ರೈತರಿಗೆ ಉತ್ತೇಜನವನ್ನು ನೀಡ್ತಾ ಇದ್ದೇವೆ, ಇದರಿಂದ ಆದಾಯ ಕೂಡ ಹೆಚ್ಚಾಗ್ತದೆ. ಈ ತಳಿಗಳು ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಪ್ರತಿಕೂಲ ಸನ್ನಿವೇಶದಲ್ಲಿ ಹೆಚ್ಚು ಉಷ್ಣತೆ ಇರುವಂತಹ ಕಾಲಘಟ್ಟದಲ್ಲೂ ಕೂಡ ಕಡಿಮೆ ನೀರನ್ನು ಬಯಸಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ ತಳಿಗಳಾಗಿವೆ. ಇಂದು ಮತ್ತು ನಾಳೆ ಹಲಸು ಮೇಳ ಮೈಸೂರಿನಲ್ಲಿ ನಡೀತಾ ಇದೆ, ಅಲ್ಲಿ ಇವುಗಳು ಪ್ರದರ್ಶನಗೊಳ್ಳುತ್ತವೆ. ಆಸಕ್ತ ರೈತರು ಮತ್ತು ನಾಗರಿಕರು ಇದರ ಸದುಪಯೋಗ ಪಡಿಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೇವೆ.
0: ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ನಾಳೆ ಮತ್ತು ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ರಾಜ್ಯಮಟ್ಟದ ಗೇರುಮೇಳ ಮತ್ತು ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ನಿಗಮದ ಅಧ್ಯಕ್ಷೆ ಡಿಎಸ್ ಮಮತಾ ಗಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ನಾಳೆ ಬೆಳಗ್ಗೆ 11:00 ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಗೇರುಮೇಳವನ್ನು ಉದ್ಘಾಟಿಸಲಿದ್ದು 70ಕ್ಕೂ ಅಧಿಕ ಮಳಿಗೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ತಜ್ಞರಿಂದ ಗೋಡಂಬಿ ಕೃಷಿಯ ಬಗ್ಗೆ ತಾಂತ್ರಿಕ ಕಾರ್ಯಾಗಾರ ನಡೆಯಲಿದೆ ಎಂದರು. ಸಾಗರಮಾಲಾ ಯೋಜನೆ ಅಡಿ ಬಾಗಲಕೋಟೆ

0: ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಹೆರಕಲ್ದಿಂದ ಆಲಮಟ್ಟಿವರೆಗೆ ಕೃಷ್ಣಾ ಹಿನ್ನೀರಿನಲ್ಲಿ ಜಲಸಾಹಸ ಕ್ರೀಡೆ ಅಭಿವೃದ್ದಿಗೆ ಯೋಜಿಸಲಾಗಿದೆ ಎಂದು ಬೀಳಗಿ ಶಾಸಕ ಜೆಟಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದ ಅವರು 12 ಕೋಟಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಿವರ್ ಕ್ರೂಸ್ ಪ್ರವಾಸೋದ್ಯಮ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಚಿಕ್ಕ ಸಂಗಮಕ್ಕೆ ಆಗಮಿಸುವ 84 ಪ್ರಜಾತಿಯ ವಲಸೆ ಪಕ್ಷಿಗಳಿಗೆ ಅನುಕೂಲ ಕಲ್ಪಿಸಲು 50,000 ಸಸಿಗಳನ್ನು ನೆಡಲು ಅರಣ್ಯ ಇಲಾಖೆ ಯೋಜಿಸಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸೀಮಾ ಸುಂಕ ಕಸ್ಟಮ್ಸ್ ಅಧಿಕಾರಿಗಳು ವನ್ಯಜೀವಿಗಳ ಕಳ್ಳಸಾಗಣೆ ಪತ್ತೆ ಹಚ್ಚಿದ್ದಾರೆ. ರೆಡ್ ಫುಟೆಡ್ ಹಾಗೂ ಆಫ್ರಿಕನ್ ಸ್ಪರ್ಡ್ ಆಮೆಗಳು ಸೇರಿದಂತೆ ಅಪರೂಪದ 47 ವನ್ಯಜೀವಿಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಏರ್ಪಡಿಸಿದೆ. ಇಂದು ಪುತ್ತೂರು ತಾಲೂಕು ಪಾಣಾಜಿಯಲ್ಲಿ ಶಿಬಿರ ನಡೆಯಲಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಕಾಡುಕೋಣಗಳ ಸೆರೆ ಕಾರ್ಯಾಚರಣೆ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಆರಂಭವಾಗಿದೆ. ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮ 2026 ಜಾರಿಗೊಂಡಿದ್ದು ಪ್ರತಿಯೊಬ್ಬರೂ ಕಸವನ್ನು 4 ಹಂತಗಳಲ್ಲಿ ಬೇರ್ಪಡಿಸುವುದು ಕಡ್ಡಾಯವಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾ ಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರಮಾಲಾ ಯೋಜನೆ. ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:15. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಕೃಷ್ಣ ನಮ್ಮ ಈ ಗೋಕುಲಕ್ಕೆ.

ಇನ್ನು ಮುಂದೆ ಪೂತಿ ನರಸಿಂಹಾಚಾರ್ಯರ ರಚನೆ ಮಾಡುವವನದೆಲ್ಲ ಹಾಡು ಹಾಡುವವರದು. ಹಾಡಿದ್ದಾರೆ ಸಿ ಅಶ್ವಥ್.

ಕಾರ್ಯಕ್ರಮದ ಕೊನೆಯದಾಗಿ ವೈಕೆ ಮುದ್ದುಕೃಷ್ಣ ಅವರು ಹಾಡಿರುವ ಡಾ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ನನ್ನ ನಾನು ಪಡೆವುದೆಂದಿಗೆ

0: ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:30. ಸೇವಾ ವಾಹಿನಿ
1: ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
2: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆ ಇಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನು ಒಂದೇ ಸೂರಿನಡೆ ಅನ್ವೇಷಿಸಿ. ನಿಮ್ಮ ಸ್ಟಾಲ್ಗಳನ್ನು ಈಗಲೇ ಕಾಯ್ದಿರಿಸಿ. 9844-27-7284 ಮತ್ತೊಂದು 9444-81-9696.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಇದೊಂದು ಪ್ರಕಟಣೆ. ಪ್ರಾದೇಶಿಕ ಆಯುಕ್ತರು ಮೈಸೂರು ವಿಭಾಗ ಮೈಸೂರು ಇವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ 4 ನಡೆದ ಹೇಮಾವತಿ ಜಲಾಶಯ ಯೋಜನೆಯ ಕುಡಿಯುವ ನೀರಿನ ಸಲಹಾ ಸಮಿತಿಯ ಸಭೆಯ ನಿರ್ಣಯದಂತೆ ಹೇಮಾವತಿ ಜಲಾಶಯದಿಂದ ಹೇಮಾವತಿ ಎಡದಂಡೆ ನಾಲೆಯ ಮುಖಾಂತರ ಇದೇ ತಿಂಗಳ 19 ಕುಡಿಯುವ ನೀರಿನ ಬೇಡಿಕೆ ಅಥವಾ ಅವಶ್ಯಕತೆಗೆ ಅನುಗುಣವಾಗಿ ನಿಗದಿತ ಪ್ರಮಾಣದಲ್ಲಿ ನಾಲೆಯ ಮುಖಾಂತರ ನೀರನ್ನು ಹರಿಸಲಾಗುವುದು. ನಾಲೆಯಲ್ಲಿ ನೀರು ಹರಿಸುವ ಅವಧಿಯು ತಾತ್ಕಾಲಿಕವಾಗಿದ್ದು ಹೇಮಾವತಿ ಜಲಾನಯನ ಹಾಗೂ ಯೋಜನಾ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಪೂರ್ವ ಮುಂಗಾರು ಮಳೆಯ ಸ್ಥಿತಿಗತಿಗಳನ್ನು ಅವಲೋಕಿಸಿ ಕುಡಿಯುವ ನೀರಿಗಾಗಿ ನಾಲೆಗಳ ಮೂಲಕ ನೀರನ್ನು ಹರಿಸಲು ಅಥವಾ ನಿಲ್ಲಿಸಲು ಅಗತ್ಯ ಕ್ರಮ ವಹಿಸಲಾಗುವುದು. ಪ್ರಸ್ತುತ ನೀರಿನ ಅಭಾವವಿದ್ದು ಈ ನೀರನ್ನು ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿನ ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸತಕ್ಕದ್ದಲ್ಲ. ಈ ಯೋಜನಾ ವ್ಯಾಪ್ತಿಯಲ್ಲಿನ ಎಲ್ಲ ಸಾರ್ವಜನಿಕರು ಮತ್ತು ಅಚ್ಚುಕಟ್ಟುದಾರರು ಸುಗಮ ನೀರು ನಿರ್ವಹಣೆ ನಡೆಸುವ ನಿಟ್ಟಿನಲ್ಲಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಹಕರಿಸಬೇಕೆಂದು ಈ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಸೇವಾ ವಾಹಿನಿ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆಗಳು.
7: ಇದು ಆಕಾಶವಾಣಿ, ಸಮಯ 7:35. ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
8: ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
9: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿದೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 5 ರಾಷ್ಟ್ರಗಳ ಪ್ರವಾಸದಲ್ಲಿ 2ನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಖನೌ ಸೂಪರ್ ಜೈಂಟ್ಸ್. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢವಾಗಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ತಡರಾತ್ರಿ ನೆದರ್ಲ್ಯಾಂಡ್ಸ್ಗೆ ಆಗಮಿಸಿದ್ದಾರೆ. ಆಮ್ಸ್ಟರ್ಡಾಮ್ ವಿಮಾನ ನಿಲ್ದಾಣದಲ್ಲಿ ಮೋದಿಯವರನ್ನು ಡಚ್ ವಿದೇಶಾಂಗ ಸಚಿವ ಟಾಮ್ ಬೆರೆಂಟ್ ಸೆನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಸಂಕ್ಷಿಪ್ತ ವಾಸ್ತವ್ಯದ ನಂತರ ಪ್ರಧಾನಿ ನೆದರ್ಲ್ಯಾಂಡ್ಸ್ ತಲುಪಿದರು. ಇದಕ್ಕೂ ಮುನ್ನ ಅವರು ಅಬುಧಾಬಿಯಲ್ಲಿ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ಹೇಗ್ ಹೋಟೆಲ್ನಲ್ಲಿ ಭಾರತೀಯ ಮೂಲವಾಸಿಗಳು ಪ್ರಧಾನಿಯವರನ್ನು ಸಾಂಸ್ಕೃತಿಕ ಮತ್ತು ಸಂಗೀತದ ಪ್ರದರ್ಶನದೊಂದಿಗೆ ಭವ್ಯವಾಗಿ ಸ್ವಾಗತಿಸಿದರು. ಡಚ್ ಪಡೆಗಳು ಸಹ ಪ್ರಧಾನಿಯವರನ್ನು ವಿಧ್ಯುಕ್ತವಾಗಿ ಬರಮಾಡಿಕೊಂಡವು. ತಮ್ಮ ಪ್ರವಾಸದ ಸಮಯದಲ್ಲಿ ಪ್ರಧಾನಿಯವರು ಡಚ್ ಪ್ರಧಾನಿ ರಾಬ್ ಜೆಟನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಅಲ್ಲಿನ ದೊರೆ ಮತ್ತು ರಾಣಿಯನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮೀರಿ ಮಹತ್ವದ್ದಾಗಿದೆ ಮತ್ತು ಇತ್ತೀಚೆಗೆ ಮುಕ್ತಾಯಗೊಂಡ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಒಪ್ಪಂದದ ನಂತರ ವಿಶಾಲವಾದ ಭಾರತ ಯುರೋಪ್ ಸಂಬಂಧಗಳನ್ನು ರೂಪಿಸುವ ನಿರೀಕ್ಷೆ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಕೂಡ ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದಂತಹ ಇಂಧನ, ಹಸಿರು ಜಲಜನಕ, ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋತೆನ್ಬರ್ಗ್ಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಸ್ವೀಡಿಷ್ನ ಉಲ್ಫ್ ಕ್ರಿಸ್ಟನ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೇಜಿಯನ್ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ. ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡೆರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರೆಸ್ಟುನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದಂತಹ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿಯವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯೋ ಮೆಲೋನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ದೇಶವಾಸಿಗಳಿಗೆ ಸುಲಭ ವ್ಯಾಪಾರ ಮತ್ತು ಸುಲಭ ಜೀವನವನ್ನು ಸುಧಾರಿಸುವ ಸರ್ಕಾರದ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿದೇಶ ಪ್ರಯಾಣದ ಮೇಲೆ ಸೆಸ್ ತೆರಿಗೆ ಅಥವಾ ಸರ್ಚಾರ್ಜ್ ವಿಧಿಸುವ ಕುರಿತಾದಂತಹ ಮಾಧ್ಯಮ ವರದಿಯನ್ನು ನರೇಂದ್ರ ಮೋದಿಯವರು ತಳ್ಳಿಹಾಕಿದ್ದಾರೆ. ಈ ವರದಿ ಸಂಪೂರ್ಣವಾಗಿ ಅವಾಸ್ತವದಿಂದ ಕೂಡಿದೆ, ಅದರಲ್ಲಿ ಸ್ವಲ್ಪವೂ ಸತ್ಯವಿಲ್ಲ. ವಿದೇಶ ಪ್ರಯಾಣದ ಮೇಲೆ ಅಂತಹ ಯಾವುದೇ ನಿರ್ಬಂಧಗಳನ್ನು ವಿಧಿಸುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ಭದ್ರತಾ ಸಂಸ್ಥೆಗಳು ಮಾದಕ ದ್ರವ್ಯ ಜಾಲಗಳನ್ನು ನಿರ್ಮೂಲನೆ ಮಾಡಲು ಮಾರ್ಗಸೂಚಿ ಸಿದ್ದಪಡಿಸಿವೆ. ಈ ಉದ್ದೇಶಕ್ಕಾಗಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದಿದ್ದಾರೆ. ನವದೆಹಲಿಯಲ್ಲಿ ಆರ್ಎನ್ ಕಾವು ಸ್ಮಾರಕ ಉಪನ್ಯಾಸ ನೀಡಿದ ಗೃಹ ಸಚಿವರು, ಮಾದಕ ವಸ್ತು ಕಳ್ಳ ಸಾಗಣೆ ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಯಲ್ಲ, ಬದಲಾಗಿ ಸಮಾಜ ಮತ್ತು ಭವಿಷ್ಯದ ಪೀಳಿಗೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುವ ಸಮಸ್ಯೆಯಾಗಿದೆ ಎಂದು ಹೇಳಿದ್ದಾರೆ. ಭಯೋತ್ಪಾದಕ ಮತ್ತು ಅಪರಾಧ ಜಾಲಗಳಿಗೆ ಹಣಕಾಸು ಒದಗಿಸಲು ಮಾದಕ ವಸ್ತುಗಳ ಹಣವನ್ನು ಬಳಸಲಾಗುತ್ತಿದೆ. ಮಾದಕ ವಸ್ತು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ಹಾನಿ ಹೆಚ್ಚಾಗಿ ಗಮನಕ್ಕೆ ಬರುವುದಿಲ್ಲ ಎಂದು ಹೇಳಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಸ್ನೇಹಪರ ರಾಷ್ಟಗಳ ಸಹಕಾರದೊಂದಿಗೆ ಭಾರತವು 40 ಹೆಚ್ಚು ಅಂತಾರಾಷ್ಟೀಯ ಅಪರಾಧಿಗಳನ್ನು ಯಶಸ್ವಿಯಾಗಿ ಮರಳಿ ಸ್ವದೇಶಕ್ಕೆ ಕರೆತಂದಿದೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟವು ರಾಷ್ಟೀಯ ಭದ್ರತೆಗೆ ಅಪಾಯ ಎಂದು ಹೇಳಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸಿಕ್ಕಿಂಗೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ಮೊದಲ ಸಿಕ್ಕಿಂ ಭೇಟಿ ಇದಾಗಿದೆ. ಭೇಟಿಯ ಸಮಯದಲ್ಲಿ ಉಪರಾಷ್ಟಪತಿಯವರು ಗ್ಯಾಂಗ್ಟಾಕ್ನ ಮನನ್ ಕೇಂದ್ರದಲ್ಲಿ ನಡೆಯಲಿರುವ ಸಿಕ್ಕಿಂ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಕ್ಕಿಂನ ರಾಜ್ಯಪಾಲರು, ಮುಖ್ಯಮಂತ್ರಿ ಸೇರಿದಂತೆ ಕೇಂದ್ರ ಸಚಿವರು ಭಾಗಿಯಾಗುವ ನಿರೀಕ್ಷೆ ಇದೆ. ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಕಂಪನಿಗಳು ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಪ್ರತಿ ಲೀಟರ್ಗೆ 3 ರೂಪಾಯಿನಷ್ಟು ಹೆಚ್ಚಿಸಿದ್ದು ಪರಿಷ್ಕೃತ ದರಗಳು ನಿನ್ನೆಯಿಂದ ಜಾರಿಯಾಗಿವೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಳವನ್ನು ಕಂಡಿದೆ. ಉತ್ಪಾದನಾ ವೆಚ್ಚ ಏರಿಕೆಯಿಂದ ಸರ್ಕಾರಿ ತೈಲ ಕಂಪನಿಗಳು ನಷ್ಟ ಅನುಭವಿಸುತ್ತಿರುವ ಕಾರಣ ದರ ಪರಿಷ್ಕರಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಪೆಟ್ರೋಲ್ ದರ ಲೀಟರ್ಗೆ 106.21 ರೂಪಾಯಿ ಆಗಿದೆ ಹಾಗೂ ಡೀಸೆಲ್ ದರ 94.10 ರೂಪಾಯಿಗೆ ಏರಿಕೆಯಾಗಿದೆ. ಸಿಎನ್ಜಿ ದರ ಕೆಜಿಗೆ 94 ರೂಪಾಯಿ ಹೆಚ್ಚಳವಾಗಿದೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸತ್ತಿನ ಮಹಿಳಾ ಸಬಲೀಕರಣ ಸಮಿತಿಯನ್ನು ರಚಿಸಿದ್ದಾರೆ. ಲೋಕಸಭೆಯ ಬಿಜೆಪಿ ಸಂಸದೆ ಡಾ ದಗ್ಗುಬಾಟಿ ಪುರಂದೇಶ್ವರಿ ಅವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಲೋಕಸಭೆಯಿಂದ 18 ಮತ್ತು ರಾಜ್ಯಸಭೆಯಿಂದ 10 ಈ ಸಮಿತಿ ಒಳಗೊಂಡಿದೆ. ಕೆಳಮನೆಯ ಸದಸ್ಯರಲ್ಲಿ ಹೇಮಾಮಾಲಿನಿ, ಹರ್ಸಿಪ್ರೀತ್ ಕೌರ್ ಬಾದಲ್ ಮತ್ತು ಇಕ್ರಾ ಚೌಧರಿ ಸಮಿತಿಯ ಸದಸ್ಯರಾಗಿದ್ದಾರೆ. ರಾಜ್ಯಸಭೆಯಿಂದ ಸುಧಾಮೂರ್ತಿ, ಪಿಟಿ ಉಷಾ ಮತ್ತು ಸ್ವಾತಿ ಮಲಿವಾಲ್ ಅವರಿಗೆ ಅವಕಾಶ ದೊರೆತಿದೆ. ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಆತಿಥೇಯ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ಮಣಿಸಿದೆ. 188 ಗುರಿ ಬೆನ್ ಹತ್ತಿದಂತಹ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು 3 ಕಳೆದುಕೊಂಡು ಗೆಲುವಿನ ನಗೆಯನ್ನು ಬೀರಿತು. ಮಿಚೆಲ್ ಮಾರ್ಷ್ ಅವರು ಕೇವಲ 38 ಎಸೆತಗಳಲ್ಲಿ 90 ಅದ್ಭುತ ಇನ್ನಿಂಗ್ಸ್ನ ನೆರವಿನಿಂದ 16.4 ಓವರ್ಗಳಲ್ಲಿ ಗೆಲುವಿನ ಗಡಿಯನ್ನು ತಲುಪಿದರು. ಮಾರ್ಷ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇದಕ್ಕೂ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 5 187 ಗಳಿಸಿದ್ದು ಕಾರ್ತಿಕ್ ಶರ್ಮಾ 71 ಗಳಿಸಿದರು. ಲಕ್ನೋ ಸೂಪರ್ ಜೈಂಟ್ಸ್ ಪರ ಆಕಾಶ್ ಮಹಾರಾಜ್ ಸಿಂಗ್ 3 ಉರುಳಿಸಿದರು. ಈ ಗೆಲುವಿನ ನಂತರವೂ ಲಕ್ನೋ ಸೂಪರ್ ಜೈಂಟ್ಸ್ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಮತ್ತು ಈಗಾಗಲೇ ಪ್ಲೇ ಆಫ್ನಿಂದ ಹೊರಬಿದ್ದಿದೆ. ಮತ್ತೊಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ 6 ಸ್ಥಾನದಲ್ಲಿದೆ ಮತ್ತು ಅಗ್ರ 4 ಸ್ಥಾನಕ್ಕೆ ಪ್ರವೇಶಿಸುವ ಉತ್ಸುಕದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ರಾಷ್ಟ್ರಗಳ ಪ್ರವಾಸದಲ್ಲಿ 2 ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ಮಣಿಸಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
1: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
2: ಹಿಂಗ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕ್ಕದ?
2: ಎಂತ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆ, ಹಾಡಿದ್ದಾರೆ ಪಿ ಲೀಲಾ, ಸಾಹಿತ್ಯ ಕಣಗಲ ಪ್ರಭಾಕರ ಶಾಸ್ತ್ರಿ, ಸಂಗೀತ ಸಂಯೋಜನೆ ಟಿಜಿ ಲಿಂಗಪ್ಪ.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: Inu munde Ghantasala hagu P. Leela avaru hadiruva Satya Harishchandra chitrad geete, ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ಸಂಯೋಜನೆ ಪೆಂಡ್ಯಾಲ ನಾಗೇಶ್ವರ ರಾವ್.

0: ಹಾಯ್ ಪುಟಾಣಿಗಳೇ, ಮಕ್ಕಳ ಮಂಟಪದಲ್ಲಿ ಇದೇ ಶನಿವಾರ ಮಧ್ಯಾಹ್ನ 3:30 ಹಕ್ಕಿಗೂಡು ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
1: ಶಾಲೆ ಎಲ್ಲಿ ಅಂತ ನೋಡ್ತಾಳೆ, ಶಾಲೆ ಇಲ್ಲವೇ ಇಲ್ಲ ಅವಳದು. ಆಮೇಲೆ ಅಳಕ್ ಶುರು ಮಾಡ್ತಾಳೆ, ನಂಗೆ ಶಾಲೆ ಎಲ್ಲಿ, ನನ್ನ ಶಾಲೆ ಎಲ್ಲಿ ಅಂತ. ಆವಾಗ ಅವರಮ್ಮ, ನಿನ್ನ ಶಾಲೆ ಯಾರೋ ಮಗು ಬೇಕು ಅಂತೂ ಮಾರ್ಬಿಟ್ಟೆ ಅಂತ ಹೇಳ್ತಾಳೆ.
0: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ.

ಕಾರ್ಯಕ್ರಮದ ಕೊನೆಯದಾಗಿ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಭಕ್ತ ಕನಕದಾಸ ಚಿತ್ರದ ಗೀತೆ, ಕನಕದಾಸರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ವೆಂಕಟರಾಜು.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತಷ್ಟು ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 8:45 ಕ್ಕೆ ಆಲಿಸಬಹುದು.

ಇಂದು ಸಂಜೆ 4:30 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಚಿತ್ರ ಸಾಹಿತಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ವೃತ್ತಿಜೀವನ ಕುರಿತು ಅವರ ಸಹೋದರ ಕಣಗಲ್ ನರಸಿಂಹಯ್ಯ ಅವರೊಂದಿಗೆ ಶ್ರೀನಿವಾಸ ಪ್ರಸಾದ್ ಅವರು ನಡೆಸಿದ್ದ ಸಂವಾದವನ್ನು ಆಲಿಸಬಹುದು. ಇಂದು ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ ಭಾಗವಹಿಸುತ್ತಾರೆ ಶ್ರೀರಂಗಪಟ್ಟಣ ತಾಲೂಕು ಕಸಬಾ ಹೋಬಳಿ ಬಿದರಹಳ್ಳಿ ಗ್ರಾಮದ ಕೃಷಿಕ ಸಹೋದರರಾದ ಡಾಕ್ಟರ್ ಬಿಕೆ ಶ್ರೀಧರ್ ಮತ್ತು ಬಿಕೆ ಸತೀಶ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇಂದು ಸಂಜೆ 4:00 ನಾಟಕ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ ಪ್ರಸಾರವಾಗಲಿದೆ. ರಚನೆ ಇಡಗೂರು ಪಿಟಿ ಕೃಷ್ಣಮೂರ್ತಿ, ನಿರ್ದೇಶನ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇಂದು ರಾತ್ರಿ 8:15 ರೂಪಕ ಇಳಿವಯಸ್ಸಿನ ಇಬ್ಬನಿ ಪ್ರಸಾರವಾಗಲಿದೆ. ರಚನೆ ಮತ್ತು ಪ್ರಸ್ತುತಿ ಸಿಎಸ್ ಪೂರ್ಣಿಮಾ, ಸಹನಿರೂಪಣೆ ಹಾಗೂ ನಿರ್ಮಾಣ ಕಾರ್ತಿಕ್ ಎಂಎಸ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8:30.
1: ಆಕಾಶವಾಣಿ ಮೈಸೂರು. ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್.
2: ಆಮೇಲೆ ಇಲ್ಲ ಇಲ್ಲ, ಹಾಗೆ ಪಾಪಿ ಪರದೇಶಿಯ ಹಾಗೆ ಬೀದಿಯಲ್ಲಿ ಹೋಗುವವರನ್ನು ಕೇಳ್ತಾ ಹೋದರೆ ಏನೂ ತಿಳಿಯದ ಮಂಕು ಅಂದಾರು. ಕೂಡುದು ಕೇಳಲೇ ಕೂಡುದು, ಎಲ್ಲಿಯಾದರೂ ಬರೆದಿರೋದಿಲ್ವೇ, ಓದ್ಕೊಂಡ್ರಾಯ್ತು ಎಂದು ಹೇಳಿಕೊಂಡಳು. ಕೆಳಕ್ಕೆ ಇನ್ನೂ ಬೀಳುವುದು ನಿಂತಿರಲಿಲ್ಲ, ತಳ ಸಿಕ್ಕಲಿಲ್ಲ. ಪಾಪಚ್ಚಿ ಏನು ಮಾಡಿಯಾಳು, ಅವಳಿಗೆ ತುಂಬ ಬೇಜಾರಾಯಿತು. ಆಕಳಿಕೆ ಬಂತು, ಎಲ್ಲಿ ನಿದ್ದೆ ಬಂದು ಬಿಡುವುದೋ ಎಂದು ಅವಳಿಗೆ ಭಯ. ಆದ್ದರಿಂದ ಸರಸರನೆ ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದಳು. ಇವತ್ತು ರಾತ್ರಿಯೆಲ್ಲ ಪಿಲ್ಲಿ ನನ್ನನ್ನು ಹುಡುಕಾಡ್ತಾಳೆ. ಅವಳು ತಟ್ಟೆಗೆ ಹಾಲು ಹಾಕೋದನ್ನು ಅಮ್ಮ ಮರೆತು ಬಿಟ್ಟರೆ ಏನು ಮಾಡೋದು? ಶ್ಯಾಮು ಜ್ಞಾಪಿಸುತ್ತಾನೆಯೋ ಇಲ್ವೋ? ಪಿಲ್ಲಿ, ನೀನು ನನ್ನ ಜೊತೆಯಲ್ಲಿ ಇರಬೇಕಾಗಿತ್ತು ಕಣೆ. ಆದರೆ ನಿನಗೆ ತಿನ್ನೋದಕ್ಕೆ ಇಲ್ಲಿ ಏನು ಸಿಕ್ಕುತ್ತೆ? ಇಲ್ಲಿ ಬಾವಲಿಗಳೇ ಇಲಿಗಳು, ಸಾಲ್ದೇನು? ಬಾವಲಿನೂ ಇಲಿ ಜಾತಿದೆ ತಾನೇ? ಆದರೆ ಬೆಕ್ಕು ಬಾವಲಿಯನ್ನು ತಿನ್ನುತ್ತದೆಯೇ? ಬಾವಲಿ ಬೆಕ್ಕನ್ನು ತಿನ್ನುತ್ತದೆಯೇ? ತಿನ್ನು ಬಾವಲಿಯನ್ನು ಬೆಕ್ಕುತ್ತದೆಯೇ ಎಂದು ಹೇಳುತ್ತಾ ಹೇಳುತ್ತಾ ತೂಕಡಿಸುತ್ತಾ ಆಕಳಿಸುತ್ತಾ ಬೀಳುತ್ತಿದ್ದಳು. ಹಾಗೆಯೇ ಒಂದು ಕನಸು ಆಯಿತು. ಕನಸಿನಲ್ಲಿ ಪಿಲ್ಲಿಯ ಕೈ ಹಿಡಿದು ನಡೆಸಿಕೊಂಡು ಪಾಪಚ್ಚಿ ಸ್ಕೂಲಿಗೆ ಹೋಗುತ್ತಾ ಇದ್ದಳು. ನಡುವೆ ದಾರಿಯಲ್ಲಿ ಪಿಲ್ಲಿಯನ್ನು ನಿಲ್ಲಿಸಿ, ನಿಜ ಹೇಳು, ಬಾವಲಿಯನ್ನು ತಿಂತೀಯೋ ಇಲ್ವೋ ಎಂದು ಗದರಿಸುತ್ತಿದ್ದಳು. ಆಗ ಥೊಪ್, ಏನು? ಅವಳು ತರೆಗೆಲೆಯ ಒಂದು ಗುಡ್ಡದ ಮೇಲೆ ಬಿದ್ದಳು, ನಿದ್ದೆಯಿಂದೆದ್ದಳು, ತಳ ಸಿಕ್ಕಿತು. ಪಾಪಚ್ಚಿಗೆ ಕೊಂಚವೂ ನೋವಾಗಲಿಲ್ಲ. ಎದ್ದು ಕುಳಿತು ಕಣ್ಣು ತಿಕ್ಕಿಕೊಂಡು ನಾಲ್ಕು ಕಡೆಯೂ ನೋಡಿದಳು. ತಲೆಯ ಮೇಲೆ ಕತ್ತಲೆ, ಏನೂ ಕಾಣಿಸಲಿಲ್ಲ. ಮುಂದುಗಡೆ ಒಂದು ಉದ್ದವಾದ ಓಣಿ, ಅದರ ಆಚೆ ಕೊನೆಯಲ್ಲಿ ಬಿಳಿಯ ಮೊಲ ಬಿರುಬಿರನೆ ನಡೆದು ಹೋಗುತ್ತಿತ್ತು. ಉಸಿರಾಡುವಷ್ಟು ಹೊತ್ತು ಕೂಡ ನಿಲ್ಲದೆ ಪಾಪಚ್ಚಿ ಅದರ ಹಿಂದೆ ಅತಿ ವೇಗವಾಗಿ ಓಡಿದಳು. ಹಾಗೆ ಓಡಿದ್ದು ಒಳ್ಳೆಯದೇ ಆಯಿತು, ಏಕೆಂದರೆ ಆ ಓಣಿ ಫಕ್ಕನೆ ಬಲಕ್ಕೆ ತಿರುಗಿತು.
3: ಅಯ್ಯೋ, ನನ್ನ ಮೀಸೆ ಹಾಳಾಗಿ ಹೋಯಿತು, ಎಷ್ಟು ಹೊತ್ತಾಗಿ ಹೋಯಿತು, ಏನು ಗತಿ
2: ಎಂದು ಗಟ್ಟಿಯಾಗಿ ಗೊಣಗುಟ್ಟುತ್ತಾ ಮೊಲವು ಬಲಕ್ಕೆ ತಿರುಗುವ ಹೊತ್ತಿಗೆ ಸರಿಯಾಗಿ ಪಾಪಚ್ಚಿಯು ಅದರ ಹತ್ತಿರ ಬಂದು ಸೇರಿದಳು. ಮೊಲದ ಹಿಂದೆಯೇ ಅವಳು ಬಲಕ್ಕೆ ತಿರುಗಿದಳು. ಅದರ ಬೆನ್ನ ಮೇಲೆಯೇ ದೃಷ್ಟಿಯನ್ನು ಯಾವಾಗಲೂ ಇಟ್ಟಿದ್ದು ಅದು ಎಲ್ಲಿಯೂ ತಪ್ಪಿಸಿಕೊಂಡು ಹೋಗದ ಹಾಗೆ ನೋಡಿಕೊಳ್ಳಬೇಕೆಂದು ತೀರ್ಮಾನಿಸಿದಳು. ಆದರೆ ಮೊಲವು ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗಿ ಹೋಯಿತು, ಅದರ ಸುಳಿವೇ ಸಿಕ್ಕಲಿಲ್ಲ. ಅಷ್ಟು ಬೇಗನೆ ಅದು ಮಾಯವಾದದ್ದು ಹೇಗೆಂದು ಗೊತ್ತಾಗಲೂ ಇಲ್ಲ. ಓಣಿಯು ಕೊನೆಗೊಂಡಿತು. ಅಲ್ಲಿ ಅಗಲವಾದ, ಹೆಚ್ಚು ಎತ್ತರವಿಲ್ಲದ ಒಂದು ದೊಡ್ಡ ಕೊಠಡಿ, ಅನೇಕ ಸಣ್ಣ ಸಣ್ಣ ದೀಪಗಳು ಅಲ್ಲಲ್ಲಿ ಮಿಣುಕುತ್ತಿದ್ದುವು. ಆದ್ದರಿಂದ ಕೊಠಡಿಯಲ್ಲಿ ತಕ್ಕ ಮಟ್ಟಿಗೆ ಬೆಳಕಿತ್ತೆನ್ನಬಹುದು. ಸುತ್ತಲೂ ಬಾಗಿಲುಗಳು ತುಂಬ ಇದ್ದುವು, ಆದರೆ ಪಾಪಚ್ಚಿಗೆ ಮಾತ್ರ ಹೊರಗೆ ಹೊರಡಲು ಸಾಧಿಸಲಿಲ್ಲ. ಎಲ್ಲಕ್ಕೂ ಭದ್ರವಾಗಿ ಬೀಗ ಹಾಕಿತ್ತು. ಪಾಪ, ಪಾಪಚ್ಚಿ ಬೋನಿನಲ್ಲಿಟ್ಟ ಜಿಂಕೆಯ ಮರಿಯಂತೆ ಬೆದರಿದಳು. ಒಂದು ಕಡೆಯಿಂದ ಎಲ್ಲ ಬೀಗಗಳನ್ನು ಹಿಡಿದೆಳೆದು ತೆಗೆಯಲು ಪ್ರಯತ್ನಿಸಿದಳು. ಹಾಗೆಯೇ ಇನ್ನೊಂದು ಸಲ ಎಲ್ಲವನ್ನೂ ಪರೀಕ್ಷಿಸಿದಳು. ಕಡೆಗೆ ಮನಸೋತು, ಬೇಸತ್ತು, ನಿರಾಶಳಾಗಿ ಕೊಠಡಿಯ ನಡುವೆ ಬಂದು ನಿಂತಳು.
3: ದೇವ್ರೆ, ನಾನು ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳಿ? ಮೊಲ ಎಲ್ಲಿಗೆ ಹೋಯ್ತು, ಕಾಣೆನಲ್ಲ
2: ಎಂದು ಅವಳು ವ್ಯಸನಪಟ್ಟಳು. ಆಗ ಅವಳ ಹತ್ತಿರವೇ ಇದ್ದ ಒಂದು ಗಾಜಿನ ಗುಂಡು ಮೇಜಿನ ಮೇಲೆ ಅವಳ ದೃಷ್ಟಿ ಬಿತ್ತು. ಅಲ್ಲೊಂದು ಚಿನ್ನದ ಬೀಗದ ಕೈ ಥಳ ಥಳನೆ ಹೊಳೆಯುತ್ತಿತ್ತು. ಅದು ಅಲ್ಲಿನ ಬೀಗಗಳಲ್ಲಿ ಯಾವುದಾದರೂ ಒಂದಕ್ಕೆ ಸರಿಹೋಗಬಹುದೆಂದು ಪಾಪಚ್ಚಿಗೆ ತೋರಿತು. ಆದರೆ ಅವಳ ಅದೃಷ್ಟಕ್ಕೆ ಸರಿಯಾಗಿ ಬೀಗಗಳೇ ಕೊಂಚ ದೊಡ್ಡವು, ಇಲ್ಲದೆ ಹೋದರೆ ಬೀಗದ ಕೈಯೇ ಕೊಂಚ ಚಿಕ್ಕದು. ಏಕೋ ಏನೋ, ಒಂದು ಬಾಗಿಲನ್ನು ತೆರೆಯಲು ಸಾಧ್ಯವಾಗಲಿಲ್ಲ. ಇನ್ನೊಮ್ಮೆ ಎಲ್ಲ ಬೀಗಗಳನ್ನು ಪರೀಕ್ಷಿಸೋಣವೆಂದು ಅವಳು ಕೊಠಡಿಯ ಸುತ್ತ ಸಂಚಾರ ಮಾಡಿದಳು. ಆಗ ಅದುವರೆಗೂ ತನ್ನ ಕಣ್ಣಿಗೆ ಬೀಳದ ಬಿಳಿಯ ರೇಷ್ಮೆಯ ತೆರೆಯೊಂದನ್ನು ಕಂಡು ಆಶ್ಚರ್ಯದಿಂದ ನೋಡಿದಳು. ಅದರ ಹಿಂದೆ ಸುಮಾರು 1-1.5 ಗೇಣು ಎತ್ತರದ ಸಣ್ಣದೊಂದು ಬಾಗಿಲು ಕಾಣಿಸಿತು. ಅದಕ್ಕೆ ಹಾಕಿದ್ದುದು ಒಂದು ಚಿನ್ನದ ಬೀಗ. ಸರಸರನೆ ತನ್ನ ಕೈಯಲ್ಲಿದ್ದ ಬೀಗದ ಕೈಯಿಂದ ಅದನ್ನು ತೆರೆದಳು. ಪಾಪಚ್ಚಿಗೆ ಪರಮಾನಂದವಾಯಿತು. ಆ ಬಾಗಿಲ ಹತ್ತಿರ ಮಂಡಿಯೂರಿ ಕುಳಿತು ತಲೆ ಬಗ್ಗಿಸಿ ಹೊರಗೆ ನೋಡಿದಳು. ಅಲ್ಲಿ ಬಹಳ ವಿಚಿತ್ರವಾದ ಒಂದು ಮನೋಹರ ದೃಶ್ಯವು ಕಾಣಿಸಿತು. ಎಂತಹ ಸುಂದರವಾದ ಹೂದೋಟ! ಲಾಲ್ಬಾಗಿಗಿಂತ 1,000 ಪಾಲು ಸೊಗಸು. ಕಾಮನ ಬಿಲ್ಲಿನಂತೆ ಬಣ್ಣಗಳನ್ನು ಚೆಲ್ಲಿ ಒಂದರ ಮೇಲೊಂದು ಹಾಯುವ ನೀರಿನ ಬುಗ್ಗೆಗಳು, ಬಣ್ಣ ಬಣ್ಣದ ಹೂವುಗಳು, ಹಸಿರು ಹುಲ್ಲು, ಅಮೃತಶಿಲೆಯಿಂದ ಮಾಡಿದ ಪ್ರತಿಮೆಗಳ ಸಾಲು, ಹಾಡುತ್ತಾ ಕುಣಿದು ಹಾರುವ ಹಕ್ಕಿಗಳು, ಹಣ್ಣುಗಳು ಉದುರಿದ್ದರಿಂದ ಕೆಂಪಾಗಿ ಕಾಣುತ್ತಿದ್ದ ಕಾಲುದಾರಿಗಳು, ಅಲ್ಲಲ್ಲಿ ಕೆಲವರು ಆಳುಗಳು ಮಾತ್ರ, ಇನ್ನು ಯಾರೂ ಆ ಉದ್ಯಾನದಲ್ಲಿ ಸುಳಿದಾಡುತ್ತಿರಲಿಲ್ಲ. ಆ ಹಾಳು ಬಾಗಿಲು ಇನ್ನೂ ಕೊಂಚ ಎತ್ತರವಾಗಿರಬಾರದಾಗಿತ್ತಾ? ಪಾಪಚ್ಚಿಯ ಅವಸ್ಥೆ, ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎನ್ನುವ ಹಾಗಾಯಿತು. ಅವಳ ತಲೆ ಕೂಡ ಆ ಬಾಗಿಲಿನಲ್ಲಿ ಹಿಡಿಯುವಂತಿರಲಿಲ್ಲ. ಅಥವಾ ಒಂದು ವೇಳೆ ನನ್ನ ತಲೆಯನ್ನು ಹೇಗಾದರೂ ತೂರಿಸಿದರೂ ಕೈಕಾಲುಗಳಿಲ್ಲದೆ ತೋಳುಗಳಿಲ್ಲದೆ ಅದು ಮಾತ್ರ ಪಾಪ ಒಂಟಿಯಾಗಿ ಹೋಗಿ ಏನು ಮಾಡಿತು? ತಸ್ಬೀರು ತೆಗೆಯುವ ಕ್ಯಾಮ್ರಾದ ಕಾಲ್ ಹಾಗೆ ನನ್ನ ದೇಹವನ್ನು ಬೇಕು ಬೇಕಾದಾಗ ಚಿಕ್ಕದು ದೊಡ್ಡದು ಮಾಡಿಕೊಳ್ಳಲು ಸಾಧ್ಯವಾಗೋದಾದರೆ ಎಷ್ಟು ಅನುಕೂಲವಾಗಿರುತ್ತೆ ಎಂದು ಮುಂತಾಗಿ ಪಾಪಚ್ಚಿ ಯೋಚಿಸಿದಳು. ಬಾಗಿಲ ಬಳಿ ಮಲಗಿಕೊಂಡು ಉದ್ಯಾನವನ್ನು ನೋಡುತ್ತಾ ಬಾಯಿ ಚಪ್ಪರಿಸುತ್ತಿದ್ದರೆ ಫಲವೇನು? ಯಾವುದಾದರೊಂದು ಉಪಾಯದಿಂದ ತೋಟಕ್ಕೆ ನುಗ್ಗಲೇಬೇಕೆಂದು ಅವಳು ನಿರ್ಧರಿಸಿದಳು. ಮನಸ್ಸಿಲ್ಲದ ಮನಸ್ಸಿನಿಂದ ಎದ್ದು ಗಾಜಿನ ಮೇಲಿನ ಹತ್ತಿರಕ್ಕೆ ಬಂದಳು. ಹಿರಿಯ ಮಕ್ಕಳನ್ನು ಕಿರಿದು ಮಾಡುವ ವಿಧಾನ ಎಂಬ ಒಂದು ಪುಸ್ತಕವನ್ನು, ಇಲ್ಲದಿದ್ದರೆ ದೊಡ್ಡ ಬಾಗಿಲುಗಳನ್ನು ತೆಗೆಯುವ ದೊಡ್ಡದೊಂದು ಬೀಗದ ಕೈಯನ್ನು, ಅಷ್ಟು ಹೊತ್ತಿಗೆ ಎಲ್ಲಿಂದಲಾದರೂ ಯಾರಾದರೂ ತಂದು ಹಾಕಿರಬಹುದೆಂಬ ಭರವಸೆ ಆಸೆ. ಆದರೆ ಇದೇನಿದು, ಮೊದಲಿಲ್ಲಿರಲೇ ಇರಲಿಲ್ಲ. ಆಶ್ಚರ್ಯ, ನಾನು ಯೋಚನೆ ಮಾಡಿದ ಹಾಗೆಯೇ ಆಗಿದೆ. ಮೇಜಿನ ಮೇಲೆ ಒಂದು ಸಣ್ಣ ಸೀಸೆ, 1 ಪಾವು ನೀರು ಹಿಡಿಯಬಹುದು. ಅದರ ಕತ್ತಿಗೊಂದು ಪಟ್ಟಿ, ಅದರಲ್ಲಿ ಕುಡಿಯಿರಿ ಎಂದು ದಪ್ಪ ದಪ್ಪವಾದ ಅಕ್ಷರಗಳಲ್ಲಿ ಅಚ್ಚು ಹಾಕಿತ್ತು. ಅಂದರೆ ಅದನ್ನು ಓದಿದ ತಕ್ಷಣವೇ ಪಾಪಚ್ಚಿ ತೆಗೆದುಕೊಂಡು ಕುಡಿದಳೆಂದು ತಿಳಿಯಬೇಡಿ. ಇಲ್ಲ, ಪಾಪಚ್ಚಿ ಅಷ್ಟು ಪೆಚ್ಚು ಹುಡುಗಿ ಏನೂ ಅಲ್ಲ. ಶಾಮು ಆಗಿದ್ದರೆ ಅದನ್ನು ಆಗಲೇ ಕುಡಿದರೂ ಕುಡಿಯುತ್ತಿದ್ದನೋ ಏನೋ. ಆದರೆ ಪಾಪಚ್ಚಿ ಯಾವ ಔಷಧಿ ಸೀಸೆಯನ್ನು ಕಂಡರೂ ಮೊದಲು ವಿಷ ಎಂದು ಒಂದು ಕೆಂಪು ಚೀಟಿ ಅಂಟಿಸಿದೆಯೋ ಇಲ್ಲವೋ ಎಂದು ನೋಡಬೇಕು. ಅನಂತರ ಕುಡಿಯಬೇಕೋ ಬಿಡಬೇಕೋ ಯೋಚನೆ ಮಾಡೋದು ಎಂದು ಹೇಳಿಕೊಂಡಳು. ಏಕೆಂದರೆ ಅವಳು ಕೇಳಿದ್ದ ಅನೇಕ ಕತೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಸಣ್ಣ ಸಣ್ಣ ವಿಷಯಗಳನ್ನು ಸಮಯದಲ್ಲಿ ಮರೆತಿದ್ದರಿಂದ ಅನೇಕ ಅನಾಹುತಗಳಿಗೆ ಸಿಕ್ಕಿಕೊಂಡಿದ್ದರು. ದೊಡ್ಡವರು ಕೊಟ್ಟ ಎಚ್ಚರಿಕೆಗೆ ಅವರು ಕಿವಿಗೊಟ್ಟಿರಲಿಲ್ಲ. ಪಾಪಚ್ಚಿ ಅವೆಲ್ಲವನ್ನು ಯಾವಾಗಲೂ ನೆನಪಿನಲ್ಲಿಟ್ಟಿದ್ದಳು. ಉದಾಹರಣೆಗಾಗಿ, ಕಾದ ಕಬ್ಬಿಣವನ್ನು ಕೈಯಿಂದ ಹಿಡಿದರೆ ಸುಡುತ್ತದೆ, ಚಾಕುವಿನಿಂದ ಬೆರಳನ್ನು ಕುಯ್ದರೆ ನೋವಾಗುತ್ತದೆ, ರಕ್ತ ಬರುತ್ತದೆ, ಕಾಲಿನ ಮೇಲೆ ಭಾರವಾದ ಸಾಮಾನು ಬಿದ್ದರೆ ಕಣ್ಣಲ್ಲಿ ನೀರು ಬರುತ್ತದೆ, ವಿಷ ಎಂಬ ಚೀಟಿಯನ್ನಂಟಿಸಿರುವ ಸೀಸೆಯೊಳಗಿನ ವಸ್ತುವನ್ನು ಕುಡಿದರೆ ಮೈಗೆ ಕೆಡುಕಾಗುತ್ತದೆ ಇತ್ಯಾದಿ ಇತ್ಯಾದಿ. ಆದರೆ ಆ ಸೀಸೆಯಲ್ಲಿ ಅಂಥದ್ದು ಏನೂ ಬರೆದಿರಲಿಲ್ಲ. ಕುಡಿಯಿರಿ ಅಷ್ಟೇ, 4 ಅಕ್ಷರ, ಮುದ್ದಾಗಿ ಗುಂಡು ಗುಂಡಗೆ ಅಚ್ಚಾಗಿತ್ತು. ಕುಡಿಯುವುದಕ್ಕೆ ಮೊದಲು ಒಂದು ತೊಟ್ಟನ್ನು ನಾಲಗೆಯ ತುದಿಗೆ ತೊಟಕಿಸಿಕೊಂಡು ರುಚಿ ನೋಡಿದಳು. ಬಹಳ ಚೆನ್ನಾಗಿತ್ತು.

0: ಬೇಲದ ಹಣ್ಣಿನ ಪಾನಕ, ಸೊಗದೆಬೇರಿನ ಶರಬತ್ತು, ಮಾವಿನ ಹಣ್ಣಿನ ರಸಾಯನ, ಇವು ಮೂರರ ರುಚಿಯೂ ವಾಸನೆಯೂ ಅದರಲ್ಲಿ ಸೇರಿತ್ತು. ಕೊಂಚವೂ ಅನುಮಾನಿಸದೆ ಪಾಪಚ್ಚಿ ಎಲ್ಲವನ್ನು ಕುಡಿದೇ ಬಿಟ್ಟಳು. ಹಾ, ಇದೇನು, ನಾನು ಪುಟಾಣಿ ಹುಡುಗಿ ಆಗ್ತಿದ್ದೇನೆ ಎಂದು ಪಾಪಚ್ಚಿ ಬೆಚ್ಚಿದಳು. ಹೌದು, ಅವಳು ಹೇಳಿದ್ದು ನಿಜ. ಬಹಳ ಬೇಗನೆ ಒಂದು ಗೇಣು ಎತ್ತರದ ಹುಡುಗಿಯಾಗಿ ಬಿಟ್ಟಿದ್ದಳು. ಆಗ ಅವಳ ಮುಖ ಸಂತೋಷದಿಂದ ಅರಳಿತು. ಸಣ್ಣ ಬಾಗಿಲಿನಿಂದ ಹೊರಗೆ ಹೋಗಿ ಆ ಉದ್ಯಾನವನ್ನು ಕಣ್ಣಾರೆ ನೋಡಬಹುದೆಂದು ಅವಳು ಹಿಗ್ಗಿದಳು. ಆದರೆ ಅವಳಿಗೆ ಕೊಂಚ ಹೆದರಿಕೆಯೂ ಆಯಿತು. ಹೀಗೆಯೇ ಚಿಕ್ಕದಾಗುತ್ತಾ ಆಗುತ್ತಾ ಉರಿಯುವ ಮೊಂಬತ್ತಿಯ ಹಾಗೆ ಏನೂ ಉಳಿಯದೆ ನಾನು ಕರಗಿ ಹೋಗಿಬಿಟ್ಟರೆ ಏನು ಗತಿ? ಆಗ ನಾನು ಹೇಗಿರ್ತೇನೆ ಎಂದು ಯೋಚಿಸಿದಳು. ಉರಿದು ಮುಗಿದು ಏನೂ ಉಳಿಯದ ಮೊಂಬತ್ತಿ ಹೇಗಿರುತ್ತದೆ ಎಂದು ಮನಸ್ಸಿನಲ್ಲಿಯೇ ಚಿತ್ರಿಸಲು ಯತ್ನಿಸಿದಳು. ಅದನ್ನು ಯಾರೂ ನೋಡಿಲ್ಲವಾದ್ದರಿಂದ ಅವಳಿಗೂ ಅದು ಬಗೆಹರಿಯಲಿಲ್ಲ. ದೇವರ ದಯೆಯಿಂದ ಅವಳಿಗದು ತಿಳಿಯಬೇಕಾಗಿಯೂ ಇರಲಿಲ್ಲ. ಏಕೆಂದರೆ ಔಷಧಿಯ ಪ್ರಭಾವ ಬೇಗ ಕಡಿಮೆಯಾಗುತ್ತಾ ಬಂತು. ಚಿಕ್ಕ ಚಿಕ್ಕದಾಗುವುದು ನಿಂತು ಹೋಯಿತು. ಪಾಪಚ್ಚಿ ತೋಟದ ಬಾಗಿಲ ಕಡೆ ಬೇಗ ಬೇಗ ನಡೆದಳು. ಆದರೆ ಮೊದಲು ಹಿಂದಿರುಗಿದಾಗ ಅವಳು ಆ ಬಾಗಿಲ ಬೀಗವನ್ನು ಹಾಕಿಬಿಟ್ಟಿದ್ದಳು. ಬೀಗದ ಕೈಯನ್ನು ಯಥಾಸ್ಥಿತಿ ಗಾಜಿನ ಮೇಜಿನ ಮೇಲೆ ಇರಿಸಿದ್ದಳು. ಈಗ ಅದನ್ನು ತೆಗೆಯುವುದು ಹೇಗೆ? ಕೈಗೆ ಎಟಕದ ಆ ಮೇಜಿನಿಂದ ಬೀಗದ ಕೈಯನ್ನು ಹೇಗೆ ಸಂಪಾದಿಸುವುದು? ಮೇಜಿನ ಕಾಲನ್ನು ಹಿಡಿದು ಹತ್ತಲು ಶ್ರಮಿಸಿ ಅವಳು ಜಾರಿ ಬಿದ್ದಳು. ಪಾಪಚ್ಚಿ ಆಸೆ ಪಟ್ಟಿದ್ದೆಲ್ಲವೂ ಹಾಳಾಯಿತು. ಇನ್ನೇನು ಮಾಡುವುದು? ಅಳುತ್ತಾ ಕುಳಿತಳು. ಸಾಕು, ನಿಲ್ಲಿಸು, ಬಾಯಿ ಮುಚ್ಚು, ಅತ್ರೆ ಇಲ್ಲಿ ಯಾರೂ ಬಂದು ಎತ್ಕೊಳ್ಳೋದಿಲ್ಲ.
1: ಇದು ಪಾಪಚ್ಚಿ ತನಗೆ ತಾನೇ ಹೇಳಿಕೊಂಡ ಮಾತು. ಹೀಗೆ ತನಗೆ ತಾನೇ ಬೈದುಕೊಂಡು, ಹೊಡೆದುಕೊಂಡು, ಬುದ್ಧಿವಾದ ಹೇಳಿಕೊಂಡು ಸಮಾಧಾನ ತಂದುಕೊಳ್ಳುವುದು ಅವಳ ಪದ್ಧತಿ. ಹಿಂದೆ ಒಂದು ಸಲ ಶ್ಯಾಮುವಿನ ಪುಸ್ತಕದ ಒಂದು ಹಾಳೆಯನ್ನು ಹರಿದದ್ದಕ್ಕಾಗಿ ತನಗೆ ತಾನೇ ಕಿವಿ ಹಿಂಡಿಕೊಂಡು ಅದು ಹುಣ್ಣಾಗಿ ಐದಾರು ದಿನ ಆಸ್ಪತ್ರೆಗೆ ಹೋಗಬೇಕಾಗಿ ಬಂದಿತ್ತು. ಇನ್ನೊಂದು ಸಾರಿ ತಾನೂ ಪಾಪಚ್ಚಿಯೂ ಶ್ಯಾಮು ಸ್ಕೂಲಿಗೆ ಹೋದ ಮೇಲೆ ಮನೆಯಲ್ಲಿ ಅವಳೊಂದಿಗೆ ಆಟವಾಡಲು ಬೇರೆ ಯಾರೂ ಇರುತ್ತಿರಲಿಲ್ಲ. ಅವಳ ಸ್ಕೂಲು ಬೆಳಿಗ್ಗೆ ಮುಗಿದಿರುತ್ತದೆ. ಆದ್ದರಿಂದ ಅವಳು ತಾನು ಇಬ್ಬರು ಎಂದು ಭಾವಿಸಿಕೊಳ್ಳುವಳು. ಕಣ್ಣಾಮುಚ್ಚಾಲೆ ಆಟವಾಡುತ್ತಾ ಪಾಪಚ್ಚಿಯ ಹತ್ತಿರ ಯಾವುದೋ ಒಂದು ಸುಳ್ಳು ಹೇಳಿದ್ದಕ್ಕಾಗಿ ತನ್ನನ್ನೇ ಬಹಳವಾಗಿ ಹೊಡೆದುಕೊಂಡು ಬಿಟ್ಟಿದ್ದಳು. ಹೀಗೆಯೇ ಯಾರೂ ಹತ್ತಿರದಲ್ಲಿ ಇಲ್ಲದಿದ್ದರೆ ತಾನು ಇಬ್ಬರೆಂದು ಭಾವಿಸಿಕೊಂಡು ಮಾತನಾಡುವುದು ಅವಳಿಗೆ ಅಭ್ಯಾಸವಾಗಿತ್ತು.
2: ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್.ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:44. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ಡ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
2: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ, ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆ ಇಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನು ಒಂದೇ ಸೂರಿನಡೆ ಅನ್ವೇಷಿಸಿ. ನಿಮ್ಮ ಸ್ಟಾಲ್ಗಳನ್ನು ಈಗಲೇ ಕಾಯ್ದಿರಿಸಿ. 9844-27-7884 ಮತ್ತೊಂದು 9448-01-969.
0: ಕಾರ್ಯಕ್ರಮದ ಮೊದಲಿಗೆ ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವ ಕಿರಿಕ್ ಪಾರ್ಟಿ ಚಿತ್ರದ ಗೀತೆ, ಸಾಹಿತ್ಯ ಧನಂಜಯ ರಂಜನ್, ಸಂಗೀತ ಸಂಯೋಜನೆ ಬಿ ಅಜನೀಶ್ ಲೋಕನಾಥ್.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30ಕ್ಕೆ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30ಕ್ಕೆ ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೆ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನ ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
2: That balances mind, body and future.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
5: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
6: ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ, ಉದಿತ್ ನಾರಾಯಣ್, ಸುನಿಧಿ ಚೌಹಾಣ್ ಹಾಗೂ ಸ್ಟೀಫನ್ ಅವರು ಹಾಡಿರುವ ಮುಂಗಾರು ಮಳೆ ಚಿತ್ರದ ಗೀತೆ.

0: ನನ್ನ ಹಕ್ಕು ನನ್ನ ಜವಾಬ್ದಾರಿ. ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
1: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
0: ಕುನಾಲ್ ಗಾಂಜಾವಲ ಅವರ ಧ್ವನಿಯಲ್ಲಿ ಮಿಲನ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಮನೋಮೂರ್ತಿ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಪ್ರೀತಿಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ. ನಮ್ಮ ಹಿರಿಯ ನಾಗರಿಕರನ್ನ ಮೊದಲು ನಾವು ಗೌರವಿಸಬೇಕು. ನಮ್ಮ ಪೀಳಿಗೆಯವರಿಗೆ ಹೇಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಭದ್ರ ಬುನಾದಿಯನ್ನು ಹಾಕೊಟ್ಟಿರೋರೇ ಅವರು. ನನಗನ್ಸುತ್ತೆ ನಾವು ಯುವಶಕ್ತಿಯೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ನಾಗರಿಕರಿಗೆ ನೆರವಾಗಿ ಅವರಿಗೆ ಸಹಾಯ ಮಾಡಿದರೆ ತಮ್ಮ ಇಳಿ ವಯಸ್ಸು ಭಾರ ಆಗೋದಿಲ್ಲ ಅಲ್ವಾ? ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ.
3: ಇನ್ನು ಮುಂದೆ ಮುಸಂಜೆ ಮಾತು ಚಿತ್ರದ ಗೀತೆ, ಹಾಡಿದ್ದಾರೆ ಕಾರ್ತಿಕ್, ಸಾಹಿತ್ಯ ಕವಿರಾಜ್, ಸಂಗೀತ ಸಂಯೋಜನೆ ವಿ ಶ್ರೀಧರ್.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸೋನು ನಿಗಮ್ ಅವರು ಹಾಡಿರುವ ಗಾಳಿಪಟ ಚಿತ್ರದ ಗೀತೆ, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

0: shape a successful career with world-class education.
1: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಹಾಯ್ ಪುಟಾಣಿಗಳೇ, ಮಕ್ಕಳ ಮಂಟಪದಲ್ಲಿ ಇದೇ ಶನಿವಾರ ಮಧ್ಯಾಹ್ನ 3:30ಕ್ಕೆ ಹಕ್ಕಿಗೂಡು ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
3: ಶಾಲೆ ಎಲ್ಲಿ ಅಂತ ನೋಡ್ತಾಳೆ, ಶಾಲೆ ಇಲ್ಲವೇ ಇಲ್ಲ ಅವಳದು. ಆಮೇಲೆ ಅಳಕ್ಕೆ ಶುರು ಮಾಡ್ತಾಳೆ, ನಂಗೆ ಶಾಲೆ ಎಲ್ಲಿ, ನನ್ನ ಶಾಲೆ ಎಲ್ಲಿ ಅಂತ. ಆವಾಗ ಅವರಮ್ಮ, ನಿನ್ನ ಶಾಲೆ ಯಾರೋ ಮಗು ಬೇಕು ಅಂತೂ ಮಾರ್ಬಿಟ್ಟೆ ಅಂತ ಹೇಳ್ತಾಳೆ.
2: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30ಕ್ಕೆ ಮಕ್ಕಳ ಮಂಟಪ.
4: ಇದೊಂದು ಪ್ರಕಟಣೆ. 2025-26 ಸಾಲಿನ ಡಿಇಎಲ್ಇಡಿ ದಾಖಲಾತಿ ಪ್ರಕ್ರಿಯೆಯು ಪ್ರಾರಂಭಗೊಂಡಿದ್ದು, ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಶೇಕಡ 50%, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಶೇಕಡ 45% ಅಂಕಗಳು ಪಡೆದಿರಬೇಕು. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಆಸಕ್ತ ಅಭ್ಯರ್ಥಿಗಳು ಈ ಕಚೇರಿಯ ಪಿಎಸ್ಟಿಇ ನೋಡಲ್ ಅಧಿಕಾರಿಗಳಾದ ಶ್ರೀ ಚಂದ್ರಶೇಖರ ಕೆಎಚ್ ಇವರನ್ನು ಸಂಪರ್ಕಿಸಬಹುದು. ಇವರ ಮೊಬೈಲ್ ಸಂಖ್ಯೆ 8050033244. ಇವರ ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 8050033244. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಈ ಒಂದು ಪ್ರಕಟಣೆಯನ್ನು ಕೇಳಿದಿರಿ. ಇನ್ನು ಮುಂದೆ ವಿ ಮನೋಹರ್ ಅವರು ಸಾಹಿತ್ಯ ರಚಿಸಿ ಸಂಗೀತಕ್ಕೆ ಅಳವಡಿಸಿರುವ ದುನಿಯಾ ಚಿತ್ರದ ಗೀತೆ ಹಾಡಿದ್ದಾರೆ ಅಭಿಮನ್ಯು ಭೂಪತಿ, ಮೈಸೂರು ಜೆನ್ನಿ ಹಾಗೂ ಗುರುರಾಜ್ ಹೊಸಕೋಟೆ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಇನ್ನು ಮುಂದೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಸಾಹಿತ್ಯ ಘೌಸ್ಬೀರ್ ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ

0: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೇ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ಇದೊಂದು ಪ್ರಕಟಣೆ ಇದೆ. ಶ್ರೀ ಶಾರದಾ ದೇವಿ ಅಂಧರ ವಸತಿ ಶಾಲೆಯಲ್ಲಿ 2026-27 ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ವಯೋಮಿತಿ 5-10 ಒಳಗಡೆ ಇರಬೇಕು. ಜಾತಿ ಮತ ಭೇದವಿರುವುದಿಲ್ಲ. ಅಭ್ಯರ್ಥಿಯು ದೃಷ್ಟಿಹೀನಾಗಿರಬೇಕು. ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲಾ, ನೃತ್ಯ, ಯಕ್ಷಗಾನ, ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಸಹ ತರಬೇತಿಯನ್ನು ನೀಡಲಾಗುವುದು. ನುರಿತ ಶಿಕ್ಷಕರಿಂದ ಬೋಧನೆ ಸಹ ಇರುತ್ತದೆ. ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಜೂನ್ 30. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸನಗರ, ಅನುಪಿನಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ ಇಲ್ಲಿಗೆ ಭೇಟಿ ನೀಡಬಹುದು. ಅಥವಾ ದೂರವಾಣಿ ಸಂಖ್ಯೆ 0818 ಸೇರಿಸಿ 222-0200 ಅಥವಾ 221986 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆಯ ಅವಧಿಯಲ್ಲಿ ಕರೆ ಮಾಡಬಹುದು. ಅಥವಾ ಟ್ರಸ್ಟಿಯವರ ಮೊಬೈಲ್ ಸಂಖ್ಯೆ 9845446288. ಮತ್ತೊಮ್ಮೆ 9845446288 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಶ್ರೀ ಶಾರದಾ ದೇವಿ ಅಂಧರ ವಸತಿ ಶಾಲೆಯ ವತಿಯಿಂದ ಇದೊಂದು ಪ್ರಕಟಣೆಯನ್ನು ಕೇಳಿದಿರಿ. ಸಮಯ 9:29:40. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇದೀಗ ಚೇತನ್ ಸುಸ್ಕಾ ಅವರು ಹಾಡಿರುವ ಅದ್ದೂರಿ ಚಿತ್ರದ ಗೀತೆ, ಸಾಹಿತ್ಯ ಎ ಪಿ ಅರ್ಜುನ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

0: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೆ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
1: ಇದೊಂದು ಪ್ರಕಟಣೆ. ಇದೇ ತಿಂಗಳ 25ನೇ ತಾರೀಕು ಬೆಳಿಗ್ಗೆ 8:30 ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಸ್ಶಿಪ್ ತರಬೇತಿಗೆ 18-25 ವರ್ಷದ ಒಳಗೆ ಇರುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಪ್ರೆಂಟಿಸ್ಶಿಪ್ ತರಬೇತಿಗೆ ಐಟಿಐ ವೃತ್ತಿಗಳಲ್ಲಿ ಉತ್ತೀರ್ಣರಾದ ಫಿಟ್ಟರ್, ಟರ್ನರ್, ವೆಲ್ಡರ್, ಮೆಕ್ಯಾನಿಸ್ಟ್, ಟೂಲ್ ಆ್ಯಂಡ್ ಡೈ ಮೇಕರ್, ಡೀಸೆಲ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ 2026 ಸಾಲಿನಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಅಭ್ಯರ್ಥಿಗಳು ಸಹ ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಉಪ ಪ್ರಾಚಾರ್ಯರಾದ ಶ್ರೀ ಬೋಪಯ್ಯ, ಇವರ ಮೊಬೈಲ್ ಸಂಖ್ಯೆ 9945711787 ಹಾಗೂ ಶ್ರೀ ನಾಗೇಶ್ ಅವರ ಮೊಬೈಲ್ ಸಂಖ್ಯೆ 9945616088. ಇವರನ್ನು ತರಬೇತಿ ಅಧಿಕಾರಾವಧಿಯ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ.

ಇನ್ನು ಮುಂದೆ ಜಸ್ಟ್ ಮಾತ್ ಮಾತಲಿ ಚಿತ್ರದ ಗೀತೆ, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸಂಗೀತ ಸಂಯೋಜನೆ ರಘು ದೀಕ್ಷಿತ್.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
3: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
4: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
5: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
6: ಮೈಸೂರು ಕೇಳುವರಿಗೆಲ್ಲ ಅದೇ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
2: ತಪ್ಪದೇ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರು ಪ್ರಸಾರವಾಗಲಿದೆ.
1: ಇದೊಂದು ಪ್ರಕಟಣೆ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವತಿಯಿಂದ ಇದೇ ತಿಂಗಳ 20 ಬೆಳಿಗ್ಗೆ 11:30 ಕಿರುರಂಗಮಂದಿರ ಕರ್ನಾಟಕ ಕಲಾಮಂದಿರ ಆವರಣದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಈ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇನ್ನು ಮುಂದೆ ಸೋನು ನಿಗಮ್ ಅವರು ಧ್ವನಿಯಾಗಿರುವ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿದೆ.

0: ನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ ನಾರಾಯಣ್ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ, ಸೋನು ನಿಗಮ್, ಸುನಿಧಿ ಹಾಗೂ ಸಂಗಡಿಗರು ಹಾಡಿರುವ ಚೆಲುವಿನ ಚಿತ್ತಾರ ಚಿತ್ರದ ಗೀತೆ.

0: ಪ್ರೂವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
1: ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶುಕ್ರವಾರ ಪ್ರಸಾರವಾಗಲಿದೆ ನಾದ ಲಯ ಸಂಗೀತವನ್ನೊಳಗೊಂಡ ವಿನೂತನ ಕಾರ್ಯಕ್ರಮ ಸಂಗೀತ ಸಂಭ್ರಮ. ಸಂಗೀತ ಸಂಭ್ರಮ ಕೇಳಲು ಮರೆಯದಿರಿ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸಂಗೀತ ಸಂಭ್ರಮ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
0: ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
2: ಕಾರ್ಯಕ್ರಮದ ಕೊನೆಯದಾಗಿ ಬೊಂಬಾಟ್ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ಮನೋಮೂರ್ತಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 10 ಗಂಟೆ. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಜೆ ಶ್ರೀನಿವಾಸ ಅಯ್ಯಂಗಾರ್ ಅವರ ವೀಣಾವಾದನವನ್ನು ಆಲಿಸಲಿದ್ದೀರಿ. ಆರಂಭಕ್ಕೆ ತ್ಯಾಗರಾಜರ ಒಂದು ಪಂಚರತ್ನ ಕೃತಿ ಸಾಧಿಂಚನೆ, ಆರಭಿರಾಗ, ಆದಿತಾಳ

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:30:40. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಫಕೀಜಾ ಚಿತ್ರದ ಗೀತೆ, ಹಾಡಿದ್ದಾರೆ ಲತಾ ಮಂಗೇಶ್ಕರ್.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅನ್ಪಟ್ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6
1: ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
2: ಪ್ರೀತಿಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16ನೇ ತಾರೀಕು ರಾತ್ರಿ 8:15 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ. ನಮ್ಮ ಹಿರಿಯ ನಾಗರಿಕರನ್ನ ಮೊದಲು ನಾವು ಗೌರವಿಸಬೇಕು. ನಮ್ಮ ಪೀಳಿಗೆಯವರಿಗೆ ಹೇಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಭದ್ರ ಬುನಾದಿಯನ್ನು ಹಾಕ್ಕೊಟ್ಟಿರೋರೇ ಅವರು. ನನಗನ್ಸುತ್ತೆ ನಾವು ಯುವಶಕ್ತಿಯೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ನಾಗರಿಕರಿಗೆ ನೆರವಾಗಿ ಅವರಿಗೆ ಸಹಾಯ ಮಾಡಿದರೆ ತಮ್ಮ ಇಳಿ ವಯಸ್ಸು ಭಾರ ಆಗೋದಿಲ್ಲ ಅಲ್ವಾ? ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16ನೇ ತಾರೀಕು ರಾತ್ರಿ 8:15 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ.
3: ಬೆಳಕಿಲ್ಲದೆ ಬದುಕಿಲ್ಲ,
4: ಮಣ್ಣಿಲ್ಲದೆ ಕಸುವಿಲ್ಲ,
3: ಜಲವಿಲ್ಲದೆ ಜೀವವಿಲ್ಲ,
4: ಹಸಿರಿಲ್ಲದೆ ಉಸಿರಿಲ್ಲ,
3: ಹರಿತಿಲ್ಲದೆ ಜಗತ್ತಿಲ್ಲ.
5: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
2: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
3: ಸಸ್ಯ ವೈದ್ಯರ ಕಿವಿಮಾತು
2: ಪ್ರಾಯೋಜಿತ ಬಾನುಲಿ ಸರಣಿ.
6: ಮರವಾಗೆಲೆವೋ ಜೀವವೇ ಮರವಾಗು.
3: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
7: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
8: ಮರವನ್ನು ಪ್ರೀತಿಸುವೆ ನಾನು.
3: ತಪ್ಪದೆ ಆಲಿಸಿ
2: ಸಸ್ಯ ವೈದ್ಯರ ಕಿವಿ ಮಾತು
3: ಹರಿತೆ ಜಗತ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:20. ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಿಕೆ ಸರಸ್ವತಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನಮ್ಮೂರ ಹೆಸರು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಪ್ರತಿ ಶನಿವಾರ ನಿಮಗಾಗಿ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನಾವೆಲ್ಲೋ ಪ್ರಗತಿಯ ನೆಪದಲ್ಲಿ, ಆಧುನಿಕತೆಯ ಹೆಸರಿನಲ್ಲಿ ಎಲ್ಲೋ ಕಳೆದೋಗ್ತಾ ಇದ್ದೇವೆನೋ ಅನ್ನುವಂತಹ ಭಾವನೆ ಮೂಡ್ತಾ ಇದೆ. ಯಾಕೆಂತಂದರೆ, ನಮ್ಮ ಮೂಲ ಬೇರುಗಳನ್ನು ನಂದಿಸಿಕೊಂಡು ಅಥವಾ ಅದನ್ನು ವಿನಾಶ ಮಾಡಿಕೊಂಡು ಪ್ರಗತಿಯ ಆ ಒಂದು ನೆಲೆಯಲ್ಲಿ ನಾವು ಆಲೋಚನೆಯನ್ನು ಮಾಡ್ತಾ ಇದ್ದೇವೆ. ಅದು ಒಂದು ಕಡೆ ನಮ್ಮ ಮೂಲ ಬೇರುಗಳನ್ನು ಮರೆಯುವಂಥದ್ದು, ಅದನ್ನು ನಾವು ಕಡೆಗಣಿಸುವಂಥದ್ದು ಸಲ್ಲ. ಯಾಕೆ ಅಂತಂದರೆ, ನಾವೀ ಒಂದು ಸುಭಿಕ್ಷವಾದಂತಹ ಒಂದು ಸುವ್ಯವಸ್ಥೆಯ ಒಂದು ನೆಲೆಯಲ್ಲಿ ಇದ್ದೇವೆ ಅಂತಂದರೆ, ನಾವು ನಡೆದು ಬಂದಿರುವಂಥ ಹಾದಿ ಇದೆಯಲ್ಲ, ಅದನ್ನು ಹಿಂದಿರುಗಿ ನಾವು ನೋಡಲೇಬೇಕಾಗತ್ತೆ. ಅಲ್ಲಿ ಅಮೂಲ್ಯವಾದಂಥದ್ದು, ಮಾನವೀಯವಾದಂತಹ ನೆಲೆಗಟ್ಟಿನಲ್ಲಿರುವಂತಹ ಅನೇಕ ವಿಚಾರಗಳು ಅಲ್ಲಿ ಇರುತ್ತೆ. ಅದನ್ನು ನಮ್ಮದನ್ನಾಗಿ ಮಾಡ್ಕೋಬೇಕಾಗತ್ತೆ, ಮತ್ತು ನಾವು ತಿಳ್ಕೊಂಡು ಮುಂದಿನ ಪರಂಪರೆಗೂ ಕೂಡ ಅದನ್ನು ಹಂಚಬೇಕಾದಂತಹ, ದಾಟಿಸಬೇಕಾದಂತಹ ತುರ್ತಿನ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಈ ನೆಲೆಯಲ್ಲಿ ಈ ನಮ್ಮೂರ ಹೆಸರು ಕಾರ್ಯಕ್ರಮ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ, ಊರ ಹೆಸರು ಹೇಗೆ ಬಂತು, ಅದಕ್ಕಿರುವಂಥ ಐತಿಹ್ಯಗಳೇನು, ಅದಕ್ಕಿರುವಂತಹ ಪ್ರಾಕೃತಿಕವಾದಂತಹ ಸಂಬಂಧ ಏನು, ಅದಕ್ಕೆ ಇರುವಂತಹ ನೈಸರ್ಗಿಕವಾದಂತಹ ಸಂಬಂಧ ಏನು, ಮತ್ತು ಧಾರ್ಮಿಕವಾದಂತಹ ಐತಿಹಾಸಿಕವಾದಂತಹ ವಿಚಾರಗಳು ಏನು ಅನ್ನೋದನ್ನು ಸಂಪನ್ಮೂಲ ವ್ಯಕ್ತಿಗಳಿಂದ ನಾವು ಮಾತಾಡಿಸ್ತಾ ಬರ್ತಾ ಇದ್ದೇವೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ, ಕರೆ ಮಾಡಿ ತಮ್ಮ ಊರುಗಳ ಬಗೆಗೆ ಒಂದಷ್ಟು ವಿವರಗಳನ್ನು ಹಂಚಿಕೊಳ್ತಾ ಇದ್ದೀರಿ. ಹಾಗೆಯೇ ಸಂಶೋಧನಾತ್ಮಕವಾದಂತಹ ನೆಲೆಯಲ್ಲಿ ಆಲೋಚಿಸುವಂತಹ ಕ್ರಮದತ್ತ ತಾವೆಲ್ಲರೂ ಕೂಡ ಸಾಗ್ತಾ ಇದ್ದೀರಿ. ಸಂಪನ್ಮೂಲ ವ್ಯಕ್ತಿಗಳು ಸಂಶೋಧನೆಯಲ್ಲಿ ಸಿಕ್ಕಂತಹ ಅಮೂಲ್ಯ ಸಂಗತಿಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಬರ್ತಾ ಇದ್ದಾರೆ. ಇಂದು ಕೂಡ ಕೆಲವಷ್ಟು ಊರುಗಳ ಬಗೆಗೆ, ಅಲ್ಲಿರುವಂತಹ ಹಿನ್ನೆಲೆಯ ಬಗೆಗೆ ವಿವರಗಳನ್ನು ತಿಳ್ಕೊಳ್ಳೋಣ. ಕಾರ್ಯಕ್ರಮದ ಮೊದಲಿಗೆ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಸರ್ಕಸ್, ಹಾಡಿದ್ದಾರೆ ಆರ್ಯನ್ ಹಾಗೂ ಅರ್ಚನಾ ಉಡುಪ ಮತ್ತು ಸಂಗಡಿಗರು. ಮಂಜುನಾಥ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಡಿ ಎಮಿಲ್.

ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಕೆಳಗರೆ, ಬೇಲೂರು ಐತಿಹಾಸಿಕವಾದಂತಹ ಒಂದು ಸ್ಥಳ. ಅಲ್ಲಿರುವಂತಹ ಶಿಲ್ಪಕಲೆ ಎಲ್ಲರ ಗಮನವನ್ನು ಸೆಳೆದಿದೆ. ವಿಶ್ವಪ್ರಸಿದ್ಧವಾಗಿರುವಂತಹ ಒಂದು ನೆಲ. ಈ ಬೇಲೂರಿನ ಊರಿನ ನಿಷ್ಪತ್ತಿಯ ಬಗೆಗೆ, ಆ ಊರ ಹೆಸರಿನ ಹಿನ್ನೆಲೆಯನ್ನು ಕುರಿತಂತೆ ನಾಡಿನ ಖ್ಯಾತ ಸಂಶೋಧಕರಾಗಿರುವಂತಹ ವೈ ಸಿ ಭಾನುಮತಿಯವರು ಒಂದು ಕಡೆ ಉಲ್ಲೇಖವನ್ನು ಮಾಡಿದ್ದಾರೆ. ಅದರ ಬಗ್ಗೆ ವಿವರವಾದಂತಹ ವಿಚಾರಗಳನ್ನು ಹೇಳಿದ್ದಾರೆ. ಯಾವುದೇ ಒಂದು ಪ್ರಸಿದ್ಧ ಊರು, ಕೆರೆ, ದೇವಾಲಯ ಅಥವಾ ಕೋಟೆಯ ಸುತ್ತ ಕಾಲ ಸರಿದಂತೆ ಸ್ಥಳ ಕಥೆಗಳು ಹುಟ್ಟಿಕೊಳ್ಳುವುದು ಸಾಮಾನ್ಯ. ಬಹುಶಃ ಆ ಊರಿನ ವೈಶಾಲ್ಯ, ಆ ಕೆರೆಯ ಹರುಹು, ಇಲ್ಲವೇ ಆ ದೈವದ ಮಹಿಮೆ ಜನಮನದಲ್ಲಿ ಕೌತುಕವನ್ನು ಹುಟ್ಟುಹಾಕುತ್ತದೆ. ಇಂಥ ಬೆರಗು ಕುತೂಹಲ ವಾಸ್ತವಾಂಶಗಳ ನಡುವೆಯೇ ಸ್ಥಳ ಕಥೆಗಳು ಸೃಷ್ಟಿಯಾಗುತ್ತವೆ. ಪ್ರಸ್ತುತ ಬೇಲೂರು ಅಲ್ಲಿನ ಕೆರೆ, ದೇವಾಲಯ ಹಾಗೂ ಆ ಭಾಗದ ಕೆಲವು ಊರುಗಳನ್ನು ಕುರಿತು ಜನಜನಿತವಾಗಿರುವಂತಹ ಸ್ಥಳೀಯ ಐತಿಹ್ಯಗಳನ್ನು, ಸ್ಥಳ ಕಥೆಗಳನ್ನು ಪರಿಶೀಲನೆ ಮಾಡಬಹುದು. ಹಾಸನ ಜಿಲ್ಲೆಯ ಐತಿಹಾಸಿಕ ಮಹತ್ವದ ತಾಣ ಬೇಲೂರು. ಇದು ಜಿಲ್ಲಾ ಕೇಂದ್ರದಿಂದ 36 ಕಿಲೋಮೀಟರ್ ದೂರದಲ್ಲಿದೆ. ಈ ಊರಿಗೆ ಬೆಲುಹುರ ಎಂಬ ನಾಮಧೇಯವಿದ್ದುದು ನಾಗಮಂಗಲ ತಾಲೂಕಿನ ಅಳಿಸಂದ್ರದ ಕ್ರಿಸ್ತಶಕ 1103 ಅವಧಿಯ ಶಾಸನದಿಂದ ತಿಳಿದುಬರುತ್ತದೆ. ಮುಂದೆ ಬೆಲುಹುರ ಬೇಲೂರು ಎಂದು ವ್ಯತ್ಯಯಗೊಂಡಿತು. ಕ್ರಿಸ್ತಶಕ 1120 ಸಮಯದ ಶಾಸನದಲ್ಲಿ ಬೇಲೂರು, ವೇಲಾಪುರಿ ಎಂಬ ಎರಡು ರೂಪಗಳು ದೊರೆಯುತ್ತವೆ. ಹೊಯ್ಸಳರು ತಮ್ಮ ರಾಜ್ಯ ವಿಸ್ತರಿಸಿಕೊಂಡು ಬಂದ ಹಾಗೆಲ್ಲ ರಾಜಧಾನಿಯನ್ನೂ ಸ್ಥಳಾಂತರಿಸುತ್ತಾ ಬಂದರು. ತಮ್ಮ ಮೂಲ ನೆಲೆ ಅಂಗಡಿಯಿಂದ ಮೊದಲ ಬಾರಿಗೆ ರಾಜಧಾನಿಯನ್ನು ಬೇಲೂರಿಗೆ ಬದಲಾಯಿಸಿದ್ದು ಇತಿಹಾಸ ಪುಟಗಳಿಂದ ತಿಳಿಯುತ್ತೆ. ಹೀಗೆ ಬೇಲೂರಿಗೆ ರಾಜಕೀಯ ಮನ್ನಣೆ ಲಭಿಸಿತು. ರಾಜ ವಿಷ್ಣುವರ್ಧನನು ತನ್ನ ವಿಜಯದ ಕುರುಹಾಗಿ ಬೇಲೂರಿನಲ್ಲಿ ವಿಜಯನಾರಾಯಣ ದೇವ ಅನ್ನುವ ಹೆಸರಿನಲ್ಲಿ ಒಂದು ದೇವಾಲಯವನ್ನು ಕಟ್ಟಿಸಿದ. ಇದೇ ಈಗ ಚನ್ನಕೇಶವ ದೇವಾಲಯವೆಂದು ಸುಪ್ರಸಿದ್ಧ. ಈ ದೇವಾಲಯದಲ್ಲಿ ಮೂರ್ತಿಗಳನ್ನು ಸ್ಥಾಪಿಸಿದಾಗ ಹಾಕಿಸಿದ ಕ್ರಿಸ್ತಶಕ 1117 ಕಾಲದ ಶಾಸನದಲ್ಲಿ ಬೇಲೂರನ್ನು ವೇಲಾಪುರ ಅಂತ ಬಣ್ಣಿಸಿದೆ. ಬೇಲೂರು ವೇಲಾಪುರಿ ಎಂಬುದಾಗಿ ಸಂಸ್ಕೃತೀಕರಣಗೊಂಡಿದೆ ಎಂದು ಸುಲಭವಾಗಿ ಹೇಳಬಹುದಾದರೂ, ಜನಪದ ಮನಸ್ಸು ಈ ಊರಿನ ನಿಷ್ಪತ್ತಿಯನ್ನು ಭಿನ್ನ ರೀತಿಯಲ್ಲಿ ನಿರೂಪಿಸಿದೆ. ಬೇಲೂರು ಮತ್ತು ಚನ್ನಕೇಶವ ದೇವರ ಅಂಕಿತ ಕುರಿತ ಐತಿಹ್ಯವೊಂದನ್ನು ಅಲ್ಲಿನ ಜನಪದರು ಹೇಳ್ತಾರೆ. ಹೊಯ್ಸಳ ವಿಷ್ಣುವರ್ಧನನು ಬೇಲೂರಿನಲ್ಲಿ ಒಂದು ಭವ್ಯ ದೇವಾಲಯ ಕಟ್ಟಬೇಕೆಂದು ಸೂಕ್ತ ಸ್ಥಳಕ್ಕಾಗಿ ಅನ್ವೇಷಣೆಯನ್ನು ನಡೆಸ್ತಾ ಇದ್ದ. ಆಗ ವೇಲಾ ಮತ್ತು ಚೆನ್ನ ಎಂಬ ದಲಿತರಿಗೆ ಸೇರಿದ ಭೂಮಿಯೇ ದೇವಾಲಯ ನಿರ್ಮಿಸಲು ಶ್ರೇಷ್ಠ ಸ್ಥಳವೆಂದು ತಿಳಿದು ಬಂತು. ಕೆಲವು ಪಾಠದ ಪ್ರಕಾರ ರಾಮಾನುಜಾಚಾರ್ಯರು ವಿಷ್ಣುವರ್ಧನನಿಗೆ ದಲಿತರ ಭೂಮಿಯೇ ಯೋಗ್ಯವೆಂದು ಸೂಚಿಸಿದರು. ರಾಜ ಅವರಿಬ್ಬರನ್ನ ಕರೆಸಿ, ದೇವಸ್ಥಾನ ಕಟ್ಟಲು ನೀವು ನಿಮ್ಮ ವಶದಲ್ಲಿರುವ ಸ್ಥಳವನ್ನು ಕೊಟ್ಟರೆ ಬೇಡದ್ದನ್ನು ಕೊಡುವುದಾಗಿ ಹೇಳದ. ಅದಕ್ಕೆ ಅವರು ಸಂತೋಷದಿಂದ ಒಪ್ಪಿಕೊಂಡು, ಇದಕ್ಕಾಗಿ ನಮಗೆ ಯಾವ ಸಿರಿ ಸಂಪತ್ತೂ ಬೇಡ, ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡು ಎಂದು ಕೇಳಿಕೊಂಡರು. ಆಗ ರಾಜನು ಊರಿಗೆ ವೇಲಾಪುರಿ ಎಂತಲೂ, ದೇವರಿಗೆ ಚನ್ನಕೇಶವ ಎಂತಲೂ, ಊರು ಮತ್ತು ದೇವರ ಅಂಕಿತದ ಹಿಂದೆ ಆ ಇಬ್ಬರು ದಲಿತರ ಹೆಸರನ್ನು ಸೇರಿಸಿ ಅಮರರನ್ನಾಗಿ ಮಾಡಿದನೆಂದು ಸ್ಥಳ ಕಥೆ ಹೇಳುತ್ತದೆ. ರಾಮಾನುಜಾಚಾರ್ಯರು ಕೈಗೊಂಡ ಮತಾಂತರ ಕಾರ್ಯದ ಹಿನ್ನೆಲೆಯಲ್ಲಿ ಇಂಥ ಕಥೆಗಳು ಹುಟ್ಟಿಕೊಂಡಿರಬೇಕು. ದೇವಾಲಯವಿರುವ ಸ್ಥಳ ದಲಿತರಿಗೆ ಸೇರಿದ್ದರಿಂದ ಪ್ರತಿ ವರ್ಷ ನಡೆಯುವ ಚನ್ನಕೇಶವನ ರಥೋತ್ಸವ ಸಂದರ್ಭದಲ್ಲಿ ಇವರಿಗೆ ದೇವಾಲಯ ಪ್ರವೇಶಕ್ಕೆ ಅವಕಾಶ ನೀಡಿದರೆಂದು ಪ್ರತೀತಿ. ಇಂಥ ಕಥೆಯ ಹಿನ್ನೆಲೆಯಲ್ಲಿ ಧರ್ಮ ಪ್ರಸಾರದ ಉದ್ದೇಶವೂ ಅಡಗಿರಬೇಕು ಅಂತ ನಾವಲ್ಲಿ ಗಮನಿಸಬಹುದು. ಬೇಲೂರು ಚನ್ನಕೇಶವ ದೇವಾಲಯದ ಮೊದಲಿನ ಗೋಪುರ ಮಹಮ್ಮದಿಯರ ದಾಳಿಯಿಂದ ನಾಶ ಆಯಿತು. ಆನಂತರ ದೀರ್ಘಕಾಲ ದೇವಾಲಯದ ಪೂಜಾ ಕಾರ್ಯಗಳು ಸ್ಥಗಿತಗೊಂಡು ಬಾಗಿಲು ಮುಚ್ಚಿದ್ರು. ವಿಜಯನಗರದವರು ಅಧಿಕಾರ ಗದ್ದುಗೆಯನ್ನು ಹಿಡಿದ ಬಳಿಕ ಕ್ರಿಸ್ತಶಕ 1397 ಇಮ್ಮಡಿ ಹರಿಹರನ ಮಂತ್ರಿಯಾಗಿದ್ದ ಗುಂಡ ದಂಡಾಧಿಪನು 5 ಅಂತಸ್ತಿನ ಗೋಪುರ, ಅದಕ್ಕೆ ತಕ್ಕುದಾದ ಬಾಗಿಲನ್ನು ನಿರ್ಮಿಸಿದ. ಹಿಂದಿದ್ದ ಗೋಪುರ ನಾಶವಾದ ಬಳಿಕ ದೇವರ ಉತ್ಸವಗಳು ಆನೆ ಬಾಗಿಲಿನಿಂದ ಹೊರಡ್ತಾ ಇದ್ದಿರಬೇಕು. ಇಂದಿಗೂ ರಥೋತ್ಸವದ ದಿನ ಮಾತ್ರ ಉತ್ಸವ ಮೂರ್ತಿಯನ್ನು ಗೋಪುರ ದ್ವಾರದ ಮೂಲಕ ಹೊರಗೆ ತರ್ತಾರೆ. ಉಳಿದಂತೆ ಎಲ್ಲ ಉತ್ಸವಗಳು ಆನೆ ಬಾಗಿಲಲ್ಲಿ ಸಾಗ್ತವೆ. ಇದಕ್ಕೆ ಜನಪದರು ಹೇಳುವ ಕಥೆ ಸಂಪೂರ್ಣ ವ್ಯತಿರಿಕ್ತವಾಗಿದೆ.
ಗೋಪುರ ದ್ವಾರ ವೇಷ

ಪ್ರತಿಯೊಬ್ಬಳು ಕಟ್ಟಿಸಿದ ಕಾರಣ ಉತ್ಸವ ಮೂರ್ತಿಯನ್ನ ಆ ಬಾಗಿಲಿನಿಂದ ತೆಗೆದುಕೊಂಡು ಹೋಗುತ್ತಿರಲಿಲ್ಲ. ಆಕೆ ಪ್ರಾರ್ಥಿಸಿಕೊಳ್ಳಲಾಗಿ ರಥಾರೋಹಣದ ದಿನ ಆ ಬಾಗಿಲಿನಿಂದಲೇ ಉತ್ಸವ ಮೂರ್ತಿ ಕೊಂಡೊಯ್ಯುವಂತಾಯಿತೆಂದು ಹೇಳ್ತಾರೆ. ಹೀಗೆಯೇ ದೇವಾಲಯ ನಿರ್ಮಿಸಲು ತೆಗೆದುಕೊಂಡ ಅವಧಿ 20 ವರ್ಷಗಳಾಯಿತೆಂದು ಇತಿಹಾಸ ಹೇಳಿದರೆ, ಜನಪದರು 1.5 ದಿನದಲ್ಲಿ ಕಟ್ಟಿ ಮುಗಿಸಿದರು ಎನ್ನುತ್ತಾರೆ. ಜನಪದದಲ್ಲಿ ಜನಜನಿತವಾಗಿರುವ ಇಂಥ ಕಥೆಗಳು ಸತ್ಯ ದೂರವೆಂದು ಬೇರೆ ಹೇಳಬೇಕಾಗಿಲ್ಲ. ಅಲ್ಲಿ ಬಿಷ್ಟಮ್ಮನ ಕೆರೆ ಅನ್ನುವಂಥದ್ದೊಂದಿದೆ. ಚನ್ನಕೇಶವ ದೇವಾಲಯಕ್ಕೆ ಸುಮಾರು 0.5 ಕಿಲೋಮೀಟರ್ ದೂರದಲ್ಲಿ ವಿಷ್ಣು ಸಮುದ್ರ ಎಂಬ ಕೆರೆ ಇದೆ. ಜನಪದರು ಇದನ್ನು ಬಿಷ್ಟಮ್ಮನ ಕೆರೆ ಎಂದು ಕರೆಯುವರು. ವಿಷ್ಣುವರ್ಧನ ಎಂಬುದು ಬಿಟ್ಟಿದೇವ ಶಬ್ದದ ಪರ್ಯಾಯ ರೂಪ. ವಿಷ್ಣು, ಬಿಷ್ಟ, ಬಿಟ್ಟ, ಬಿಟ್ಟಿ ಎಂದು ಈ ಶಬ್ದದ ವ್ಯತ್ಯಾಸಗಳನ್ನು ಗುರುತಿಸಬಹುದು. ಅಮ್ಮ ಶಬ್ದಕ್ಕೆ ಅಪ್ಪ ಎಂಬ ಅರ್ಥ ಇದೆ. ನಿನಕ್ಕೆ ನಿನ್ನಮ್ಮನಕ್ಕೆ ಎಂಬ ಪ್ರಯೋಗ ಗದಾಯುದ್ಧದಲ್ಲಿಯೇ ದೊರೆಯುತ್ತದೆ. ಹಾಗೆಯೇ ಕೃಷ್ಣಮಾಚಾರಿ ಎಂಬ ಶಬ್ದದಲ್ಲಿಯೂ ಕೃಷ್ಣ, ಅಮ್ಮ, ಆಚಾರಿ ಎಂದು ಅಮ್ಮ ಪ್ರಯೋಗವನ್ನು ಗುರುತಿಸಬಹುದು. ಹೀಗೆಯೇ ನಾಯುಡಮ್ಮ ಎಂಬ ಹೆಸರನ್ನು ಉದಾಹರಣೆಯನ್ನಾಗಿ ನೀಡಬಹುದು. ಅಮ್ಮ ಪದ ಅಪ್ಪ ಎಂಬ ಅರ್ಥದಲ್ಲಿ ಬಳಕೆ ತಪ್ಪಿದ ಬಳಿಕ ಬಿಷ್ಟಮ್ಮ ಶಬ್ದದಲ್ಲಿಯೇ ಅಮ್ಮನನ್ನು ಜನಪದರು ಸ್ತ್ರೀವಾಚಿಯಾಗಿ ಸ್ವೀಕರಿಸಿದರು. ಹೊಸದಾಗಿ ಒಂದು ಕೆರೆ ಅಥವಾ ಕೋಟೆ ಕಟ್ಟಿದಾಗ ಕಟ್ಟಡ ನಿಲ್ಲಲು ಕೆರೆಗೆ ಹಾರ ನೀಡುವುದು ಜನಪದರ ಆಶಯ. ಹಾಗೆ ಕೆರೆಯ ಹೊನ್ನಮ್ಮನಿಗೂ ಬಿಷ್ಟಮ್ಮನಿಗೂ ಅವಿನಾಭಾವವನ್ನು ಕಲ್ಪಿಸಲಾಗಿದೆ. ಜನಪದರಲ್ಲಿ ಈ ಕೆರೆಯ ಬಗೆಗಿರುವ ಕಥೆಯನ್ನು ನೋಡಬಹುದು. ಗೊಟ್ಟರವಳ್ಳಿಯ ಹೊನ್ನಮ್ಮನನ್ನು ಬಿಟ್ಟವರಳ್ಳಿಯ ಮಲ್ಲೇಗೌಡರ ಮಗನಿಗೆ ಕೊಟ್ಟು ಮದುವೆಯಾಗಿತ್ತು. ಹೊನ್ನಮ್ಮನ ಮಾವ ರಾಜನ ಅಪ್ಪಣೆಯ ಮೇಲೆ ಕೆರೆ ಕಟ್ಟಿಸುತ್ತಿದ್ದ. ಆದರೆ ಆ ಕೆರೆಗೆ ಎಷ್ಟು ಕಲ್ಲು ಇಟ್ಟರೂ ಕಲ್ಲು ನಿಲ್ತಾ ಇರಲಿಲ್ಲ, ಎಷ್ಟು ಮಣ್ಣು ಇಟ್ಟರೂ ಮಣ್ಣು ನಿಲ್ತಾ ಇರಲಿಲ್ಲ. ಆಗ ಕೆರೆಗೆ ಹಾರ ಕೊಟ್ಟರೆ ಕಟ್ಟಡ ನಿಲ್ಲುತ್ತದೆ, ನೀರು ಬರುತ್ತದೆ ಎಂದು ಸೂಚನೆಯಾಗುತ್ತದೆ. ಹೊನ್ನಮ್ಮನನ್ನು ಬಲಿ ಕೊಡಲು ನಿರ್ಧರಿಸುತ್ತಾರೆ. ಆಕೆಯ ಗಂಡ ಘಟ್ಟದ ವ್ಯಾಪಾರಕ್ಕೆ ಹೋಗಿರ್ತಾನೆ. ಆಕೆ ತವರಿನವರಿಗೆ ಹೇಳಿ ಬಂದು ಆತ್ಮಾರ್ಪಣೆಗೆ ಸಿದ್ಧಳಾಗುತ್ತಾಳೆ. ಹೊನ್ನಮ್ಮ ಕೆರೆಗೆ ಪ್ರವೇಶ ಮಾಡಿದೊಡನೆಯೇ ನೀರು ಉಕ್ಕಿ ಬರುತ್ತದೆ. ಹೀಗೆ ಬಲಿದಾನಗೈದ ಮಹಿಳೆ ಹೊನ್ನಮ್ಮನಾದರೂ ಬಿಷ್ಟಮ್ಮನೇ ಈಕೆ ಎಂದು ಹೇಳುವರು. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗೆ ಬಿಷ್ಟಮ್ಮನ ಜಾತ್ರೆ ಎಂದೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಲೋಕಕಲ್ಯಾಣಕ್ಕಾಗಿ ಪ್ರಾಣತೆತ್ತ ಬಿಷ್ಟಮ್ಮ ದೇವತೆಯ ಸ್ಥಾನದಲ್ಲಿದ್ದು ಜನರ ಸುಖ ದುಃಖಗಳನ್ನು ಕೇಳುತ್ತಿದ್ದಳಂತೆ. ಬಡವರ ಮನೆಯ ಮದುವೆಗಳಿಗೆ ಆಭರಣವಿಲ್ಲದಿದ್ದರೆ ಆಭರಣವನ್ನು ಕೊಡ್ತಾ ಇದ್ದಳಂತೆ. ಒಮ್ಮೆ ಪಾನಮತ್ತನಾದ ವ್ಯಕ್ತಿಯೊಬ್ಬ ಕೆರೆಯ ಏರಿಯ ಮೇಲೆ ಹೋಗ್ತಾ ಇದ್ದುದನ್ನು ಕಂಡ್ಲು. ಕೆರೆ ನೋಡಿ ಬಿಷ್ಟಮ್ಮ ಎಂದು ಕರೆದನಂತೆ. ಆಕೆ ಓಗೊಟ್ಟಳು. ಆಗ ಆತ ಇನ್ನೂ ನಿನ್ನ ಸೊಲ್ಲು ಅಡಗಿಲ್ಲವಾ ಎಂದ. ಅಂದಿನಿಂದ ಬಿಷ್ಟಮ್ಮ ದಾರಿಹೋಕರೊಡನೆ ಮಾತನಾಡುವುದು ನಿಂತು ಹೋಯಿತೆಂದು ಪ್ರತೀತಿ. ಇಂದಿಗೂ ಗೊಟ್ಟರವಳ್ಳಿ ಮತ್ತು ಬಿಟ್ಟರವಳ್ಳಿ ಗ್ರಾಮದವರು ವಿವಾಹ ಸಂಬಂಧವನ್ನು ಮಾಡೋದಿಲ್ಲ. ಹಾಗೆ ಮಾಡಿದ್ರೆ ಹೊನ್ನಮ್ಮನಂತೆಯೇ ಸಂಕಟಗಳಿಗೆ ಗುರಿಯಾಗ್ತಾಳೆ ಅನ್ನುವಂತಹ ನಂಬಿಕೆಗಳು ಇವೆ. ಹೀಗೆ ಬೇಲೂರು ಸುತ್ತಮುತ್ತಲಿನ ಕೆಲವು ಸ್ಥಳನಾಮಗಳನ್ನು ಕುರಿತಂತೆ ವೈಸಿ ಭಾನುಮತಿಯವರು ಹಲವಾರು ಸಂಶೋಧನಾತ್ಮಕವಾದಂತಹ ಲೇಖನಗಳನ್ನು ಬರೆದಿದ್ದಾರೆ. ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6ರಲ್ಲಿ ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಧೀಮಂತ ಮನುಷ್ಯ. ಈ ಗೀತೆಯ ಗಾಯಕರು ಉದಿತ್ ನಾರಾಯಣ್. ತಾರಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎ ಕಾರ್ತಿಕ್ ರಾಜಾ.

0: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರು ಹೆಸರು ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಮಂಡ್ಯದ ಸಂಶೋಧಕರಾದಂತಹ ಪ್ರಕಾಶ್ ಸಂತೈಕ್ಯ ಸಲಗೇರಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್. ನಮಸ್ಕಾರ.
1: ಹೇಳಿ ಸರ್, ಇವತ್ತು ಯಾವ ಯಾವ ಸ್ಥಳನಾಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಿ?
2: ಮಂಡ್ಯ ತಾಲೂಕಿನ ಅಕಾರಾದಿ ಅಕ್ಷರದಲ್ಲಿ ಹೇಳ್ತಾ ಇದ್ದ ಗ್ರಾಮ ಚರಿತ್ರೆ ಕೋಶಗಳೆಲ್ಲ ಈಗ ತೀರ್ನಹಳ್ಳಿ, ದುದ್ದ, ಮತ್ತೆ ಚಿನ್ನ ಅಂಕನ ತುಟ್ಟಿ, ಮತ್ತು ಚೊಕ್ಕನಹಳ್ಳಿ, ಮತ್ತು ಜೈಪುರ, ಮತ್ತು ಜವನಹಳ್ಳಿ ಎನ್ನುವುದ್ರ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಈಗ ನಾವು ಮೊದಲನೇದಾಗಿ ಮಾತಾಡೋದಾದ್ರೆ ತೀರ್ನಹಳ್ಳಿ ಎನ್ನುವಂತ ಗ್ರಾಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗಾಗ್ಲೇ ನಾವು ಮಾತನಾಡಿದ ರೀತಿಯಲ್ಲಿ ಈ ಗ್ರಾಮಗಳ ನಿಷ್ಪತ್ತಿಯು ಕೂಡ ಯಾವುದೋ ಒಂದು ಬೆದರಿಕೆ ಮತ್ತು ಪ್ರಾಕೃತಿಕ ಹಿನ್ನೆಲೆಯ ವೈಪರೀತ್ಯಗಳು ಹಿನ್ನೆಲೆಯಲ್ಲಿ ಮತ್ತು ಮಹಿಳೆಯರ ಮೇಲೆ ಉಂಟಾಗುವಂತ ದೌರ್ಜನ್ಯದ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಗ್ರಾಮಗಳ ಬಗ್ಗೆ ನಾನು ಈಗ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಮಾತಾಡುವಾಗ ತೀರ್ನಹಳ್ಳಿ ಎನ್ನುವ ಗ್ರಾಮದ ಬಗ್ಗೆ ನಾನು ಮಾತಾಡ್ತೀನಿ. ಇದು ಮಂಡ್ಯ ತಾಲೂಕು ಕೇಂದ್ರದಿಂದ ಆಗ್ನೇಯ ದಿಕ್ಕಿಗೆ 5 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 460.76 ಎಕರೆ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಈ ಗ್ರಾಮ ಈ ಹಿಂದೆ ಕಾಡು ಪ್ರದೇಶವಾಗಿತ್ತು. ಇಲ್ಲಿ ಯಾವ ಜನವಸತಿ ಕೇಂದ್ರಗಳು ಇರಲಿಲ್ಲ. ಈ ಹಿಂದೆ ಚಾಮರಾಜನಗರ ಜಿಲ್ಲೆಯಿಂದ ವಲಸೆ ಬಂದಂತ ಕುರುಬ ಜನಾಂಗದವರು ಈ ಗ್ರಾಮದಲ್ಲಿ ನೆಲೆಸಿದರು ಎನ್ನುವಂತ ಮಾಹಿತಿ ನಮಗೆ ತಿಳಿದು ಬರ್ತದೆ. ಇಲ್ಲಿ ಏನು ಅಂತಂದ್ರೆ, ಚಾಮರಾಜನಗರದ ಸುತ್ತಮುತ್ತ ಆಳ್ವಿಕೆ ನಡೆಸಿದಂತ ನಾಯಾಂದ ಜನಾಂಗದ ಪಾಳೆಗಾರನೋರ್ವ ಒಬ್ಬ ಯುವತಿಯೋರ್ವರಿಗೆ ಕಿರುಕುಳ ನೀಡಿದ್ದರಿಂದಾಗಿ ಈ ಗ್ರಾಮಕ್ಕೆ ಅವರು ವಲಸೆ ಬರಬೇಕಾದಂತ ಅನಿವಾರ್ಯತೆ ಉಂಟಾಯಿತು. ಇಲ್ಲಿ ಪಾಳೆಗಾರ ಕುರುಬ ಜನಾಂಗದ ಯುವತಿಯನ್ನು ಮದುವೆ ಮಾಡಿಕೊಡುವಂತೆ ದುಂಬಾಲು ಬಿದ್ದನು. ಈ ನಾಯಂದ ಜನಾಂಗದ ಪಾಳೆಗಾರನಿಗೆ ತಮ್ಮ ಹೆಣ್ಣುಗನ್ನು ಕೊಡಲು ಈ ಜನಾಂಗದವರು ಇಷ್ಟಪಡಲಿಲ್ಲ. ಈ ಕಾರಣಕ್ಕಾಗಿ ಏನಾದರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಳ್ಬೇಕು ಎನ್ನುವ ಉದ್ದೇಶದಿಂದ ಈ ಜನಾಂಗದರು ತಂತ್ರವನ್ನು ಹುಡಿ ಪಾಳೆಗಾರರನ್ನು ಮನೆಗೆ ಕರೆಸಿ ಆತನನ್ನು ಅಲ್ಲೇ ಕೊಂದು ಹಾಕ್ತಾರೆ. ಕೊಂದು ಹಾಕಿದ ನಂತರ ಇವರು ತಪ್ಪಿಸ್ಕೊಂಡು ಕಾಡು ಪ್ರದೇಶದಿಂದ ಹೊರಡ್ತಾರೆ. ಹೊರಟಂತ ಜನ ಇಲ್ಲಿ ತೀರ್ನಹಳ್ಳಿ ಈಗಿರುವಂತ ಗ್ರಾಮದ ಬಳಿ ಬಂದು ಬೀಡು ಬಿಡ್ತಾರೆ. ಇಲ್ಲಿ ತುಂಬಾ ದಣಿವಾಗಿದ್ದರಿಂದ ಗಾಢ ನಿದ್ದೆಗೆ ಒಳಗಾಗ್ತಾರೆ. ಗಾಢ ನಿದ್ರೆಯ ಸಂದರ್ಭದಲ್ಲಿ ರಾತ್ರಿಯ ವೇಳೆ ಒಂದು ವಿಚಿತ್ರವಾದ ಒಂದು ಮಗುವಿನ ದನಿ ಕೇಳಿಸುತ್ತದೆ. ಆ ಮಗುವಿನ ದನಿಗೆ ಮುಂದೆ ಈ ಗ್ರಾಮದ ಹೆಸರಿಗೆ ನಿಷ್ಪತ್ತಿಯಾಗಿ ಕಾರಣ ಆಗ್ತದೆ ಎನ್ನುವಂತ ತಿಳಿಬರ್ತದೆ. ಬೆಳಗಾದ ಮೇಲೆ ಈ ಗ್ರಾಮದ ಹಿರಿಯ ವ್ಯಕ್ತಿ ಯಾರಿದ್ದ ಬಂದಿದ್ದರೋ ಅವರ ಈ ವಿಚಾರವಾಗಿ ಅವರು ವಿಚಾರಣೆ ಮಾಡಿದಾಗ ಇಲ್ಲಿ ಮಗುವಿನ ಧ್ವನಿ ಕೇಳಿದ್ದರಿಂದಾಗಿ ಇಲ್ಲಿ ವಾಸ ಮಾಡಲು ಯೋಗ್ಯವಾದದ್ದು, ಇದೊಂದು ದೈವ ಸಂಕಲ್ಪ ಎಂದು ಭಾವಿಸಿ ಗ್ರಾಮದಲ್ಲಿ ತರಗೂಡಿಸಿ ಮನೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಮಗುವೊಂದು ಚೀರಿದ್ದಕ್ಕ ಶಬ್ದ ಕೇಳಿದ್ದಕ್ಕಾಗಿ ಈ ಗ್ರಾಮವನ್ನು ಚೀರ್ನಹಳ್ಳಿ ಎನ್ನುವಂತ ಹೆಸರಿನಿಂದ ಕರೀತಾ ಇದ್ದಾರೆ. ಈ ಗ್ರಾಮದಲ್ಲಿ ಬೀರೇಶ್ವರ ಇಲ್ಲಿ ಪ್ರಮುಖವಾದಂತ ದೇವರಾಗಿರುತ್ತದೆ. ಗಣೇಶ, ಉರುಗಮ್ಮ, ಶಂಭುಲಿಂಗೇಶ್ವರ, ದೇವಮ್ಮನ ಗದ್ದಿಗೆ, ಆಂಜನೇಯ ದೇವಸ್ಥಾನಗಳಿವೆ. ರಾವಳೇಶ್ವರನ ಗುಡಿ ಇದೆ. ವಿಶೇಷವಾಗಿ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ 2 ರಾವಳೇಶ್ವರನ ಗುಡಿ ಇದೆ. ಇನ್ನೊಂದು ಮಳವಳ್ಳಿ ತಾಲೂಕಿನಲ್ಲಿರುವಂತ ರಾವಣಿ ಅನ್ನುವಂತ ಊರಿನಲ್ಲಿ ರಾವಳೇಶ್ವರನ ಗುಡಿ ಇದೆ. ಅದನ್ನ ಬಿಟ್ಟರೆ ಇನ್ನು ತೀರ್ನಹಳ್ಳಿ ಗ್ರಾಮದಲ್ಲಿ ರಾವಳೇಶ್ವರನ ಗುಡಿ ಇದೆ. ರಾವಣನನ್ನು ಕೂಡ ಇಲ್ಲಿ ಜನರು ಮತ್ತು ಜಾನಪದರು ಪೂಜೆ ಮಾಡ್ತಾ ಇದ್ರು ಅನ್ನುವುದಕ್ಕೆ ಒಂದು ಆಧಾರವಾಗಿ ನಮಗೆ ಸಿಗ್ತದೆ. ಅದಲ್ಲದೆ ಮಸಲಮ್ಮ ಮತ್ತು ಕಾಟಪ್ಪ ಮತ್ತು ಮಾಸ್ತಮ್ಮನ ಗದ್ದಿಗೆ ದೇವಸ್ಥಾನಗಳಿವೆ. ಇಲ್ಲಿ ಗ್ರಾಮವನ್ನು ಕಟ್ಟಿದ ಸಂದರ್ಭದಲ್ಲಿ ಮಗುವನ್ನು ತೂಗಿದ ಸ್ಥಳದಲ್ಲಿ ಈಗ ಒಂದು ಮರ ಹೊಂದಿದೆ, ಅದನ್ನ ತೊಟ್ಟಿಲ ಮರ ಎನ್ನುವಂತ ಹೆಸರಿನಿಂದ ಕರೀತಾ ಇದ್ದಾರೆ. ಈ ಗ್ರಾಮದಲ್ಲಿ ಸಾಕಷ್ಟು ಜನ ಜನಪದ ಕಲಾವಿದರು ಈ ಗ್ರಾಮದಲ್ಲಿದ್ದಾರೆ. 2011 ಜನಗಣತಿ ಪ್ರಕಾರವಾಗಿ 2934 ಜನಸಂಖ್ಯೆಯನ್ನು ಹೊಂದಿದೆ. ಬೆಸ್ತರು ದತ್ತ ಸಮುದಾಯದವರಾಗಿದ್ದಾರೆ. ಒಕ್ಕಲಿಗರು, ಕುರುಬರು, ಹರಿಜನರು, ಮುಸ್ಲಿಮರು, ವಿಶ್ವಕರ್ಮರು, ಮಡಿವಾಳ ಜನಾಂಗದರು, ಕೊರಮಶೆಟ್ಟರು ಈ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ತಗ್ಗಳ್ಳೆ ಜಿಲ್ಲಾ ಪಂಚಾಯಿತಿ, ಸಂತೇಕಸಲಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯನ್ನು ಹೊಂದಿದೆ. ಅಲ್ಲದೆ ಮುಂದಿನ ಗ್ರಾಮವಾಗಿ ನಾವು ಮಾತನಾಡೋದಾದ್ರೆ, ಈಗಾಗಲೇ ನಾವು ಹೇಳಿದಂತೆ ಬೇಸಾಯದ ಜೊತೆಗೆ ಹೈನುಗಾರಿಕೆಯು ಮುಖ್ಯವಾದಂತ ಕಸಬಾಗಿರುತ್ತದೆ. ಈ ಕಸುಬಿನ ಹಿನ್ನೆಲೆಯಲ್ಲಿಯೇ ಇಂದು ಐತಿಹಾಸಿಕವಾಗಿಯೇ ಇದ ಮಹತ್ವವನ್ನು ಪಡೆದುಕೊಂಡಂತ ಗ್ರಾಮ ದುದ್ದ. ದುದ್ದ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರ ಹಿಂದಿಯಲ್ಲಿ ಹೇಳ್ತೀವಿ ದುದ್ದ ಅಂದ್ರೆ ಹಾಲು ಅನ್ನುವಂತ ಪದವನ್ನ ನಾವು ಬಳಸ್ತೀವಿ. ಅದೇ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಗ್ರಾಮ ಈ ದುದ್ದ. ಈ ಗ್ರಾಮದ ಬಗ್ಗೆ ನಾವು ಮಾತನಾಡುವಾಗ ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 14 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 330.69 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ಸಾಗುವಳಿಯಾಗಿ 230.37 ಹೆಕ್ಟರ್ ಪ್ರದೇಶ, ನೀರಾವರಿಯಾಗಿ 61.77 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ನಾನು ಹಿಂದೆ ಹೇಳಿದ ಹಾಗೆ ಹೈನುಗಾರಿಕೆಯಿಂದಾಗಿ ಹೆಚ್ಚು ಇಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿದ ಹಿನ್ನೆಲೆಯಲ್ಲಿ ಹೈನುಗಾರಿಕೆಯನ್ನು ಹೆಚ್ಚು ಅವಲಂಬಿಸಿದ್ದರಿಂದಾಗಿ ಈ ಗ್ರಾಮ ದೂದ್ ಅಂದರೆ ಹಾಲು ಎನ್ನುವಂತಹ ಅರ್ಥದಲ್ಲಿ ಈ ಗ್ರಾಮ ನಿಷ್ಪತ್ತಿ ಪಡಿಕೊಂಡಿತು ಅನ್ನುವಂಥದ್ದನ್ನ ಕಂಡು ಬರ್ತದೆ. ಆದರೆ ನಾವು ಐತಿಹಾಸಿಕವಾಗಿ ನಾವು ಅಧ್ಯಯನ ಮಾಡಿದಂತಹ ಸಂದರ್ಭದಲ್ಲಿ ಈ ಪ್ರದೇಶವನ್ನ ಈ ಹಿಂದೆ ದುಗ್ಧಿಪುರ ಎಂಬ ಹೆಸರಿನಿಂದ ಕರಿತಾ ಇದ್ರು. ದುಗ್ಗ ಎಂದರೆ ಹಾಲು ಎಂಬ ಅರ್ಥವನ್ನೇ ಹಳೆಗನ್ನಡದಲ್ಲೂ ಕೂಡ ನಮ್ಗೆ ಕಂಡು ಬರ್ತದೆ. ಮತ್ತೆ ಹಿಂದಿಯಲ್ಲೂ ಕೂಡ ದೂದ್ ಎಂದ್ರೆ ಹಾಲು ಅಂತನದಾದ್ರೂ ಕೂಡ ದುಗ್ಧ ಎಂದರೆ ಹಾಲು ಎನ್ನುವಂತ ಅರ್ಥವನ್ನ ಹಳೆಗನ್ನಡ ಪದಗಳಲ್ಲಿ ನಮ್ಗೆ ಕಂಡು ಬರ್ತದೆ. ಈ ಪದದ ಹಿನ್ನೆಲೆಯಲ್ಲಿ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬಲಭಾಗದಲ್ಲಿರುವಂತಹ ಒಂದು ಶಿಲಾಶಾಸನದಲ್ಲಿ ಈ ಕಸುಬಿನ ಆಧಾರದ ಮೇಲೆ ಅದೊಂದು ಶಿಲೆಯನ್ನು ಕೆತ್ತಲಾಗಿದೆ. ಇಲ್ಲಿ ಈ ಶಿಲಾಶಾಸನದಲ್ಲಿ ಎಳೆಗರು ಒಂದು ಹಸುವಿನ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿಯುತ್ತಿರುವ ಚಿತ್ರವನ್ನು ಕೆತ್ತಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಈ ಗ್ರಾಮದ ಹೆಸರನ್ನು ನಾವು ಗುರುತಿಸಬಹುದಾಗಿದೆ. ಅಲ್ಲದೆ ವ್ಯಾಪಾರದ ಉದ್ದೇಶದಿಂದ ಬಂದಂತ ಹುಮ್ಮತ್ತೂರಿನ ಬಣಗಶೆಟ್ಟರೊಬ್ಬರು ಈ ಊರನ್ನು ಅಭಿವೃದ್ಧಿಪಡಿಸಿದರು ಎನ್ನುವಂತ ಮಾಹಿತಿ ನಮಗೆ ತಿಳಿದಿರುತ್ತದೆ. ಗ್ರಾಮದಲ್ಲಿ ಚೌಳು ಮಣ್ಣಿನಿಂದ ಇಲ್ಲಿ ಉಪ್ಪನ್ನು ತಯಾರು ಮಾಡ್ತಾ ಇದ್ರು ಅನ್ನುವಂಥದ್ದು ನಮಗೆ ಕಂಡು ಬರ್ತದೆ. ಈ ಉಪ್ಪನ್ನ ಉಪ್ಪಾರ ಶೆಟ್ಟರು ಅಂತಂದ್ರೆ ಇವರೆಲ್ಲ ಯಳಂದೂರು ಗ್ರಾಮದಿಂದ ಅಂತ ಇಲ್ಲಿಗೆ ಬಂದಂತವರು, ವಲಸೆ ಬಂದಂತ ಈ ಉಪ್ಪಾರಗ ಶೆಟ್ಟರ ಜನಾಂಗದವರು ಈ ಗ್ರಾಮದಲ್ಲಿ ಉಪ್ಪನ್ನು ತಯಾರಿಸಿ ಮಾರಾಟ ಮಾಡ್ತಾ ಇದ್ರು ಅನ್ನುವಂಥದ್ದು ನಮಗೆ ಮಾಹಿತಿ ತಿಳಿದು ಬರ್ತದೆ. ಇಲ್ಲಿನ ಕೆರೆಯಲ್ಲಿ ಮೀನು ಬೇಟೆಯಾಡಿಕೊಂಡು ವ್ಯಾಪಾರ ಆರಂಭಿಸಲು ಬಂದಂತ ಬೆಸ್ತರು ಕೂಡ ಈ ಗ್ರಾಮದಲ್ಲಿ ನೆಲೆಗೊಂಡು ಈಗ ಗ್ರಾಮದಲ್ಲಿ ಒಕ್ಕಲಿಗರು ದೊಡ್ಡ ಸಮುದಾಯದವರಾಗಿದ್ದಾರೆ. ಬ್ರಾಹ್ಮಣರು, ಸವಿತಾ ಸಮಾಜದವರು, ಮಡಿವಾಳ ಶೆಟ್ಟರು, ಗಂಗೆ ಮತಸ್ಥರು, ವಿಶ್ವಕರ್ಮರು, ಲಿಂಗಾಯತರು, ಬಡಗಿಗ ಶೆಟ್ಟರು, ತಮಿಳು ಭಾಷಿಗರು ಮತ್ತು ಪರಿಶಿಷ್ಟ ಜನಾಂಗದವರು ಮತ್ತು ಉಪ್ಪಾರ ಶೆಟ್ಟರು ಕೂಡ ಈ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಗ್ರಾಮದ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನಾವು ಐತಿಹಾಸಿಕವಾಗಿ ಅಧ್ಯಯನ ಮಾಡದಕ್ಕೆ ಮುಂದುವರೆದ ಸಂದರ್ಭದಲ್ಲಿ ಕ್ರಿ.ಶ.18 ಸೇರಿದಂತಹ ಶಾಸನ ಗ್ರಾಮದ ಕೆರೆಯ ಬಳಿ ಇದೆ. ಈ ಶಾಸನದಲ್ಲಿ ಕೆರೆಯನ್ನು ಕಟ್ಟಿಸಿದ ವಿವರ ಮತ್ತು ಕೆರೆ ತುಂಬಿದ ಸಂದರ್ಭದಲ್ಲಿನ ಸೌಂದರ್ಯವನ್ನು ಈ ಶಾಸನದಲ್ಲಿ ವರ್ಣಿಸಲಾಗಿದೆ. ಇದನ್ನ ಮುಕ್ಕಳಿತ ಅಂದ್ರೆ ನಾವು ಏ ಮುಕ್ಕಳಿತವಾಗಿ ಕೊಡಪ್ಪ ಅಂತಂದ್ರೆ ಹೆಚ್ಚಾಗಿ ಕೊಡಪ್ಪ ಅನ್ನುವಂತ ಅರ್ಥದಲ್ಲಿ ನಾವು ಗುರುತಿಸ್ತೀವಿ. ಆಧಾರದ ಮೇಲೆಯೇ ಮುಕ್ಕಳಿತ ಎಂದರೆ ತುಂಬಿದ ಕೆರೆ ಅಂದ್ರೆ ತುಂಬಿ ತುಳುಕುವುದು ಎಂದ ಅರ್ಥದಲ್ಲಿ ಹೇಳಲಾಗಿದೆ. ಹೊಯ್ಸಳರ ಕಾಲದಲ್ಲಿ ಮುಚಕುಂದ ಭೂಪಾಲನ್ ಎಂಬುವನು ಈ ಗ್ರಾಮವನ್ನು ಆಳ್ವಿಕೆ ನಡೆಸಿದ್ದನು ಎನ್ನುವಂತ ತಿಳಿದು ಬರ್ತದೆ. ನಂತರ ಈ ಗ್ರಾಮ ಪಾಳೆಗಾರನ ಜಕ್ಕಪ್ಪ ನಾಯಕನ ವಶವಾದ ಬಗೆಗೆ ಕೂಡ ಉಲ್ಲೇಖ ಈ ಶಾಸನದಲ್ಲಿ ನಮ್ಗೆ ಕಂಡು ಬರ್ತದೆ. ವಿಜಯನಗರ ಕಾಲದಲ್ಲಿ ಚೌಡೇಶ್ವರಿ ಜಕ್ಕಪ್ಪನ ಕಟ್ಟೆಯನ್ನ ನಿರ್ಮಿಸಲಾಗಿದೆ. ಇಲ್ಲಿ 6 ಕಂಬದ ಹೆಬ್ಬಾಗಿಲ ಕೋಟೆ ಮಂಟಪ ಬಳಿ ಕಿರು ಹೆಬ್ಬಾಗಿಲು ಕುರುಹು ಮಾತ್ರ ಇಂದಿಗೂ ಈ ಗ್ರಾಮದಲ್ಲಿ ಉಳ್ಕೊಂಡು ಬಂದಿದೆ. ಹಿಂದೆ ಈ ಗ್ರಾಮನು ಮುಕ್ಕಳ ಕೆರೆ ಎಂದು ಶಾಸನದಲ್ಲಿ ಕರೆದಿರುವುದು ನಮಗೆ ಮಾಹಿತಿ ಇದೆ. ಅಂದ್ರೆ ಮುಕ್ಕಳ ಅಂದ್ರೆ ತುಂಬಿ ಯಾವಾಗಲೂ ತುಂಬಿರುವಂತಹ ಕೆರೆ ಎನ್ನುವಂತಹ ಅರ್ಥದಲ್ಲಿ, ಅಂದರೆ 24 ಹಳ್ಳಿಗಳನ್ನು ಒಳಗೊಂಡಂತಹ ಕೇಂದ್ರ ಸ್ಥಳವಾಗಿತ್ತು ಈ ಗ್ರಾಮ ಎನ್ನುವಂತದ್ದು ನಮ್ಗೆ ತಿಳಿದು ಬರ್ತದೆ. ಈ ಗ್ರಾಮದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈ ಗ್ರಾಮಗಳಿಗೆ ನ್ಯಾಯ ಹೇಳುವ ಕಟ್ಟೆ ಮನೆ ಇತ್ತು ಎನ್ನುವಂಥದ್ದು ತಿಳಿದು ಬರ್ತದೆ. ಇಲ್ಲಿ ಒಂದು ಹಳೆಯ ಕಾಲದ ಒಂದು ಐತಿಹಾಸಿಕ ಕಾಲದಿಂದಲೂ ಉಳಿದುಕೊಂಡು ಬಂದಂತ ಒಂದು ಧಾನ್ಯ ಹಳೆಯುವಂತ ದೇಶಿ ಪದ ಸೌಟು ಅನ್ನುವಂಥದ್ದು ಈ ಗ್ರಾಮದಲ್ಲಿ ಹೆಚ್ಚು ಬಳಕೆಯಾಗುವಂತಹದ್ದು ಕಂಡು ಬರ್ತದೆ. 18ನೇ ಶತಮಾನದಲ್ಲಿ ಮುಕ್ಕಳೆ ಕೆರೆ ಎಂದು ಹೇಳಲಾದಂತಹ ಶಾನಚಂದ್ರ ಪ್ರಕಾರವಾಗಿ ಕಟ್ಟೆ ಮನೆಯಲ್ಲಿ ನ್ಯಾಯ ಪಂಚಾಯಿತಿ ಮಾಡುವ ಪದ್ಧತಿ ಇತ್ತು. 24 ಹಳ್ಳಿಗಳಿಂದಲೂ 3 ಪಾವು ಧಾನ್ಯ ಹಿಡಿಯುವ ದೇಸಿ ಸೌಟು ಇಲ್ಲಿರುವುದು ವಿಶೇಷವಾಗಿದೆ. ಈ ಸೌಟು ಯಾವ ಮಾದರಿಯಲ್ಲಿ ಇದೆ ಅಂತಂದ್ರೆ, ಕಂಚಿನ ಈ ಸೌಟಿನಲ್ಲಿ ವಿವಿಧ ಜಾತಿಯ ವೃತ್ತಿಯ ಚಿಹ್ನೆಗಳು ಈ ಕಲಾತ್ಮಕವಾಗಿ ಈ ಸೌಟಿನಲ್ಲಿ ಕೆತ್ತಲಾಗಿದೆ. ಈಗ ಈ ಗ್ರಾಮದಲ್ಲಿರುವಂತ ಮುತ್ತು ಶೆಟ್ಟಿ ವಂಶದ ಸಿವಿ ಜಯಲಕ್ಷ್ಮಿ ಎಂಬುವರ ಮನೆಯಲ್ಲಿ ಈ ಸೌಟನ್ನು ಈಗಲೂ ಕೂಡ ಸಂಗ್ರಹಿಸಿ ಇಡಲಾಗಿದೆ. ಅಲ್ಲದೆ ಈ ಗ್ರಾಮದ ಹೊರಭಾಗದಲ್ಲಿ ನೆಂಟರ ಆಲದ ಮರ ಅಂತ ಒಂದು ವಿಶೇಷವಾಗಿ ಒಂದು ಆಲದ ಮರ ಇದೆ ಎನ್ನುವಂತದ್ದು ಕಂಡು ಬರ್ತದೆ. ಈ ಮರದ ವಿಶೇಷ ಏನಂದ್ರೆ, ದೂರದ ಊರಿನಿಂದ ದಣಿದು ಬಂದಂತಹ ನೆಂಟರು ಅಥವಾ ದಾರಿ ಹೋಕರು ಈ ಮರದ ಬಳಿ ಬಂದು ಕುಳಿತು ಶಾಂತಿ ಪಡ್ಕೊಂಡು ಹೋಗ್ತಾ ಇದ್ರು, ಅಥವಾ ಅಲ್ಲಿ ಉಳಿದುಕೊಳ್ಳಬಹುದಕ್ಕೆ ಕೂಡ ವ್ಯವಸ್ಥೆಯನ್ನ ಈ ಹಿಂದೆ ಕಲ್ಪಿಸ್ತಾ ಇದ್ರು ಎನ್ನುವಂಥದ್ದು ತಿಳಿದು ಬರ್ತದೆ. ಇಲ್ಲಿನ ಸಂಪ್ರದಾಯದ ಗ್ರಾಮದಲ್ಲಿ ನಡೆಯುವುದಂತಹ ಮದುವೆ ಸಂದರ್ಭದಲ್ಲಿ ಹೆಣ್ಣು ಗಂಡನ್ನು ಆಲದ ಮರದ ಬಳಿ ಕರೆದುಕೊಂಡು ಹೋಗಿ ವಿಳ್ಯ ಕೊಟ್ಟು ಗೌರವಿಸಿ ಬೀಳ್ಕೊಡುವ ಪದ್ಧತಿ ಕೂಡ ಈ ಗ್ರಾಮದಲ್ಲಿತ್ತು. ಈ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ, ಚೌಡೇಶ್ವರಿ, ಬಸವೇಶ್ವರ, ಆಂಜನೇಯ, ಗಣಪತಿ, ಪಟ್ಟಲದಮ್ಮ, ಗಂಗಾ ಪರಮೇಶ್ವರಿ, ಜೀನಾಗ್ರಮ್ಮ, ಲಕ್ಷ್ಮೀ ದೇವಿ, ಮಸನಮ್ಮ, ದಂಡಿನ ಮಾರಮ್ಮ, ಚಿತ್ತಾಳಮ್ಮ, ವೀರಭದ್ರ, ಉಚ್ಚಮ್ಮನ ದೇವಾಲಯಗಳಿವೆ. ಮಾರಮ್ಮನಿಗೆ ತಂಪು ತೋರುವ ಪದ್ಧತಿ ಈ ಗ್ರಾಮದಲ್ಲಿದೆ. ಬಸವೇಶ್ವರನ ಕೊಂಡೋತ್ಸವ, ಪಟ್ಟಲದಮ್ಮನ ಹಬ್ಬವು ವಿಶೇಷವಾಗಿ ನಡೆಯಲಿದೆ. ಮತ್ತಲ್ಲದೆ ಶೋಭಾನ ಪದಕರ ಕಲಾವಿದರು ಈ ಗ್ರಾಮದಲ್ಲಿದ್ದಾರೆ. 2011 ಜನಗಣತಿ ಪ್ರಕಾರವಾಗಿ 1986 ಜನಸಂಖ್ಯೆಯನ್ನು ಹೊಂದಿದೆ ಒಕ್ಕಲಿಗರ ದೊಡ್ಡ ಸಮುದಾಯ. ಬೆಸ್ತರು, ವನಜಿಗ ಶೆಟ್ಟರು, ಉಪ್ಪಾರ ಶೆಟ್ಟರು, ಬ್ರಾಹ್ಮಣರು, ಸವಿತಾ ಸಮಾಜದವರು, ಮಡಿವಾಳ ಶೆಟ್ಟರು, ಗಂಗೆ ಮತಸ್ಥರು, ವಿಶ್ವಕರ್ಮರು ಮತ್ತು ಬಣಜಿಗ ಶೆಟ್ಟರು, ಲಿಂಗಾಯತರು, ತಮಿಳು ಭಾಷಿಕರು, ಪರಿಶಿಷ್ಟ ಜನಾಂಗದವರು ಈ ಗ್ರಾಮದಲ್ಲಿದ್ದಾರೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ, ದುದ್ದಾ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಸೇರಿದೆ. ಸದರಿ ಗ್ರಾಮ ಪಂಚಾಯತಿನು ಹೊಂದಿದೆ ಎನ್ನುವಂತದ್ದು ನಮಗೆ ತಿಳಿದು ಬರ್ತದೆ.
1: ಪ್ರಕಾಶ್ ಅವರೇ, ಈಗ ಇನ್ನೊಂದೆರಡು ಊರಿನ ಸ್ಥಳನಾಮಗಳ ಬಗೆಗೆ ಒಂದು ಗೀತೆಯ ನಂತರ ನಮ್ಮ ಕೇಳುಗರಿಗೆ ತಿಳಿಸೋಣ. ಈಗ ಒಂದು ಗೀತೆಯನ್ನ ಕೇಳೋಣ. ಕೇಳುಗರೆ, ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ರಿ. ಮಾತಿನ ನಡುವೆ ಈಗ ಒಂದು ಗೀತೆ, ಚಿತ್ರ ಗದಾಯುದ್ಧ. ಅನುರಾಧ ಭಟ್ ಹಾಗೂ ರಾಜೇಶ್ ಕೃಷ್ಣನ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಚೇತನ್ ಅನಿಕೇತ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಸೋಲಮಾನ್.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30ಕ್ಕೆ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30ಕ್ಕೆ ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೆ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಮತ್ತೆ ನಾವು ಪ್ರಕಾಶ್ ಸಂತೆ ಕಸಲೆಗೆರೆಯವ್ರನ್ನ ಸಂಪರ್ಕ ಮಾಡ್ತಾ ಇದ್ದೇವೆ. ಪ್ರಕಾಶ್ ಅವರೇ ಹೇಳಿ ಸರ್.
2: ಈಗ ನಾವು ಚಿರಳೆ ಮತ್ತು ದುರ್ಗ ಗ್ರಾಮದ ಬಗ್ಗೆ ಮೊದಲನೇದಾಗಿ ನಾವು ಮಾತನಾಡೋದು, ಎರಡನೇದಾಗಿ ಚೆನ್ನ ಅಂಕನದೊಡ್ಡಿ ಮತ್ತು ಚೊಕ್ಕನಹಳ್ಳಿ ಮತ್ತು ಜೈಪುರ ಗ್ರಾಮಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಗ್ರಾಮಗಳು ಕೂಡ ಈ ಸ್ಫೂರ್ತಿಯನ್ನು ಪಡ್ಕೊಂಡದ್ದು ಅಂದ್ರೆ ವ್ಯಕ್ತಿಗತವಾದಂತ ಹಿನ್ನೆಲೆಯಲ್ಲಿ, ಅವರ ಶ್ರಮ ಮತ್ತು ಪರಿಶ್ರಮದ ಹಿನ್ನೆಲೆಯಲ್ಲಿ ಗ್ರಾಮಗಳು ಹೇಗೆ ಹುಟ್ಕೊಂಡು ಅನ್ನೋದ್ರ ಬಗ್ಗೆ ನಾವು ಈಗ ಅಧ್ಯಯನ ಮಾಡ್ತಾ ಇದೀವಿ. ಗ್ರಾಮದ ಬಗ್ಗೆ ಮೊದಲನೇದಾಗಿ ಚೆನ್ನ ಅಂಕನದೊಡ್ಡಿ ಬಗ್ಗೆ ಮಾತಾಡುವಾಗ, ಮಂಡ್ಯ ನಗರ ಕೇಂದ್ರದಿಂದ ಪಶ್ಚಿಮ ದಿಕ್ಕಿಗೆ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಈ ಚೆನ್ನಂಕನದೊಡ್ಡಿಯಲ್ಲಿ ಮೊದಲನೇದಾಗಿಯೇ ಬಂದಂತಹ ವ್ಯಕ್ತಿ ಮತ್ತು ಗೌಡ ಎನ್ನುವಂತ ಈ ಯಜಮಾನ ಕಂಡಂತ ಕನಸುಗಳ ಹಿನ್ನೆಲೆಯಲ್ಲಿ ಇಲ್ಲಿಂದಲೋ ಬಂದವರು ತರವು ಗುಡಿಸಿ ಮನೆ ಮಾಡಿದರು. ಈ ತರವು ಗುಡಿಸಿ ಮನೆ ಮಾಡಿದ ವ್ಯಕ್ತಿಯ ಹಿನ್ನೆಲೆಯಲ್ಲಿಯೇ ಮತ್ತು ಈ ಗ್ರಾಮ ತುಂಬಾ ಸೊಗಸಾಗಿದ್ದರಿಂದಾಗಿ ಚೆನ್ನಗೌಡನೇ ಅಂಕನದೊಡ್ಡಿ ಎನ್ನುವಂತದನ್ನ ಹೆಸರಿನಿಂದ ಕರೀತಾ ಇದ್ದಾರೆ. ಈ ದೊಡ್ಡಿಯಲ್ಲಿ ಮತ್ತು ಅವರು ವ್ಯವಸಾಯದ ಜೊತೆಗೆ ಹೈನುಗಾರಿಕೆಯನ್ನು ಮಾಡುವಂತಹ ಹಿನ್ನೆಲೆಯಲ್ಲಿಯೇ ಈ ಗ್ರಾಮ ಹುಟ್ಟುಕೊಂಡಿತ್ತು ಅನ್ನುವಂಥದ್ದು ಕಂಡು ಬರ್ತದೆ. ಇದು ಅತ್ಯಂತ ಚಿಕ್ಕ ಮತ್ತು ಚೊಕ್ಕ ಗ್ರಾಮ. ಈ ಗ್ರಾಮ ಕಂದಾಯ ಗ್ರಾಮ ಆಗಿದೆ ಎನ್ನುವಂಥದ್ದು ತಿಳಿದು ಬರ್ತದೆ. ಈ ಹಿನ್ನೆಲೆಯಲ್ಲಿ ಈ ಗ್ರಾಮವನ್ನ ಮೊದಲಿಗೆ ತರಗು ಗುಡಿಸಿ ಮನೆ ಮಾಡಿದಂತ ಚೆನ್ನ ಅಂಕೇಗೌಡನ ಹಿನ್ನೆಲೆಯಲ್ಲಿಯೇ ಈ ಗ್ರಾಮವನ್ನು ಹೆಸರನ್ನಾಗಿಂದಲೂ ಕರೆಯಲಾಗ್ತಾ ಇದೆ. ಈ ಗ್ರಾಮವನ್ನು ಚೆನ್ನಅಂಕನ ದೊಡ್ಡಿಯಲ್ಲಿಯೇ ಈಗಲೂ ಕೂಡ ಜನ ಕರೀತಾ ಇದ್ದಾರೆ. ಈ ಗ್ರಾಮ ಅತ್ಯಂತ ಚಿಕ್ಕ ಗ್ರಾಮವಾಗಿದ್ದು ಗ್ರಾಮದಲ್ಲಿ ಮಾರಿಗುಡಿ ಮಾತ್ರ ಇಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಪ್ರತಿ ವರ್ಷ ಮಾರಮ್ಮನ ಹಬ್ಬವನ್ನು ಈ ಗ್ರಾಮದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. 2011 ಜನಗಳ ಪ್ರಕಾರವಾಗಿ 250 ಜನಸಂಖ್ಯೆಯನ್ನು ಮಾತ್ರ ಈ ಗ್ರಾಮ ಹೊಂದಿದೆ. ಒಕ್ಕಲಿಗರೆ ದೊಡ್ಡ ಸಮುದಾಯದವರಾಗಿದ್ದಾರೆ. ವಿಶ್ವಕರ್ಮದವರು ಈ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತು ಅನಕೆರೆ ಗ್ರಾಮ ಪಂಚಾಯತಿಗೆ ಈ ಗ್ರಾಮ ಸೇರಿದ್ದಾಗಿದೆ. ಇನ್ನು ಮುಂದಿನ ಗ್ರಾಮದ ಬಗ್ಗೆ ಮಾತನಾಡೋದಾದ್ರೆ, ಈ ಗ್ರಾಮ ಐತಿಹಾಸಿಕವಾಗಿ ಹೆಚ್ಚು ಮಹತ್ವವಾದಂತಹ ಒಂದು ಗ್ರಾಮ ಚೋಕನಹಳ್ಳಿ ಎನ್ನುವಂಥದ್ದು. ಈ ಚೋಕನಹಳ್ಳಿ ಚೋಳರ ಹಿನ್ನೆಲೆ ಮತ್ತು ಹೊಯ್ಸಳರ ದೊರೆಗಳ ಹಿನ್ನೆಲೆಯನ್ನು ಹೊಂದಿದಂತಹ ಗ್ರಾಮ ಎನ್ನುವಂಥದ್ದು ನಮಗೆ ಅಧ್ಯಯನದಿಂದ ತಿಳಿದು ಬರುತ್ತದೆ. ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 18 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 2,143.26 ಎಕರೆ ಪ್ರದೇಶವನ್ನು ಹೊಂದಿದೆ. ಇದು ಮೊದಲನೆಯದಾಗಿ ಚೋಳರು ವಾಸವಾಗಿದ್ದ ಹಿನ್ನೆಲೆಯಲ್ಲಿ ಈ ಗ್ರಾಮಕ್ಕೆ ಚೋಳರ ಹಳ್ಳಿ ಎಂದು ಕರೆಯಲಾಗ್ತಿತ್ತು ಎನ್ನುವಂಥದ್ದು ಕಂಡು ಬರ್ತದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಕ್ರಮೇಣವಾಗಿ ಈಗ ಅಕ್ಷರಗಳು ಹ್ರಸ್ವಗೊಂಡು ಚೋಕನಹಳ್ಳಿ ಎಂದಾಗಿದೆ ಎಂದು ತಿಳಿಯುತ್ತದೆ. ಅದೇ ರೀತಿಯಲ್ಲಿ ಈ ಗ್ರಾಮದಲ್ಲಿ ಹೊಯ್ಸಳರ ದೊರೆ 2ನೇ ಬಲ್ಲಾಳನ ಕಾಲದ ಶಾಸನವೊಂದು ನಮಗೆ ತಿಳಿದು ಬರುತ್ತದೆ. ಈ ಶಾಸನ ಬಸರಾಳು ಹಾಗೂ ಕೆರೆಗೋಡು ಅವರು ಪಾಳೆಗಾರರ ನಡುವೆ ನಡೆದಂತಹ ಕದನದಲ್ಲಿ ಚೋಕನಹಳ್ಳಿ ಗ್ರಾಮದ ರಂಗೇಗೌಡ ಎನ್ನುವರು ವೀರ ಮರಣವನ್ನು ಒಪ್ಪಿದರು ಅನ್ನುವಂಥದ್ದು ಈ ಶಾಸನದಿಂದ ನಮಗೆ ತಿಳಿದು ಬರುತ್ತದೆ. ಈತನ ಮಗ ಚಿಕ್ಕೇಗೌಡನು ಚೋಕನಹಳ್ಳಿಯ ಪಾಳೆಗಾರನಾಗಿದ್ದ ಎನ್ನುವಂತಹದ್ದು ಈ ಶಾಸನದಿಂದ ನಮಗೆ ತಿಳಿದುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಪಾಳೆಗಾರರ ಹೆಸರಿನ ಹಿನ್ನೆಲೆಯಲ್ಲಿ ಚಿಕ್ಕನಹಳ್ಳಿ ಎನ್ನುವಂಥದ್ದು ಮುಂದೆ ಅದು ಚೋಕನಹಳ್ಳಿ ಎಂದಾಯ್ತು ಎನ್ನುವಂತಹ ಮಾಹಿತಿ ನಮಗೆ ತಿಳಿಯುತ್ತದೆ. ಈ ಗ್ರಾಮಕ್ಕೆ ಹಲವಾರು ಗ್ರಾಮಗಳು ಸೇರ್ಪಡೆಯಾಗ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಅಬ್ಬದ ಮಾರ್ನಹಳ್ಳಿ, ಮಲ್ಲಘಟ್ಟ, ಕೆಳಗಿನ ಕೊಪ್ಪಲು, ಅಂಪಾಪುರ, ಕರಡಿ ಕೊಪ್ಪಲು ಗ್ರಾಮಗಳು ಈ ಚೋಕನಹಳ್ಳಿ ಗ್ರಾಮಕ್ಕೆ ಸೇರ್ಪಡೆಯಾಗಿವೆ ಎನ್ನುವಂತಹದ್ದು ನಮಗೆ ಕಂಡು ಬರುತ್ತದೆ. ಅಲ್ಲದೆ ಗ್ರಾಮದಲ್ಲಿ 4 ವೀರಗಲ್ಲುಗಳಿವೆ. ಕೋಟೆ ಹೆಬ್ಬಾಗಿಲುಗಳು ಇದ್ದಂತಹ ಕುರುಹುಗಳು ನಮಗೆ ಕಂಡು ಬರುತ್ತವೆ. ಅಲ್ಲದೆ ಈಗ ಶಿಲಾ ಮಂಟಪಗಳು ಸಾಕಷ್ಟು ಶಿಥಿಲಗೊಂಡಿವೆ. ಕೆರೆಯ ಪಕ್ಕದಲ್ಲಿ ಚೋಳರ ಕಾಲದ ಈಶ್ವರ ದೇವಾಲಯ ಇದೆ. ವಿಜಯನಗರ ಕಾಲದ ಬಸವೇಶ್ವರ ದೇವಾಲಯ ಇದೆ. ಪಟ್ಟಣದಮ್ಮ, ದೊಡ್ಡಮ್ಮ, ಲವಾಯಿ ದೇಗುಲ ಕೂಡ ಈ ಗ್ರಾಮದಲ್ಲಿದೆ. ಮಾರಮ್ಮ, ಚಿಕ್ಕಮ್ಮನ ದೇವಸ್ಥಾನಗಳಿವೆ. ಚೋಕನಹಳ್ಳಿಗೆ ಸೇರಿದಂತ ಎಲ್ಲಾ ಗ್ರಾಮಸ್ಥರು ಕೂಡ ಒಟ್ಟಾಗಿ ಬಸವನ ಹಬ್ಬ ಮಾಡ್ತಾರೆ, ಬಸವನಪ್ಪ ಮಾಡ್ತಾರೆ ಮತ್ತು ಪಟ್ಟಣದಮ್ಮ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ ಎನ್ನುವಂತಹದ್ದು ತಿಳಿದು ಬರ್ತದೆ. 2011 ಜನಗಣತಿ ಪ್ರಕಾರವಾಗಿ 2885 ಜನಸಂಖ್ಯೆಯನ್ನು ಈ ಗ್ರಾಮ ಹೊಂದಿದೆ. ಪರಿಶಿಷ್ಟ ಜನಾಂಗದವರೇ ಇಲ್ಲಿ ದೊಡ್ಡ ಸಮುದಾಯದವರು. ಒಕ್ಕಲಿಗರು, ಸಣ್ಣ ಸಮುದಾಯದವರು, ಕುರುಬ ಜನಾಂಗದವರು, ಗಾಣಿಗರು ಮತ್ತು ಕರಡಿ ಕೊಪ್ಪಲಿನವರು ಈ ಗ್ರಾಮಕ್ಕೆ ಸೇರ್ಪಡೆಯಾಗಿದ್ದಾರೆ. ಅದೇ ಗ್ರಾಮದ ಕರಡಿ ಕೊಪ್ಪಲಿನ ಗ್ರಾಮದಲ್ಲೂ ಕೂಡ ಒಕ್ಕಲಿಗರು, ಲಿಂಗಾಯತರು, ವಿಶ್ವಕರ್ಮರು ಮತ್ತು ಮಲ್ಲಾಘಟ್ಟದ ಕುರುಬ ಜನಾಂಗದವರು ಮತ್ತು ಮಾರನಹಳ್ಳಿಯ ಈ ಗ್ರಾಮಕ್ಕೆ ಸೇರಿದಂತ ಈ ಕೆಳಗಿನ ಗ್ರಾಮಗಳಲ್ಲಿ ಕೊಪ್ಪಲಿನವರು ಸೇರಿದಂತೆ ಬೆಸ್ತರು ಮತ್ತು ಹರಿಜನರು ಮತ್ತು ಅಂಪಾಪುರದಲ್ಲಿ ಈ ಗ್ರಾಮದವರು ಕೂಡ ನೆಲೆಸಿದ್ದಾರೆ ಎನ್ನುವಂತಹದ್ದು ತಿಳಿದು ಬರ್ತದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ಕೆರೆಗೋಡು ಜಿಲ್ಲಾ ಪಂಚಾಯತಿ, ಉಪ್ಪರಕನಹಳ್ಳಿ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಗೆ ಸೇರಿದ್ದಾಗಿದೆ ಎನ್ನುವಂತಹದ್ದು ನಮಗೆ ತಿಳಿದು ಬರ್ತದೆ. ಮುಂದಿನ ಗ್ರಾಮವಾಗಿ ನಾವು ಮಾತನಾಡೋದಾದ್ರೆ ಈ ಗ್ರಾಮ ಕೂಡ ಒಂದು ವಲಸೆ ಬಂದಂತ ಪ್ರಮುಖ ವ್ಯಾಪಾರಿಯ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಗ್ರಾಮದ ಹೆಸರು ಇದಾಗಿದೆ. ಇದು ಜಯಪುರ ಅಂತೇಳಿ, ಇದು ರಾಜಸ್ಥಾನದ ಮೂಲದಿಂದ ಬಂದಂತ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಒಂದು ಜೈಪುರ ಎನ್ನುವಂತಹದ್ದು, ಜಯಪುರ ಎನ್ನುವಂತಹದ್ದಾಗಿ ಈ ಮಂಡ್ಯ ಜಿಲ್ಲೆಯಲ್ಲಿ ಒಂದು ನಿಷ್ಪತ್ತಿ ಪಡೆದುಕೊಂಡಿದೆ ಎನ್ನುವಂತಹದ್ದು ನಮಗೆ ತಿಳಿದು ಬರ್ತದೆ. ಇಲ್ಲಿ ಮಂಡ್ಯ ತಾಲೂಕು ಕೇಂದ್ರದ ಉತ್ತರ ದಿಕ್ಕಿಗೆ 20 ಕಿಲೋಮೀಟರ್ ದೂರದಲ್ಲಿದೆ ಈ ಜಯಪುರ. ಭೌಗೋಳಿಕವಾಗಿ 535.21 ಎಕರೆ ಪ್ರದೇಶ, ಸಾಗುವಳಿಯಾಗಿ 387.18 ಎಕರೆ ಪ್ರದೇಶವನ್ನು ಹೊಂದಿದೆ. ನೀರಾವರಿಯಾಗಿ 80.21 ಎಕರೆ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಮೊದಲಿಗೆ ಹೇಳಿದ ಹಾಗೆ ಈ ಗ್ರಾಮಕ್ಕೆ ತಿಬ್ಬನಹಳ್ಳಿ ಎಂದು ಹೆಸರಿಯಾಗ್ತಾ ಇತ್ತು ಈ ಗ್ರಾಮವನ್ನು. ತದನಂತರದಲ್ಲಿ ಜೈಪುರ ಎಂದು ಹೆಸರನ್ನು ಪಡೆದುಕೊಂಡಿದೆ. ರಾಜಸ್ಥಾನ ಮೂಲದ ಜೈಪುರ ಕಡೆಯಿಂದ ಬಂದಂತ ಬಣ್ಣದ ವ್ಯಾಪಾರಿಯೊಬ್ಬರು ಈ ಗ್ರಾಮದಲ್ಲಿ ನೆಲೆಗೊಂಡರು. ಅಕ್ಕಪಕ್ಕದ ಗ್ರಾಮದವರು ಈ ಜೈಪುರ ಎಂಬುದನ್ನು ಜಯಪುರ ಹಿನ್ನೆಲೆಯಲ್ಲಿ ಕರೀತಾ ಇದ್ರು. ಈ ಬಣ್ಣದ ವ್ಯಾಪಾರಿಯ ಜೊತೆಯಲ್ಲಿ ಸಾಕಷ್ಟು ವ್ಯವಹಾರ ಮಾಡುವುದನ್ನ ಈ ಜನ ರೂಢಿಸಿಕೊಂಡಿದ್ರು. ಈ ಕಾರಣಕ್ಕಾಗಿ ಜೈಪುರ ಎನ್ನುವಂತಹದ್ದು ಅಂದ್ರೆ ಜಯ ರಾಜಸ್ಥಾನದ ಜೈಪುರ ಅನ್ನುವಂತಹದ್ದು ಜಯಪುರ ಎಂದು ಹೆಸರನ್ನ ಪಡ್ಕೊಂಡು ಹಿನ್ನೆಲೆಯಲ್ಲಿ ಒಂದು ಗ್ರಾಮವೇ ಒಂದು ನಿಷ್ಪತ್ತಿಯಾಗಿದೆ ಎನ್ನುವಂತಹದ್ದು ನಮ್ಗೆ ತಿಳಿದು ಬರ್ತದೆ. ಈ ಗ್ರಾಮದಲ್ಲಿ ಸಾಕಷ್ಟು ಜನರು ಇದ್ದಾರೆ. ಅದು 2011 ಜನಗಣತಿ ಪ್ರಕಾರ 703 ಜನಸಂಖ್ಯೆಯನ್ನು ಮಾತ್ರ ಈ ಗ್ರಾಮ ಹೊಂದಿದೆ. ಒಕ್ಕಲಿಗರೇ, ದೊಡ್ಡ ಸಮುದಾಯದವರು, ಕ್ರಿಸ್ತರು, ಲಿಂಗಾಯತರು, ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗದವರು ಈ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಗ್ರಾಮದಲ್ಲಿ ಮಾರಮ್ಮ, ಆಂಜನೇಯ ದೇವಸ್ಥಾನಗಳು ಮಾತ್ರ ಇಲ್ಲಿ ಕಂಡು ಬರ್ತವೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ ಜಿಲ್ಲಾ ಪಂಚಾಯತಿ, ಉಳ್ಳೇನಹಳ್ಳಿ ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಈ ಜಯಪುರ ಗ್ರಾಮ ಸೇರ್ಪಡೆಯಾಗಿದೆ ಎನ್ನುವಂತಹದ್ದು ನಮಗೆ ತಿಳಿದು ಬರ್ತದೆ. ಮುಂದಿನ ಗ್ರಾಮವಾಗಿ ನೋಡೋದಾದ್ರೆ ಜವನಹಳ್ಳಿ. ಈ ಜವನಹಳ್ಳಿ ಅಂತಂದ್ರೆ ದೈವದ ಆರಾಧನೆಯಲ್ಲಿ ಹೂವು, ಹಣ್ಣು ಮತ್ತು ಜವನವನ್ನು ಅರ್ಪಿಸುವ ಮೂಲಕ ಮತ್ತೆ ತಮ್ಮ ಊರಿನಲ್ಲಿ ಬೆಳೆದಂತ ಬೆಳೆಯನ್ನು ಅರ್ಪಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಗ್ರಾಮ ಜವನಹಳ್ಳಿ. ಈ ಗ್ರಾಮ ಮಂಡ್ಯ ತಾಲೂಕು ಕೇಂದ್ರದ ಉತ್ತರ ದಿಕ್ಕಿಗೆ 23 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 1496.25 ಎಕರೆ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಸಾಗುವಳಿಯಾಗಿ 423.3 ಎಕರೆ ಪ್ರದೇಶವನ್ನು ಹೊಂದಿದೆ. ನೀರಾವರಿಯಾಗಿ 2.2 ಎಕರೆ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಅಂದ್ರೆ ಈ ಗ್ರಾಮದವರು ಬಹುತೇಕವಾಗಿ ಜವನವನ್ನು ಬೆಳೀತಾ ಇದ್ರು. ಅಂದ್ರೆ ದೇವಸ್ಥಾನಗಳಲ್ಲಿ ಈ ರಥೋತ್ಸವ ಸಂದರ್ಭದಲ್ಲಿ ಹಣ್ಣು ಮತ್ತು ಜವನ ಅಂದ್ರೆ ಅದನ್ನ ದವನ ಎಂತಲೂ ಕೂಡ ಜನ ಕರೀತಾ ಇರ್ತಾರೆ. ಈ ಹಣ್ಣು ಮತ್ತು ಜವನವನ್ನ ಬೆಳೆದು ಇಲ್ಲಿಂದ ದೇವರಿಗೆ ಹರಕೆ ತೀರಿಸುವುದು ಇದಕ್ಕಾಗಿ ಬಳಕೆ ಮಾಡ್ತಾ ಇದ್ರು. ಇದನ್ನು ವ್ಯಾಪಾರ ದೃಷ್ಟಿಯಿಂದಲೂ ಕೂಡ ಈ ಜವನವನ್ನು ಮಾರಾಟ ಮಾಡುವ ಪದ್ಧತಿ ಕೂಡ ಕಂಡು ಬರ್ತದೆ ಜಾತ್ರೆ ಮತ್ತು ಹಬ್ಬದ ದಿನಗಳಲ್ಲಿ. ಈ ಗ್ರಾಮದ ಜನರು ಬಹುತೇಕವಾಗಿ ಈ ಮೇಲುಕೋಟೆಗೆ ಸಮೀಪದಲ್ಲಿರುವಂತಹ ಮೇಲುಕೋಟೆ ವೈರಮುಡಿ ಉತ್ಸವಕ್ಕೆ ಮತ್ತು ನಮ್ಮ ಊರಿನ ಅಕ್ಕಪಕ್ಕದ ನಡೆಯುವ ದೇವರ ಉತ್ಸವಗಳಿಗೆ ಜವನವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ಹರಕೆ ತೀರಿಸುವ ಪದ್ಧತಿಯನ್ನ ಈ ಗ್ರಾಮದ ಜನ ರೂಢಿಸಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಜವನ ಅನ್ನುವಂಥದ್ದೇ ದವನ ಅನ್ನುವಂತಹದ್ದು ಹೆಸರಿನಲ್ಲಿ ಈ ಗ್ರಾಮ ತನ್ನ ನಿಷ್ಪತ್ತಿಯನ್ನು ಪಡೆದುಕೊಂಡಂತಹದ್ದಾಗಿದೆ. ಈ ಗ್ರಾಮದಲ್ಲಿ ಉಚ್ಚಮ್ಮ ದೇವಸ್ಥಾನ ಮಾತ್ರ ಇಲ್ಲಿ ನಿರ್ಮಾಣಗೊಂಡಿದೆ. ಇಲ್ಲಿ ಸೋಬಾನೆ ಪದೆ ಕಲಾವಿದರು ಕೂಡ ಈ ಗ್ರಾಮದಲ್ಲಿದ್ದಾರೆ. 2011 ಜನಗಣತಿ ಪ್ರಕಾರವಾಗಿ 696 ಜನಸಂಖ್ಯೆಯನ್ನು ಹೊಂದಿದೆ. ಕುರುಬರು ದೊಡ್ಡ ಸಮುದಾಯ, ಒಕ್ಕಲಿಗರು, ಬೆಸ್ತರು, ಬಣಜಿಗರು, ಮಡಿವಾಳ ಶೆಟ್ಟರು ಈ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ, ದುದ್ದ ಜಿಲ್ಲಾ ಪಂಚಾಯತಿ, ಬೇವುಕಲ್ಲು ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಈ ಗ್ರಾಮ ಒಳಪಡ್ತದೆ ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ಮುಂದಿನ ಗ್ರಾಮವಾಗಿ ಮಾತನಾಡೋದಾದ್ರೆ ಇದು ಕೂಡ ಹಿನ್ನೆಲೆಯಲ್ಲಿ ಒಂದು ಮಂಡ್ಯ ಹೇಗೆ ಕನ್ನಂಬಾಡಿ ಅಂದ್ರೆ ಕಟ್ಟಿದ ಹಿನ್ನೆಲೆಯಲ್ಲಿ ಮತ್ತು ಅಲ್ಲಿಗೆ ಬಂದಂತ ಕೂಲಿ ಕಾರ್ಮಿಕರು ನೆಲೆಸಿದಂತ ಗ್ರಾಮಗಳು ಕೆಲವು ಗ್ರಾಮದಲ್ಲಿ ಕಂಡು ಬರ್ತವೆ. ಹೀಗೆ ಈ ಹಿನ್ನೆಲೆಯಲ್ಲಿ ಶ್ರಮ ಮತ್ತು ದುಡಿಮೆ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಗ್ರಾಮಗಳಲ್ಲಿ ಕೆಬ್ಬಹಳ್ಳಿ ಎನ್ನುವಂಥದ್ದು ಕೂಡ ಪ್ರಮುಖ ಗ್ರಾಮವಾಗಿದೆ. ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 14 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 1628.14 ಎಕರೆ ಪ್ರದೇಶ ಹೊಂದಿದೆ. ಸಾಗುವಳಿಯಾಗಿ 124.3 ಎಕರೆ ಪ್ರದೇಶವನ್ನು ಹೊಂದಿದೆ. ನೀರಾವರಿಯಾಗಿ 799.19 ಎಕರೆ ಪ್ರದೇಶವನ್ನು ಹೊಂದಿದೆ. ಪ್ರಸ್ತುತ ಹಳೆಯ ಊರು ವಿಶ್ವೇಶ್ವರ ನಾಲೆಯ ಹತ್ತಿರವಿದೆ. ಗೌಡಗೆರೆಯಿಂದ ಬಂದಂತ ಮೂಲ ಕಾಲಭೈರವೇಶ್ವರನ ಕುಲದವರು ಈ ಗ್ರಾಮದಲ್ಲಿ ನೆಲೆಸಿದ್ದರಿಂದಾಗಿ ಮತ್ತು ಸಣ್ಣ ಕೊಪ್ಪಲಾಗಿ ಪರಿವರ್ತನೆ ಹೊಂದಿತ್ತು. ಇಲ್ಲಿ ಅದರ ಬಹುತೇಕವಾಗಿ ಶ್ರಮಜೀವಿಗಳಾಗಿದ್ದಾರೆ ಎನ್ನುವಂತದ್ದು ತಿಳಿದು ಬರುತ್ತದೆ. ಇದು ಈ ಹಿಂದೆ ಹಳೆಯ ಊರನ್ನು ಬಿಕೋಜಿ ರಾವ್ ಎಂಬನ್ನುವಂತ ಒಬ್ಬ ಮರಾಠಿ ಮೂಲದವರು ಕಟ್ಟಿದ್ದರು ಎನ್ನುವಂತದ್ದು ತಿಳಿದು ಬರುತ್ತದೆ. ಬಿಕೋಜಿ ರಾವ್ ಕೊಪ್ಪಲು ಎಂದೇ ಕರೆಯಲಾಗ್ತಾ ಇತ್ತು. ಕೆಂಪು ಬಣ್ಣದ ಕೆಂಬಣ್ಣದ ಈ ಕೆಬ್ಬೆ ಮಣ್ಣನ್ನು ಹೊಂದಿರುವಂತದರಿಂದಾಗಿ ಕೆಬ್ಬಹಳ್ಳಿ ಎಂದು ಹೆಸರಾಯಿತು ಎನ್ನುವಂತ ಗ್ರಾಮದ ಜನ ಹೇಳ್ತಾ ಇದ್ದಾರೆ. ಕೊನೆಗೆ ಈ ಬಿಕೋಜಿ ರಾವ್ ಎನ್ನುವಂತ ಹೆಸರು ಮರೆಮಾಚಿ ಹೋದ ಮೇಲೆ ಈ ಗ್ರಾಮಕ್ಕೆ ಮಣ್ಣಿನ ಹೆಸರಿನ ಹಿನ್ನೆಲೆಯಲ್ಲಿಯೇ ಕೆಬ್ಬಹಳ್ಳಿ ಎಂದಾಗಿದೆ. ಕೃಷಿಗೆ ಅನುಕೂಲವಾದಂತ ಈ ಭೂಮಿಯಲ್ಲಿ ಪಟಾವಳಿ ಕಬ್ಬು ಬೆಳೆಯುತ್ತಿದ್ದರು ಎನ್ನುವಂತದ್ದು ಕಂಡು ಬರ್ತದೆ. ಕಬ್ಬು ಬೆಳೀತಿದ್ದ ಹಿನ್ನೆಲೆಯಲ್ಲಿ ಕಬ್ಬು ಹಳ್ಳಿ ಕೆಬ್ಬೆ ಭೂಮಿ ಹಿನ್ನೆಲೆಯಲ್ಲಿ ಕೆಬ್ಬಹಳ್ಳಿ ಎಂದು ಹೆಸರು ಕೂಡ ಪಡೆದುಕೊಂಡಿದೆ. ಮಂಡ್ಯ ತಾಲೂಕಿನ 2 ಕೆಬ್ಬಹಳ್ಳಿಗಳಿವೆ. ಅಲ್ಲಿ ಗೌಡಗೆರೆ ಸಮೀಪದ ಈ ಊರಿಗೆ ಗೌಡಗೆರೆ ಕೆಬ್ಬಹಳ್ಳಿ ಅಂತಿದೆ, ಸಂಕ್ಷಿಪ್ತವಾಗಿ ಜಿ ಕೆಬ್ಬಹಳ್ಳಿ ಅಂತ ಕರೀತಾ ಇದ್ದಾರೆ. ಈ ಗ್ರಾಮದಲ್ಲಿ ಗೌಡಗೆರೆಯ ಕಾಲಭೈರವೇಶ್ವರ, ಗ್ರಾಮದೇವತೆ ಮಾರಮ್ಮ ಮತ್ತು ಶನೇಶ್ವರನ ಗುಡಿಗಳಿವೆ. ವರ್ಷಕ್ಕೊಮ್ಮೆ ಮಾರಮ್ಮನ ದೇವಿ ಹಬ್ಬ ಮಾಡುವ ಆಚರಣೆಗಳಿವೆ ಮತ್ತು ಇದರ ಜೊತೆಗೆ ಕಾಲಭೈರವೇಶ್ವರನ ಹಬ್ಬವು ಕೂಡ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಕಾಲಭೈರವೇಶ್ವರ ದೇವಸ್ಥಾನದ ಪ್ರದೇಶದ ಹಿಂದೊಮ್ಮೆ ಮರಗಿಡಗಳು ಬೆಳೆದ ತೋಪಿನ ಪ್ರದೇಶವಾಗಿತ್ತು. ಆದ್ದರಿಂದ ಈ ಕಾಲಭೈರವೇಶ್ವರನನ್ನು ತೋಪಿನ ಕಾಲಭೈರವೇಶ್ವರ ಎಂದು ಈ ಜನ ಕರೀತಾ ಇದ್ದಾರೆ. ಮರಾಠಿ ಜನಾಂಗದ ಸಿದ್ದೋಜಿರಾವ್ ಸಿದ್ದಯ್ಯಮ್ಮ ವಂಶದವರು ಸರ್ಕಾರಿ ಶಾಸಕರಾಗಿ ಭೂಮಿಯನ್ನು ಕೂಡ ದಾನ ಮಾಡಿದ್ದಾರೆ ಎನ್ನುವಂತಹದ್ದು ಈ ಗ್ರಾಮದಲ್ಲಿ ಮಾಹಿತಿ ನಮಗೆ ಲಭ್ಯವಾಗ್ತದೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ, ದುದ್ದ ಜಿಲ್ಲಾ ಪಂಚಾಯತಿ, ಹುಲಿವಾರ ತಾಲೂಕು ಪಂಚಾಯತಿ, ದುದ್ದ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಈ ಗ್ರಾಮ ಸೇರ್ಪಡೆಯಾಗಿದೆ. ಮುಂದೆ 2011 ಜನಗಣತಿ ಪ್ರಕಾರವಾಗಿ 1018 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರೆ ದೊಡ್ಡ ಸಮುದಾಯ, ವಿಶ್ವಕರ್ಮ, ಮಡಿವಾಳ, ಹೆಗ್ಗಡೆಗಳು, ಮರಾಠಿಗಳು ಮತ್ತೆ ಪರಿಶಿಷ್ಟ ಜಾತಿ ಜನಾಂಗದವರು

0: ಈ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ.
1: ಓಕೆ ಓಕೆ. ಪ್ರಕಾಶ್ ಅವರೇ, ಬಹಳ ಸೊಗಸಾಗಿ ಕೆಲವು ಊರ ಹೆಸರಿನ ಕಥೆಗಳು, ಸ್ಥಳನಾಮಗಳ ಬಗೆಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಮತ್ತೆ ಮುಂದಿನ ವಾರ ಮತ್ತಷ್ಟು ಹಳ್ಳಿಗಳ ವಿವರಗಳೊಂದಿಗೆ ಭೇಟಿಯಾಗೋಣ. ಇಲ್ಲಿವರೆಗೆ ಮಾತಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ.
1: ಕೇಳುಗರೇ, ಇದುವರೆಗೆ ಮಂಡ್ಯ ಜಿಲ್ಲೆಯ ಕೆಲವು ಸ್ಥಳನಾಮಗಳ ಬಗೆಗೆ ಪರಿಚಯವನ್ನು ಮಾಡಿಕೊಟ್ಟಂಥವರು ಸಂಶೋಧಕರಾದಂತಹ ಪ್ರಕಾಶ್ ಸಂತೆಕೆಸಲಗೆರೆಯವರು. ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಸಮೀಪಿಸ್ತಾ ಇದೆ. ಕಾರ್ಯಕ್ರಮವನ್ನು ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚ್ಕೋಬಹುದು. ಹಾಗೆಯೇ ತಾವು ಸಂಶೋಧನೆಯನ್ನು ಮಾಡಿದ್ದೆ ಆದಲ್ಲಿ, ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೆ ಆದಲ್ಲಿ, ಪತ್ರಗಳ ಮೂಲಕವೂ ಕೂಡ ನಮಗೆ ಬರೆದು ಕಳಿಸಬಹುದು. ಮಿಂಚಂಚೆಯ ಮೂಲಕವೂ ಕೂಡ ನಮಗೆ ಕಳಿಸ್ಕೊಡಬಹುದು. ಪತ್ರಕ್ಕಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನಮ್ಮೂರು ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57002. ಮಿಂಚಂಚೆಗಾಗಿ ವಿಳಾಸ ಅಂದರೆ ಮೇಲ್ ವಿಳಾಸ reply@gmail.com. ಮತ್ತೆ ಮುಂದಿನ ವಾರ ಮತ್ತಷ್ಟು ಹಳ್ಳಿಗಳ ಜೊತೆಯಲ್ಲಿ ಭೇಟಿಯಾಗೋಣ. ಎಲ್ಲ ಕೇಳುಗರಿಗೆ ನಮಸ್ಕರಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಗೋವಿಂದಾಯ ನಮಃ ಈ ಚಿತ್ರದ ಒಂದು ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಹಾಡಿದ್ದಾರೆ ಮಧು ಬಾಲಕೃಷ್ಣ ಹಾಗೂ ಜ್ಯೋತ್ಸ್ನ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಇದುವರೆಗೂ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ ಹೆಸರು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ, ನಂತರ ಮೂಡಿಬರಲಿದೆ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಈ ತಿಂಗಳ 20ರಂದು 3 ವರ್ಷಗಳನ್ನು ಪೂರ್ಣಗೊಳಿಸಲಿದೆ. ಈ ಹಿನ್ನೆಲೆ ತುಮಕೂರಿನಲ್ಲಿ 19ರಂದು ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮುಖ್ಯಮಂತ್ರಿಯವರು ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಕಾರ್ಯಕ್ರಮದಲ್ಲಿ ಒಟ್ಟು 1,52,492 ಫಲಾನುಭವಿಗಳಿಗೆ ಭೂ ಹಕ್ಕುಪತ್ರ ವಿತರಿಸಲಾಗುವುದು. ಜಿಲ್ಲೆಯಲ್ಲಿ ಸುಮಾರು 682 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಮುಖ್ಯಮಂತ್ರಿಯವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದರು. ದಾಸ ಸಾಹಿತ್ಯ ಹಾಗೂ ವಚನ ಸಾಹಿತ್ಯ ಅನೇಕ ಭಾಷೆಗಳಿಗೆ ತರ್ಜುಮೆಯಾಗಿದೆ. ದಾಸ ಸಾಹಿತ್ಯವು ವಿವಿಧೆಡೆ ಪ್ರಚಾರವಾಗುತ್ತಿರುವುದು ಶ್ಲಾಘನೀಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರು ಮಲ್ಲತ್ತಹಳ್ಳಿ ಕಲಾಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಕನಕದಾಸರ ಸಮಗ್ರ ಸಾಹಿತ್ಯ ಅನುವಾದ ಸಂಪುಟಗಳ 40 ಕೃತಿಗಳ ಬಿಡುಗಡೆ ಹಾಗೂ ಕನಕ ಶಿಲ್ಪವನವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಕನಕದಾಸರು ಭಕ್ತಿಪಂಥದ ಕವಿಯಷ್ಟೇ ಅಲ್ಲದೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಸಮಾಜ ಸುಧಾರಕರು ಎಂದು ಬಣ್ಣಿಸಿದರು. ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ಅನಿರೀಕ್ಷಿತ ಇಂಧನ ಬಿಕ್ಕಟ್ಟು ಎದುರಿಸುತ್ತಿವೆ. ಜಾಗತಿಕವಾಗಿ ಇಂಧನ ಪೂರೈಕೆ ಹಾಗೂ ತೈಲ ಆಮದು ಮಾಡಿಕೊಳ್ಳುವ ದೇಶಗಳು ತೀವ್ರ ಒತ್ತಡದಲ್ಲಿವೆ. ಇದರ ಹೊರತಾಗಿಯೂ ಭಾರತ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಬೆಲೆ ಏರಿಕೆ ಮಾಡಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಇಂಧನ ತೆರಿಗೆಯನ್ನು ಈ ಹಿಂದೆ 2-2 ಬಾರಿ ಏಕೆ ಹೆಚ್ಚಿಸಿದೆ ಎಂಬುದನ್ನು ವಿವರಿಸಲಿ ಎಂದು ಆಗ್ರಹಿಸಿದ್ದಾರೆ. ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆಗಳ್ಳತನ ತಡೆಗಟ್ಟುವ ನಿಟ್ಟಿನಲ್ಲಿ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಎಂಬ ನೂತನ ಸುರಕ್ಷತಾ ಉಪಕ್ರಮ ಆರಂಭಿಸಲಾಗಿದೆ. ಕುಟುಂಬ ಸಹಿತ ಹೊರಹೋಗುವ ಸಂದರ್ಭ ಮನೆಯ ಸುರಕ್ಷತೆ ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ.
1: ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ನಾವು ಒಂದು ಹೊಸ ಉಪಕ್ರಮವನ್ನು ಜಾರಿಗೆ ತಂದಿದ್ದೇವೆ. ಇದರ ಹೆಸರು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಈ ಉಪಕ್ರಮದಡಿ ನೀವು ಮನೆಯಿಂದ ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಂದರ್ಭ ಒದಗಿ ಬಂದಲ್ಲಿ ತಾವು ಮನೆಯಿಂದ ಹೊರಗಡೆ ಹೋಗುವ ದಿನಾಂಕ ಮತ್ತು ಮರಳಿ ಬರುವ ದಿನಾಂಕವನ್ನು ನಾವು ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ಗಾಗಿ ನಿಗದಿಪಡಿಸಿರುವ ಮೊಬೈಲ್ ಸಂಖ್ಯೆ 8277977777 ಈ ಮೊಬೈಲ್ ಸಂಖ್ಯೆಗೆ ಮಾಹಿತಿಯನ್ನು ನೀಡಿ. ಆ ಮಾಹಿತಿಯೊಂದಿಗೆ ನಿಮ್ಮ ಮನೆಯ ವಿಳಾಸ ಮತ್ತು ಲೊಕೇಶನ್ ಅನ್ನು ಶೇರ್ ಮಾಡಿ. ಮನೆಯ ಜೊತೆ ಒಂದು ಸೆಲ್ಫಿ ಅಥವಾ ಫೋಟೋ ಕಳುಹಿಸತಕ್ಕದ್ದು. ಈ ರೀತಿ ನೀವು ಮಾಹಿತಿ ನೀಡಿದ ಸಂದರ್ಭದಲ್ಲಿ ನಮ್ಮ ಬೀಟ್ ಸಿಬ್ಬಂದಿ ಮತ್ತು ನಮ್ಮ ಪೊಲೀಸ್ ತಂಡದ ಮೂಲಕ ನಿಮ್ಮ ಮನೆಯ ಸುರಕ್ಷತೆಯನ್ನು ತಾವು ಬರುವವರೆಗೂ ಕಾಪಾಡುತ್ತೇವೆ.
0: ಇಂದು ರಾಷ್ಟ್ರೀಯ ಡೆಂಘಿ ಜಾಗೃತಿ ದಿನ. ಡೆಂಘಿ ತಡೆಗಟ್ಟುವಲ್ಲಿ ಸಮುದಾಯದ ಸಹಭಾಗಿತ್ವ, ಗುರುತಿಸಿ ಸ್ವಚ್ಛಗೊಳಿಸಿ ಹಾಗೂ ಸುರಕ್ಷಿತವಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ಡೆಂಘಿ ಸಾಂಕ್ರಾಮಿಕ ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಗಾರು ಪೂರ್ವದಲ್ಲಿ ನಾಗರಿಕರು ಹಾಗೂ ಸ್ಥಳೀಯಾಡಳಿತ ಅಧಿಕಾರಿಗಳ ನೇತೃತ್ವದಲ್ಲಿ ಸೊಳ್ಳೆ ಉತ್ಪತ್ತಿ ಕೇಂದ್ರಗಳನ್ನು ಗುರುತಿಸಿ ನಾಶಪಡಿಸುವ ಗುರಿ ಹೊಂದಲಾಗಿದೆ. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ಬೆಂಗಳೂರಿನ ನೀರಾವರಿ ನಿಗಮದ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಲಾಗಿದೆ ಎಂದು ಶಾಸಕ ವಿಶ್ವಾಸ್ ವೈದ್ಯ ತಿಳಿಸಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ನೀರಾವರಿ ಸೌಲಭ್ಯಗಳನ್ನು ಬಲಪಡಿಸುವುದು ಹಾಗೂ ಸಕಾಲಕ್ಕೆ ರೈತರಿಗೆ ನೀರು ಪೂರೈಕೆ ಮಾಡುವುದು ತಮ್ಮ ಮುಖ್ಯ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡ ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಕೋ ವಾಚ್ ವತಿಯಿಂದ ಆಯೋಜಿತ ದಕ್ಷಿಣ ಭಾರತದ ಕೃಷಿ ಮತ್ತು ಆರ್ಥಿಕತೆ ಮೇಲೆ ಪಶ್ಚಿಮ ಘಟ್ಟದ ಪ್ರಭಾವ ಹಾಗೂ ಪರಿಣಾಮ ಕುರಿತ ರಾಷ್ಟೀಯ ವಿಚಾರ ಸಂಕಿರಣವನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಲು ಉದ್ಘಾಟಿಸಿದರು.

0: ಉದ್ಘಾಟಿಸಿ ಮಾತನಾಡಿದರು. ಪಶ್ಚಿಮ ಘಟ್ಟ ಪ್ರದೇಶದ ಮರ ತೊಗಟೆ ಸಸ್ಯಗಳಿಂದ ಔಷಧ ತಯಾರಿಸಲಾಗುತ್ತಿದೆ. ಶೇಕಡ 25ರಷ್ಟು ಆಧುನಿಕ ಔಷಧಗಳ ಮೂಲ ಪಶ್ಚಿಮ ಘಟ್ಟವಾಗಿದೆ ಎಂದರು. ಯುವಜನರಲ್ಲಿ ಶಿಸ್ತು, ನಾಯಕತ್ವ ಹಾಗೂ ಸೇವಾ ಮನೋಭಾವ ಬೆಳೆಸುವಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪಾತ್ರ ಮಹತ್ವದ್ದಾಗಿದೆ ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶ್ಲಾಘಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಅನುದಾನದಡಿ ಬೀದರ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನ ಉದ್ಘಾಟಿಸಿ ಅವರು ಮಾತನಾಡಿದರು. ಬಳ್ಳಾರಿ ರೈಲು ನಿಲ್ದಾಣದ ಮೇಲ್ದರ್ಜೆ, ರೈಲ್ವೆ ಸೇತುವೆ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಸಂಸದ ಇ ತುಕಾರಾಂ ಅವರು ಪರಿಶೀಲಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಇವತ್ತಿನ ವನಿತಾ ವಿಹಾರದಲ್ಲಿ ಅಧಿಕ ಮಾಸ ಕುರಿತು ಭಾಷಣ ಹಾಗೂ ಭಕ್ತಿಯನ್ನು ಕೇಳಲಿದ್ದೀರಿ. ಯಸ್ಮಿನ್ ಮಾಸೇನ ಸಂಕ್ರಾಂತಿ ಸಂಕ್ರಾಂತಿ ದ್ವಯಮೇವ ವಾ ಮಲಮಾಸ ಕ್ಷಯೌ ಜ್ಞೇಯೌ ಸರ್ವಧರ್ಮ ವಿವರ್ಜಿತೌ. ಪುರುಷೋತ್ತಮ ಮಾಸ, ಕ್ಷಯ ಮಾಸ, ಮಲಮಾಸ ಎಂದು ಕರೆಯಲ್ಪಡುವಂತಹ ಈ ಮಾಸ ಸಂಕ್ರಾಂತಿ ರಹಿತವಾಗಿರುತ್ತದೆ. ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರತಿ ತಿಂಗಳು ಸಂಚಾರ ಮಾಡಿದಾಗ ಆಯಾ ರಾಶಿಯ ಸಂಕ್ರಾಂತಿ ಇರ್ತದೆ. ಅಧಿಕ ಮಾಸದಲ್ಲಿ ಸೂರ್ಯ ಯಾವುದೇ ರಾಶಿಗೆ ಪ್ರವೇಶಿಸದೆ ಒಂದು ರಾಶಿಯಲ್ಲಿ 2 ತಿಂಗಳುಗಳ ಕಾಲ ಇರ್ತಾನೆ. ಅದರಿಂದ ಸಂಕ್ರಮಣ ಇರೋದಿಲ್ಲ. ಅಧಿಕ ಮಾಸವು ಪವಿತ್ರವಾದ ಮಾಸವಾಗಿದ್ದು ದೇವರ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ. ಈ ಮಾಸದಲ್ಲಿ ಕೆಲವು ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿದೆ. ಈ ಅಧಿಕ ಮಾಸದಲ್ಲಿ ಗ್ರಹ ವಾಸ್ತು, ಉಪನಯನ, ಮದುವೆ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ಮಾಸದಲ್ಲಿ ಜಪ, ತಪ, ಹೋಮ, ಹವನ, ದಾನ, ಧರ್ಮ, ಭಾಗವತ ಶ್ರವಣ, ತೀರ್ಥಯಾತ್ರೆ, ಇನ್ನೂ ಅನೇಕ ಸತ್ಕಾರ್ಯಗಳನ್ನು ಮಾಡಿದಲ್ಲಿ ಅಧಿಕ ಫಲ ಎಂದು ಹೇಳಲಾಗಿದೆ. ಹಿಂದೂ ಪಂಚಾಂಗದ ಪ್ರಕಾರ ಅಧಿಕ ಮಾಸವು 3 ವರ್ಷಗಳಿಗೊಮ್ಮೆ ಬರುತ್ತದೆ. ಸೌರ ವರ್ಷದಲ್ಲಿ 365 ದಿನ ಮತ್ತು 6 ಗಂಟೆಗಳಿರುತ್ತವೆ. ಅದೇ ಚಂದ್ರ ವರ್ಷದಲ್ಲಿ 354 ದಿನ, 2 ವರ್ಷದ ನಡುವೆ 11 ದಿನ ವ್ಯತ್ಯಾಸ ಬರಲಿದೆ. ಹಾಗಾಗಿ ಈ ಅಂತರವನ್ನು ಸರಿದೂಗಿಸುವ ಸಲುವಾಗಿ ಪ್ರತಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಬರುತ್ತದೆ. ಭೂಮಿ ಸೂರ್ಯನ ಸುತ್ತ 1 ಸುತ್ತು ತಿರುಗಲು 365 ದಿನ, 6 ಗಂಟೆ 11 ನಿಮಿಷ, 31 ಸೆಕೆಂಡ್ ಬೇಕಾಗ್ತದೆ. ಚಂದ್ರನು ಸೂರ್ಯನ ಸುತ್ತ ತಿರುಗಲು 324 ದಿನಗಳು ಸಾಕಾಗ್ತದೆ. ಇದನ್ನ ಮೊದಲು ಆರ್ಯಭಟ್ಟ 4,000 ವರ್ಷಗಳ ಹಿಂದೆಯೇ ಕಂಡುಹಿಡಿದಿದ್ದಾನೆ. ಅಧಿಕ ಮಾಸಕ್ಕೆ ಪೌರಾಣಿಕ ಕಥೆಗಳು ಸಹ ಇವೆ. ಎಲ್ಲ ಮಾಸಗಳಿಗೆ ಒಬ್ಬ ಅಧಿದೇವತೆ ಆ ಮಾಸದಲ್ಲಿ ಆ ದೇವರ ಪೂಜೆ ಮಾಡ್ತಾರೆ. ಆದರೆ ಅಧಿಕ ಮಾಸ ಯಾವ ದೇವರ ಪೂಜೆ ಇಲ್ಲದ ಕಾರಣ, ಯಾವ ದೇವತೆಗಳು ಈ ಮಾಸವನ್ನು ತೆಗೆದುಕೊಳ್ಳಲು ಒಪ್ಪದ ಕಾರಣ, ಋಷಿಗಳೆಲ್ಲ ಮಹಾವಿಷ್ಣುವಿನ ಹತ್ತಿರ ಹೋಗಿ ಈ ಮಾಸಕ್ಕೆ ತಾವು ಅಧಿದೇವತೆ ಆಗಬೇಕೆಂದು ಪ್ರಾರ್ಥಿಸ್ತಾರಂತೆ. ಆಗ ಶ್ರೀ ಮಹಾವಿಷ್ಣು ಒಪ್ಪಿ ಈ ಅಧಿಕ ಮಾಸದಲ್ಲಿ ಮಾಡಿದ ಪೂಜೆ, ಜಪ, ಹೋಮ, ಹವನ, ಯಜ್ಞ, ಪಾರಾಯಣ, ಭಾಗವತ ಶ್ರವಣ ಎಲ್ಲ ಸತ್ಕಾರ್ಯಗಳಿಗೆ ಅಧಿಕ ಫಲ ನೀಡ್ತೇನೆ ಅಂತ, ಜೊತೆಗೆ ನಾನೇ ಈ ಮಾಸಕ್ಕೆ ಅಧಿದೇವತೆಯಾಗಿ ಇರ್ತೇನೆ ಅಂತ ಹೇಳಿ ಶ್ರೀ ಮಹಾವಿಷ್ಣು ಹೇಳಿದ ಕಾರಣ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಸಹ ಕರೀತಾರೆ. ಅಧಿಕಸ್ಯ ಅಧಿಕ ಫಲಂ ಎಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ನಾವು ಮಾಡುವ ಯಾವುದೇ ದಾನ, ಆಚರಿಸುವ ಧರ್ಮಾಚರಣೆಗಳು ಸಹ 33 ಕೋಟಿ ದೇವತೆಗಳಿಗೆ ಸೇರ್ತದೆ. ಕೋಟಿ ಎಂದರೆ ಸಂಸ್ಕೃತದಲ್ಲಿ ವರ್ಗ ಎಂಬ ಅರ್ಥ ಇರ್ತದೆ. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿರು, ಪ್ರಜಾಪತಿ ಬ್ರಹ್ಮ, ವಶತ್ಕಾರ ಇವರೇ ಈ 33 ವರ್ಗದ ದೇವರುಗಳು. ನಮ್ಮ ಪೂಜೆಗಳನ್ನೆಲ್ಲ ಈ 33 ದೇವರುಗಳಲ್ಲಿ ಅಂತರ್ಗತವಾಗಿರುವಂತಹ ಪುರುಷೋತ್ತಮ ನಾಮಕ ಭಗವಂತ ಸ್ವೀಕರಿಸ್ತಾನೆ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ದೇವತೆಗಳ ಆಶೀರ್ವಾದವು ನಮಗೆ ಲಭಿಸ್ತದೆ ಅಂತ ಹೇಳಬಹುದು. ಮಮ ಸಪತ್ನಿಕಸ್ಯ ನಿಖಿಲ ಪಾಪಕ್ಷಯ ಪೂರ್ವಕಂ ಭೂದಾನ ಫಲವಾಪ್ತಯೇ ಅಪೂಪ ಚಿದ್ರ ಸಮಸಂಖ್ಯ ವರ್ಷ ಸಹಸ್ರಾವಧಿ ಸ್ವರ್ಲೋಕ ನಿವಾಸಿ ಪುರಾಣೋಕ್ತ ಫಲಸಿದ್ಧಾರ್ಥಂ ತ್ರಯಸ್ತ್ರೀಂ ಶತ ಅಪೂಪ ದಾನ.

ಮನ ಅಸ್ತಿತ್ವದ ಅರಿವು, ಆತ್ಮಿಕ ಪ್ರಗತಿ, ಪ್ರಜ್ಞಾ ವಿಕಾಸ ಮುಂತಾದವುಗಳನ್ನು ಕಾಲದ ಚಿಂತನೆ, ಇವುಗಳು ಸಂವತ್ಸರಗಳು, ಅಯನಗಳು, ಮಾಸಗಳು, ಪಕ್ಷಗಳು, ತಿಥಿ, ವಾರ ಮುಂತಾದವುಗಳೊಡನೆ ಸಮಯ ಪ್ರಜ್ಞೆ, ಆಯುಷ್ಯದ ಸಾರ್ಥಕತೆ ಮುಂತಾದ ಜೀವಿತದ ಸಾರ್ಥಕತೆಯ ಅದ್ಭುತ ವೈಜ್ಞಾನಿಕ ಚಿಂತನೆಯು ಸೇರಿಕೊಂಡಿದೆ. ನಮ್ಮ ಆಶ್ರೇಯವಾದ ಸನಾತನವಾದ ಜ್ಞಾನ ಭಂಡಾರದ ಬೇರುಗಳು ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನಮ್ಮ ಜೀವನದ ವಿಧಾನದಲ್ಲಿ ಮಿಳಿತಗೊಂಡಿವೆ. ಪ್ರಸ್ತುತ ಮೇ 17 ದಿನಾಂಕದಿಂದ ಜೂನ್ 15 ಒಂದು ತಿಂಗಳ ಕಾಲಾವಧಿಯನ್ನು ಅಧಿಕ ಮಾಸವೆಂದು ಕರೆಯಲಾಗುತ್ತದೆ. ಪ್ರತಿ 33 ಈ ಅಧಿಕ ಮಾಸವು ಬರುತ್ತೆ. ಪ್ರತಿ ಚಾಂದ್ರ ಮಾಸದಲ್ಲಿ ಒಂದು ರವಿ ಸಂಕ್ರಮಣ ಬರುತ್ತದೆ. ಯಾವ ಮಾಸದಲ್ಲಿ ಈ ರವಿ ಸಂಕ್ರಮಣ ಇರುವುದಿಲ್ಲವೋ ಆ ಮಾಸಕ್ಕೆ ಅಧಿಕಾಸ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಅಸಂಕ್ರಾಂತ ಮಾಸವೆಂದು ಹೇಳಲಾಗುತ್ತದೆ. ಅಧಿಕ ಮಾಸವನ್ನು ಮಲಮಾಸವೆಂತಲೂ ಕರೆಯುತ್ತಾರೆ. ಮಲ ಎಂದರೆ ಪಾತಕ ಎಂದರ್ಥ. ಯಾವ ಮಾಸದಲ್ಲೂ ಉಪಾಸನೆಯಿಂದಾಗಿ ನಮ್ಮ ಪಾತಕಗಳೆಲ್ಲವೂ ನಿವಾರಣೆಯಾಗುತ್ತವೆಯೋ ಅದು ಮಲಮಾಸ ಎನಿಸಿದೆ. ಪ್ರತಿಯೊಂದರಿಗೂ ಪರಮಾತ್ಮ ಒಂದೊಂದು ರೂಪಗಳು ನಿಯಾಮಕವಾಗಿದ್ದು ಮಲಮಾಸಕ್ಕೆ ಪುರುಷೋತ್ತಮ ರೂಪಿ ಶ್ರೀಹರಿ ನಿಯಾಮಕನಾದದ್ದರಿಂದ ಪುರುಷೋತ್ತಮ ಮಾಸವೆಂತಲೂ ಕರೆಯುತ್ತಾರೆ. ಅಲ್ಲದೆ ಯಾವ ಒಂದೇ ಮಾಸದಲ್ಲಿ ಒಂದೇ ತಿಂಗಳಿನಲ್ಲಿ 2 ಸಂಕ್ರಮಣಗಳು ಬಂದರೆ ಅದಕ್ಕೆ ಕ್ಷಮಾಸವೆಂತಲೂ ಕರೆಯುತ್ತಾರೆ. ಅಧಿಕಾಧಿಕಂ ಫಲಂ ಎನ್ನುವಂತೆ ಅಧಿಕ ಮಾಸದ ಒಂದು ತಿಂಗಳ ಪರ್ಯಂತರವಾಗಿ ಮಾಡುವ ಉಪಾಸನೆಗೆ ಮಹಾತ್ಮ ಪುರಾಣ, ಬೃಹನಾರದೀಯ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿ ನಿರೂಪಿಸಲಾಗಿದೆ. ಅಲ್ಲದೆ ಮಾಸಾಚರಣೆಯನ್ನು ಕುರಿತಂತೆ ಉಪವಾಸ, ವ್ರತಗಳು, ಸ್ನಾನ, ದಾನ, ಧರ್ಮಾದಿಗಳು, ಮೌನವ್ರತ, ಭಾಗವತ, ಗ್ರಂಥದಾನ, ಶ್ರವಣ, ಗೋದಾನ, ಗೋಪೂಜೆಗಳನ್ನು, ದೀಪಾರಾಧನೆಯ ಕುರಿತಂತೆ ವಿವರವಾಗಿ ವರ್ಣಿಸಲಾಗಿದೆ. ನಮ್ಮ ದೈಹಿಕ, ಬೌದ್ಧಿಕ, ಮಾನಸಿಕ, ಚಿತ್ತ, ಬುದ್ಧಿ, ಮನಸ್ಸುಗಳ ಪರಿಶುದ್ಧತೆ, ಏಕಾಗ್ರತೆ, ಸಮಾಜಮುಖಿ ಚಿಂತನೆ, ಜೀವಪರ ಚಿಂತನೆಗಳು ಇಲ್ಲಿ ಕಂಡು ಬರುತ್ತವೆ. ವಿಶೇಷವಾಗಿ ಅಕ್ಕಿ ಹಿಟ್ಟು, ಬೆಲ್ಲ, ತುಪ್ಪಗಳಿಂದ ತಯಾರಿಸಲಾಗುವ ಅಪೂಪವೆಂದು ಕರೆಯಲಾಗುವ ಈ ಭಕ್ಷ್ಯವನ್ನು 33 ಸಂಖ್ಯೆಯಲ್ಲಿ ಸತ್ಪಾತ್ರರಿಗೆ ಪುರುಷೋತ್ತಮನ ದೇವನ ಪ್ರೀತ್ಯರ್ಥವಾಗಿ ದಾನ ನೀಡುವ ಪ್ರಮುಖ ಅನಿಸಿದೆ. ಅಲ್ಲದೆ ಭೋಜನಾದಿ ಅನ್ನದಾನ, ದ್ರವ್ಯದಾನ ಮತ್ತು ವಸ್ತ್ರದಾನಗಳು ಕೂಡ ಮಹತ್ವವನ್ನು ಪಡೆದಿವೆ. ಸಮಾಜದ ಎಲ್ಲ ವರ್ಗದವರು, ಸ್ತ್ರೀ ಪುರುಷರು ಈ ಅಪೂಪ ದಾನ ಕಾರ್ಯವನ್ನು ಆಚರಿಸಬೇಕೆಂಬುದಾಗಿ ತಿಳಿದು ಬರುತ್ತದೆ. ಅಪೂಪಗಳನ್ನು ಕಂಚಿನ ಪಾತ್ರೆಯಲ್ಲಿರಿಸಿ ರೇಷ್ಮೆ ವಸ್ತ್ರಗಳಿಂದ ಮುಚ್ಚಿ 2 ಜನಿವಾರಗಳನ್ನಿಟ್ಟು ದೀಪ ಧೂಪಾದಿಗಳಿಂದ ಪೂಜಿಸಬೇಕೆಂಬುದಾಗಿ ಹೇಳಲಾಗುತ್ತದೆ. 1 ಪ್ರತಿನಿತ್ಯವೂ ಈಗ ನೀಡಬೇಕೆಂಬುದಾಗಿ ಇದ್ದರೂ ಅವರವರ ಶಕ್ತಿ ಸಾಮರ್ಥ್ಯದಂತೆ 1 ದಾನ ನೀಡಬೇಕೆಂದು ಗ್ರಂಥಗಳು ಸಾರುತ್ತವೆ. ಈ ಅಪೂಪ ದಾನವನ್ನು ನೀಡುವಾಗ ಅನುಸಂಧಾನ ಗೈಯಬೇಕಾದ ಮಂತ್ರದ ಅರ್ಥವನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ. ಅದು ಸಂಸ್ಕೃತದಲ್ಲಿದೆ. ನಾರಾಯಣನು ಸೂರ್ಯನ ಬಿಂಬ ನೆನೆಸಿ ಸೂರ್ಯನ ಸಹಸ್ರ ಕಿರಣಗಳಲ್ಲಿ ಆತನ ಸನ್ನಿಧಾನವಿದೆ. ಶಂಖ, ಚಕ್ರ, ಗದಾಪದ್ಮಗಳನ್ನು ಧರಿಸಿರುವ ಗರುಡ ವಾಹನನಾದ ಪರಮಾತ್ಮನು ನನಗೆ ಅನುಗಿಸಲಿ. ಅಧಿಕ ಮಾಸವು ಪರ್ವಕಾಲವೆನಿಸಿದೆ. ಪರಮಾತ್ಮನು ಕಾಲರೂಪಿ ಎನಿಸಿ ಕಲಾ, ಕಾಷ್ಟ, ನಿಮೇಶ, ಗಳಿಗೆಗಳಲ್ಲಿ ಮತ್ತು ಸರ್ವ ಜೀವರಲ್ಲಿ ನೆಲೆಸಿ ನಾಮಕ ನೆನೆಸಿದ್ದಾನೆ. ಅಪೂಪ ದಾನವು ಪೃಥ್ವಿ ದಾನಕ್ಕೆ ಸಮವೆನಿಸಿದೆ. ದೋಷಗಳ ಪರಿಹಾರ, ಪಾಪಗಳ ನಾಶ, ವಂಶಾಭಿವೃದ್ಧಿಗೋಸ್ಕರ ಭಾಸ್ಕರ ರೂಪಿ ವಿಶ್ವನಿಗೆ ಅರ್ಪಿಸುತ್ತೇನೆ ಎನ್ನುವುದಾಗಿ ಚಿಂತನೆಯನ್ನು ಗೈಯಬೇಕೆಂಬುದಾಗಿ ಹೇಳುತ್ತಾರೆ. ಅಲ್ಲದೆ ಪರಮಾತ್ಮನ 33 ರೂಪಗಳು ವಿಷ್ಣು, ಜಿಷ್ಣು, ಮಹಾವಿಷ್ಣು, ಹರಿ, ಕೃಷ್ಣ, ಅಧೋಕ್ಷಜ, ಕೇಶವ, ಮಾಧವ, ರಾಮ, ಅಚ್ಯುತ, ಪುರುಷೋತ್ತಮ, ಗೋವಿಂದ, ವಾಮನ, ಶ್ರೀಶ, ಶ್ರೀಕಂಠ, ವಿಶ್ವಸಾಕ್ಷಿ, ನಾರಾಯಣ, ಮಧುಸೂದನ, ಅನಿರುದ್ಧ, ತ್ರಿವಿಕ್ರಮ, ಜಗದ್ಯೋನಿ, ಅನಂತ, ಶೇಷಶಾಯಿ, ಸಂಕರ್ಷಣ, ಪ್ರದ್ಯುಮ್ನ, ದೈತಾರಿ, ವಿಶ್ವತೋಮುಖ, ಜನಾರ್ದನ, ಧರಾವಾಸ, ದಾಮೋದರ, ಆರ್ಧನ, ಶ್ರೀಪತಿ ಮುಂತಾದ 33 ಶ್ರೀ ಹರಿಯ ನಾಮಗಳನ್ನು 1 ಅಪೂಪದಲ್ಲಿಯೂ ಚಿಂತನೆ ಗೈಯ

0: ಬೇಕೆಂಬುದಾಗಿ ಹೇಳಲಾಗುತ್ತದೆ. ಇಲ್ಲಿ 33 ಅಪೂಪಗಳೆಂದಾಗ 33 ತತ್ವಾಭಿಮಾನಿ ದೇವತೆಗಳನ್ನು ಹೇಳಲಾಗುತ್ತದೆ. ಅವರಲ್ಲಿ 8 ಜನ ಅಷ್ಟವಸುಗಳು. ಈ 8 ಜನ ಅಷ್ಟವಸುಗಳಲ್ಲಿ ಇರುವ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಬೇಕು. ದ್ರೋಣನಲ್ಲಿ ವಿಷ್ಣು, ಧ್ರುವನಲ್ಲಿ ಜಿಷ್ಣು, ದೋಷನಲ್ಲಿ ಮಹಾವಿಷ್ಣು, ಅರ್ಕನಲ್ಲಿ ಹರಿ, ಅಗ್ನಿಯಲ್ಲಿ ಕೃಷ್ಣ, ಜೀವನಲ್ಲಿ ಅಧೋಕ್ಷಜ, ಪ್ರಾಣನಲ್ಲಿ ಕೇಶವ ಮತ್ತು ವಿಭಾವಸುವಿನಲ್ಲಿ ಮಾಧವನನ್ನು ಸ್ಮರಿಸಬೇಕು. ಅದೇ ರೀತಿ 11 ಜನ ರುದ್ರರು, ಇವರಲ್ಲಿರುವ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು. ಭೀಮನಲ್ಲಿ ರಾಮ, ರೈವತನಲ್ಲಿ ಅಚ್ಯುತ, ಓಜನಲ್ಲಿ ಪುರುಷೋತ್ತಮ, ಅಜಯ ಕಪಾತ್ನಲ್ಲಿ ಗೋವಿಂದ, ಮಹಾನ್ನಲ್ಲಿ ವಾಮನ, ಬಹುರೂಪನಲ್ಲಿ ಶ್ರೀಶ, ಭವನಲ್ಲಿ ಶ್ರೀಕಂಠ, ವಾಮದೇವನಲ್ಲಿ ವಿಶ್ವಸಾಕ್ಷಿ, ಉಗ್ರನಲ್ಲಿ ನಾರಾಯಣ, ವೃಷಾಕಪಿಯಲ್ಲಿ ಮಧುರಿಪು, ಅಹಿರ್ಭುದ್ನಿಯಲ್ಲಿ ಅನಿರುದ್ಧ. ಇವು 11 ಜನ ರುದ್ರರ ರೂಪಗಳಾದವು. ಇನ್ನು 12 ಜನ ಆದಿತ್ಯರಲ್ಲಿ ಇರುವಂತ ಭಗವದ್ ರೂಪಗಳನ್ನು ತಿಳಿಸುತ್ತಾರೆ. ವಿವಸ್ವಾನ್ನಲ್ಲಿ ತ್ರಿವಿಕ್ರಮ, ಅರ್ಯಮಾನಲ್ಲಿ ವಾಸುದೇವ, ಪೂಷಾನಲ್ಲಿ ಜಗದ್ಯೋನಿ, ಸ್ವಷ್ಟನಲ್ಲಿ ಅನಂತ, ಸವಿತೃವಿನಲ್ಲಿ ಶೇಷಶಾಯಿ, ಭಗನಲ್ಲಿ ಸಂಕರ್ಷಣ, ಧಾತೃವಿನಲ್ಲಿ ಪ್ರದ್ಯುಮ್ನ, ಪರ್ಜುನಲ್ಲಿ ದೈತ್ಯಾರಿ, ವರ್ಣನಲ್ಲಿ ವಿಶ್ವತೋಮುಖ, ಮಿತ್ರನಲ್ಲಿ ಜನಾರ್ದನ, ಶಕ್ರನಲ್ಲಿ ಧರಾವಾಸ, ಉರ್ಕ್ರಮನಲ್ಲಿ ದಾಮೋದರ ಎಂಬುದಾಗಿದೆ. 33 ರೂಪ ಪ್ರಜಾಪತಿಯಲ್ಲಿ ಅಗಾರ್ಧನ ರೂಪವಿದೆ ಎಂದು ಹೇಳುತ್ತಾರೆ. 33 ರೂಪ ವಶತ್ಕಾರನಲ್ಲಿ ಶ್ರೀಪತಿಯ ರೂಪವನ್ನು ತಿಳಿಸುತ್ತಾರೆ. ಅಧಿಕ ಮಾಸದ ಒಂದು ತಿಂಗಳ ಪರ್ಯಂತರವು ಪದ್ಮ ಪುರಾಣದಲ್ಲಿ ತಿಳಿಸಿದಂತೆಯೇ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕೆಂಬುದಾಗಿ ಹೇಳಲಾಗುತ್ತದೆ. ಆ ಶ್ರೀಹರಿಯ ಸ್ತೋತ್ರವನ್ನು ವಿವರಿಸಿದ್ದಾರೆ. ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನ ನಮಸ್ತೆ ಋಷಿಕೇಶ ಮಹಾಪುರುಷ ಪೂರ್ವ ಏನೇರಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ ಲಯಮೇಷ್ಯತಿ ಯತ್ರೇ ತತ್ತಂ ಪ್ರಸನ್ನೋಸ್ಮಿ ಕೇಶವಂ ಚಿದ್ರೂಪ ಚಿತ್ ಪರಿಜ್ಞೇಯ ಸಹ ಹೇ ಕೃಷ್ಣ ಪ್ರಸೀದತು. ಕೃಷ್ಣ ಕಮಲಪತ್ರಾಕ್ಷಂ ರಾಮಂ ಬಹುಕುಲೋಧ್ವಂ ನೃಸಿಂಹಂ ವಾಮನಂ ವಿಷ್ಣುಂ ಸ್ಮರಣ್ ಯಾತಿ ಪರಾಂ ಗತಿಂ ಎಂದು ಹೇಳಲಾಗುತ್ತದೆ. ಇಲ್ಲಿ ನಾರಾಯಣನು ವಾಸುದೇವಂ ವರಾಹಂ ಕಂಸ ಕೇಶೀ ನಿಚೂನಂ ಪುರಾ ಪುರುಷಂ ಯಜ್ಞ ಪುರುಷಂ ಪ್ರಣತೋಸ್ಮ್ಯಹಂ ಅನಾದಿ ನಿಧಯ ದೇವಂ ಶಂಖಚಕ್ರ ಗದಾಧರಂ ತ್ರಿವಿಕ್ರಮಂ ಹಲಧರಂ ಪ್ರಣತೋಸ್ಮಿ ಸನಾತನಂ ಯೇ ಇದಂ ಕೀರ್ತಯೇನ್ನಿತ್ಯಂ ಸ್ತೋತ್ರಾಣಾಂ ಉತ್ತಮೋತ್ತಮಂ ಸರ್ವ ಪಾಪ ವಿನಿರ್ಮುಕ್ತೇ ವಿಷ್ಣುಲೋಕೆ ಮಹೀಯತೆ ಎಂದು ತಿಳಿಸಲಾಗಿದೆ. ಇನ್ನು ಈ ಒಂದು ತಿಂಗಳಲ್ಲಿ ಪ್ರತಿನಿತ್ಯವೂ ಪೂಜೆಯಲ್ಲಿ ಹೇಳಬೇಕಾದ ಶ್ರೀಕೃಷ್ಣನ ಶ್ಲೋಕ ರೂಪವು ಈ ರೀತಿ ಇದೆ. ಗೋವರ್ಧನಂ ಧರಂ ವಂದೇ ಗೋಪಾಲ ಗೋಪರೂಪಿಣಂ ಗೋಕುಲೋತ್ಸವಂ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ಎನ್ನುವುದಾಗಿ ತಿಳಿಸಿದ್ದಾರೆ. ಇನ್ನು ಪುರುಷೋತ್ತಮ ರೂಪ ಎಂದಾಗ ಪುರುಷೋತ್ತಮ ರೂಪವನ್ನ ನಾವು ಯಾವ ರೀತಿ ನಮ್ಮ ಮನೋಮಂಡಲದಲ್ಲಿ ಚಿಂತನೆ ಮಾಡಬೇಕೆಂಬುದನ್ನು ಕೂಡ ನಮಗೆ ಪುರಾಣಗಳು ತಿಳಿಸಿಕೊಡುತ್ತವೆ. ಪರಮಾತ್ಮನ 24 ರೂಪಗಳಲ್ಲಿ ಪುರುಷೋತ್ತಮ ರೂಪವು ಒಂದಾಗಿದೆ. ಭಗವದ್ಗೀತೆಯ 15 ಅಧ್ಯಾಯದಲ್ಲಿ ನಾವು ಕ್ಷರಾಕ್ಷರ ರೂಪ ನೆನೆಸಿದ ಪುರುಷೋತ್ತಮನ ದೇವನ ರೂಪಗಳನ್ನ ಕಾಣುತ್ತೇವೆ. ಅನಂತ ರೂಪಗಳು, ಅನಂತ ನಾಮಗಳು ಶ್ರೀಹರಿಯ ರೂಪಗಳೇ ಆಗಿವೆ. ಶ್ರೀ ಮಧ್ವರಾಯರು ತಂತ್ರಸಾರದಲ್ಲಿ ತಿಳಿಸಿದಂತೆ ಪುರುಷೋತ್ತಮನ ರೂಪವು ಮೇಲಿನ ಬಲಗೈಯಲ್ಲಿ ಪದ್ಮ, ಕೆಳಗಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಎಡಗೈಯಲ್ಲಿ ಗದೆಗಳನ್ನು ಧರಿಸಿದ ರೂಪ ಚಿತ್ರಣ. ಇದನ್ನು ನಾವು 1 ತಿಂಗಳ ಪರ್ಯಂತರವೂ ನಿತ್ಯ ಸ್ಮರಿಸಬೇಕೆಂಬುದಾಗಿದೆ. ಅಲ್ಲದೆ ನಮ್ಮ ಅನೇಕ ಹರಿದಾಸರು, ಶ್ರೀ ಪುರಂದರರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು ಎಲ್ಲರೂ ಪುರುಷೋತ್ತಮ ರೂಪವನ್ನು ಕುರಿತಂತೆಯೇ ಅನೇಕ ಕೀರ್ತನೆಗಳನ್ನು ಕೂಡ ರಚಿಸಿದ್ದಾರೆ. ಆ ಎಲ್ಲ ಕೀರ್ತನೆಗಳ ಪಠನವು, ಆ ಪಾರಾಯಣವು ಅಷ್ಟೇ ಮಹತ್ವವನ್ನು ಪಡೆದಿದೆ. ಆಧುನಿಕ ವಿಚಾರಗಳಿಗೆ ಆಕರ್ಷಿತರಾಗಿಯೇ ಅಧಿಕ ಮಾಸವನ್ನು ನಿಂದಿಸುವುದು ಮಹಾದೋಷದು ಹೇಳಲಾಗಿದೆ. ಅಲ್ಲದೆ ಮದುವೆ, ಮುಂಜಿ, ಚೌಲ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಕೂಡ ಈ ಅಧಿಕ ಮಾಸದಲ್ಲಿ ಆಚರಿಸಬಾರದೆಂದು ಹೇಳಲಾಗುತ್ತದೆ. ಅಧಿಕ ಮಾಸವು ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಕೂಡಿದ ಸಾಧನ ದೇಹ, ಸಾಧನ ದೇಶ, ಸಾಧನ ಕಾಲಗಳ ಮಹತ್ವವನ್ನು ನಮಗೆ ತಿಳಿಸಿ ಕೊಡುತ್ತದೆ. ಪೌರಾಣಿಕವಾಗಿ ಅಧಿಕ ಮಾಸವನ್ನು ಉಪಾಸನೆಗೈದು ಉದ್ಧತರಾದ ಅನೇಕ ವ್ಯಕ್ತಿಗಳ ಚರಿತ್ರೆಯು ನಮಗೆ ಕಥೆಗಳ ರೂಪದಲ್ಲಿ ದೊರೆಯುತ್ತದೆ. ಶಕ್ತಿ ಸಾಮರ್ಥ್ಯಗಳಿದ್ದಾಗಲೂ ದಾನ ಧರ್ಮ ಮಾಡದ, ದುರಾಚಾರಗಳಲ್ಲಿಯೇ ಜೀವಿತಗಳನ್ನು ಕಳೆಯುವ, ಮಗನನ್ನು ಬದುಕಿಸಿಕೊಳ್ಳುವ, ಸಂತಾನ ಪ್ರಾಪ್ತಿ, ಹೀಗೆ ಒಬ್ಬೊಬ್ಬರ ಚರಿತ್ರೆಯು ವ್ಯಕ್ತಿತ್ವದ ಒಂದೊಂದು ನ್ಯೂನ್ಯತೆಗಳನ್ನು ಕಳೆದುಕೊಳ್ಳುವ ಸಂದೇಶ ಇರ್ತದೆ. ಮುಖ್ಯವಾಗಿ ದೃಢಧನ್ವನ ಕಥೆ, ಕದರ್ಯನ ಕಥೆ, ಕೌಶಿಕನ ಕಥೆ, ಸುಶರ್ಮನ ಕಥೆ, ಸುಶೀಲೆ ವಿಮಲೆಯರ ಕಥೆ, ತಾಪಸಿಯ ಕಥೆ, ವೇದ ಶರ್ಮನ ಕಥೆ, ಸ್ಮಿತ ವಿಲಾಸಿನಿಯ ಕಥೆ, ಸುಧರ್ಮ ಶರ್ಮನ ಕಥೆ, ಕುಶಲ ಕರ್ಮನ ಕಥೆ, ವಿಪ್ರದಾಸನ ಕಥೆ, ಸೋಮ ಶರ್ಮನ ಕಥೆ, ಧನದಾಸನ ಕಥೆ, ಮಂಡನ ಗುಣವತಿಯರ ಕಥೆ ಮತ್ತು ಸುಮತಿಯರ ಕಥೆಗಳು ನಮಗೆ ಕಂಡು ಬರುತ್ತದೆ. ಒಟ್ಟಿನಲ್ಲಿ ಕಥಾ ಮಾಧ್ಯಮ ಅತ್ಯಂತ ಆಕರ್ಷಣೀಯವಾದ, ಪ್ರತಿಭಾಪೂರ್ಣವಾದ ಮಾಧ್ಯಮವಾಗಿದೆ. ಕನ್ನಡ ಸಾಹಿತ್ಯದ ವಡ್ಡಾರಾಧನೆ ಗ್ರಂಥದಲ್ಲಿ ಕಂಡುಬರುವಂತೆ ದುಷ್ಕರ್ಮಗಳಿಂದಾಗಿ ಅನೇಕ ಹೀನ ಯೋನಿಗಳಲ್ಲಿ ಜನ್ಮವೆತ್ತುವುದು ತಿಳಿದು ಬರುತ್ತದೆ. ಪುನರ್ಜನ್ಮವನ್ನು ನಮ್ಮ ಭಾರತೀಯ ತತ್ವಜ್ಞಾನದಲ್ಲಿ ಕರ್ಮ ಸಿದ್ಧಾಂತವನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಕರ್ಮದಂತೆ ಜನ್ಮ ಎನ್ನುವ ತತ್ವವನ್ನು ಪೌರಾಣಿಕ ಕಥೆಗಳು ಸಾರುತ್ತವೆ. ಏನೇ ಆಗಲಿ, ನಮ್ಮ ಅಧಿಕ ಮಾಸದ ಒಂದು ತಿಂಗಳ ಕಾಲಮಾನವು ನಮ್ಮನ್ನ ಸಗುಣಗಳೊಡನೆ, ಸುಸಂಸ್ಕಾರದೊಡನೆ, ಸಮಾಜ ಮುಖಿಯಾಗಿ, ಜಗಹಿತ ಮುಖಿಯಾಗಿ, ಮಾನವ ಮುಖಿಯಾಗಿ ನಮ್ಮನ್ನ ವಿಚಾರಿಸುವಂತೆ ಮಾಡಲಿ. ನಮ್ಮಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಗಲಿ. ಮಾನವ ಹಿತಕ್ಕಾಗಿ, ಮನುಕುಲಕ್ಕಾಗಿ ನಮ್ಮ ವಿಚಾರಗಳು ಧಾರೆಯಾಗಲಿ.
1: ಇವರಿಗೆ ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣವನ್ನು ಕೇಳಿದಿರಿ. ಈಗ ಕೇಳಿ ಒಂದು ಹೊಗೆತೆಯನ್ನ ರಶ್ಮಿ ಅವರಿಂದ.

ರಶ್ಮಿಯವರಿಂದ ಭಕ್ತಿಗೀತೆಯನ್ನು ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಕಾರ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:30.
1: ಮೈರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೈ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಿಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನು ಒಂದೇ ಸೂರಿನಡೆ ಅನ್ವೇಷಿಸಿ. ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ 9844-27-7284 ಮತ್ತೊಂದು 9444-80-61-969.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬನ್ನೂರು ಹೋಬಳಿ ಮಾದಿಗಳ್ಳಿಯ ಜಯಮ್ಮ ಮತ್ತು ಸಂಗಡಿಗರಿಂದ ಗಂಗೆ ತರುವ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ, ಈ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಶ್ರೀಕರ್ ಬಿಆರ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. 3:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ಬ್ಯಾಡ್ಲಮೂಡು ಗ್ರಾಮದ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗಸ್ವಾಮಿ ಹಾಡು. ಈ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಕ್ಕಿ ಗೂಡು ಪ್ರಸ್ತುತಿ ಬಿಜಿ ಕವಿತಾ, ನಂತರ ಕೇಳಿ ಕಥೆ ರೀನಾ ಕೆಎನ್ ಅವರಿಂದ. 4:00 ನಾಟಕ ಶ್ರೀ ಯೋಗೇಶ್ವರ ಯಜ್ಞವಲ್ಕ್ಯ, ಕ್ಷಮಿಸಿ, ಶ್ರೀ ಯೋಗೇಶ್ವರ ಯಜ್ಞವಲ್ಕ್ಯ, ರಚನೆ ಇಡಗೂರು ಪಿಟಿ ಕೃಷ್ಣಮೂರ್ತಿ, ನಿರ್ದೇಶನ ಡಾಕ್ಟರ್ ಎಎಸ್ ಶಂಕರನಾರಾಯಣ. 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಚಿತ್ರ ಸಾಹಿತಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ವೃತ್ತಿ ಜೀವನ ಕುರಿತು ಅವರ ಸಹೋದರ ಕಣಗಾಲ್ ನರಸಿಂಹಯ್ಯ ಅವರೊಂದಿಗೆ ಶ್ರೀನಿವಾಸ್ ಪ್ರಸಾದ್ ಅವರು ನಡೆಸಿದ್ದ ಸಂವಾದ. ಈ ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತ್ತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಶ್ರೀರಂಗಪಟ್ಟಣ ತಾಲೂಕು ಕಸಬಾ ಹೋಬಳಿ ಬಿದರಹಳ್ಳಿ ಗ್ರಾಮದ ಕೃಷಿಕ ಸಹೋದರರಾದ ಡಾಕ್ಟರ್ ಬಿಕೆ ಶ್ರೀಧರ್ ಮತ್ತು ಬಿಕೆ ಸತೀಶ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ, 8:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮಣಿಪಾಲದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಈ ಸಂಸ್ಥೆಯ 33ನೇ ಘಟಿಕೋತ್ಸವದ ಬಾನುಲಿ ವರದಿಯನ್ನು ಆಲಿಸಬಹುದು. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 8:15 ಕೇಳಿ ರೂಪಕ, ಇಳಿ ಸಂಜೆಯ ಇಬ್ಬನಿ, ರಚನೆ ಮತ್ತು ಪ್ರಸ್ತುತಿ ಸಿಎಸ್ ಪೂರ್ಣಿಮಾ, ಸಹ ನಿರೂಪಣೆ ಹಾಗೂ ನಿರ್ಮಾಣ ಕಾರ್ತಿಕ್ ಎಂಎಸ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಯುವ ವಾಣಿ, ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಈ ರಾತ್ರಿ 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಖ್ಯಾಲ್ ಗಾಯನವನ್ನು ಆಲಿಸಬಹುದು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:35:20. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಪೃಥ್ವಿಯನಲೆಗಳೆದು ಅಪ್ಪುವಿಲ್ಲ ಅಲ್ಲಮ್ಮ ಪ್ರಭು ಅವರ ರಚನೆ ಹಾಡಿದ್ದಾರೆ ಪಿ ರಮಾ ಮತ್ತು ಆರ್ ಚಂದ್ರಿಕಾ.

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಹನುಮ ನಮ್ಮ ತಾಯಿ ತಂದೆ, ಪುರಂದರದಾಸರ ರಚನೆ, ರಾಯಚೂರು ಶೇಷಗಿರಿದಾಸರ ಗಾಯನ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಒಂದು ಗಂಡಿನ ಹೆಸರನ್ನ ಸೇರಿಸಿಕೊಂಡು ಇರಬೇಕು ಅನ್ನೋ ಅವಶ್ಯಕತೆ ಕಾನೂನಿನ ದೃಷ್ಟಿಯಲ್ಲಿ ಇಲ್ಲ. ಇದು ಈ ಒಂದು ವಿಷಯವನ್ನ ಈ ಬಾಂಬೆ ಹೈಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಸಹ ಹಲವಾರು ಪ್ರಕರಣಗಳಲ್ಲಿ ತೀರ್ಪನ್ನ ಕೊಟ್ಟಿದೆ.
0: ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಇಂದಿನ ಜನಪದ ಸಂಗೀತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಮಾದಗಳ್ಳಿಯ ಜಯಮ್ಮ ಮತ್ತು ಸಂಗಡಿಗರು ನಮ್ಮೊಟ್ಟಿಗಿದ್ದಾರೆ. ಜಯಮ್ಮ ಅವರ ಜೊತೆ ದನಿಗೂಡಿಸ್ತಾ ಇದ್ದಾರೆ ವೆಂಕಟರಾಜಮ್ಮ, ಸಾಕಮ್ಮ, ಜಯಮ್ಮ ಹಾಗೂ ಲಕ್ಷ್ಮಮ್ಮ ಅವರು. ಈಗ ಕೇಳೋಣ ಗಂಗೆ ತರುವ ಹಾಡು.
4: ಜಗದಾ

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಮಾದಗಳ್ಳಿಯ ಜಯಮ್ಮ ಮತ್ತು ತಂಡದವರಿಂದ ಗಂಗೆ ತರುವ ಹಾಡು ಕೇಳಿದಿರಿ. ಜಯಮ್ಮ ಅವರ ಜೊತೆ ಹಾಡಿದವರು ವೆಂಕಟರಾಜಮ್ಮ, ಸಾಕಮ್ಮ, ಜಯಮ್ಮ ಹಾಗೂ ಲಕ್ಷ್ಮಮ್ಮ ಅವರು. ಇಲ್ಲಿಗೆ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ನಂತರ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ. ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ, ಈ ಕುರಿತು ಕಲಬುರಗಿಯ ಹಿರಿಯ ಪತ್ರಕರ್ತೆ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ.
2: ಭಾರತ ಸರ್ಕಾರವು ಜಾರಿಗೊಳಿಸಿದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಯೋಜನೆಯು 2025 ಜನವರಿ 1 ಕಾರ್ಯರೂಪಕ್ಕೆ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆಯನ್ನು 25 ನವೆಂಬರ್ 2024 ಅನುಮೋದಿಸಿತು. ದೇಶಾದ್ಯಂತ ವಿದ್ವತ್ಪೂರ್ಣ ಸಂಶೋಧನಾ ಲೇಖನಗಳು ಮತ್ತು ನಿಯತಕಾಲಿಕ ಪ್ರಕಟಣೆಗಳ ಜ್ಞಾನ ಪಡೆಯಲು ಕೇಂದ್ರ ವಲಯ ಯೋಜನೆಯಾದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆಗೆ ಚಾಲನೆ ನೀಡಲಾಯಿತು. ಹಾಗಾದರೆ ಈ ಯೋಜನೆಯಿಂದ ಯಾರಿಗೆಲ್ಲ ಪ್ರಯೋಜನ, ಸರ್ಕಾರ ಯಾವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಿತು ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿಯೋಣ. ಮುಖ್ಯವಾಗಿ ಈ ಯೋಜನೆಯನ್ನು ಭಾರತದಲ್ಲಿ ರಿಸರ್ಚ್ ಮಾಡುವವರಿಗಾಗಿ, ಎಂದರೆ ಉನ್ನತ ವ್ಯಾಸಂಗದ ವಿದ್ಯಾರ್ಥಿಗಳಿಗೆ, PhD ಸ್ಕಾಲರ್ಸ್, ಕಾಲೇಜಿನ ಫ್ಯಾಕಲ್ಟಿ, ಶಿಕ್ಷಕರು, ಸಂಶೋಧಕರು, ವಿಜ್ಞಾನಿಗಳಿಗಾಗಿ ರೂಪಿಸಲಾಗಿದೆ. ಇವರೆಲ್ಲ ತಮ್ಮ ಸಂಶೋಧನೆಯ ರೆಫರೆನ್ಸ್ಗೆ ಅಗತ್ಯವಿರುವ ರಿಸರ್ಚ್ ಪೇಪರ್ಸ್ಗಳನ್ನು ಹಾಗೂ ಜರ್ನಲ್ ಪೇಪರ್ಗಳನ್ನು ಅಂತಾರಾಷ್ಟ್ರೀಯ ಪ್ರಕಾಶಕರಿಂದ ಪಡೆದುಕೊಳ್ಳುತ್ತಾರೆ. ಇದಕ್ಕಾಗಿ ಭಾರತದ ಶಿಕ್ಷಣ ಸಂಸ್ಥೆಗಳು ಕೋಟ್ಯಾಂತರ ರೂಪಾಯಿಗಳ ಖರ್ಚು ಮಾಡಬೇಕಿತ್ತು. ಇಲ್ಲಿ ಶುಲ್ಕಗಳು ಒಂದೇ ರೀತಿ ಆಗಿರಲಿಲ್ಲ. ಹೀಗಾಗಿ ಸರ್ಕಾರವೇ ವೆಚ್ಚ ಭರಿಸಿ ಏಕರೂಪಿ ಅವಕಾಶ ಕಲ್ಪಿಸಲು ಈ ಮಹತ್ವದ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆ ಜಾರಿಗೊಳಿಸಿದೆ. ಇನ್ನು ಈ ಯೋಜನೆ ಯಾವ ಸಂಸ್ಥೆಗಳಿಗೆ ಅನ್ವಯ ಆಗುವುದು ಎಂದರೆ, ದೇಶದ ಎಲ್ಲಾ ಸರ್ಕಾರಿ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಸ್ಥೆಗಳು, ಕೇಂದ್ರ ಸರ್ಕಾರದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಸಂಶೋಧನಾ ಸಂಸ್ಥೆಗಳಿಗೆ ಒಂದೇ ರಾಷ್ಟ್ರೀಯ ಚಂದಾದಾರಿಕೆ ಯೋಜನೆಯಡಿ ಅಂತಾರಾಷ್ಟ್ರೀಯ ಸಂಶೋಧನಾ ಜರ್ನಲ್ಗಳು ಹಾಗೂ ಲೇಖನಗಳನ್ನು ಓದಲು ಪ್ರವೇಶ ಒದಗಿಸಿದೆ. ಸಂಶೋಧಕರು, ವಿದ್ಯಾರ್ಥಿಗಳು ಇನ್ನು ಮುಂದೆ ಸಂಶೋಧನಾ ಪ್ರಬಂಧಗಳು ಮತ್ತು ಜರ್ನಲ್ಗಳನ್ನು ಹುಡುಕಲು ಪ್ರಪಂಚದಾದ್ಯಂತ ಅಲೆದಾಡಬೇಕಾಗಿಲ್ಲ. ಬದಲಿಗೆ ಅವರು ಡಿಜಿಟಲ್ ಮೂಲಕ ಒಂದೇ ಸ್ಥಳದಲ್ಲಿ ಪಡೆಯಲು ಸಾಧ್ಯವಾಗಿದೆ. ONOS ಒಂದು ರೀತಿಯ ರಾಷ್ಟ್ರೀಯ ಡಿಜಿಟಲ್ ಸಂಶೋಧನಾ ಗ್ರಂಥಾಲಯವಿದ್ದಂತೆ. ಇಲ್ಲಿ ಪುಸ್ತಕಗಳಿಗಿಂತ ಹೆಚ್ಚು ರಿಸರ್ಚ್ ಜರ್ನಲ್ಸ್, ಸೈಂಟಿಫಿಕ್ ಪೇಪರ್ಗಳು, ಅಕಾಡೆಮಿಕ್ ಲೇಖನಗಳು ಇರುತ್ತವೆ. ಈ ಯೋಜನೆಯಡಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, PhD ಸ್ಕಾಲರ್ಸ್, ಕಾಲೇಜಿನ ಅಧ್ಯಾಪಕರು, ವಿಜ್ಞಾನಿಗಳು, ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು, IIT, NIT, AIIMS ಮುಂತಾದ ಶಿಕ್ಷಣ ಸಂಸ್ಥೆಗಳು ಕಡಿಮೆ ವೆಚ್ಚದಲ್ಲಿ ಜರ್ನಲ್ಸ್ಗೆ ಪ್ರವೇಶ ಪಡೆಯಲಿವೆ. ಈ ಮೊದಲು ಸಂಸ್ಥೆಗಳು ಪ್ರತ್ಯೇಕವಾಗಿ ಅಂತಾರಾಷ್ಟ್ರೀಯ ಪ್ರಕಾಶಕರಿಗೆ ಹೆಚ್ಚು ಹಣ ತೆರಬೇಕಾಗುತ್ತಿತ್ತು. ಹೀಗಾಗಿ ದೊಡ್ಡ ಹಾಗೂ ಶ್ರೀಮಂತ ಸಂಸ್ಥೆಗಳಿಗೆ ಮಾತ್ರ ದುಬಾರಿ ಜರ್ನಲ್ಗಳು ಲಭ್ಯವಾಗುತ್ತಿದ್ದವು. ಆದರೆ ಒಟ್ಟಾಗಿ ರಾಷ್ಟ್ರೀಯ ಚಂದಾದಾರಿಕೆ ತೆಗೆದುಕೊಂಡರೆ ಈಗ ಸಣ್ಣ ಕಾಲೇಜುಗಳಿಗೂ ಕೂಡ ಜಾಗತಿಕ ಮಟ್ಟದ ರಿಸರ್ಚ್ ಓದಲು ರಾಷ್ಟ್ರೀಯ ಪ್ರವೇಶ ವ್ಯವಸ್ಥೆ ಲಭಿಸುತ್ತದೆ. ಇದಕ್ಕಾಗಿ ಸರ್ಕಾರವು 2025 - 2027 ಅಂದರೆ 3 ಅವಧಿಗೆ ಸುಮಾರು 6,000 ಕೋಟಿ ಹಣ ಮೀಸಲಿಟ್ಟಿದೆ. ಈ ಯೋಜನೆಯನ್ನು ಭಾರತ ಶಿಕ್ಷಣ ಸಚಿವಾಲಯದ ಅಧೀನದಲ್ಲಿರುವ ವಿಶ್ವವಿದ್ಯಾಲಯ ಧನಸಹಾಯ UGC ಅಂತರ್ ವಿಶ್ವವಿದ್ಯಾಲಯ ಕೇಂದ್ರವಾದ ಇನ್ಫ್ಲಿವಿನೆಟ್ ಡಿಜಿಟಲ್ ಪ್ರಕ್ರಿಯೆ ಮೂಲಕ ನಿರ್ವಹಿಸಲಾಗುತ್ತದೆ. ಎಲ್ಲರಿಗೂ ಸಮಾನ ಜ್ಞಾನ ಪ್ರವೇಶ ಮಾಡುವ ಮುಖ್ಯ ಧ್ಯೇಯದೊಂದಿಗೆ ಜಾರಿಗೊಂಡ ONOS ಯೋಜನೆಯು ಚಂದಾದಾರಿಕೆ ಮೂಲಕ ಅಧಿಕ ವೆಚ್ಚ ಕಡಿಮೆಗೊಳಿಸಿ ಭಾರತದ ಸಂಶೋಧನಾ ಗುಣಮಟ್ಟ ಹೆಚ್ಚಿಸುವ ದೊಡ್ಡ ಗುರಿ ಹೊಂದಿದೆ. ONOS ಯೋಜನೆಯಿಂದ ಯಾರಿಗೆಲ್ಲ ಯಾವ ಉಪಯೋಗವಾಗುವುದು ನೋಡೋಣ. ಮೊದಲನೆಯದಾಗಿ, ವಿದ್ಯಾರ್ಥಿಗಳ ಉನ್ನತ ಅಭ್ಯಾಸಕ್ಕೆ ಉತ್ತಮ ಗುಣಮಟ್ಟದ ರಿಸರ್ಚ್ ಆರ್ಟಿಕಲ್ಸ್ ಸಿಗುತ್ತವೆ. ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ಸ್ಗೆ ಸಹಾಯವಾಗುತ್ತದೆ. ವಿಶ್ವಮಟ್ಟದ ಜ್ಞಾನ ದೊರೆಯುತ್ತದೆ. ಇನ್ನು ಶಿಕ್ಷಕರ ಬೋಧನೆಗೆ ಹೊಸ ವಿಷಯ ವಸ್ತು ಮತ್ತು ರಿಸರ್ಚ್ ಅಪ್ಡೇಟ್ ಕೂಡ ಸಿಗುತ್ತದೆ. ಅವರಿಗೆ ತಮ್ಮ ರಿಸರ್ಚ್ ಪೇಪರ್ಸ್ ಬರೆಯಲು ಕೂಡ ಸಹಾಯವಾಗುತ್ತದೆ. ಸಂಶೋಧಕರಿಗೆ, ವಿಜ್ಞಾನಿಗಳಿಗೆ ಲೇಟೆಸ್ಟ್ ಇಂಟರ್ನ್ಯಾಷನಲ್ ರಿಸರ್ಚ್ ಮಾಹಿತಿ ಕೂಡ ಸಿಗುತ್ತದೆ. ತಮ್ಮ ಸಂಶೋಧನೆಯನ್ನು ಹೋಲಿಕೆ ಮಾಡಬಹುದು ಹಾಗೂ ಹೊಸ ಸಂಶೋಧನೆ ಆಧರಿಸಿ ಮುಂದಿನ ರಿಸರ್ಚ್ ಕೂಡ ಈ ವಿಜ್ಞಾನಿಗಳು, ಸಂಶೋಧಕರು ಮಾಡಬಹುದು. ದೇಶದಲ್ಲಿ ಇದರಿಂದ ಸಂಶೋಧನಾ ಗುಣಮಟ್ಟ ಹೆಚ್ಚುತ್ತದೆ ಹಾಗೂ ಹೊಸ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯವಾಗುತ್ತದೆ. ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳು ಲೇಟೆಸ್ಟ್ ಇಂಟರ್ನ್ಯಾಷನಲ್ ರಿಸರ್ಚ್ಗಳನ್ನು ಸುಲಭವಾಗಿ ಓದಬಹುದು. ಇದರಿಂದ ಹೊಸ ಆವಿಷ್ಕಾರಗಳು, ಗುಣಮಟ್ಟದ ರಿಸರ್ಚ್ ಪೇಪರ್ಸ್ ಜೊತೆಗೆ ಕ್ರಿಯಾಶೀಲತೆ ಕೂಡ ಹೆಚ್ಚಾಗುತ್ತದೆ. ಡಿಜಿಟಲ್ ಶಿಕ್ಷಣ ಮಟ್ಟ ಬಲವಾಗುತ್ತದೆ. ಭಾರತದ ಯಾವುದೇ ರಾಜ್ಯದ ವಿದ್ಯಾರ್ಥಿಗಳು ಸ್ಥಳೀಯ ಭಾಷೆಯಲ್ಲಿಯೂ ಇಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಹೀಗಾಗಿ ಗ್ರಾಮೀಣ ನಗರ ವಿದ್ಯಾರ್ಥಿಗಳ ನಡುವೆ ಇರುವಂತಹ ವ್ಯತ್ಯಾಸವೂ ಕೂಡ ಕಡಿಮೆಯಾಗುತ್ತದೆ. ಅವರಿಗೂ ಗುಣಮಟ್ಟದ ಸಂಶೋಧನಾ ಮಾಹಿತಿಗೆ ಸುಲಭ ಪ್ರವೇಶ ಸಿಗಲಿದೆ. ಒಟ್ಟಾರೆ ಈ ದೇಶದ ಪ್ರತಿಯೊಬ್ಬ ಅರ್ಹ ವಿದ್ಯಾರ್ಥಿಗಳಿಗೆ ವಿಶ್ವಮಟ್ಟದ ಜ್ಞಾನ ದೊರೆಯಬೇಕು. ಯುವಜನತೆ ಸಂಶೋಧನೆ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ವೇಗವಾಗಿ ಮುನ್ನಡೆಯಲು ಹೆಚ್ಚು

0: ಸಹಾಯವಾಗುತ್ತದೆ ಎಂಬ ಉದ್ದೇಶದಿಂದ ಸರ್ಕಾರ ಈ ಯೋಜನೆ ಜಾರಿಗೊಳಿಸಿದೆ. ಈ ಯೋಜನೆಯಿಂದ ದೇಶದ ಸುಮಾರು 18 ಮಿಲಿಯನ್ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಂಶೋಧಕರು ಲಾಭ ಗಿಟ್ಟಿಸಿಕೊಳ್ಳಲಿದ್ದಾರೆ. ದೇಶದ ಎಲ್ಲಾ ವಿಶ್ವವಿದ್ಯಾಲಯಗಳು ತಮ್ಮ ಸಂಪನ್ಮೂಲಗಳನ್ನು ಒಂದು ರಾಷ್ಟ್ರ ಒಂದು ಚಂದಾದಾರಿಕೆಯ ಮೂಲಕ ಹಂಚಿಕೊಳ್ಳುತ್ತವೆ. ಈ ಯೋಜನೆಯಲ್ಲಿ ಒಟ್ಟು 30 ಪ್ರಮುಖ ಅಂತಾರಾಷ್ಟ್ರೀಯ ಜರ್ನಲ್ ಪಬ್ಲಿಷರ್ಸ್ರೊಂದಿಗೆ ಸರ್ಕಾರ ಒಪ್ಪಂದ ಮಾಡಿಕೊಂಡಿದೆ. ಈ ಪ್ರಕಾಶಕರು ಪ್ರಕಟಿಸಿದ ಸುಮಾರು 13,000 ಹೆಚ್ಚು ಸಂಶೋಧನಾ ಇ ಜರ್ನಲ್ಗಳನ್ನು ಈಗ 6,300 ಹೆಚ್ಚು ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಕೇಂದ್ರ ಸರ್ಕಾರದ R&D ಸಂಸ್ಥೆಗಳು ಇದರ ಲಾಭ ಪಡೆಯಬಹುದಾಗಿದೆ. ಜಗತ್ತಿನ ನಾನಾ ದೇಶಗಳ ಎಲ್ಸಿವಿಯರ್ ಸೈನ್ಸ್ ಡೈರೆಕ್ಟ್, ಸ್ಪ್ರಿಂಗರ್ ನೇಚರ್, ವೈಲಿ ಬ್ಲ್ಯಾಕ್ವೆಲ್ ಪಬ್ಲಿಸಿಂಗ್, ಟೇಲರ್ ಅಂಡ್ ಫ್ರಾನ್ಸಿಸ್ ಮುಂತಾದ ಪ್ರಮುಖ 30 ಪ್ರಕಾಶಕರೊಂದಿಗೆ ಭಾರತ ಸರ್ಕಾರವು ONOS ಮೂಲಕ ಒಪ್ಪಂದ ಮಾಡಿಕೊಂಡಿದೆ. ಇಲ್ಲಿ ದೇಶದ ಪರವಾಗಿ ಒಟ್ಟಾಗಿ ಬಲ್ಕ್ ಸಬ್ಸ್ಕ್ರಿಪ್ಷನ್ ಕಾರಣದಿಂದ ಸ್ಥಳೀಯ ಸಂಸ್ಥೆಗಳ ಮೇಲಿರುವ ಪ್ರತ್ಯೇಕ ಚಂದಾದಾರಿಕೆ ಭಾರ ಕಡಿಮೆಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಕಡಿಮೆ ಅಥವಾ ಉಚಿತವಾಗಿಯೂ ಕೂಡ ಅವಕಾಶ ಸಿಗಬಹುದು. ಈ ಬಹುತೇಕ ಅಂತಾರಾಷ್ಟ್ರೀಯ ಜರ್ನಲ್ಗಳು ಮತ್ತು ಸಂಶೋಧನಾ ಲೇಖನಗಳು ಇಂಗ್ಲಿಷ್ನಲ್ಲಿ ಇರುತ್ತವೆ. ಆದರೂ ಎಲ್ಲಾ ಭಾಷಿಕರು, ಕನ್ನಡ, ಹಿಂದಿ, ತಮಿಳು ಸೇರಿದಂತೆ ವಿವಿಧ ಭಾಷೆಯ ವಿದ್ಯಾರ್ಥಿಗಳು ತಮ್ಮ ವಿಷಯದ ಅಧ್ಯಯನ ಮತ್ತು ಸಂಶೋಧನೆಗೆ ಈ ಮಾಹಿತಿಯನ್ನು ಬಳಸಿಕೊಳ್ಳಬಹುದು. ಸರ್ಕಾರದ ಈ ಯೋಜನೆಯಲ್ಲಿ ಯಾರೇ ವ್ಯಕ್ತಿಗತವಾಗಿ ಪ್ರತ್ಯೇಕವಾಗಿ ಚಂದಾದಾರರಾಗುವ ಅಗತ್ಯವಿಲ್ಲ. ಸಂಬಂಧಿತ ಕಾಲೇಜು, ವಿಶ್ವವಿದ್ಯಾಲಯ ಅಥವಾ ಸಂಶೋಧನಾ ಸಂಸ್ಥೆಗಳು ONOS ಯೋಜನೆಯ ಚಂದಾದಾರರಾಗಿದ್ದರೆ ಅದರ ಮೂಲಕ ನಿಮಗೆ ಜರ್ನಲ್ಸ್ ಓದಲು ಪ್ರವೇಶ ಸಿಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಲೈಬ್ರರಿ ಅಥವಾ ರಿಸರ್ಚ್ ಡಿಪಾರ್ಟ್ಮೆಂಟ್ ಅನ್ನು ಸಂಪರ್ಕಿಸಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಅಲ್ಲದೆ ಈ ONOS ಪೋರ್ಟಲ್ಗೆ ಲಾಗಿನ್ ಕೂಡ ಆಗಬಹುದು. ಸಾಮಾನ್ಯವಾಗಿ ಕಾಲೇಜಿನ ವೈಫೈ ಅಥವಾ ಕ್ಯಾಂಪಸ್ ನೆಟ್ವರ್ಕ್ನಲ್ಲಿ ನೇರ ಪ್ರವೇಶ ಪಡೆಯಬಹುದು ಅಥವಾ ವಿದ್ಯಾರ್ಥಿಗಳ ID ಇಲ್ಲವೇ ಸಂಸ್ಥೆಗಳ ಇಮೇಲ್ ಮೂಲಕ ಕೂಡ ಲಾಗಿನ್ ಆಗಿ ರಿಸರ್ಚ್ ಜರ್ನಲ್ ಮತ್ತು ಲೇಖನಗಳನ್ನು ಓದಬಹುದು. ಈ ಚಂದಾದಾರಿಕೆಯಿಂದ ಸಾವಿರಾರು ಜರ್ನಲ್ಗಳಿಗೆ ಪ್ರವೇಶ ಪಡೆಯಬಹುದು. ಅದಕ್ಕಾಗಿ ಇದನ್ನು ರಾಷ್ಟ್ರೀಯ ರಿಸರ್ಚ್ ಲೈಬ್ರರಿ ನೆಟ್ವರ್ಕ್ ಎಂದು ಕೂಡ ಹೇಳಬಹುದು. ವೈದ್ಯಕೀಯ ಸಂಶೋಧನೆ, ಎಂಜಿನಿಯರಿಂಗ್, ಕೃಷಿ, AI ಮತ್ತು ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್, ರಸಾಯನಶಾಸ್ತ್ರ, ಸಮಾಜಶಾಸ್ತ್ರ ಮುಂತಾದ ವಿಷಯಗಳ ಲಕ್ಷಾಂತರ ಲೇಖನಗಳು ಇಲ್ಲಿ ಲಭ್ಯವಿರುತ್ತವೆ. ಯೋಜನೆಯು ಸಂಸ್ಥೆಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. IIT, NIT, ಸರ್ಕಾರಿ ಲ್ಯಾಬ್ ಇವುಗಳಲ್ಲಿ ಯಾವುದಾದರೂ ONOS ಸೇರಿದ್ದರೆ ಅದರ ವಿದ್ಯಾರ್ಥಿ ಅಥವಾ ಸಿಬ್ಬಂದಿಯಾಗಿ ನೀವು ಪ್ರವೇಶ ಪಡೆಯಬಹುದು. ನೀವು ಮಾಡಬೇಕಾಗಿರುವುದು ಇಷ್ಟೇ, ನಿಮ್ಮ ಸಂಸ್ಥೆಯ ಲೈಬ್ರರಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಈ ರಿಸೋರ್ಸ್ ONOS ರಿಮೋಟ್ ಆಕ್ಸೆಸ್ ವಿಭಾಗ ನೋಡಿ ಸ್ಟೂಡೆಂಟ್ ಲಾಗಿನ್ ಇಲ್ಲವೇ ಸಂಸ್ಥೆಗಳ ಇಮೇಲ್ ಮೂಲಕ ಲಾಗಿನ್ ಆಗಬಹುದು. ಸಮೀಪದ ವಿಶ್ವವಿದ್ಯಾಲಯದ ಲೈಬ್ರರಿ ಮೂಲಕ ಕೂಡ ಆಕ್ಸೆಸ್ ಪಡೆಯಬಹುದು. ನಾಲೆಜ್ ಎಕಾನಮಿ ಬಲಪಡಿಸುವ ಹಾಗೂ ಜ್ಞಾನವನ್ನು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಸಮಾನವಾಗಿ ತಲುಪಿಸುವ ONOS ಮಹತ್ವದ ರಾಷ್ಟ್ರೀಯ ಯೋಜನೆಯಾಗಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲೊಂದಾದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಈ ಕುರಿತು ಕಲಬುರಗಿಯ ಹಿರಿಯ ಪತ್ರಕರ್ತೆ ಸರೋಜಿನಿ ಯಮಕನಮರಡಿ ಅವರಿಂದ ಮಾಹಿತಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ, ನೆನಪಿರಲಿ.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
4: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
3: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
4: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ.

ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢಗೊಳಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನೆದರ್ಲ್ಯಾಂಡ್ಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಹಸ್ರಾರು ಮಂದಿ ಭಾರತೀಯ ಸಮುದಾಯಗಳು ಪ್ರಧಾನಿ ಸಂವಾದದಲ್ಲಿ ಪಾಲ್ಗೊಳ್ಳುತ್ತಿದ್ದು ಇದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ನಂತರ ಅವರು ಭಾರತ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದ ಇಂಧನ, ಹಸಿರು ಜಲಜನಕ ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ನಂತರ ಪ್ರಧಾನಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೊಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಪ್ರಧಾನಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾಂಡೆರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಹಂತದಲ್ಲಿ ಪ್ರಧಾನಿ ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೂನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತವೆ. ಈ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ದೇಶದಲ್ಲಿ ಇಂದು ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಧಿಕೃತವಾಗಿ ಘೋಷಿಸಿರುವ ಈ ದಿನವು ರೋಗದ ವಿರುದ್ಧ ಜಾಗೃತಿ ಮೂಡಿಸುವುದು ಮತ್ತು ಮುಂಗಾರು ಪೂರ್ವ ಕ್ರಮಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟುವ ಗುರಿ ಹೊಂದಿರುವ ನಿಂತ ನೀರನ್ನು ತೆರವುಗೊಳಿಸುವ ಮತ್ತು ನೀರು ಸಂಗ್ರಹಣಾ ಟ್ಯಾಂಕ್ಗಳ ಸರಿಯಾದ ನಿರ್ವಹಣೆ ಸೇರಿದಂತೆ ಸರಳ ನಿಯಂತ್ರಣ ತಂತ್ರಗಳನ್ನು ಉತ್ತೇಜಿಸಲು ಈ ದಿನವನ್ನು ಗುರುತಿಸಲಾಗಿದೆ. ರಾಷ್ಟ್ರೀಯ ಡೆಂಗ್ಯೂ ದಿನದ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಡೆಂಗ್ಯೂ ತಡೆಗಟ್ಟುವಿಕೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸ್ವಚ್ಛ ಹಾಗೂ ಸುರಕ್ಷಿತ ಪರಿಸರವನ್ನು ಕಾಪಾಡಿಕೊಳ್ಳಲು ನಾಗರಿಕರು ಒಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸರ್ಕಾರ ಕಣ್ಗಾವಲು ವ್ಯವಸ್ಥೆಯನ್ನು ತೀವ್ರಗೊಳಿಸಿದೆ. ವಿಸ್ತೃತ ಪರೀಕ್ಷೆ, ಸುಧಾರಿತ ಚಿಕಿತ್ಸಾ ಸೌಲಭ್ಯಗಳು ಮತ್ತು ವ್ಯಾಪಕ ಜಾಗೃತಿ ಅಭಿಯಾನಗಳ ಮೂಲಕ ಡೆಂಗ್ಯೂ ನಿಯಂತ್ರಣ ಪ್ರಯತ್ನಗಳನ್ನು ಬಲಪಡಿಸುವುದನ್ನು ಮುಂದುವರೆಸಿದೆ. ಡೆಂಗ್ಯೂ ನಿಯಂತ್ರಣಕ್ಕಾಗಿ ಸಮುದಾಯದ ಭಾಗವಹಿಸುವಿಕೆಯನ್ನು ಪರಿಶೀಲಿಸಿ ಸ್ವಚ್ಛಗೊಳಿಸಿ ಎಂಬುದು ಈ ಬಾರಿಯ ಧ್ಯೇಯವಾಕ್ಯವಾಗಿದೆ ಎಂದು ಜೆಪಿ ನಡ್ಡಾ ಒತ್ತಿ ಹೇಳಿದ್ದಾರೆ. ಜಾಗತಿಕ ಸಂಘರ್ಷದ ಬಿಕ್ಕಟ್ಟಿನ ನಡುವೆಯೂ ಭಾರತ ತೈಲ ಬೆಲೆಯನ್ನು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಹೆಚ್ಚಳ ಮಾಡಿದೆ. ಇತರೆ ರಾಷ್ಟ್ರಗಳಲ್ಲಿ ಶೇಕಡ 20-45% ಏರಿಕೆ ಕಂಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2% ಮಾತ್ರವೇ ಹೆಚ್ಚಳವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷ ಮತ್ತು ಇಂಧನ ಪೂರೈಕೆಗಳ ಅಡ್ಡಿ ಆತಂಕದ ನಡುವೆಯೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ನಾಗರಿಕರ ಹಿತದೃಷ್ಟಿಯಿಂದ ಕೆಲವೇ ದಿನಗಳ ಹಿಂದೆ ಅಬಕಾರಿ ಸುಂಕವನ್ನು 10 ರೂಪಾಯಿಯಷ್ಟು ಕಡಿಮೆ ಮಾಡಿತ್ತು. ಆದರೆ ಇದೀಗ ಬ್ರೆಂಟ್ ಕಚ್ಚಾ ತೈಲ ಬೆಲೆ ಐತಿಹಾಸಿಕ ಗರಿಷ್ಠ ಮಟ್ಟಕ್ಕೆ ಏರುತ್ತಿದ್ದರಿಂದ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಅನಿವಾರ್ಯವಾಗಿದೆ ಎಂದರು. ಆದರೂ ವಿಶ್ವದಲ್ಲೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಅಂದರೆ 3 ರೂಪಾಯಿ ಏರಿಕೆ ಮಾಡಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ. ಜಾಗತಿಕವಾಗಿ ತೈಲ ಬೆಲೆಯನ್ನು ಭಾರತವೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಏರಿಕೆ ಮಾಡಿದೆ. ಅಮೆರಿಕ ಶೇಕಡ 44.5%, ಶ್ರೀಲಂಕಾ ಶೇಕಡ 38.2%, ಯುಕೆ ಶೇಕಡ 19.2%, ಜರ್ಮನಿ ಶೇಕಡ 13.7%

0: ಶೇಕಡಾವಾರು ಹೆಚ್ಚಳ ಮಾಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡಾ 3.2 ಹೆಚ್ಚಳ ಮಾಡಿದೆಯಷ್ಟೇ ಎಂದು ಅಂಕಿಅಂಶ ಸಹಿತ ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗವನ್ನು ಶೀಘ್ರವೇ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ಗೆ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಬಳಸಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂದು ಅವರು ಖಾಸಗಿ ವಾಹಿನಿಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟು ನಿವಾರಣೆಗೆ ಅಮೆರಿಕ ಕೈಗೊಂಡಿರುವ ಕ್ರಮಗಳು ಸಕಾರಾತ್ಮಕವಾಗಿವೆ ಎಂದು ಡೊನಾಲ್ಡ್ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸುವಲ್ಲಿ ಭಾರತ ಪ್ರಮುಖ ಮತ್ತು ದೊಡ್ಡ ಪಾತ್ರ ವಹಿಸಬಲ್ಲದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಅವರು ಯುದ್ಧದಿಂದ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಇರಾನ್ಗೆ ಸಂಬಂಧಿಸಿದ ಯಾವುದೇ ವಿಷಯಕ್ಕೂ ಮಿಲಿಟರಿ ಅಥವಾ ಯುದ್ಧದ ಮೂಲಕ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಮಾತುಕತೆ ಮತ್ತು ರಾಜತಾಂತ್ರಿಕ ಒಪ್ಪಂದಗಳನ್ನು ಹೊರತುಪಡಿಸಿ ಈ ಬಿಕ್ಕಟ್ಟಿಗೆ ಬೇರೆ ಯಾವುದೇ ಪರ್ಯಾಯ ಪರಿಹಾರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಿಕ್ಕಿಂ ರಾಜ್ಯೋತ್ಸವ ದಿನದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಕ್ಕಿಂ ಜನರಿಗೆ ಶುಭ ಕೋರಿದ್ದಾರೆ. ಭಾರತದ ಅಭಿವೃದ್ಧಿಗೆ ಸಿಕ್ಕಿಂ ನೀಡಿದ ಕೊಡುಗೆಯನ್ನು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖಿಸಿದ್ದಾರೆ. ಗುರುಗ್ರಾಮದ ಶಿಕೋಹ್ಪುರ ಗ್ರಾಮದಲ್ಲಿ 2008 ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಉದ್ಯಮಿ ರಾಬರ್ಟ್ ವಾದ್ರಾ ಅವರಿಗೆ ಜಾಮೀನು ನೀಡಿದೆ. ಈ ಪ್ರಕರಣವನ್ನು ಹೆಚ್ಚಿನ ವಿಚಾರಣೆಗಾಗಿ 10 July ಮುಂದೂಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿಯಲ್ಲಿ ಸಲ್ಲಿಸಲಾದ ಜಾರಿ ನಿರ್ದೇಶನಾಲಯದ ದೂರನ್ನು ನ್ಯಾಯಾಲಯ ಪರಿಗಣಿಸಿ ವಾದ್ರಾ ಅವರಿಗೆ ಸಮನ್ಸ್ ನೀಡಲಾಗಿತ್ತು. ವಾದ್ರಾ ಅವರು ರೌಸ್ ಅವೆನ್ಯೂ ನ್ಯಾಯಾಲಯದ ಮುಂದೆ ಇಂದು ಹಾಜರಾದರು. ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭೌತಶಾಸ್ತ್ರಜ್ಞ ಮತ್ತು ಇಂಜಿನಿಯರ್ ಥಿಯೋಡರ್ ಮೈಮನ್ 1960 ಲೇಸರ್ನ ಮೊದಲ ಯಶಸ್ವಿ ಕಾರ್ಯಾಚರಣೆಯನ್ನು ಸ್ಮರಿಸಲು ಸಲುವಾಗಿ ಪ್ರತಿ ವರ್ಷ May 16 ಈ ದಿನವನ್ನು ಆಚರಿಸಲಾಗುತ್ತದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿಂದು ನಡೆಯಲಿರುವ IPL T20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಪಟಿಯಾಲಾದಲ್ಲಿ ನಡೆದ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ 15 ಹಾಗೂ 17 ವಯೋಮಿತಿಯೊಳಗಿನ ವಿಭಾಗಗಳಲ್ಲಿ ಭಾರತದ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. 2 ಸ್ವರ್ಣ ಪದಕ 7 ಬೆಳ್ಳಿ ಹಾಗೂ 8 ಕಂಚಿನ ಪದಕಗಳನ್ನು ಗಳಿಸಿದ್ದಾರೆ. ಈ ಮೂಲಕ ಬಾಕ್ಸಿಂಗ್ನಲ್ಲಿ ಹೊಸ ದಾಖಲೆ ಬರೆಯುವ ನಿಟ್ಟಿನಲ್ಲಿ ಭಾರತದ ಬಾಕ್ಸರ್ಗಳು ದಾಪುಗಾಲಿಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ JP ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ IPL ಕ್ರಿಕೆಟ್, ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಮೈಸೂರು FM 100.6. ಸಮಯ 1:20. ಈಗ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ ಶ್ರೀಕರ್ BR ಅವರ ಹಾಡುಗಾರಿಕೆಯಲ್ಲಿ. ಮೊದಲಿಗೆ ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ, ರಚನೆ VC ಐರ್ಸಂಗ್ ಅವರದು.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಗೀತೆಗಳನ್ನು ಆಲಿಸಲು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಗಮನಿಸಿ, 1:30 ನಂತರ ಬಂದ ಮೊದಲ ಸಂದೇಶಗಳಿಗೆ ಆದ್ಯತೆ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೌರ್ಯ ಚಿತ್ರದ

0: choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಮುಂದಿನ ಗೀತೆ ಸೂರ್ಯವಂಶ ಚಿತ್ರದ್ದು. ಹಾಡಿಗಾಗಿ ಸಂದೇಶ ಬಂದಿದೆ ಮೈಸೂರಿನ ಹೂಟಗಳ್ಳಿಯಿಂದ ಪುಷ್ಪ, ಪವನ್, ಮೇಘನಾ ಮತ್ತು ಕುಟುಂಬದವರಿಂದ. ಈ ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಸಾಹಿತ್ಯ SS ನಾರಾಯಣ್ ಅವರದು, ಸಂಗೀತ VS ಮನೋಹರ್.

ಕೇಳುಗರೆ ಗಮನಿಸಿ, ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಇಲ್ಲಿಂದ ಬಂದ ಪ್ರಕಟಣೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು, ಇಲ್ಲಿ ದಿನಾಂಕ 25/5/2000

2022 ರಂದು ಬೆಳಗ್ಗೆ 8:30 ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಶಿಪ್ ತರಬೇತಿಗಾಗಿ 18 ರಿಂದ 25 ವರ್ಷದೊಳಗಿನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವ್ ನಡೆಸುತ್ತಿದ್ದು, ಫಿಟ್ಟರ್, ಟರ್ನರ್, ವೆಲ್ಡರ್, ಮೆಕ್ಯಾನಿಸ್ಟ್, ಟೂಲ್ ಮತ್ತು ಡೈಮೇಕರ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಕ್ ಎಲೆಕ್ಟ್ರಿಕಲ್ ವೆಹಿಕಲ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್, ಈ ಟ್ರೇಡ್ಗಳಲ್ಲಿ ಐಟಿಐ ಮಾಡಿದ ಅಭ್ಯರ್ಥಿಗಳು ಕ್ಯಾಂಪಸ್ ಡ್ರೈವ್ನಲ್ಲಿ ಭಾಗವಹಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 9945711787. ಮತ್ತೊಮ್ಮೆ 9945711787. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಇಲ್ಲಿಂದ ಬಂದ ಪ್ರಕಟಣೆಯನ್ನು ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಜೀವನದಿ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ಈ ಗೀತೆಯ ರಚನೆ ಆರ್.ಎನ್. ಜೈಗೋಪಾಲ್ ಅವರದು. ಸಂಗೀತ ಕೋಟಿ. ಗೀತೆಯ ಕೋರಿಕೆ ಬಂದಿದೆ ಹೊಸಹೊಳಲು ಗ್ರಾಮದಿಂದ, ಶ್ರೀನಿವಾಸ್ ಅವರಿಂದ.

ಪ್ರೀತಿಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16ನೇ ತಾರೀಕು ರಾತ್ರಿ 8:15 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ. ನಮ್ಮ ಹಿರಿಯ ನಾಗರಿಕರನ್ನ ಮೊದಲು ನಾವು ಗೌರವಿಸಬೇಕು. ನಮ್ಮ ಪೀಳಿಗೆಯವರಿಗೆ ಹೇಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಭದ್ರ ಬುನಾದಿಯನ್ನು ಹಾಕ್ಕೊಟ್ಟಿರೋರೇ ಅವರು. ನನಗನ್ಸುತ್ತೆ ನಾವು ಯುವಶಕ್ತಿಯೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ನಾಗರಿಕರಿಗೆ ನೆರವಾಗಿ ಅವರಿಗೆ ಸಹಾಯ ಮಾಡಿದರೆ ತಮ್ಮ ಇಳಿ ವಯಸ್ಸು ಭಾರ ಆಗೋದಿಲ್ಲ ಅಲ್ವಾ? ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16ನೇ ತಾರೀಕು ರಾತ್ರಿ 8:15 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ದೇವರ ಗುಡಿ ಚಿತ್ರದಿಂದ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಈ ಗೀತೆಯ ಕೋರಿಕೆ ಬಂದಿದೆ ಬೆಂಗಳೂರಿನ ಬಿಂದು ಪ್ರಕಾಶ್ ಅವರಿಂದ.

ರಣರಂಗ ಚಿತ್ರದ ಈ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿತ್ತು. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು. ಈ ಗೀತೆಗೆ ಕೋರಿಕೆ ಬಂದಿತ್ತು ಮೈಸೂರಿನ ವಿಷ್ಣು ಟೇಲರ್ಸ್ನಿಂದ ಶಿವಕುಮಾರ್, ಪ್ರೀತಮ್, ಗೋವಿಂದರಾವ್ ಮತ್ತು ರವಿಕುಮಾರ್ ಅವರಿಂದ. ಈ ಗೀತೆಯೊಂದಿಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸಿದ್ರು. ಸಂದೇಶ ಕಳಿಸಿದ ಹಾಗೂ ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯ ವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 2025-26 ಹಣಕಾಸು ವರ್ಷದಲ್ಲಿ ಹೊಸ ದಾಖಲೆ ಬರೆದಿದೆ. ಪ್ರಯಾಣಿಕರ ಸಂಚಾರ ಮತ್ತು ಸರಕು ಸಾಗಣೆಯಲ್ಲಿ ಮೈಲುಗಲ್ಲು ಸಾಧಿಸಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಈವರೆಗೆ 40 ಕೋಟಿ ಪ್ರಯಾಣಿಕರು ಪ್ರಯಾಣಿಸಿದ್ದು 5,32,000 ಮೆಟ್ರಿಕ್ ಟನ್ ಸರಕುಗಳನ್ನು ಸಾಗಿಸಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತ ಬಿಐಎಎಲ್ನ 134ನೇ ಮಂಡಳಿ ಸಭೆಯಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೆಐಎಎಲ್ ಕೈಗೊಂಡ ಪ್ರಮುಖ ಸಾಧನೆಗಳು, ಕಾರ್ಯಕ್ಷಮತೆಯ ಮುಖ್ಯ

0: ಅಂಶಗಳು ಮತ್ತು ಅಭಿವೃದ್ಧಿ ಉಪಕ್ರಮಗಳ ಪರಿಶೀಲನೆ ವೇಳೆ ಮಂಡಳಿ ಈ ವಿಷಯ ತಿಳಿಸಿದೆ. ಒಂದೇ ದಿನದಲ್ಲಿ 139,111 ಪ್ರಯಾಣಿಕರನ್ನು ನಿರ್ವಹಿಸಲಾಗಿದೆ. ವರ್ಷದಲ್ಲಿ 280,800 ವಿಮಾನಗಳ ಸಂಚಾರವು ದಾಖಲಾಗಿದೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಇಂದು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಕಳೆದ 1 ವರ್ಷದಲ್ಲಿ ಲಕ್ಕುಂಡಿಯಲ್ಲಿ 3,000 ಪ್ರಾಚ್ಯಾವಶೇಷಗಳನ್ನು ಸಂಗ್ರಹಿಸಲಾಗಿದೆ. ಈ ಮೂಲಕ ಲಕ್ಕುಂಡಿ ಗತವೈಭವವನ್ನು ಮರಳಿಸುವ ಸರ್ಕಾರದ ಕ್ರಮವನ್ನು ಜನಾಂದೋಲನವನ್ನಾಗಿ ಪರಿವರ್ತಿಸಲಾಗಿದೆ. 16 ಲಕ್ಕುಂಡಿಯ ದೇವಾಲಯಗಳನ್ನು ಸಂರಕ್ಷಿತ ಸ್ಮಾರಕಗಳೆಂದು ಘೋಷಿಸಲಾಗಿದೆ. ಮುಂಬರುವ ದಿನಗಳಲ್ಲಿ 100 ಬಾವಿಗಳು ಮತ್ತು 100 ಪುರಾತನ ದೇವಾಲಯಗಳನ್ನು ಅನಾವರಣಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ನವದೆಹಲಿಯ ರಾಷ್ಟ್ರೀಯ ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿರುವ 50 ವರ್ಷಗಳ ಹಿಂದೆ ಲಕ್ಕುಂಡಿಯಿಂದ ತೆಗೆದುಕೊಂಡು ಹೋಗಿರುವ ಪ್ರಾಚ್ಯಾವಶೇಷಗಳನ್ನು ಮರಳಿ ಲಕ್ಕುಂಡಿಗೆ ತರಲು ಕ್ರಮ ವಹಿಸಲು ನಿರ್ಧರಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಶಿವಾನಂದ ನೀಲಣ್ಣನವರ್ ವಿರುದ್ಧದ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣದ ತನಿಖೆಯನ್ನು ಬೆಳಗಾವಿ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಶಿವಬಸವನಗರದಲ್ಲಿರುವ ಅವರಿಗೆ ಸೇರಿದ 2 ಕಚೇರಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಹಣಕಾಸು ವಹಿವಾಟು ಮತ್ತು ಸಾರ್ವಜನಿಕ ಹೂಡಿಕೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಾರ್ವಜನಿಕರು ಮತ್ತು ಮಾಜಿ ಸೈನಿಕರು ಹೂಡಿಕೆ ಮಾಡಿದ 1,000,000,000 ಕೋಟಿ ರೂಪಾಯಿಗಳನ್ನು ದುರುಪಯೋಗಪಡಿಸಿಕೊಂಡ ಆರೋಪ ಶಿವಾನಂದ ನೀಲಣ್ಣನವರ್ ಮೇಲಿದೆ. ಬೆಳಗಾವಿ ಆಯುಕ್ತ ಮೊಹಮ್ಮದ್ ರೋಷನ್ ಠೇವಣಿದಾರರ ಹಿತಾಸಕ್ತಿ ರಕ್ಷಣಾ ಕಾಯ್ದೆಯಡಿ ತನಿಖೆಗೆ ಆದೇಶಿಸಿದ್ದಾರೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಇದೇ 19ರಂದು ತುಮಕೂರಿನಲ್ಲಿ ನಡೆಯುವ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಯ ಸಮರ್ಪಣೆ ಸಮಾವೇಶಕ್ಕೆ ಆಹ್ವಾನ ನೀಡಿದ್ದಾರೆ. ಮುಖ್ಯಮಂತ್ರಿ ಕಚೇರಿ ಕಾವೇರಿ ನಿವಾಸಕ್ಕೆ ಆಗಮಿಸಿದ ಅವರು 3 ವರ್ಷದ ಸಾಧನಾ ಸೇವೆಯ ಸಮರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಅವರಿಗೆ ಆಮಂತ್ರಣ ನೀಡಿದ್ದಾರೆ. ಇದಕ್ಕೂ ಮೊದಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಚಾಮರಾಜನಗರ ಜಿಲ್ಲಾ ಕೇಂದ್ರದ ವಿವಿಧ ವಾರ್ಡ್ಗಳಿಗೆ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸಿದರು. ಸೋಮವಾರಪೇಟೆ, ಬಿಡಿ ಕಾಲೋನಿ, ಗಾಳಿಪುರ ಸೇರಿ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ನೀರಿನ ಪೂರೈಕೆ ಬಗ್ಗೆ ನಿವಾಸಿಗಳಿಂದಲೇ ಮಾಹಿತಿ ಪಡೆದರು. ಅಗತ್ಯವಿದ್ದರೆ ಟ್ಯಾಂಕರ್ನಲ್ಲಿ ನೀರು ಪೂರೈಸಿ ಸಮಸ್ಯೆ ಕಂಡುಬಂದ ಕೂಡಲೇ ಪರಿಹರಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿಯವರ ಇಂಧನ ಉಳಿತಾಯ ಕರೆಯನ್ನು ಬೆಂಬಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಿಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಇಂಧನ ಸಂರಕ್ಷಣೆಯ ಕುರಿತು ಪ್ರಧಾನಿಯವರ ಕರೆಯನ್ನು ದೇಶದ ಎಲ್ಲ ನಾಗರಿಕರು ಅನುಸರಿಸಬೇಕು ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ಪ್ರಸ್ತುತ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಮತ್ತು ಇಂಧನ ಸಂರಕ್ಷಣೆಗಾಗಿ ಪ್ರಧಾನಿಯವರ ಕರೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆಯುತ್ತಿರುವ ರೈಲ್ವೆ ಮೇಲ್ಸೇತುವೆ, ರೈಲು ನಿಲ್ದಾಣ ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ ಜನರಲ್ ಮ್ಯಾನೇಜರ್ ಪಿ ಅನಂತ ಹಾಗೂ ಬಳ್ಳಾರಿ ಲೋಕಸಭಾ ಸದಸ್ಯ ಇ ತುಕಾರಾಂ ಇಂದು ಪರಿಶೀಲನೆ ನಡೆಸಿದರು. ಅಮೃತ್ ಭಾರತ್ ಯೋಜನೆಯಡಿ ಬಳ್ಳಾರಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ 17 ಕೋಟಿ ರೂಪಾಯಿ 2023ರಲ್ಲಿ ಮಂಜೂರಾಗಿದ್ದು, ಕಳೆದ 3 ವರ್ಷಗಳಿಂದ ಕಾಮಗಾರಿ ಮಂದಗತಿಯಲ್ಲಿ ನಡೆಯುತ್ತಿದೆ. ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಲೋಕಸಭಾ ಸದಸ್ಯ ಇ ತುಕಾರಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ರೈಲ್ವೆ ಮತ್ತು ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಸಂಬಂಧಿಸಿದ ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಸಂಸದ ಪಿಸಿ ಗದ್ದಿಗೌಡರ ಹಾಗೂ ಜಿಲ್ಲಾಧಿಕಾರಿ ಸಂಗಪ್ಪ ನೇತೃತ್ವದಲ್ಲಿ ಇಂದು ಸಭೆ ನಡೆಯಿತು. ಸಭೆಯಲ್ಲಿ ಭಾರತೀಯ ರಾಷ್ಟೀಯ ಹೆದ್ದಾರಿ ಮತ್ತು ರೈಲ್ವೆ ಯೋಜನೆಗಳಿಗೆ ಅಗತ್ಯವಿರುವ ಭೂಸ್ವಾಧೀನ ಬಾಕಿ ಪ್ರಕರಣಗಳು ಹಾಗೂ ಕಾಮಗಾರಿಗಳ ಪ್ರಗತಿ

0: ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ಯೋಜನೆಗಳ ಅನುಷ್ಠಾನಕ್ಕೆ ಬೇಕಾಗಿರುವ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಸಭೆಯಲ್ಲಿ ಮಾತನಾಡಿದ ಪಿಸಿ ಗದ್ದಿಗೌಡರ, ಯೋಜನೆ ಅನುಷ್ಠಾನದಲ್ಲಿ ಕೆಲ ತೊಂದರೆಗಳು ಸಹಜವಾದರೂ ಅವುಗಳನ್ನು ಪರಿಹರಿಸಿಕೊಂಡು ಕಾಮಗಾರಿಗಳನ್ನು ಪೂರ್ಣಗೊಳಿಸುವಲ್ಲಿ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜವಾಬ್ದಾರಿಯುತವಾಗಿ ಕೆಲಸ ನಡೆಯದಿರುವುದರಿಂದ ಯೋಜನೆಗಳಲ್ಲಿ ವಿಳಂಬ ಉಂಟಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ತೋರಿದರೆ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಂದಾಯ ದಾಖಲೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ದಾವಣಗೆರೆ ತಾಲೂಕು ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿದೆ ಎಂದು ತಹಶೀಲ್ದಾರ್ ಅಶ್ವಥ್ ತಿಳಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ದಾಖಲೆಗಳ ಸ್ಕ್ಯಾನಿಂಗ್ ಮತ್ತು ಸಂಗ್ರಹಣೆಯಲ್ಲಿ ತಾಲೂಕು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿದೆ. ತಾಲೂಕಿನ ಆಡಳಿತ ಯಂತ್ರವು ಮೊದಲ ಸ್ಥಾನ ತಲುಪಲು ವೇಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಡಿಜಿಟಲೈಸೇಷನ್ಗೆ ಭೂ ಸುರಕ್ಷಾ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಅದನ್ನ ದಾವಣಗೆರೆ ತಾಲೂಕಲ್ಲಿ ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಬೇಕು ಅದನ್ನ ಅಂತ ಆ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡು ಸಂಪೂರ್ಣ ಡಿಜಿಟಲೀಕರಣ ಮಾಡಿದ್ವಿ. ನಾವು ಸುಮಾರು 87 ಲಕ್ಷ ಪುಟಗಳನ್ನ ಡಿಜಿಟಲೈಸ್ ಮಾಡಿ ನಮ್ಮ ತಾಲೂಕು ದಾವಣಗೆರೆ ತಾಲೂಕು ಡಿಜಿಟಲೈಸ್ಡ್ ತಾಲೂಕಾಗಿ ಮಾರ್ಪಟ್ಟಿದೆ. ನಾವು ಯಾವುದೇ ಫಿಸಿಕಲ್ ಕಾಪಿಗಳನ್ನ ಜನಗಳಿಗೆ ಜೆರಾಕ್ಸ್ ಮಾಡಿ ಇಶ್ಯೂ ಮಾಡುವಂತದ್ದು ಇಲ್ಲ ಇವಾಗ. ಸೊ ನಮ್ದು ಸ್ಟೇಟ್ ಅಲ್ಲಿ ಥರ್ಡ್ ತಾಲೂಕು ಟು ಡಿಕ್ಲೇರ್ ಆಸ್ ಡಿಜಿಟಲೈಸ್ಡ್ ತಾಲೂಕ್.
0: ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಬಿಳಚಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗದ ಬೀದಿಗೆ ರಸ್ತೆ ಬಂದ್ ಮಾಡಿರುವುದನ್ನು ವಿರೋಧಿಸಿ ನಡೆಸುತ್ತಿರುವ ಪ್ರತಿಭಟನೆ 103 ದಿನಗಳಿಗೆ ತಲುಪಿದೆ. ಅರಬಿಳಚಿ ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಪರಿಶಿಷ್ಟರಿಗೆ ಸೇರಿದ ಮನೆಗಳಿದ್ದು ಆ ಮನೆಗಳಿಗಿದ್ದು ರಸ್ತೆ ಸಂಪರ್ಕವನ್ನು ಈ ಹಿಂದೆ ಕಡಿತ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ ನಿವಾಸಿಗಳು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಕೂಡಲೇ 60 ಮನೆಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 2 ದಿನಗಳಲ್ಲಿ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿದ್ದು ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ರಾಯಚೂರು, ಯಾದಗಿರಿ, ಕೊಪ್ಪಳ ಸೇರಿದಂತೆ ಹಲವೆಡೆ ಬಿರುಗಾಳಿಯೊಂದಿಗೆ ಹಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2:40. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಆಶಿಕೆ 2 ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ಸಾಹಿತ್ಯ ಸಂದೀಪ್ ನಾಥ್ ಅವರದು, ಸಂಗೀತ ಅಂಕಿತ್ ತಿವಾರಿ.

ಕೇಳುಗರೆ ಗಮನಿಸಿ, ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು, ಇಲ್ಲಿಂದ ಬಂದ ಪ್ರಕಟಣೆ. ಪ್ರಸ್ತುತ 2026-27 ಸಾಲಿಗೆ 6 ವರ್ಷದಿಂದ 16 ವರ್ಷ ವಯೋಮಿತಿಯ ಅಂಧ ಗಂಡು ಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ದಾಖಲಾತಿಯು ಪ್ರಾರಂಭವಾಗಿದೆ. ಶೈಕ್ಷಣಿಕ ಅವಧಿಯಲ್ಲಿ ಅಂಧ ಮಕ್ಕಳಿಗೆ ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಡೈಲಿ ಲಿವಿಂಗ್ ಸ್ಕಿಲ್ಸ್, ಯೋಗ, ಮೆಡಿಟೇಷನ್, ದೈಹಿಕ ಶಿಕ್ಷಣ, ಸಂಗೀತ, ಡ್ಯಾನ್ಸ್, ಡ್ರಾಮಾ, ಚಲನವಲನ ತರಬೇತಿ, ಕಂಪ್ಯೂಟರ್ ತರಬೇತಿ, ಸ್ಮಾರ್ಟ್ ಕ್ಲಾಸ್ ಸೇವೆ, ಸ್ಪೋಕನ್ ಇಂಗ್ಲಿಷ್ ತರಬೇತಿಗಳನ್ನು ನುರಿತ ವಿಶೇಷ ಶಿಕ್ಷಕರಿಂದ ನೀಡುವುದರ ಜೊತೆಗೆ ಮಕ್ಕಳಿಗೆ ಉಚಿತವಾಗಿ ಊಟ, ವಸತಿ, ಬ್ರೈಲ್ ಪುಸ್ತಕಗಳು, ಶಾಲಾ ಸಮವಸ್ತ್ರ, ಕಲಿಕಾ ಉಪಕರಣಗಳು, ವೈದ್ಯಕೀಯ ತಪಾಸಣೆ, ಮಕ್ಕಳಿಗೆ ಸ್ನಾನಕ್ಕಾಗಿ ಬಿಸಿ ನೀರಿನ ವ್ಯವಸ್ಥೆ ಮತ್ತು ಇತರೆ ಸೌಲಭ್ಯಗಳನ್ನು ಯಾವುದೇ ರೀತಿಯ ಶುಲ್ಕವಿಲ್ಲದೆ ಸರ್ಕಾರದ ವತಿಯಿಂದ ಈ ಶಾಲೆಯಲ್ಲಿ ಒದಗಿಸಲಾಗುತ್ತಿದೆ. ಆಸಕ್ತ ಪಾಲಕರು ಮಕ್ಕಳ ವಿಕಲಚೇತನ ವೈದ್ಯಕೀಯ ಪ್ರಮಾಣಪತ್ರ, UDID ಕಾರ್ಡ್, ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಭಾವಚಿತ್ರ ಹಾಗೂ ಆಧಾರ್ ಕಾರ್ಡ್ ದಾಖಲಾತಿಗಳೊಂದಿಗೆ ಶಾಲೆಗೆ ಭೇಟಿ ನೀಡಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 9484414453, ಮತ್ತೊಮ್ಮೆ 9481441453, ಇಲ್ಲಿ ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು, ಇಲ್ಲಿಂದ ಬಂದ ಪ್ರಕಟಣೆಯನ್ನು ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ರೋಜಾ ಚಿತ್ರದ ಗೀತೆ, ಹಾಡಿದ್ದಾರೆ ಹರಿಹರನ್, ಸಂಗೀತ AR ರೆಹಮಾನ್ ಅವರದು.

ಪ್ರೀತಿಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16ನೇ ತಾರೀಕು ರಾತ್ರಿ 8:15 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ. ನಮ್ಮ ಹಿರಿಯ ನಾಗರಿಕರನ್ನ ಮೊದಲು ನಾವು ಗೌರವಿಸಬೇಕು. ನಮ್ಮ ಪೀಳಿಗೆಯವರಿಗೆ ಹೇಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಭದ್ರ ಬುನಾದಿಯನ್ನು ಹಾಕ್ಕೊಟ್ಟಿರೋರೇ ಅವರು. ನನಗನ್ಸುತ್ತೆ ನಾವು ಯುವಶಕ್ತಿಯೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ನಾಗರಿಕರಿಗೆ ನೆರವಾಗಿ ಅವರಿಗೆ ಸಹಾಯ ಮಾಡಿದರೆ ತಮ್ಮ ಇಳಿ ವಯಸ್ಸು ಭಾರ ಆಗೋದಿಲ್ಲ ಅಲ್ವಾ? ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16ನೇ ತಾರೀಕು ರಾತ್ರಿ 8:15 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸಾತಿಯಾ ಚಿತ್ರದ್ದು. ಅದ್ನಾನ್ ಸಾಮಿ ಅವರು ಹಾಡಿರುವ ಈ ಗೀತೆಗೆ ಸಂಗೀತ ಎ ಆರ್ ರೆಹಮಾನ್ ಅವರದು.

0: ಆಕಾಶವಾಣಿ 90 ವರ್ಷಗಳನ್ನ ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21 ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845613368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನ ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21 ತಾರೀಕು ಬೆಳಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
2: ಹಾಯ್ ಪುಟಾಣಿಗಳೇ, ಮಕ್ಕಳ ಮಂಟಪದಲ್ಲಿ ಇದೇ ಶನಿವಾರ ಮಧ್ಯಾಹ್ನ 3:30 ಹಕ್ಕಿಗೂಡು ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
3: ಶಾಲೆ ಎಲ್ಲಿ ಅಂತ ನೋಡ್ತಾಳೆ, ಶಾಲೆ ಇಲ್ಲವೇ ಇಲ್ಲ ಅವಳದು. ಆಮೇಲೆ ಅಳಕ್ಕೆ ಶುರು ಮಾಡ್ತಾಳೆ, ನಂಗೆ ಶಾಲೆ ಎಲ್ಲಿ, ನನ್ನ ಶಾಲೆ ಎಲ್ಲಿ ಅಂತ. ಆವಾಗ ಅವರಮ್ಮ, ನಿನ್ನ ಶಾಲೆ ಯಾರೋ ಮಗು ಬೇಕು ಅಂತೂ ಮಾರ್ಬಿಟ್ಟೆ ಅಂತ ಹೇಳ್ತಾಳೆ.
2: ತಪ್ಪದೇ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ.
4: ಆಕಾಶವಾಣಿ ಮೈಸೂರು FM 100.6, ಸಮಯ 3:35. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ಬ್ಯಾಡ್ಲಮೂಡು ಗ್ರಾಮದ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗಸ್ವಾಮಿ ಹಾಡು.

0: జగదడియ నాథ నారాయణ ಏರು 80 ಕೋಟಿಗೆ ಹಳದು ಪಡಿಕೊಡುವಂತಹ ಹಾದಿನಾರಾಯಣ
1: ಹೌದು
0: ವೈಕುಂಠವನ್ನು ಬಿಟ್ಟು ಆ ಜಗದೊಡೆಯನಾದ ನಾರಾಯಣ
1: ಹೌದಪ್ಪ
0: ಅವರು

0: ಜಗದೊಡೆಯನಾದ ನಾರಾಯಣ
1: ಹೌದು
0: ಆ ಬೆಳೆ ಕಲ್ಲಿ ಬೆಟ್ಟದ ಮೇಲೆ ಬಂದು ನಿಂತುಕೊಂಡು
1: ಆಹಾ
0: ನಾಲ್ಕು ಮೂಲೆ ಎಂಟು ದಿಕ್ಕುಗಳನ್ನು ನೋಡ್ತಾ ಇದ್ರೆ
1: ಹೌದು
0: ನನಗೆ ವೇಗ್ಯವಾದ ಸ್ಥಳ.
1: ನಾಳೆ
0: ಈ ಬೆಟ್ಟದ ಮೇಲೆ ನಾನು ಎಣಿಸಿದಾಗ ಬೆಳಗಿರಂಗಪ್ಪನ ಬೆಟ್ಟ ಎಂಬುದಾಗಿ ನಾಮಕರಣ ಪಡ್ಕೊಳ್ಬೇಕು
1: ಹೌದು
0: ಅನ್ನತ್ತೇಳಿ ಜಗದೊಡೆಯನಾದ ನಾರಾಯಣ
1: ಆಹಾ
0: ನೌಲ್ಗರಿ ದ್ವಂದ್ವವನ್ನು ಹೆತ್ತುಕೊಂಡು ದುಂಬು ಧೂಳನೆಲ್ಲ ಹೊಡೆದು ಬಿಟ್ಟು
1: ಹೌದು
0: ಸಂಕೋಚಕ್ರ ಬೋನಾಶಿನ ಮಡಗಿಬಿಟ್ಟು ನಾರಾಯಣ ಅವರು ಜಗ ಜಗನೆ ಜಗ

0: ಯಾವಾಗ ಆ ಜಗದೊಡೆಯನಾದ ನಾರಾಯಣ
1: ಹೌದು
0: ಬುಗುಬುಗನೆ ಸಂಕನ ಸಬುತವನ್ನು ಮಾಡಿಕೊಂಡು
1: ಆಹಾ
0: ಜಗತ್ತದ ಲಾದನ್ನು ಮಾಡದಾಗಲಿ
1: ಹೌದು
0: ಆ ಬೆಟ್ಟದ ಮೇಲೆ ಯಾರು ವಾಸವಾಗಿದ್ರು
1: ಯಾರಪ್ಪ
0: ಬೊಂಬ ರಾಕ್ಷಸ ವಾಸವಾಗಿದ್ರಂತೆ
1: ಆಹಾ
0: ಆ ಬೆಟ್ಟದ ಮೇಲೆ ಬೊಂಬ ರಾಕ್ಷಸ ವಾಸವಾಗಿರುವಂತ ಟೇಮನಲ್ಲಿ
1: ಹೌದು
0: ಈ ಬೆಟ್ಟದ ಮೇಲೆ ಬಂದು
1: ಆ
0: ಈ ರೀತಿಯಾಗಿ ಸಂಕಿನ ಸಬುತ ಕೇಳ್ತಾ ಇದ್ದಲ್ಲ ಅಂತ ಹೇಳಿ
1: ಆಹಾ
0: ಆ ಜಗದೊಡೆಯನಾದ ನಾರಾಯಣನ ಮೇಲೆ ಯುದ್ಧ ಮಾಡದ ಸಲುವಾಗಿ
1: ಹೌದು
0: ಕತ್ತಿಯನ್ನು ಎತ್ತುಕೊಂಡು
1: ಆ
0: ಅವನು

0: ಬೊಂಬ ರಾಕ್ಷಸ
1: ಹೌದು
0: ನಾರಾಯಣನ ಮೇಲೆ ಹಿದ್ದ ಮಾಡಕ ಬರುವಂತಹ ಟೇಮನಲ್ಲಿ
1: ಆಹಾ
0: ಈ ಜಗದೊಡೆಯನಾದ ನಾರಾಯಣ
1: ಹೌದು
0: ಸಂಕೋಚಕ್ರವನ್ನು ಕೈರೆಡಿಕೊಂಡು ನಾರಾಯಣ

0: ಆ ಭಾಗಲಿಗ ಜಗದೊಡೆಯನಾದ ನಾರಾಯಣ
1: ಹೌದು
0: ಚಕ್ರ ಪ್ರಯೋಗವನ್ನು ಮಾಡಿದಾಗಲಿ ಆ ಬೊಮ್ಮ ರಾಕ್ಷಸನ ಶಿರವನ್ನು ಕತ್ತರಿಸಿ
1: ಹೌದು
0: ನಾರಾಯಣನ ಪಾದ ಮೇಲೆ ಬಂದು ಬಿದ್ದು ಬಿಡ್ತಂತೆ. ಜಗದೊಡೆಯ ನಾರಾಯಣ
1: ಹೌದು
0: ಸುಮಾರು ಕಾಲದಿಂದ ಈ ಬೆಟ್ಟದ ಮೇಲೆ ನಾನು ವಾಸವಾಗಿದ್ದಿ ಸ್ವಾಮಿ, ನನ್ನನ್ನು ಕಾಡು ಮಾಡಬೇಡಿ ಕಾಪಾಡಿ ತಂದೆ ಅಂತ ಹೇಳಿ
1: ಹೌದು
0: ಆ ಬೊಮ್ಮ ರಾಕ್ಷಸ ನಾರಾಯಣನ ಪಾದದ ಮೇಲೆ ಬಿದ್ದುಕೊಂಡು ಒದ್ದಾಡ್ತಾ ಆಯ್ತಂತೆ.
1: ಹೌದು
0: ಆ ವಾಗಲಿಗ ಜಗದೊಡೆಯನಾದ ನಾರಾಯಣ ಆ ರಾಕ್ಷಸನ ತಲೆ ಬುಡವನ್ನು ಎತ್ಕೊಂಡು
1: ಹೌದು
0: ಬೊಮ್ಮ ರಾಕ್ಷಸ ನಾಳೆ ಕಲಿಯುಗದಲ್ಲಿ ಯಾರು ನನಗೆ ಭಕ್ತರಾಗ್ತಿದ್ದಾರೆ, ಯಾರು ನನಗೆ ಶಿಷ್ಯರಾಗ್ತಾ ಇದ್ದಾರೆ, ಯಾರು ನನಗೆ ದಾಸನಾಗ್ತಿದ್ದಾರೆ ಅವರ ಮನೆಯಲ್ಲಿ
1: ಹೌದು
0: ನಿಮ್ಮ ತಲೆ ಬುಡ ಹೋಗಿ ಅವರೋ ಹರ್ಗ ಅಂತೆ.

0: ಬದಲಿಗಾ ಜಗದೊಡೆಯನಾದ ನಾರಾಯಣ.
1: ಹೌದು,
0: ಮಾಯಿ ಕೆಂಚರದಾರಿ ವಿಷ್ಣು ಪರಮಾತ್ಮ,
1: ಆಹಾ
0: ಹಾದಿ ನಾರಾಯಣ.
1: ಆಹಾ,
0: ಈ ಬೆಟ್ಟದ ಮೇಲೆ ನಾನು ವಾಸವಾಗಿ ಬಂದದಕ್ಕೋಸ್ಕರವಾಗಿ,
1: ಹೌದು,
0: ಭಕ್ತರನ್ನು ಪಡ್ಕೊಳ್ಬೇಕು ಅಂತೇಳಿ ಜಗದೊಡೆಯನಾದ ನಾರಾಯಣ.
1: ಆಹಾ
0: ಆದಿನಾರಾಯಣ,
1: ಹೌದೌದು,
0: ನಾನು ಸ್ನಾನ ಮಡಿ ಮಾಡಬೇಕು ಅಂತೇಳಿ ಆ ಜಗದೊಡೆಯನಾದ ನಾರಾಯಣ,
1: ಹೌದಪ್ಪ,
0: ಆ ಕರಿಕಲ್ಲೆಂಬ ಒಡ್ಡುಗಲ್ಲಿನ ಮೇಲೆ ನಿಂತುಕೊಂಡು ಆದಿ ನಾರಾಯಣ ಒಂದು ಕಲ್ಲನ್ನು ಎತ್ತಿ ಮಂತ್ರಿಸಿಕೊಂಡು ತೂದು ಬೀಸಿ ಹಾಕದಾಗಲಿ,
1: ಆಹಾ
0: ಆ ಕಲ್ಲು ಯಾವ ಜಾಗದಲ್ಲಿ ಹೋಗಿ ಬೀಳ್ತಾ ಇದೆ,
1: ಆ
0: ಜಾಗದಲ್ಲಿ ಒಂದು ಕೊಳ ಆಗಬೇಕು.
1: ಹೌದು,
0: ನಾಳೆ ಕಲಿಯುಗದಲ್ಲಿ ಕಲ್ಲಾಣಿ ಕೊಳ ಎಂಬುದಾಗಿ ನಮಗೆ ನಾಮಕರಣ ಆಗಬೇಕು ಅಂತೇಳಿ.

0: ಮಾಯಿ ಕೆಂಚರದಾರೇ ವಿಷ್ಣು ಪರಮಾತ್ಮ ಆದಿನಾರಾಯಣ.
1: ಹೌದು,
0: ಕಲ್ಲು ಮಂತ್ರಿಸಿ ಇಟ್ಟು ಥೂಲು ಬೀಸಾಕದಾಗ್ಲಿ
1: ಆಹಾ,
0: ಆ ಕಲ್ಲು ಬಿದ್ದಿರುವಂತ ಜಾಗದಲ್ಲಿ
1: ಹೌದು
0: ನಾಳೆ ಕಲ್ಲಾಣಿ ಕೊಳ ಎಂಬುದ ನಾಮಕರಣ ಆಗ್ಲಿ.
1: ಆಗ್ಲಿ,
0: ನನಗೆ ಪೂಜೆಗೆ ಬರುವಂತಹ ಭಕ್ತಾದಿಗಳೆಲ್ಲ
1: ಆ
0: ಕಲ್ಲಾಣಿ ಕೊಳದಲ್ಲಿ ಬಂದು ಸ್ನಾನ ಮಾಡಿಕೊಂಡು
1: ಆ
0: ಮೀನು ಮಡಿಯನ್ನು ಹುಟ್ಟುಕೊಂಡು
1: ಹೌದು
0: ನನಗೆ ಪೂಜಾ ಕೊಡಲಿ ಅಂತೇಳಿ
1: ಆ
0: ಆ ಜಗದೊಡೆಯನಾದ ನಾರಾಯಣ
1: ಹೌದಪ್ಪ
0: ಅವರಮ್ಮ

0: ಒಪ್ಪಿ ಹಿರಿಮೆಗೆ ಹೂವನ್ನು ತರುತ್ತಾ ಇದ್ದೀನಿ ಅಂತ ಹೇಳಿ ಆ ಜಗದೊಡೆಯನಾದ ನಾರಾಯಣ ಕೇಳ್ದಾಗ್ಲಿ,
1: ಹೌದು
0: ತೋಸಮ್ಮ ಬಾಳ ಕಿಲಾಡಿ, ಛೇ ಇವ್ರ ಅಪ್ಪನ ತಿನ್ನವನು, ಹಾಗಿಲ್ಲ ಹೀಗಿಲ್ಲ, ಮದುವೆ ಆದ ಕಾಲಕ್ಕಿಲ್ಲ,
1: ಇಲ್ಲ
0: ಶೋಭನ ಆದ ಕಾಲಕ್ಕಿಲ್ಲ,
1: ಹೌದು
0: ಈಗ ಹೂ ತರ್ತಾ ಇದ್ದೀನಿ ಅಂತ ಹೇಳ್ತಾವನಲ್ಲ ಇವನು ಮಾತಿಗೆ ನೀನು ಒಪ್ಪನ ಬೇಡ ಲಕ್ಷ್ಮೀ ದೇವಿ ಅಂತ ಹೇಳಿದಾಗ್ಲಿ, ಅಕ್ಕ ನಾಳೆ
1: ಹೌದು
0: ನಮ್ಮ ಹಣ್ಣಿಂದ್ರೆಲ್ಲ ಮುಡುಕದರ ಕೈಲಾಸಕ್ಕೆ ಬತ್ತಿದ್ದಾರೆ,
1: ಹೌದು
0: ಆ ಬರುವಂತ ಠೇಮ್ನಲ್ಲಿ ಅವರು ಮಡಿದ್ರ ಮಂಡೆ ತುಂಬಾ ಹೂ ಮುಡ್ಕ ಬಂದಾಗ ನಾವು ಬರಬರದೆ ಹೋದಾಗ ನಮ್ಮ ಮಂಡಲಿ ಹೂವಿಲ್ಲ ಅಂತಂದ್ರೆ ನಮ್ಮ ರಾಯರಿಗೆ ಮಾನ ಹೋಗ್ತಾ ಇದೆ
1: ಹೋಗ್ತಾ ಇದೆ
0: ಅಕ್ಕ.

0: ಭಗವಂತನಾದ ನಾರಾಯಣ ಮಡಿರ ಕೈನಲ್ಲಿ ಹಿಳ್ಳವನ್ನು ತಕ್ಕೊಂಡಾಗಲಿ,
1: ಹೌದು
0: ಗೆದ್ದೇನಂತೇಳಿ ಜಗದೊಡೆಯನಾದ ನಾರಾಯಣ ಹೋಗ್ತಾ ಇದ್ದೀನಿ ಹೇ ಲಕ್ಷ್ಮದೇವಿ ತೋಳ್ ಸಮ್ಮನತ್ತೇಳಿ
1: ಹೌದೌದು
0: ಜಗದೊಡೆಯನಾದ ನಾರಾಯಣ

0: ಮಡದಿರ ಕೈನಲ್ಲಿ ಇಳ್ಳವನ್ನು ತಕ್ಕೊಂಡು ಆದಿನಾರಾಯಣ.
1: ಹೌದವದು,
0: ನಾನು ಇವಾಗ
1: ಆ
0: ಸಾಲಗರ ಫೋಡ್ಗೆ ಹೋಗಬೇಕು
1: ಹೋಗಬೇಕು
0: ಆ ಬೊಮ್ಮೇಗೌಡನ ಫೋಡ್ಗೆ ಹೋಗಬೇಕು ಅಂತೇಳಿ
1: ಆ
0: ಜಗದೊಡೆಯನಾದ ನಾರಾಯಣ.
1: ಹೌದಪ್ಪ,
0: ಮೀದು ಮಡಿಯನ್ನು ಉಟ್ಕೊಂಡು
1: ಆ
0: ನಾಮ ಸಾವೆಯನ್ನು ಮಾಡಿಕೊಂಡು.
1: ಹೌದು,
0: ಜಗದೊಡೆಯನಾದ ನಾರಾಯಣ.
1: ಹೌದೌದು,
0: ಅವರು ಮುಳು ಮುಳುಗೆ

0: ವಾಗಲಿಗ ಜಗದೊಡೆಯನಾದ ನಾರಾಯಣ.
1: ಹೌದು,
0: ಸ್ನಾನ ಮಡಿಗಳನ್ನು ಮಾಡಿಕೊಂಡು ಹಾದಿ ನಾರಾಯಣ.
1: ಹೌದೌದು,
0: ನಾನು ನಾಮದ ಸೇವೆ ಮಾಡಿಕೊಳ್ಬೇಕು ಅಂತೇಳಿ ಹಾದಿ ನಾರಾಯಣ ಜಗದೊಡೆಯನಾದ ನಾರಾಯಣ.

0: ಕೊಡಿಯ ನಾದ ನಾರಾಯಣ ಮಾಯಿಕೆಂಚರದಾರೇ ವಿಷ್ಣು ಪರಮಾತ್ಮ ಹಾದಿ ನಾರಾಯಣ.
1: ಹೌದು,
0: ನಾಮದ ಸೇವೆಯನ್ನು ಮಾಡಿಕೊಂಡು
1: ಆ
0: ಬೊಮ್ಮೇಗೌಡನ ಪೋಡಗ ನಾನು ಭಿಕ್ಷಕ್ಕೆ ಹೋಗಬೇಕು ಅಂತೇಳಿ.
1: ಹೌದು,
0: ಬರುವಂತಹ ಟೇಮನಲ್ಲಿ ಜಗದೊಡೆಯನಾದ ನಾರಾಯಣ.
1: ಹೌದೌದು,
0: ಈ ಕಡೆ ಸ್ವಾಲಗರ ಬೊಮ್ಮೇಗೌಡನ ಮಕ್ಕಳು
1: ಆ
0: ಹಕ್ಕಾ ತಂಗರು 7 ಜನ ಸೇರ್ಕೊಂಡು
1: ಆಹಾ

0: ಅರಗಾಡಿ ಮೊರಗಾಡಿ
1: ಆ
0: ಚೆನ್ನಂಜಿ ಕುಂಬಿ ಕೇತು ಕಿರೇವಳಿ ಕುಸುಮಾಲ
1: ಹೌದು
0: ಯೋಳು ಜನ ಹೆಣ್ಣು ಮಕ್ಕ
1: ಆ
0: ಬೊಮ್ಮೇಗೌಡನ ಮಕ್ಕಳು.

0: ಹಾಗಲೀಗ
1: ಹೌದು
0: ಆ ಜಗದೊಡೆಯನಾದ ನಾರಾಯಣ
1: ಆಹಾ
0: ನಾಮದ ಸೇವೆಯನ್ನು ಮಾಡಿಕೊಂಡು
1: ಹೌದು
0: ಬರುವಂತ ಟೇಮನಲ್ಲಿ
1: ಆ
0: ಈ ಸ್ವಾಲಿಗರ ಬೊಮ್ಮೇಗೌಡನ ಮಕ್ಕಳು
1: ಆಹಾ
0: ಅಕ್ಕ ತಂಗರು ಯೋಜನ ಸೇರಿಕೊಂಡು
1: ಹೌದವದು
0: ಓಡಿಂದ ನೀರು ಬರುವಂತ ಟೇಮನಲ್ಲಿ
1: ಆ
0: ಕಣ್ಣಾರ ಕಂಡ್ಕೊಂಡಿದ್ದಾನೆ ಜಗದೊಡೆಯನಾದ ನಾರಾಯಣ
1: ಆಹಾ
0: ಮುಂದ ಬರವ ಬೇಕಿಲ್ಲ
1: ಹೌದು
0: ಹಿಂದ ಬರವ ಬೇಕಿಲ್ಲ
1: ಹೌದು
0: ಮಧ್ಯದಲ್ಲೇ ಬರುವಂತ ಚಿಕ್ಕೆಣ್ಣು ಆರಂಭ ಕುಸುಮಾಲನೇ

0: ಬರವ ಬೇಕಿಲ್ಲ, ಇಂದ ಬರವ ಬೇಕಿಲ್ಲ.
1: ಹೌದು,
0: ಮಧ್ಯದಲ್ಲಿ ಬರುವಂತ ರಂಬೆ ಕುಸುಮಾಲನೀಗ.
1: ಆಹಾ,
0: ನಾನು ಸದ್ಯ ಮೇಲ್ಗಿರಕ ತಕ್ಕೊಂಡು ಬರಬೇಕು.
1: ಹೌದು,
0: ಅನ್ನತ್ತೇಳಿ ಜಗದೊಡೆಯನಾದನ.

0: ಆ ಬಾಗಿಲಿಗ ಜಗದಡಿಯ ನಾರಾಯಣ.
1: ಹೌದು,
0: ಪಂಚ ಮಾಡಿಕೊಂಡು ಹಾದಿ ನಾರಾಯಣ, ನಾನು ಯಾವ ರೀತಿಯಾಗಿ ಹೋಗಬೇಕು ಅಂತ ಹೇಳಿ ಜಗದೊಡೆಯನಾದ ನಾರಾಯಣ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ಬ್ಯಾಡ್ಲಮೂಡು ಗ್ರಾಮದ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗಸ್ವಾಮಿ ಹಾಡನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಮಕ್ಕಳ ಮಂಟಪ ಹಕ್ಕಿಗೂಡು. ಪ್ರಸ್ತುತಿ ಬಿಜಿ ಕವಿತಾ.
2: ಪ್ರೀತಿಯ ಮಕ್ಕಳೇ, ಹಕ್ಕಿಗೂಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಆಟ ಆಟೋಟ, ನಂತರ ಹಣ್ಣು ಮತ್ತು ಆರೋಗ್ಯ, ಬಳಿಕ ಒಂದು ಸಮೂಹ ಗಾನ. ಕಾರ್ಯಕ್ರಮದ ಕಡೆಯದಾಗಿ ಒಂದು ಕಥೆಯನ್ನ ಕೇಳ್ತೀರಿ. ಹಾಕಿ ಕ್ರೀಡೆಯು ಭಾರತದ ರಾಷ್ಟ್ರೀಯ ಕ್ರೀಡೆಯಾಗಿದ್ದು 4,000 ವರ್ಷಗಳ ಹಿಂದಿನಿಂದಲೂ ಈ ಹಾಕಿ ಆಟವನ್ನು ಹೋಲುವಂತಹ ಆಟವನ್ನು ಆಡುತ್ತಿದ್ದರು. ಈ ಆಟಕ್ಕೆ ಪರ್ಷಿಯನ್ನರು ಪೋಲೋ ಎಂದು, ರೋಮನ್ನರು ಪಗನಾಶಿಯಾ ಎಂದು, ಐರ್ಲೆಂಡಿನಲ್ಲಿ ಹರ್ಲಿ ಎಂಬ ಹೆಸರಿನಿಂದ, ಸ್ಕಾಟ್ಲೆಂಡ್ನಲ್ಲಿ ರೆಂದಾ ಎಂದು, ಫ್ರಾನ್ಸ್ನಲ್ಲಿ ಹಕೆಟ್ ಎಂದು, ಇಂಗ್ಲೆಂಡಿನಲ್ಲಿ ಬ್ಯಾಂಡಿ ಎಂದು ಕರೆಯುತ್ತಿದ್ದರು. ಹಾಕಿ ಪದವು ಫ್ರೆಂಚ್ ಭಾಷೆಯಾದ ಹೂಕೆ ಎಂಬ ಹೆಸರಿನಿಂದ ಬಂದಿದೆ. 1938 ಇಂಗ್ಲೆಂಡಿನಲ್ಲಿ ಆಧುನಿಕ ಹಾಕಿ ಹುಟ್ಟಿಕೊಂಡಿತು. 1861 ಬ್ಲ್ಯಾಕ್ ಹೆಲ್ತ್ ಎಂಬ ಪ್ರಥಮ ಹಾಕಿ ಕ್ಲಬ್ ಪ್ರಾರಂಭವಾಯಿತು. ಭಾರತದಲ್ಲಿ 1885 ಬಾಕಿ ಕ್ಲಬ್ಗಳು ಕಲ್ಕತ್ತಾದಲ್ಲಿ ಪ್ರಾರಂಭವಾಯಿತು. 1925 ಸೆಪ್ಟೆಂಬರ್ 7 ಗ್ವಾಲಿಯರ್ನಲ್ಲಿ ಭಾರತೀಯ ಹಾಕಿ ಫೆಡರೇಷನ್ ಅನ್ನು ರಚಿಸಲಾಯಿತು. ಇದರ ಪ್ರಥಮ ಅಧ್ಯಕ್ಷ ಸ್ಥಾನವನ್ನು ಬ್ರೂಸ್ ಟರ್ನ್ ಬುಲ್ ಅವರು ವಹಿಸಿಕೊಂಡರು. ತದನಂತರ 1927 ಈ ಕಚೇರಿಯನ್ನು ಗ್ವಾಲಿಯರ್ನಿಂದ ದೆಹಲಿಗೆ ವರ್ಗಾಯಿಸಲಾಯಿತು. ಈ ಮುಂಚಿತವಾಗಿ ಹಾಕಿ ಕ್ರೀಡೆಯನ್ನು 1908 ಸುಮಾರಿಗೆ ಒಲಿಂಪಿಕ್ಸ್ ಕ್ರೀಡಾಪಟ್ಟಿಯಲ್ಲಿ ಸೇರಿಸಿದ್ದು ಭಾರತದ ಸಾಧನೆಯಾಗಿದೆ. ಹಾಕಿ ಸ್ಟಿಕ್ ಕಟ್ಟಿಗೆ ಅಥವಾ ಫೈಬರ್ನಿಂದ ಮಾಡಿರುತ್ತಾರೆ. ಇದು ಇಂಗ್ಲಿಷ್ನ ಜೆ ಅಕ್ಷರದ ಆಕಾರವನ್ನು ಹೋಲುತ್ತದೆ. ಇದರ ಮಧ್ಯಭಾಗವು 4 inches ಎತ್ತರವಿರಬೇಕು. ಹಾಗೆಯೇ ತೂಕವು 18-22 ounces ಇರುತ್ತದೆ. ಅದರಂತೆ ಪೂರ್ಣ ಸ್ಟಿಕ್ನ ವ್ಯಾಸವು 5.10 cm ಉಂಗುರದೊಳಗೆ ಹಾಯ್ದು ಬರುವಂತಿರಬೇಕು. ಆದರೆ ಮಹಿಳೆಯರಿಗೆ 5 cm ವ್ಯಾಸ ಇರಬೇಕಾಗುತ್ತದೆ. ಸ್ಟಿಕ್ನ ಪೂರ್ಣ ಉದ್ದವು 30-34 inches ಇರಬೇಕು. ಚೆಂಡು ಬಿಳಿ ಬಣ್ಣದ ಲೆದರ್ ಚೆಂಡು ಇರಬೇಕು. ಹಾಗೆ ತೂಕವು 156-63 grams ಇರುವುದಾಗಿದ್ದು ಸುತ್ತಳತೆ 22.4 cm 23.5 cm ಇರುವುದು ಒಂದು ನಿಯಮವಾಗಿದೆ. ಆಟದ ಮೈದಾನದ 4 corners 22.85 meters ಗೆರೆಯ ಹೊರಬದಿಗೆ 91 cm ಅಂತರದ ಮೇಲೆ ಧ್ವಜವನ್ನು ನೆಟ್ಟಿರಬೇಕು. ಈ ಧ್ವಜವು 1.22-1.52 meters ಎತ್ತರದ ಮೇಲೆ ಇರಬೇಕಾಗುತ್ತದೆ. ಒಂದು ತಂಡದಲ್ಲಿ ಆಟ ನಡೆದಾಗ 11 ಆಟಗಾರರು ಇರುತ್ತಾರೆ. ಹಾಗೆಯೇ 5 ಕಾಯ್ದಿಟ್ಟ ಆಟಗಾರರು ಇರಬೇಕಾಗುತ್ತದೆ. ಒಟ್ಟು ಅವಧಿ 70 ವಾಗಿದ್ದು ಒಂದೊಂದು ಅವಧಿ 35 ನಿಮಿಷದಂತೆ ಇರುತ್ತದೆ. ಈ ಮಧ್ಯೆ 5 ವಿಶ್ರಾಂತಿಯನ್ನು ಕೊಡಲಾಗುತ್ತದೆ. ಹಾಕಿ ಸ್ಟಿಕ್ನಿಂದ ಚೆಂಡನ್ನು ಉರುಳಿಸಿಕೊಂಡು ಹೋಗಿ ಎದುರಾಳಿ ತಂಡದ ಗೋಲು ಪೆಟ್ಟಿಗೆಯಲ್ಲಿ ತಳ್ಳಿ ಗೋಲು ಗಳಿಸಿ ಆಡುವ ಆಟ ಇದಾಗಿದೆ. ಗೋಲ್ ಕೀಪರ್ ಒಬ್ಬನನ್ನು ಬಿಟ್ಟರೆ ಯಾರೂ ಚೆಂಡನ್ನು ಒದೆಯುವಂತಿಲ್ಲ, ಕೈಯಿಂದ ಮುಟ್ಟುವಂತಿಲ್ಲ. ಸ್ಟಿಕ್ಕನ್ನು ಹೆಗಲಿನ ಮಟ್ಟಕ್ಕಿಂತ ಎತ್ತರದಲ್ಲಿ ಹಿಂದಕ್ಕಾಗಲಿ ಮುಂದಕ್ಕಾಗಲಿ ಬೀಸುವಂತಿಲ್ಲ. ಎದುರಾಳಿಯನ್ನು ಸ್ಟಿಕ್ನಿಂದ ಹಿಡಿಯುವುದು ಹಾಗೂ ಸ್ಟಿಕ್ನಿಂದ ಹೊಡೆಯುವುದು ಮಾಡುವ ಹಾಗಿಲ್ಲ. ಒಂದು ವೇಳೆ ಆಟಗಾರರು ತಪ್ಪು ಮಾಡಿದಾಗ ಎದುರಾಳಿ ತಂಡಕ್ಕೆ ಶಿಕ್ಷೆಯಾಗಿ ಎದುರಾಳಿ ತಂಡಕ್ಕೆ ಹಿಟ್ಗಳನ್ನು ಕೊಡಲಾಗುತ್ತದೆ. ತಪ್ಪು ಮಾಡಿದ ಸ್ಥಳದಿಂದ ಫ್ರೀ ಹಿಟ್ ತೆಗೆದುಕೊಳ್ಳಬೇಕು. ಚೆಂಡನ್ನು ಹೊಡೆಯಬೇಕು ಇಲ್ಲವೇ ನೆಲದ ಗುಂಟ ದೂಡಬೇಕು. ಫ್ರೀ ಹಿಟ್ ತೆಗೆದುಕೊಳ್ಳುವಾಗ ಉಳಿದ ಆಟಗಾರರೆಲ್ಲ ಚೆಂಡಿನಿಂದ 5 ಯಾರ್ಡ್ ದೂರದಲ್ಲಿ ಇರಬೇಕು. ಚೆಂಡು ಬದಿಯ ರೇಖೆಯನ್ನು ದಾಟಿ ಹೋದರೆ ದಾಟಲು ಕಾರಣವಾದ ಆಟಗಾರನ ವಿರುದ್ಧ ತಂಡದವರಿಗೆ ಹಿಟ್ಟಿನ್ ಸಿಗುವುದು. ಹಿಟ್ಟಿನ್ ಮಾಡುವ ತಂಡದ ಆಟಗಾರನು ಬದಿಯ ರೇಖೆಯ ಮೇಲೆ ಚೆಂಡನ್ನು ಇಟ್ಟು ಹಿಟ್ಟಿನ್ ತೆಗೆದುಕೊಳ್ಳಬೇಕು. ರಕ್ಷಣೆ ತಂಡದ ಆಟಗಾರನು ತನ್ನದೇ ಆದ ಗೋಲ ರೇಖೆಯ ಮೇಲೆ ಚೆಂಡನ್ನು ಕಳಿಸಿದರೆ ದಾಳಿಗಾರ ತಂಡಕ್ಕೆ ಕಾರ್ನರ್ ಸಿಗುವುದು. ಚೆಂಡು ಯಾವ ಬದಿ ಗೋಲ ರೇಖೆಯ ಮೇಲೆ ದಾಟಿ ಹೋಗುತ್ತದೆಯೋ ಅದೇ ಬದಿಯ ಮೂಲೆಯ ನಿಶಾನೆ ಹತ್ತಿರ 3 ಯಾರ್ಡ್ನಲ್ಲಿ ಫ್ರೀ ಹಿಟ್ಟನ್ನು ತೆಗೆದುಕೊಳ್ಳಬೇಕು. ದಾಳಿಗಾರನು ತನ್ನ ಇಚ್ಛೆಯಂತೆ ಒಂದು ಬದಿಯಿಂದ ಗೋಲ ಪೋಸ್ಟಿನ ಬದಿಯ 10 ಯಾರ್ಡ್ ಅಂತರದಲ್ಲಿರುವ ಗುರುತಿನ ಮೇಲೆ ಚೆಂಡನ್ನು ಇಟ್ಟು ಹೊಡೆಯಬೇಕು. ಉಳಿದ ದಾಳಿದಾರರು ಶೂಟಿಂಗ್ ಸರ್ಕಲ್ ಹೊರಗೆ ನಿಲ್ಲಬೇಕು. ದಾಳಿದಾರನು ಚೆಂಡನ್ನು ಹೊಡೆದ ನಂತರ ಉಳಿದ ದಾಳಿದಾರರು ಡಿಯನ್ನು ಪ್ರವೇಶಿಸಬೇಕು. ದಾಳಿದಾರನು ಒಮ್ಮೆ ಚೆಂಡನ್ನು ಹೊಡೆದ ನಂತರ ಮತ್ತೊಮ್ಮೆ ಬೇರೊಬ್ಬ ಆಟಗಾರನು ಆಡುವವರೆಗೂ ಮತ್ತೊಂದು ಬಾರಿ ಚೆಂಡನ್ನು ಆಡಲು ಬರುವುದಿಲ್ಲ. ರಕ್ಷಣೆ ಆಟಗಾರರು 5 ಯಾರ್ಡ್ಸ್ ಅಂತರದಲ್ಲಿ ಇರಬೇಕು. ರಕ್ಷಣೆ ಆಟಗಾರರಲ್ಲಿ ಗೋಲ್ ರಕ್ಷಕನನ್ನು ಒಳಗೊಂಡು 5 ಜನ ಆಟಗಾರರು ಗೋಲ ರೇಖೆಯಲ್ಲಿ ನಿಲ್ಲಬಹುದು. ಸಾಮಾನ್ಯ ನಿಯಮಗಳು: ಆಟಗಾರನು ನಿರೀಕ್ಷಕನು ಪರೀಕ್ಷಿಸಿದಂತೆ ಸ್ಟಿಕ್ನಿಂದಲೇ ಆಡಬೇಕು ಮತ್ತು ಸ್ಟಿಕ್ ಅನ್ನು ಬದಲಿಸಬೇಕಾದರೆ ಅವರ ಅನುಮತಿಯನ್ನು ಪಡೆಯಬೇಕು. ಆದರೆ ಫ್ರೀ ಹಿಟ್ ತೆಗೆದುಕೊಳ್ಳುವಾಗ ಸ್ಟಿಕ್ ಅನ್ನು ಬದಲಾಯಿಸಲು ಬರುವುದಿಲ್ಲ. ಆಟಗಾರನು ಅಪಾಯಕಾರಕ ಆಟವಾಡಿದರೆ ನಿರೀಕ್ಷಕರು ಅಂತಹ ಆಟಗಾರರಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಎಚ್ಚರಿಕೆ ಕೊಟ್ಟರೂ ಮತ್ತೆ ಅದೇ ತಪ್ಪನ್ನು ಮಾಡಿದರೆ ಆಟಗಾರನನ್ನು 5 ನಿಮಿಷ ಮೈದಾನದಿಂದ ಹೊರಗೆ ಹಾಕಬೇಕು. ಅವನ ಬದಲಿ ಆಟಗಾರನು ಕೂಡ ಆಡುವಂತಿಲ್ಲ. ಕಾರ್ನರ್, ಪೆನಾಲ್ಟಿ, ಕಾರ್ನರ್ ಸ್ಟ್ರೋಕ್ ಸಿಕ್ಕಾಗ ಆಟಗಾರನನ್ನು ಬದಲಾಯಿಸಲು ಬರುವುದಿಲ್ಲ. ಬದಲಿಸಬೇಕಾದರೆ ಆಟ ನಿಂತಾಗ ಅನುಮತಿ ಪಡೆದು ಬದಲಿಸಬೇಕು. 35 ನಿಮಿಷ ಮೊದಲ ಅವಧಿ ಮುಗಿದ ಮೇಲೆ ಆಯಾ ತಂಡಗಳು ಅಂಕಣವನ್ನು ಬದಲಾಯಿಸಬೇಕು. ಗೋಲರಕ್ಷಕನು ಚೆಂಡು ತನ್ನ ಸರ್ಕಲ್ನಲ್ಲಿ ಇದ್ದಾಗ ಮಾತ್ರ ಕಾಲಿನಿಂದ ಒದೆಯಬಹುದು. ಸರ್ಕಲ್ ಬಿಟ್ಟು ಹೊರಗೆ ಬಂದರೆ ಉಳಿದ ಆಟಗಾರರಂತೆ ಸ್ಟಿಕ್ನಿಂದ ಆಡಬೇಕು. ಗೋಲ್ ಕೀಪರ್ ಒಬ್ಬನನ್ನು ಬಿಟ್ಟರೆ ಯಾರೂ ಚೆಂಡನ್ನು ಒದೆಯುವಂತಿಲ್ಲ ಮತ್ತು ಕೈಯಿಂದ ಮುಟ್ಟುವಂತಿಲ್ಲ. ಇಬ್ಬರು ಅಂಪೈರರು ಪಂದ್ಯವನ್ನು ನಿಯಂತ್ರಿಸುತ್ತಾರೆ ಮತ್ತು ನಿಯಮಗಳನ್ನು ಅನ್ವಯಿಸುತ್ತಾರೆ. ಅವರೇ ಪಂದ್ಯದ ಸಮಗ್ರ ನಿರ್ಣಾಯಕರು. ಒಳ್ಳೆಯ ಆಟವನ್ನು ನಿರ್ಣಯಿಸುತ್ತಾರೆ. ಪರ್ಯಾಯ ಆಟಗಾರರ ಬದಲಾವಣೆಗಳನ್ನು ನಿರೀಕ್ಷಿಸುತ್ತಿರಬೇಕು ಹಾಗೂ ನಿಯಂತ್ರಿಸಬೇಕು. ಅಂಪೈರ್ಗಳ ನಿರ್ಣಯದ ಅಡಿಯಲ್ಲಿ ಕ್ರೀಡೆಯನ್ನು ತಾತ್ಕಾಲಿಕವಾಗಿ ಅಥವಾ ಸಂಪೂರ್ಣವಾಗಿ ತಡೆಹಿಡಿಯುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಹಾಗೂ ಆಟಗಾರರಿಗೆ ಹಳದಿ, ನೀಲಿ ಮತ್ತು ಕೆಂಪು ಕಾರ್ಡುಗಳನ್ನು ತೋರಿಸುವ ಅಧಿಕಾರವನ್ನು ಕೂಡ ಅಂಪೈರ್ಗಳು ಹೊಂದಿರುತ್ತಾರೆ. ತಮ್ಮ ಅರ್ಧಕ್ಷೇತ್ರದಲ್ಲಿನ ನಿರ್ಣಯಗಳಿಗೆ ಅವರೇ ಸಂಪೂರ್ಣ ಜವಾಬ್ದಾರರು ಮತ್ತು ಪಂದ್ಯದ ಉದ್ದಕ್ಕೂ ಕ್ಷೇತ್ರವನ್ನು ಬದಲಾಯಿಸದಂತೆ ಮುಂದುವರಿಯುತ್ತದೆ. ಸಂಪೂರ್ಣ ಅಥವಾ ವೇಳೆಯವರೆಗೆ ಆಡಲಾಯಿತು ಎಂಬುದನ್ನು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ನಿರ್ಣಾಯಕನು ಹೊಂದಿರುತ್ತಾನೆ ಮತ್ತು ಮೊದಲು ಅರ್ಧ ಪಂದ್ಯದ ಕೊನೆಯನ್ನು ಸೂಚಿಸುವ ಮತ್ತು ಪಂದ್ಯದ ಕೊನೆಯನ್ನು ಸೂಚಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾನೆ. ತಂಡಗಳು ಗಳಿಸಿದ ಗೋಲ್ ದಾಖಲೆಗಳು ಮತ್ತು ಎಚ್ಚರಿಕೆಗಳು ಸೆಷನ್ಗಳನ್ನು ಕುರಿತ ಲಿಖಿತ ದಾಖಲೆಯನ್ನು ಮಾಡುವ ಜವಾಬ್ದಾರಿಯನ್ನು ಹೊಂದಿರುತ್ತಾನೆ. ಪಂದ್ಯ ನಡೆದಾಗ ಅಥವಾ ಪಂದ್ಯಾರ್ಧದ ಅವಧಿಯಲ್ಲಿ ತರಬೇತುದಾರನು ತರಬೇತಿ ಅಥವಾ ಸೂಚನೆಗಳನ್ನು ನೀಡುವುದನ್ನು ಬಹಿಷ್ಕರಿಸಬೇಕು. ಅಂಪೈರ್ಗಳು ಸೀಟಿ ಊದುವ ಸಂದರ್ಭಗಳು: ಪ್ರತಿ ಪಂದ್ಯಾರ್ಧದ ಆರಂಭ ಹಾಗೂ ಅಂತ್ಯದ ಸಂದರ್ಭದಲ್ಲಿ ಸೀಟಿಯನ್ನು ಊದಬೇಕು. ಪೆನಾಲ್ಟಿಯನ್ನು ಕೊಡುವಾಗ ಪೆನಾಲ್ಟಿ ಸ್ಟ್ರೋಕಿನ ಆರಂಭ ಮತ್ತು ಅಂತ್ಯದ ಸಂದರ್ಭದಲ್ಲಿ ಮೈದಾನದಿಂದ ಸಂಪೂರ್ಣವಾಗಿ ಚೆಂಡನ್ನು ಹೊರಗೆ ತಳ್ಳಿದ ಸಂದರ್ಭವನ್ನು ಸೂಚಿಸಲು

ಗೋಲನ್ನು ಸಂಕೇತಿಸಲು, ಗೋಲನ್ನು ಗಳಿಸಿದಾಗ ನಂತರ ಪಂದ್ಯವನ್ನು ಪುನಃ ಆರಂಭಿಸುವಾಗ ನೀಡಬೇಕು. ಪೆನಾಲ್ಟಿ ಸ್ಟ್ರೋಕ್ನ ನಂತರದಲ್ಲಿ ಗೋಲ್ ಸ್ಕೋರ್ ಆಗಿದ್ದರೆ ಅಥವಾ ಅವಾರ್ಡ್ ಆಗಿದ್ದರೆ ಆ ನಂತರ ಪಂದ್ಯವನ್ನು ಪುನಃ ಆರಂಭಿಸುವಾಗ ಸೀಟಿಯನ್ನು ಊದಬೇಕು. ಯಾವುದೋ ಕಾರಣಕ್ಕಾಗಿ ಆಟವು ನಿಂತಾಗ ಮತ್ತು ಮರಳಿ ಪಂದ್ಯವನ್ನು ಪುನಃ ಆರಂಭಿಸಲು ಸೀಟಿಯನ್ನು ಊದಬೇಕು. ಗಮನಿಸಬೇಕಾದ ಅಂಶಗಳು: ಭಾರತದ ಹಾಕಿ ತಂಡದ ಮೊತ್ತ ಮೊದಲ ಕನ್ನಡ ನಾಯಕ ಎಂಪಿ ಗಣೇಶ್, ಹಾಕಿಯ ಮಾಂತ್ರಿಕ ಧ್ಯಾನ್ ಚಂದ್. ಅಖಿಲ ಭಾರತೀಯ ಹಾಕಿ ಫೆಡರೇಷನ್ ಆರಂಭವಾದದ್ದು 1925 ಬೆಂಗಳೂರಿನಲ್ಲಿ. ಸ್ಕಾಟ್ಲೆಂಡ್ ಜನರು ಆಡುವ ಹಾಕಿ ಆಟದ ಹೆಸರು ಶಿಂಟಿ. ಹಾಕಿ ಆಟದ ನಿಯಮಗಳನ್ನು ನಿಯೋಜಿಸಿದವರು ಲಂಡನ್ನಿನ ಹಾಕಿ ಕ್ಲಬ್ನವರು. ಇಂಗ್ಲೆಂಡಿನಲ್ಲಿ ಮಹಿಳಾ ಹಾಕಿ ಅಸೋಸಿಯೇಷನ್ ಸ್ಥಾಪನೆಗೊಂಡದ್ದು 1895. ಐಸ್ ಹಾಕಿಯನ್ನು ಕೆನಡಾ, ಸ್ಕಾಂಡಿಸಿವಿಯಾ ಮತ್ತು ಹಿಮ ಬೀಳುವ ಪ್ರದೇಶಗಳಲ್ಲಿ ಐಸ್ ಹಾಕಿಯನ್ನು ಆಡುತ್ತಾರೆ. ಭಾರತ ಪ್ರಥಮ ಬಾರಿಗೆ ಏಷ್ಯನ್ ಹಾಕಿ ಚಿನ್ನವನ್ನು ಗೆದ್ದ ವರ್ಷ 1966. 1995-96 ಸಾಲಿನಲ್ಲಿ ಪಂಜಾಬ್ ರಾಜ್ಯ ಹಾಕಿ ವರ್ಷ ಎಂದು ಘೋಷಿಸಿದೆ. ಕ್ರಿಕೆಟ್ ಮತ್ತು ಹಾಕಿ ಎರಡರಲ್ಲೂ ತೊಡಗಿಸಿಕೊಂಡಿರುವ ಆಸ್ಟ್ರೇಲಿಯಾದ ಆಟಗಾರ ರಿಕ್ ಚಾರ್ಲ್ಸ್ ವರ್ತ್. ಅರ್ಜುನ ಪ್ರಶಸ್ತಿಯನ್ನು ಪಡೆದ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಹಾಕಿ ಪಟು ಎಲ್ವಿರಾ ಬ್ರಿಟ್ಟೋ. ಭಾರತ ಹಾಕಿ ತಂಡದ ಮೊದಲ ಒಲಿಂಪಿಕ್ ಚಿನ್ನವನ್ನು ಧ್ಯಾನ್ ಚಂದ್ ನಾಯಕತ್ವದಲ್ಲಿ ಗೆದ್ದುಕೊಂಡಿತು. ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಬರೆದ ಪುಸ್ತಕದ ಹೆಸರು ದಿ ಗೋಲ್. ಒಲಿಂಪಿಕ್ಸ್ನಲ್ಲಿ ಹಾಕಿ ಮೊದಲು ಪರಿಚಯಿಸಿದ ವರ್ಷ 1908. ಕರ್ನಾಟಕದ ಹಾಕಿ ತವರು ಎಂದು ಕರೆಯಲ್ಪಡುವ ಸ್ಥಳ ಕೊಡಗು. ಇದುವರೆಗೆ ಆಟ ಆಟೋಟದಲ್ಲಿ ಹಾಕಿ ಆಟದ ಪರಿಚಯವನ್ನು ಮಾಡಿಕೊಂಡ್ರಿ. ಈಗ ಹಣ್ಣು ಮತ್ತು ಆರೋಗ್ಯದಲ್ಲಿ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕಲ್ಲಂಗಡಿ ಹಣ್ಣು ಶುದ್ಧವಾದ ಬೇಸಿಗೆಯ ಬೆಳೆ. ಇದರ ಬೇಸಾಯಕ್ಕೆ ಹೆಚ್ಚು ಉಷ್ಣತೆ ಮತ್ತು ಒಣ ಹವಾಗುಣ ಅಗತ್ಯ. ತಂಪಾದ ಹವಾಗುಣದಲ್ಲಿ ಬಿತ್ತಿದ ಬೀಜಗಳು ಮೊಳೆಯುವ ಸಂಖ್ಯೆ ಕೂಡ ಕಡಿಮೆ, ಅದಲ್ಲದೆ ಇಳುವರಿಯೂ ಕಡಿಮೆ. ಒಣ ಹವಾಗುಣದಲ್ಲಿ ಬೆಳೆದ ಹಣ್ಣು ತಂಪಾದ ಹವಾಗುಣದಲ್ಲಿ ಬೆಳೆದ ಹಣ್ಣಿಗಿಂತಲೂ ಹೆಚ್ಚು ಸಿಹಿಯಾಗಿರುತ್ತದೆ. ಬೇಸಿಗೆಯಲ್ಲಿ ಸಿಗುವ ಅತ್ಯಂತ ರುಚಿಕರವಾದ ಹಣ್ಣು ಕಲ್ಲಂಗಡಿ. ಇದರ ರಸ ಬಹಳ ತಂಪುಗೊಳಿಸುವ ಹಾಗೂ ಚೇತೋಹಾರಿಯಾದ ಪಾನೀಯವೆಂದು ಹೆಸರಾಗಿದೆ. ರಾಜಸ್ಥಾನದ ಕೆಲವೆಡೆಗಳಲ್ಲಿ ಇದರ ಕಾಯಿಗಳನ್ನು ತರಕಾರಿಯಾಗಿಯೂ ಕೂಡ ಉಪಯೋಗಿಸುವುದುಂಟು. ಸಿಹಿ ತಿಂಡಿ ಮಾಡಲು ಉಪ್ಪಿನಕಾಯಿಯಾಗಿ ಇದನ್ನು ಬಳಸುವ ರೂಢಿ ಇದೆ. ಕಲ್ಲಂಗಡಿ ಹಣ್ಣು ಹಲವಾರು ಪೌಷ್ಟಿಕಾಂಶಗಳಿಂದ ಕೂಡಿದೆ. ಇದರ ಸಿಪ್ಪೆಯನ್ನು ಉಪ್ಪಿನಕಾಯಿ ಮಾಡಲು ಉಪಯೋಗಿಸುತ್ತಾರೆ. ಈ ಹಣ್ಣಿನ ವಿಶೇಷಗಳೆಂದರೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ದೇಹದಲ್ಲಿರುವ ಉರಿಯನ್ನು ಕಡಿಮೆಗೊಳಿಸುತ್ತದೆ. ಕಿಡ್ನಿಯನ್ನು ಆರೋಗ್ಯವಾಗಿಡುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಾನಸಿಕ ಸ್ಥಿತಿಯನ್ನು ಕೂಡ ಸಮತೋಲನದಲ್ಲಿ ಇಡಲು ಇದು ಸಹಕಾರಿ. ಕಲ್ಲಂಗಡಿ ಹಣ್ಣಿನ ಸೇವನೆಯಿಂದ ಮೂತ್ರ ಸಮಸ್ಯೆ ನೀಗುತ್ತದೆ. ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ. ಕೊಬ್ಬಿನ ಅಂಶವನ್ನು ಕೂಡ ಕಡಿಮೆ ಮಾಡುತ್ತದೆ ಈ ಹಣ್ಣು. ಅಸ್ತಮಾ ರೋಗಿಗಳಿಗೆ ಪ್ರಯೋಜನಕಾರಿ. ಹಲ್ಲು ಮತ್ತು ವಸಡುಗಳ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ದೇಹಕ್ಕೆ ಅವಶ್ಯವಾದ ನೀರಿನಂಶ ಸಿಗುತ್ತದೆ. ಮೂಳೆ ಮತ್ತು ಸ್ನಾಯುಗಳು ಬಲಗೊಳ್ಳುತ್ತದೆ. ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ವ್ಯಾಯಾಮದ ನಂತರ ಉಂಟಾಗುವ ಮೂಳೆ ನೋವು ಈ ಹಣ್ಣಿನ ಸೇವನೆಯಿಂದ ನಿವಾರಣೆಯಾಗುತ್ತದೆ. ಕಲ್ಲಂಗಡಿ ಸೌಂದರ್ಯವರ್ಧಕ. ಇದರ ಸೇವನೆಯಿಂದ ಸುಕ್ಕು ನಿಯಂತ್ರಣಕ್ಕೆ ಬಂದು ಮುಖದ ಕಾಂತಿ ಹೆಚ್ಚುತ್ತದೆ. ಬೇಸಿಗೆಯಲ್ಲಿ ಚರ್ಮ ಒಣಗುವುದನ್ನು ಕೂಡ ಕಡಿಮೆ ಮಾಡುತ್ತದೆ. ಕಲ್ಲಂಗಡಿ ಹಣ್ಣನ್ನು ಅತಿಯಾಗಿ ತಿಂದರೆ ವಾಂತಿ, ಭೇದಿ, ವಾಕರಿಕೆ, ಅನಿಲ ಉತ್ಪತ್ತಿ, ಅಜೀರ್ಣಕ್ಕೆ ಕಾರಣವಾಗುತ್ತದೆ. ಪೊಟ್ಯಾಸಿಯಂ ಅಂಶ ಅಧಿಕವಾಗಿರುವ ಕಾರಣ ಹೃದಯ ಬಡಿತ ಏರಿಳಿತದಂತಹ ತೊಂದರೆಗೆ ದಾರಿ ಮಾಡಿಕೊಡುತ್ತದೆ. ಕ್ಯಾರೆಟ್, ಸೌತೆಕಾಯಿ ಅಲರ್ಜಿ ಇದ್ದವರಿಗೆ ಕಲ್ಲಂಗಡಿ ಹಣ್ಣು ಆಗುವುದಿಲ್ಲ. 159 kg ತೂಕದ ಕಲ್ಲಂಗಡಿ ವಿಶ್ವದ ಅತಿದೊಡ್ಡ ಕಲ್ಲಂಗಡಿ ಎಂದು ಗಿನ್ನಿಸ್ ದಾಖಲೆ ಸೇರಿದೆ. 2013 ಅಮೆರಿಕದ ಟೆನಿಸಿನ್ ಎಂಬಲ್ಲಿ ಇದನ್ನು ಬೆಳೆಯಲಾಗಿದೆ. ಕಲ್ಲಂಗಡಿ ಹಣ್ಣಿನ ವೈಜ್ಞಾನಿಕ ಹೆಸರು ಸಿಟ್ರುಲಸ್ ಲನಾಟನಸ್.

0: ಕಾರ್ಯಕ್ರಮದ ಕಡೆಯದಾಗಿ ನಿವೃತ್ತ ಶಿಕ್ಷಕಿಯಾದ ರೀನಾ ಕೆಎನ್ ಹೇಳಿರುವ ಒಂದು ಕತೆ ಆಲಿಸೋಣ.
1: ನಮಸ್ಕಾರ, ನಾನು ರೀನಾ. ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಕಾಯ್ತಾ ಇದ್ದೀರಾ ಕತೆ ಕೇಳೋಕ್ಕೋಸ್ಕರ ಅಲ್ವಾ? ಅಜ್ಜಿ ಕೈ ತಿನ್ನೋವಾಗ, ತಾತ ಮಲಗಿಸೋವಾಗ, ಇಲ್ಲ ಅಮ್ಮ ಹೊರಗಡೆ ಕರ್ಕೊಂಡು ಹೋಗೋವಾಗ, ಎಲ್ಲ ಸಮಯದಲ್ಲೂ ಕತೆ ಕೇಳಿ ಕೇಳಿ ಅಭ್ಯಾಸ ಆಗಿರುತ್ತೆ. ಈಗ ರೇಡಿಯೋದಲ್ಲಿ ಏನು ಕತೆ ಬರುತ್ತಪ್ಪ ಅಂತ ಕೇಳೋ ಟೈಮ್ ಅಲ್ವಾ? ಹಾಗಾಗಿ ನಾನು ನಿಮಗೋಸ್ಕರ ಕತೆ ಹೇಳಕ್ಕೆ ಬಂದಿದ್ದೀನಿ. ನಾನು ಇವತ್ತು ನಿಮಗೋಸ್ಕರ ಕತೆ ಹೇಳ್ತಾ ಇರೋದು ಬೊಂಬೆ ಮಾಡುವ ಹುಡುಗಿ ಅನ್ನುವಂಥ ಕತೆ. ಈ ಬೊಂಬೆ ಮಾಡುವ ಹುಡುಗಿ ಅನ್ನೋ ಕತೆ ನೀವು ಸುಮಾರು ಸಲ ರಸ್ತೆನಲ್ಲಿ ಹೋಗೋವಾಗ ಈ ಥರ ಮಕ್ಕಳನ್ನು ಗಮನಿಸಿರ್ತೀರ. ಫುಟ್ಪಾತಲ್ಲಿ ಓಡಾಡೋವಾಗ ಎಷ್ಟೋ ಸಲ ಮಣ್ಣಿನ ಗೊಂಬೆಗಳನ್ನೆಲ್ಲ ಮಾರ್ತಾ ಇರ್ತಾರೆ. ಕೃಷ್ಣರಾಧ ಆಗಿರ್ಬೋದು, ಆನೆಗೊಂಬೆ ಆಗಿರ್ಬೋದು, ಗಣೇಶ ಗೊಂಬೆ ಆಗಿರ್ಬೋದು, ಎಷ್ಟೊಂದು ಥರ ಗೊಂಬೆಗಳನ್ನು ಮಣ್ಣಲ್ಲಿ ಮಾಡಿ ಆ ಗೊಂಬೆಗಳನ್ನು ಮಾರಾಟ ಮಾಡೋದು ಅಭ್ಯಾಸ ಆಗಿರುತ್ತೆ ಎಷ್ಟೋ ಜನರಿಗೆ. ಅಂಥವ್ರನ್ನ ನೋಡಿರ್ತೀರ ಫುಟ್ಪಾತಲ್ಲಿ ಓಡಾಡೋವಾಗ. ಫುಟ್ಪಾತ್ನ ಕನ್ನಡದಲ್ಲಿ ಏನಂತಾರೆ, ಪಾದಚಾರಿಗಳು ಓಡಾಡುವಂಥ ಜಾಗ. ಆ ಜಾಗದಲ್ಲಿ ಎಷ್ಟೋ ಸಲ ಒಂದು ದೊಡ್ಡ ದೊಡ್ಡ ಪೈಪುಗಳೆಲ್ಲ ಇಟ್ಟಿರ್ತಾರೆ. ಆ ದೊಡ್ಡ ದೊಡ್ಡ ಪೈಪನ್ನೇ ತಮ್ಮ ಮನೆಯಾಗಿ ಮಾಡಿಕೊಂಡು ವಾಸ ಮಾಡುವಂಥ ತುಂಬ ಜನ ಇರ್ತಾರೆ. ಅಥವಾ ಟೆಂಟ್ ಕಟ್ಕೊಂಡು ರಸ್ತೆ ಬದಿನಲ್ಲಿ ವಾಸ ಮಾಡ್ತಾ ಅಲ್ಲೇ ತಮ್ಮ ಬೊಂಬೆಗಳನ್ನು ತಯಾರು ಮಾಡಿ ಆ ಬೊಂಬೆಯನ್ನು ಮಾರಾಟ ಮಾಡೋವಂಥವ್ರನ್ನ ನೋಡಿರ್ತೀರ. ಆ ಥರ ಮಾರಾಟ ಮಾಡೋವಂಥ ಒಂದು ಹುಡುಗಿಯ ಕತೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ ಹುಡುಗಿಯ ಹೆಸರು ಸುಮತಿ ಅಂತ. ಅವಳು ಚಿಕ್ಕ ಹುಡುಗಿ. ಇನ್ನು ಅವರ ಅಮ್ಮನ ಜೊತೆ ಮಣ್ಣನ್ನು ಕಲಸಿ ಬೊಂಬೆ ಮಾಡೋದು ಅವಳ ಅಭ್ಯಾಸ. ಅವರಮ್ಮ ದಿನಾ ಅವಳಿಗೆ ಬೊಂಬೆ ಮಾಡುವ ರೀತಿ, ಆ ಬಣ್ಣ ಬಳಿಯುವ ರೀತಿ ಎಲ್ಲ ಹೇಳ್ಕೊಟ್ಟಿರ್ತಾರೆ. ದಿನಾ ಅಮ್ಮನಿಗೆ ಸಹಾಯ ಮಾಡೋದು, ಮಣ್ಣನ್ನು ಕಲಸೋದು, ಬೇರೆ ಬೇರೆ ರೀತಿಯ ಆಕೃತಿ ಮಾಡೋದು, ಅದಕ್ಕೆ ಬಣ್ಣ ಬಳಿದು ಬಿಸಿಲಿಗೆ ಇಟ್ಟು ಒಣಗಿಸೋದು, ಆಮೇಲೆ ಸಂಜೆ ಹೊತ್ತು ಅದನ್ನು ಮಾರಾಟ ಮಾಡೋದು, ಬಂದ ದುಡ್ಡಲ್ಲಿ ಅವರ ಜೀವನ. ಸುಮತಿಯ ಅಮ್ಮ ಏನು ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ಸಿಗಲಿ, ಮಗಳಿಗೋಸ್ಕರ ಒಳ್ಳೊಳ್ಳೆ ಬಟ್ಟೆನೋ ಏನಾದರೂ ಕೊಡ್ಸೋಣ, ಅಥವಾ ನಾವು ಇನ್ನೊಂಚೂರು ಚೆನ್ನಾಗಿರೋ ಮನೆಯಲ್ಲಿ ಇರೋಣ ಅನ್ನೋ ಆಸೆಗೋ ಮೇಲೆ ಬರಬೇಕು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತಲ್ವಾ. ಅದಕ್ಕೋಸ್ಕರ ಅವಳೇನು ಮಾಡ್ತಾಳೆ, ಸುಮತಿಯ ಅಮ್ಮ ಅವರು ಪೈಪ್ ಎಲ್ಲಿ ವಾಸ ಮಾಡ್ತಾ ಇರ್ತಾರೋ ಅದರ ಎದುರುಗಡೆಯಲ್ಲಿ ಒಂದು ಮನೆ ಇರುತ್ತೆ. ಗೀತಾ ಅನ್ನೋ ಹುಡುಗಿ ಇರ್ತಾಳೆ, ಸುಮತಿಯ ವಯಸ್ಸಿನ ಹುಡುಗಿ. ಆ ಹುಡುಗಿಯ ಮನೆಯಲ್ಲಿ ಈ ಸುಮತಿಯ ಅಮ್ಮ ಮನೆ ಕೆಲಸಕ್ಕೆ ಅಂತ ಸೇರ್ಕೋತಾಳೆ. ಗಿಡಗಳಿಗೆ ನೀರು ಹಾಕೋದು, ಬಾಗಿಲಿಗೆ ನೀರು ಹಾಕೋದು, ರಂಗೋಲೆ ಹಾಕೋದು, ಅವ್ರ ಮನೆಯ ಕೆಲಸಗಳನ್ನು ಮಾಡಿಕೊಟ್ಟು ಬರೋದು. ಆ ಗೀತನ ಕೆಲವು ಅಂಗಿಗಳನ್ನು ಅಥವಾ ಫ್ರಾಕನ್ನು ಸುಮತಿಗೆ ಕೊಡ್ತಾ ಇರ್ತಾರೆ ಗೀತಳ ಅಮ್ಮ. ಅದನ್ನು ಹಾಕ್ಕೊಳ್ಳೋದು, ಖುಷಿ ಪಡೋದು ಸುಮತಿಯ ಕೆಲಸ. ಸುಮತಿಗೆ ಹೊಸ ಬಟ್ಟೆ ಹಾಕ್ಕೊಂಡೇ ಅಭ್ಯಾಸ ಇಲ್ಲ. ಅವಳು ಪಾಪ ಗೀತಾ ಯಾವ ಬಟ್ಟೆ ಕೊಟ್ಟಿರ್ತಾರೋ ಆ ಬಟ್ಟೆನೇ ಹಾಕ್ಕೊಂಡು ಅವ್ರ ಅಮ್ಮನ ಜೊತೆ ಕೆಲಸ ಮಾಡಿಕೊಂಡು ಇರ್ತಾಳೆ. ಒಂದು ದಿವಸ ಸುಮತಿಗೆ ಆ ಗೀತಾ ತನ್ನ ಸಮವಸ್ತ್ರ ಕೊಡ್ತಾಳೆ. ಸಮವಸ್ತ್ರ ಅಂದರೆ ಯೂನಿಫಾರ್ಮ್. ಅವಳ ಯೂನಿಫಾರ್ಮು ಮುಂದಿನ ತರಗತಿಗೆ ಹೋಗೋವಾಗ ಅವಳಿಗೆ ಚಿಕ್ಕದಾಗ್ತಾ ಹೋಗುತ್ತೋ ಅಥವಾ ಬೇರೆ ಬಣ್ಣದ ಯೂನಿಫಾರ್ಮ್ ಬರುವ ವರ್ಷದಿಂದ ಇದೆಯೋ ಏನೋ, ಹಾಗಾಗಿ ಹಳೆಯ ಯೂನಿಫಾರ್ಮ್ ಏನಿದೆ ಅದನ್ನು ಸುಮತಿಗೆ ಕೊಟ್ಟಾಗ ಸುಮತಿ ಅದನ್ನು ಹಾಕ್ಕೊಂಡು ಅವಳದ್ದೇ ಮನೆ ಅಂತ ಏನಿದೆ ಆ ಪೈಪ್ ಒಳಗಡೆ ಹೋಗಿ ಕೂತ್ಕೊಂಡು ತನ್ನ ಚಿಕ್ಕ ಕನ್ನಡಿಯಲ್ಲಿ ಹೇಗೆ ಕಾಣಿಸ್ತೀನಿ ಅಂತ ನೋಡ್ಕೋತಾಳೆ. ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ ಈ ಸಮವಸ್ತ್ರ ಹಾಕ್ಕೊಂಡು, ಅಮ್ಮ ನಾನು ನಾಳೆಯಿಂದ ಸ್ಕೂಲಿಗೆ ಹೋಗಬೇಕು, ನನ್ನೂ ಕಳಿಸು ಅಂತ ಕೇಳ್ತಾಳೆ. ನಮ್ಗೆ ಯಾರು ಈ ಸ್ಕೂಲಿಗೆ ಸೇರ್ಕೊಂಡಾರೋ, ಸುಮ್ಮನೆ ಕೆಲಸ ಮಾಡು ಅಂತಾಳೆ ಅವರಮ್ಮ. ಆದರೆ ಇವಳು ಮನಸ್ಸು ಒಪ್ಪೋದೇ ಇಲ್ಲ, ಅಮ್ಮ ನಾ ಸ್ಕೂಲ್ಗೆ ಹೋಗಲೇಬೇಕು ಅಂತ ಹಠ ಹಿಡಿತಾಳೆ. ಆದರೂ ಇವರಮ್ಮ ಒಪ್ಪಲ್ಲ, ನಮ್ಗೆ ಯಾರೂ ಸ್ಕೂಲಿಗೆ ಅಂತ ಸೇರಿಸ್ಕೊಳ್ಳೋಕ್ಕೆ ಬರಲ್ಲ, ನಮಗೆ ಏನು ಮನೆ ಇಲ್ಲ ಏನಿಲ್ಲ, ಈ ಥರ ಜೀವನ ಮಾಡ್ತಾ ಇದ್ದೀವಿ, ನಾವೊಂದು ಕೆಲಸ ಮಾಡೋಣ, ಈಗ ಸದ್ಯಕ್ಕೆ ನೀನು ಮಣ್ಣಿಂದ ಏನಾದರೂ ಕಟ್ಟಡ ಮಾಡ್ಕೋ, ಅದನ್ನೇ ಸ್ಕೂಲು ಅನ್ಕೋ ಅಂತ ಹೇಳ್ತಾಳೆ ಅವರಮ್ಮ. ಸರಿ, ಅವರಮ್ಮ ಏನು ಮಾಡ್ತಾಳೆ, ಮಣ್ಣಿನ ಆಕೃತಿಗಳನ್ನೆಲ್ಲ ಮಾಡಿ ಮಿಕ್ಕಿರುವ ಮಣ್ಣನ್ನು ಸುಮತಿ ಕೈಯಲ್ಲಿ ಕೊಟ್ಟರೆ ಆ ಸುಮತಿ ಏನು ಮಾಡ್ತಾಳೆ, ಅದನ್ನೆಲ್ಲ ಚೆನ್ನಾಗಿ ಕಲಸಿ ಸುಂದರವಾದ ಶಾಲಾ ಕಟ್ಟಡ ಮಾಡ್ತಾಳೆ. ಆ ಶಾಲಾ ಕಟ್ಟಡಕ್ಕೊಂದು ಧ್ವಜಸ್ತಂಭನೂ ಇರುತ್ತೆ, ಅದರ ಮೇಲೆ ನಮ್ಮ ಭಾರತದ ಧ್ವಜನೂ ಹಾರಾಡೋ ಹಾಗೆ ತುಂಬ ಚೆನ್ನಾಗಿ ಒಳ್ಳೆಯ ಕಲಾಕೃತಿಯ ಬಣ್ಣ ಎಲ್ಲ ಹಚ್ಚಿ ಒಣಗಿಸಿ ಎಲ್ಲ ಇಟ್ಕೊಂಡು ದಿನ ಅವಳದ್ದು ಅದೇ ಆಟ, ಅಮ್ಮ ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ ಅಂತೇಳಿ ಆ ಕಟ್ಟಡ ಏನು ಮಾಡಿರ್ತಾಳೋ ಆ ಕಲಾಕೃತಿ ಜೊತೆ ಹೋಗಿ ಆಟ ಆಡ್ತಾ ಇರ್ತಾಳೆ. ಆ ಗೀತಾ ಯಾವುದಾದ್ರೂ ಪುಸ್ತಕ ಹಳೇದು ಕೊಟ್ಟಿದ್ರೆ ಅದರಲ್ಲಿ ಏನಾದರೂ ಬರ್ಕೊಂಡು ಆಟ ಆಡ್ತಿರ್ತಾಳೆ. ಅವಳಿಗೆ ಅಷ್ಟು ಕನಸಿರುತ್ತೆ ಸ್ಕೂಲಿಗೆ ಹೋಗಬೇಕು ಅನ್ನುವಂಥದ್ದು. ಆದರೆ ಒಂದು ದಿವಸ ಏನಾಗುತ್ತೆ, ಆ ಪಾರ್ಕ್ ಒಂದು ಇರುತ್ತೆ ಪೈಪಿನ ಪಕ್ಕ, ಆ ಪಾರ್ಕಲ್ಲಿ ಹೋಗಿ ಆಟ ಆಡ್ತಾ ಇರ್ತಾಳೆ ಸುಮತಿ. ಇತರೆ ಮಕ್ಕಳು ಕೂಡ ಪಾರ್ಕಲ್ಲಿ ಬಂದು ಆಟ ಆಡ್ತಾ ಇರ್ತಾರೆ. ಆಟ ಆಡಿಸ್ಕೊಂಡು ವಾಪಸ್ಸು ತಂದೆ ತಾಯಿ ಜೊತೆ ಸ್ಕೂಟ್ರಲ್ಲಿ ಹೋಗುವಾಗ ಒಂದು ಮಗುವಿಗೆ ಈ ಮಣ್ಣಿನ ಆಕೃತಿಗಳು ಕಾಣಿಸಿ ಅವ್ರ ತಂದೆ ತಾಯಿಗೆ ಅಪ್ಪ ಅಪ್ಪ ಅದನ್ನು ತಗೊಂಡು ಹೋಗೋಣ ಮನೆಗೆ ಅಂತ ಕೇಳುತ್ತೆ ಆ ಮಗು. ಆಯಿತು ನಡಿ ಅಂತ ಹೇಳಿ ಹೋದರೆ ಆ ಬೊಂಬೆ ಮಾಡುವ ಹುಡುಗಿಯ ಅಮ್ಮನ ಹತ್ರ ಬಂದುಬಿಟ್ಟು ಕೇಳ್ತಾರೆ, ನಮಗೆ ಬೊಂಬೆ ಬೇಕಿತ್ತು ಅಂತ. ಯಾವ ಗೊಂಬೆ ಬೇಕೋ ಅಂತ ಹೇಳಿ ಕೇಳಿದಾಗ ಆ ಮಗು ಹೇಳುತ್ತೆ, ನನಗೆ ಆ ಶಾಲಾ ಕಟ್ಟಡ ಮಾಡಿದಾರಲ್ಲ ಅದು ಬೇಕು ಅಂತ ಹೇಳುತ್ತೆ. ಅದಕ್ಕೆ ಅವರಮ್ಮ, ಇಲ್ಲ ಅದನ್ನು ಕೊಡಲ್ಲ, ನನ್ನ ಮಗಳು ಅದನ್ನೇ ಸ್ಕೂಲು ಅಂದ್ಕೊಂಡು ಆಟ ಆಡ್ತಾ ಇರ್ತಾಳೆ, ನಾನು ಅದನ್ನು ಮಾತ್ರ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆ ಮಗು ಅದೇ ಬೇಕು ನನಗೆ ಅಂತ ಹಠ ಹಿಡಿಯುತ್ತೆ. ಹೋಗಲಿ ಅಂತೇಳಿ ಆ ಹುಡುಗಿಗೆ ಕೊಡೋಣ ಅಂತ ಅನಿಸುತ್ತೆ ಇವಳಿಗೆ. ಆದರೆ ಒಂಚೂರು ಹೇಗೂ ಹಠ ಮಾಡ್ತಿದೆಯಲ್ಲ, ಒಂಚೂರು ಜಾಸ್ತಿನೇ ದುಡ್ಡು ಕೇಳೋಣ ಅನಿಸುತ್ತೆ ಅವಳಿಗೆ. ಅವಳೇನು ಮಾಡ್ತಾಳೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ದುಡ್ಡು, ಬೇರೆ ಆಟ ಸಾಮಾನಿಗಿಂತ ಇದಕ್ಕೆ ರೇಟ್ ಜಾಸ್ತಿ ಅಂತ ಹೇಳ್ತಾಳೆ. ಆಯಿತು ಕೊಡ್ತೀವಿ ಕೊಡಿ, ನಮ್ಮ ಹುಡುಗಿಗೆ ಬೇಕಂತೆ. ಅವಳು ಹೇಗೋ ಆಟ ಹಿಡ್ದಿದ್ದಾಳೆ. ಬೇಕಪ್ಪ ನನಗೆ ಅದು, ಇನ್ನೇನು ಶಿಕ್ಷಕರ ದಿನಾಚರಣೆ ಬರುತ್ತೆ ಆವಾಗ ನಾನು ಅದನ್ನಿಟ್ಟು ಮಾಡೆಲ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ, ಆ ಕಥೆಗೋಸ್ಕರ ನನಗೆ ಅದು ಬೇಕೇ ಬೇಕು ಅಂತ ಹಠ ಹಿಡಿತಾಳೆ. ಆಯ್ತಂತೇಳಿ ಅವ್ರ ತಂದೆ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಪಾರ್ಕಲ್ಲಿ ಆಟ ಆಡ್ತಿದ್ದ ಸುಮತಿ ವಾಪಸ್ ಮನೆಗೆ ಬಂದು ಶಾಲೆ ಎಲ್ಲಿ ಅಂತ ನೋಡ್ತಾಳೆ, ಶಾಲೆ ಇಲ್ಲವೇ ಇಲ್ಲ ಅವಳದು. ಆಮೇಲೆ ಅಳಕ್ಕೆ ಶುರು ಮಾಡ್ತಾಳೆ, ನಂಗೆ ಶಾಲೆ ಎಲ್ಲಿ, ನನ್ನ ಶಾಲೆ ಎಲ್ಲಿ ಅಂತ. ಆವಾಗ ಅವರಮ್ಮ, ನಿನ್ನ ಶಾಲೆ ಯಾರೋ ಮಗು ಬೇಕು ಅಂತೂ ಮಾರಿಬಿಟ್ಟೆ ಅಂತ ಹೇಳ್ತಾಳೆ. ಇವಳಿಗೆ ತುಂಬ ದುಃಖ ಆಗಿ ಅವತ್ತೆಲ್ಲ ಊಟ ಮಾಡಿದೆ ಹತ್ತು ಹತ್ತು ಹಾಗೆ ಮಲಗ್ತಾಳೆ. ಇಲ್ಲ ನನಗೆ ಶಾಲೆ ಬೇಕೇ ಬೇಕು, ಇಲ್ಲ ಶಾಲೆಗೆ ಸೇರಿಸು ಅಂತ ಹಠ ಹಿಡಿತಾಳೆ. ಆಯಿತು ಅಂತೇಳಿ ಗೀತಳ ಅಮ್ಮನ ಹತ್ರ ಹೋಗಿ ಮಾತಾಡಿ ನನ್ನ ಮಗುವಿಗೆ ಶಾಲೆಗೆ ಸೇರಿಸ್ಬೇಕು, ಹೇಗೆ ಸೇರಿಸೋದು ಅಂತ ಕೇಳ್ತಾಳೆ ಹೋಗಿ. ಆವಾಗ ಗೀತಳ ಅಮ್ಮ ಏನು ಮಾಡ್ತಾಳೆ, ಹತ್ತಿರದಲ್ಲಿರುವಂತಹ ಸರ್ಕಾರಿ ಶಾಲೆಗೆ ಅವರನ್ನು ಕರ್ಕೊಂಡೋಗಿ ಆ ಸುಮತಿಯನ್ನು ಶಾಲೆಗೆ ಸೇರಿಸ್ತಾರೆ. ಸುಮತಿ ಆಯಿತು ಅಂತೇಳಿ ದಿನಾ ಶಾಲೆಗೆ ಹೋಗ್ತಾಳೆ. ಭಾಳ ಶ್ರದ್ಧೆಯಿಂದ ಬೀದಿ ದೀಪದಡಿ ಓದಕ್ಕೆ ಶುರು ಮಾಡ್ತಾಳೆ. ಎಷ್ಟು ಚೆನ್ನಾಗಿ ಓದ್ತಾಳೆ ಅಂತಂದರೆ, 10ನೇ ತರಗತಿ ಪರೀಕ್ಷೆ ಬರುತ್ತೆ, 10ನೇ ತರಗತಿ ಪರೀಕ್ಷೆಯಲ್ಲಿ ಅವಳಿಗೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುತ್ತೆ. ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಾಗ ಎಲ್ಲ ಮಾಧ್ಯಮದವರು ಯಾರು ಈ ಹುಡುಗಿ ಅಂತೇಳಿ ಹುಡ್ಕೊಂಡು ಬಂದರೆ, ಅವಳು ಪಾಪ ಸೂರಿಲ್ಲದೆ ಒಂದು ಪೈಪಲ್ಲಿ ವಾಸ ಮಾಡ್ತಿರೋವಂತಹ ಹುಡುಗಿ ಅಂತ ಗೊತ್ತಾಗುತ್ತೆ. ಎಲ್ಲ ಮಾಧ್ಯಮದ ಮೂಲಕ ತುಂಬ ದೊಡ್ಡ ದೊಡ್ಡ ಮನುಷ್ಯರು ಅವಳ ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ. ಆ ಹುಡುಗಿ ಚೆನ್ನಾಗಿ ಓದಿ ಗ್ರ್ಯಾಜುಯೇಟ್ ಆಗ್ತಾಳೆ. ಪದವಿ ಪಡೆದ ನಂತರ ಅವಳು ಒಂದು ಕೈಗಾರಿಕೆಯಲ್ಲಿ ಕೆಲಸಕ್ಕೆ ಸೇರ್ತಾಳೆ. ಕೈಗಾರಿಕೆ ಅಂದರೆ ಏನು, ಫ್ಯಾಕ್ಟ್ರಿ. ಯಾವ ಫ್ಯಾಕ್ಟ್ರಿಗೆ ಸೇರ್ತಾಳೆ ಗೊತ್ತಾ, ಅವಳಿಗೆ ಯಾವತ್ತೂ ಬೊಂಬೆ ನೋಡಿ ನೋಡಿ ನೋಡಿ ಅಭ್ಯಾಸ ಆಗೋಗಿರುತ್ತಲ್ಲ, ನಾನು ಬೊಂಬೆ ತಯಾರು ಮಾಡುವಂಥ ಫ್ಯಾಕ್ಟ್ರಿಗೆ ಸೇರ್ಕೋತೀನಿ ಅಂತ ಹೇಳಿ ಬೊಂಬೆ ತಯಾರು ಮಾಡುವ ಫ್ಯಾಕ್ಟ್ರಿನಲ್ಲಿ ಅವಳು ಕೆಲಸಕ್ಕೆ ಸೇರ್ತಾಳೆ. ಅಲ್ಲೂ ಕೂಡ ಉತ್ತಮವಾಗಿ ಅವಳು ಕಾರ್ಯನಿರ್ವಹಿಸಿ ಒಳ್ಳೆ ಹೆಸರನ್ನು ಪಡಿತಾಳೆ. ಅವಳ ಬಾಸ್ ಏನಿರ್ತಾರೆ, ಅವರ ಕೈಗಾರಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ಇವಳ ಕಾರ್ಯ ಈ ರೀತಿ ಇದೆ ಅಂತೇಳಿ ಮೆಚ್ಕೊಳ್ಳುವವರೇ ಆಗಿರ್ತಾರೆ. ಆದರೂ ಕೂಡ ಇವಳಿಗೇನೋ ಅಸಮಾಧಾನ, ಸಾಕಾಗ್ತಿಲ್ಲ ಅಂತ ಅನಿಸುತ್ತೆ. ಅವಳೇನು ಮಾಡ್ತಾಳೆ, ನನಗೆ ನೀವು ಕೆಲಸ ಕೊಟ್ಟು ಒಳ್ಳೆಯ ಮಾರ್ಗದರ್ಶನ ಕೊಟ್ಟಿದ್ದೀರಾ ಅಂತೇಳಿ ಅವರ ಮೇಲಧಿಕಾರಿಗೆ ಹೋಗಿ ನಾನು ನನ್ನದೇ ಆದ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಇದ್ದೀನಿ ಸರ್, ನನಗೆ ಒಂದು ದಯವಿಟ್ಟು ಒಂದು ಮಾರ್ಗದರ್ಶನ ಕೊಡಿ ಅಂತ ಹೇಳಿ ಹೋಗಿ ಒಂದು ಬ್ಯಾಂಕಲ್ಲಿ ಸಾಲ ಮಾಡಿ ತನ್ನದೇ ಆದ ಒಂದು ಕೈಗಾರಿಕೆಯನ್ನು ತೆಗೆದು, ನೀವೆಲ್ಲ ಆಟ ಆಡ್ತೀರಲ್ಲ, ಕಾರು, ಬಸ್ಸು, ಆಮೇಲೆ ಅಡುಗೆ ಮನೆ ಆಟ ಸಾಮಾನುಗಳು ಚಿಕ್ಕ ಚಿಕ್ಕದಾಗಿ ಬರುತ್ತಲ್ಲ, ಕಿಚನ್ ಸೆಟ್ಟು ಅಂತೀರಲ್ಲ, ಆ ಥರದ್ದನ್ನೆಲ್ಲ ತಯಾರು ಮಾಡೋ ಅಂಥ ಒಂದು ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿನ ತೆಗೆದು ಎಲ್ಲ ಮಕ್ಕಳಿಗೂ ಅವಳು ಬೆಳಕಾಗ್ತಾಳೆ, ನೋಡಿ ಯಾವ ರೀತಿ ಮಾದರಿಯಾಗಿರಬೇಕು, ಪೈಪಲ್ಲಿ ಇದ್ದು ವಾಸ ಮಾಡ್ತಿದ್ದು, ಮನೆಯಲ್ಲಿ ಟೇಬಲ್ ಇಲ್ಲ, ಬೆಂಚ್ ಇಲ್ಲ, ಚೇರ್ ಇಲ್ಲ, ಓದಕ್ಕೆ ಬರೆಯೋಕ್ಕೆ ಸರಿಯಾದ ಪುಸ್ತಕ ಕೊಡೋರಿಲ್ಲ, ಆ ಥರದ ಇದರಲ್ಲಿ ಈ ಹುಡುಗಿ ಒಂದು ಶಾಲೆಗೆ ಸೇರಿ ಕೈಗಾರಿಕೆಯಲ್ಲಿ ತನ್ನದೇ ಆದ ಆಟದ ವಸ್ತುಗಳನ್ನು ತಯಾರು ಮಾಡಿ ನಿಮ್ಮ ಮುಂದೆ ಎಲ್ಲ ವಸ್ತುಗಳು ಬಂದು ನೀವು ಮನೆಯಲ್ಲಿ ಆಟ ಆಡುವ ಹಾಗೆ ಮಾಡಿದಾಳಲ್ವಾ, ಆ ಸುಮತಿ ಎಷ್ಟು ಬುದ್ಧಿವಂತೆ ಅಲ್ವಾ, ಅಂತಹ ಮಕ್ಕಳನ್ನು ನೀವು ಮಾದರಿಯಾಗಿ ಇಟ್ಕೋಬೇಕು. ನಿಮ್ಮ ಜೀವನದಲ್ಲಿ ಚೆನ್ನಾಗಿ ವಿದ್ಯೆ ಕಲಿತು ನಾಲ್ಕು ಜನರಿಗೆ ಬೆಳಕಾಗುವ ಹಾಗೆ ನೀವು ಇರಬೇಕು. ಎಲ್ಲಿಯಾದರೂ ದಾರಿನಲ್ಲಿ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಓದದೆ ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಹತ್ತಿರದಲ್ಲಿರುವಂತಹ ಶಾಲಾ ಶಿಕ್ಷಕರ ಗಮನಕ್ಕೆ ತರಬೇಕು. ಎಲ್ಲ ಮಕ್ಕಳಿಗೂ ವಿದ್ಯೆ ಬಹಳ ಮುಖ್ಯ. ಆ ಮಕ್ಕಳನ್ನು ನೀವು ಮೇಲೆ ತರುವಲ್ಲಿ ನಿಮ್ಮ ಹೆಜ್ಜೆಯು ಮುಂದಿರಲಿ. ಇನ್ನೊಂದು ಕಥೆಯೊಂದಿಗೆ ಇನ್ನೊಂದು ಸಲ ಬರ್ತೀನಿ. ಎಲ್ರಿಗೂ ನಮಸ್ಕಾರ.
0: ಕತೆ ಕೇಳಿದ್ರಿ ಅಲ್ವಾ ಮಕ್ಕಳೇ, ಇಷ್ಟ ಆಯ್ತಾ? ಇಲ್ಲಿಗೆ ನಮ್ಮ ಇಂದಿನ ಹಕ್ಕಿಗೂಡು ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ.
2: ಇದುವರೆಗೆ ಮಕ್ಕಳ ಮಂಟಪದಲ್ಲಿ ಹಕ್ಕಿಗೂಡು ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಜಿ ಕವಿತಾ.

0: ಸಮಯ 4 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ

ನಾಟಕ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ. ರಚನೆ ಇಡಗೂರು ಪಿಟಿ ಕೃಷ್ಣಮೂರ್ತಿ. ನಿರ್ದೇಶನ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಕೇಳಿ ನಾಟಕ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ.

0: ಇಂದು ಕಾರ್ತೀಕ ಶುದ್ಧ ಸಪ್ತಮಿ, ಶತಭಿಷ ನಕ್ಷತ್ರ.
1: ಆಚಾರ್ಯ ದೇವರಾತ,
0: ಪೂಜ್ಯರೇ,
1: ಯಜ್ಞಯಾಗಾದಿಗಳನ್ನು ಆಚರಿಸುವ ನೀವು ನಿಮ್ಮ ಪುತ್ರನಿಗೆ ಯಾಜ್ಞವಲ್ಕ್ಯ ಎಂದು ನಾಮಕರಣ ಮಾಡುವುದು ಸೂಕ್ತ.
0: ಪೂಜ್ಯ ಬುಡಿಲರೇ, ನಿಮ್ಮ ಮನೋಭಿಲಾಷೆ ಇದ್ದಂತೆಯೇ ಆಗಲಿ. ಕುಮಾರನನ್ನು ಆಶೀರ್ವದಿಸಿ. ವಿಶ್ವಾಮಿತ್ರ ಅಘಮರ್ಷಣ ಕೌಶಿಕೇತಿ ತ್ರಯಾಋಷಯ ಕೌಶಿಕ ಗೋತ್ರೋದ್ಭವಸ್ಯ ಶ್ರೀ ಯಾಜ್ಞವಲ್ಕ್ಯ ಯಾಜ್ಞವಲ್ಕ್ಯ ಯಾಜ್ಞವಲ್ಕ್ಯ ಸುನಾಮ ಸುಪ್ರತಿಷ್ಠಿತಮಸ್ತು.
2: ಕಾಲಾನಂತರದಲ್ಲಿ ಬಾಲಕನಿಗೆ ಉಪನಯನ ಸಂಸ್ಕಾರವಾಯಿತು.

ಮೂಡಿಲರಲ್ಲಿ ಚರ್ಚಿಸಿದ್ದಂತೆ ಯಾಜ್ಞವಲ್ಕ್ಯರನ್ನು ಯಜ್ಞ ಯಾಗಾದಿಗಳನ್ನು ವಿವರಿಸುವ ಯಜುರ್ವೇದದ ಅಧ್ಯಯನಕ್ಕೆ ವೈಶಂಪಾಯನದಲ್ಲಿ ಒಪ್ಪಿಸಲು ದೇವರಾತರು ತೀರ್ಮಾನಿಸಿ ಅವರ ಆಶ್ರಮಕ್ಕೆ ಪತ್ನಿ ಸುನಂದೆ ಸಮೇತ ಪ್ರಯಾಣ ಬೆಳೆಸುತ್ತಾರೆ.

0: ಸುನಂದೆ, ಕೇಳಿಸುತ್ತಿದೆಯೇ ಮಂತ್ರಗಳ ಧ್ವನಿ? ನಾವೀಗ ವೈಶಂಪಾಯನರ ಆಶ್ರಮದ ಸಮೀಪಕ್ಕೆ ತಲುಪಿದ್ದೇವೆ. ಮಹರ್ಷಿ ಪೂಜ್ಯ ವೈಶಂಪಾಯನರಿಗೆ ಪ್ರಣಾಮಗಳು.
1: ನಿಮಗೆ ಮಂಗಳವಾಗಲಿ, ಬನ್ನಿ ಕುಳಿತುಕೊಳ್ಳಿ.
0: ಪೂಜ್ಯರೇ, ನಾವು ಇಲ್ಲಿಗೆ ಬಂದ ವಿಚಾರ ಜ್ಞಾನಿಗಳಾದ ತಮಗೆ ಅರ್ಥವಾಗಿರಬಹುದು. ಕುಮಾರ ಯಾಜ್ಞವಲ್ಕ್ಯನನ್ನು ವೇದಾಭ್ಯಾಸಕ್ಕಾಗಿ ತಮಗೆ ಅರ್ಪಿಸಲೆಂದು.
1: ತಮ್ಮ ಆಗಮನದಿಂದ ಆಶ್ರಮಕ್ಕೆ ಮತ್ತಷ್ಟು ಮೆರುಗು ಬಂದಿದೆ. ಅಪ್ಪಣೆಯಾದರೆ ಯಾಜ್ಞವಲ್ಕ್ಯನಿಗೆ ಒಂದೆರಡು ಪ್ರಶ್ನೆ ಕೇಳುತ್ತೇನೆ.
0: ತಮ್ಮ ಆಜ್ಞೆಯಂತಾಗಲಿ.
1: ಯಾಜ್ಞವಲ್ಕ್ಯ, ಈ ಗುರುಕುಲದಿಂದ ನಿನಗಾಗಬಹುದಾದ ಪ್ರಯೋಜನವಾದರೂ ಏನು?
2: ಪೂಜ್ಯರೇ, ಈ ಮಾತಾ ಪಿತೃಗಳ ದಯದಿಂದ ಕಾಳಾಗಿ ಅಕ್ಕಿಯಾಗುವ ಭಾಗ್ಯ ಬಂದಿದೆ. ಇನ್ನು ಅನ್ನವಾಗಿ ವಿನಿಯೋಗವಾಗಲು ತಮ್ಮ ಪಾದಮೂಲ ಸೇರಿ ಕೃತಾರ್ಥನಾಗಬೇಕು.
1: ಕುಮಾರ, ಗಾಯತ್ರಿ ಪದದ ಅರ್ಥ ನಿನಗೆ ಗೊತ್ತಿದೆಯೇನು?
2: ಗಯಾನ್ ಪ್ರಣಾನ್ ತ್ರಾಯತೆ ಇತಿ ಗಾಯತ್ರಿ. ಯಾವ ದೇವಿಯು ಪ್ರಾಣಿಗಳ ರಕ್ಷಣೆ ಮಾಡುವಳೋ ಅವಳು ಗಾಯತ್ರಿ ದೇವಿ.
1: ಬಾ ಕುಮಾರ, ನಿನಗೆ ಉತ್ತಮ ಶಿಷ್ಯಸ್ಥಾನ ಲಭಿಸುವ ಯೋಗ ಕೂಡಿಬಂದಿದೆ. ಉತ್ತಮೋತ್ತಮವಾದ ಜ್ಞಾನ ನಿನಗೆ ಲಭಿಸಲಿ.
2: ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ.
0: ಪೂಜ್ಯರು, ಒಂದನ್ನು ಕರುಣಿಸಬೇಕು. ಕುಮಾರನು ಯಾವ ವಿಷಯದಲ್ಲಿಯೂ ಅವಿಧೇಯನಾಗಿಲ್ಲ, ಆದರೆ ಸಂಗೀತದ ಮೇಲೆ ಅವನಿಗೆ ಹುಚ್ಚು.
1: ಅದೇನು ದೊಡ್ಡದಲ್ಲ ಬಿಡಿ, ಅದನ್ನು ನಾದಯೋಗವಾಗಿ ತಿದ್ದಿಕೊಟ್ಟರಾಯಿತು.
3: ನಾನೊಂದು ಹೇಳಬೇಕಾದದ್ದು.
1: ಹೇಳಬಹುದು.
3: ತಂದೆ ತಾಯಿಯನ್ನು ಬಿಟ್ಟು ಹೊರಗೆ ಇರುವ ಈ ಕುಮಾರನಿಗೆ ನೀವೇ ತಂದೆ ತಾಯಿಯಾಗಿ ಕಾಪಾಡಬೇಕು.
1: ಯಾಜ್ಞವಲ್ಕ್ಯ, ನಿನ್ನ ಮಾತಾಪಿತೃಗಳು ಹೇಳಿದ ಮಾತುಗಳನ್ನು ಕೇಳಿದೆಯಾ? ನೀನೇನನ್ನುತ್ತೀ?
2: ನದಿಯು ಮುಂದೆ ಮುಂದಕ್ಕೆ ಹೋಗುತ್ತಾ ವಿಶಾಲವೂ ಆಳವೂ ಆಗುತ್ತದೆ. ಅದರಂತೆ ನಾನು ನಿಮ್ಮ ಸನ್ನಿಧಿಯಲ್ಲಿ ಆಳವೂ ವಿಶಾಲವೂ ಆಗಬೇಕಲ್ಲವೇ ಗುರುದೇವ?
1: ಈಗ ಏನನ್ನುವಿರಿ? ಗುರುಕುಲದಲ್ಲಿ ಇರುವ ಎಲ್ಲರೂ ನಮ್ಮ ಸ್ವಂತ ಮಕ್ಕಳಂತೆಯೇ. ಅವರ ಮನನೋಯದಂತೆ ವ್ಯಥೆ ಪಡದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವೆಂದು ನಾವು ಭಾವಿಸಿದ್ದೇವೆ. ನೀವಿನ್ನು ಚಿಂತಿಸಬೇಡಿ.
0: ಕೃತಾರ್ಥರಾದೆವು. ನಿಮ್ಮ ಆಶೀರ್ವಾದವೇ ಇವನಿಗೆ ರಕ್ಷಾ ಕವಚ.
3: ಕಂದ, ಯಾಜ್ಞವಲ್ಕ್ಯ, ಗುರುಗಳ ಆಜ್ಞೆಯನ್ನು ಎಂದಿಗೂ ಮೀರಬೇಡ. ಇವರಿಗೆ ತಕ್ಕ ಶಿಷ್ಯನಾಗಿ ನಡೆದುಕೋಪ. ಇನ್ನು ಮುಂದೆ ಇವರೇ ನಿನ್ನ ತಂದೆ ತಾಯಿ. ಪೂಜ್ಯರೇ, ನಾವಿನ್ನು ಹೊರಡುತ್ತೇವೆ.
4: ಮಂಗಳವಾಗಲಿ.
5: ವೈಶಂಪಾಯನರ ಶಿಷ್ಯ ಸಮೂಹದಲ್ಲಿ ಯಾಜ್ಞವಲ್ಕ್ಯರದ್ದು ಎದ್ದು ಕಾಣುವ ವ್ಯಕ್ತಿತ್ವ. ವೇದ, ಉಪನಿಷತ್ತು, ಯೋಗಶಾಸ್ತ್ರ, ಶ್ರೌತ, ಸ್ಮಾರ್ತಕರ್ಮ, ಘಟಶಾಸ್ತ್ರ, ಸೂತ್ರವ್ಯಾನ, ಇತಿಹಾಸ, ಪುರಾಣಗಳನ್ನು ಕಲಿತರು.
6: ರಾಜ ಸುಪ್ರಿಯ ವೈಶಂಪಾಯನರ ಆಶ್ರಮಕ್ಕೆ ಮಹಾಪೋಷಕನಾಗಿದ್ದ. ಆದರೆ ಸ್ತ್ರೀ ಲೋಲುಪನಾದ ಈ ರಾಜನಿಗೆ ಅನೇಕ ಕೆಟ್ಟ ರೋಗಗಳು ಪ್ರಾಪ್ತವಾದವು. ಗುರು ವೈಶಂಪಾಯನರಲ್ಲಿ ಮೊರೆ ಹೋದ. ಗುರುಗಳು ಪ್ರತಿದಿನ ಆಶ್ರಮದ ಒಬ್ಬೊಬ್ಬ ಶಿಷ್ಯರಿಂದ ಪ್ರಾಯಶ್ಚಿತ್ತ ಶಾಂತಿ ಕರ್ಮ ಮಾಡಿಸಿ ರಾಜನಿಗೆ ತೀರ್ಥ ಪ್ರಸಾದ ತಲುಪಿಸುವ ವ್ಯವಸ್ಥೆ ಮಾಡಿದರು. ಯಾಜ್ಞವಲ್ಕ್ಯರ ಸರದಿಯೂ ಬಂತು.
1: ಯಾಜ್ಞವಲ್ಕ್ಯ, ರಾಜನ ಔದಾರ್ಯದಿಂದ ನಮ್ಮ ಗುರುಕುಲ ನಡೆಯುತ್ತಿದೆ. ಆಶ್ರಯದಾತರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ಹೋಗಿ ಮತ್ತೊಮ್ಮೆ ಶಾಂತಿಕರ್ಮ ಮಾಡಿ ರಾಜನಿಗೆ ತೀರ್ಥಪ್ರಸಾದ ನೀಡು.
2: ಗುರುದೇವ, ಶಾಂತಿಕರ್ಮಕ್ಕಾಗಿ ಮಾಡಿದ ಹೋಮ ಜಪತಪಗಳನ್ನು ಒಬ್ಬ ವ್ಯಕ್ತಿಗೆ ಎರಡನೇ ಸಾರಿ ಆಚರಿಸಬಾರದೆಂದು ಶಾಸ್ತ್ರವೇ ವಿಧಿಸಿದೆ. ಅಧರ್ಮಿಗಳಿಗೆ, ದುಷ್ಟರಿಗೆ ಸಹಾಯ ಮಾಡುವುದು, ಅದರಲ್ಲೂ ಎರಡನೇ ಬಾರಿ, ಧರ್ಮಬಾಹಿರವಲ್ಲವೇ ಗುರುದೇವ?
1: ಮಹಾರಾಜರು ಕ್ಷಮೆಯಾಚಿಸಿದ್ದಾರೆ, ಅವರಿಗೆ ಪಶ್ಚಾತ್ತಾಪ ಉಂಟಾಗಿದೆ. ಅದು ಮತ್ತೆ ತಪ್ಪು ಮಾಡಲು ಅವಕಾಶವನ್ನು ಕಲ್ಪಿಸುವುದಿಲ್ಲ. ನಿನ್ನ ಮನಸ್ಸನ್ನು ಬದಲಿಸು ಯಾಜ್ಞವಲ್ಕ್ಯ, ಇದರಿಂದ ನಿನ್ನ ಪ್ರತಿಷ್ಠೆ ಕೀರ್ತಿ ಹೆಚ್ಚುತ್ತದೆ.
2: ಪ್ರತಿಷ್ಠೆ ಕೀರ್ತಿ ಲಾಭಗಳಿಗಾಗಿ ನಾನು ಆತ್ಮಗೌರವದಿಂದ ವಂಚಿತನಾಗುವುದಿಲ್ಲ. ರಾಜನ ಕೃಪೆಗಾಗಿ ಪೂಜನೀಯವಾದ ವೇದಶಾಸ್ತ್ರಗಳನ್ನು ಮರು ಉಪಯೋಗಿಸಲು ಸಿದ್ಧನಿಲ್ಲ. ಕ್ಷಮಿಸಿ ಗುರುದೇವ, ನಾನು ಭಕ್ತಿಯಿಂದ ಈ ಮಾತನ್ನು ಹೇಳಿದೆ, ಅನ್ಯಥಾ ಭಾವಿಸಬಾರದು.
1: ಯಾಜ್ಞವಲ್ಕ್ಯ, ಹೆಚ್ಚು ಮಾತುಗಳಿಂದ ಪ್ರಯೋಜನವಿಲ್ಲ. ಮತ್ತೊಮ್ಮೆ ಶಾಂತಿಕರ್ಮ ನಡೆಸಿ ರಾಜನಿಗೆ ತೀರ್ಥ ಪ್ರಸಾದವನ್ನು ಕೊಂಡೊಯ್ಯಿ. ಇದು ನನ್ನ ಆಜ್ಞೆ.
2: ಕ್ಷಮಿಸಿ ಗುರುವರ್ಯ, ಇದೊಂದನ್ನು ಬಿಟ್ಟು ಬೇರೆ ಏನಾದರೂ ಆಜ್ಞೆ ಮಾಡಿ, ನಡೆಸಿಕೊಡುತ್ತೇನೆ.
4: ಕುಲಪತಿ ವೈಶಂಪಾಯನ, ಭಗವತಿಯಾದ ನನ್ನ ವಾಣಿಯ ಮೂಲಕ ದೇವ ರಹಸ್ಯವನ್ನು ಕೇಳಿ. ಕರ್ಮಗಳು ಇದ್ದುದನ್ನು ಕಾಪಾಡಬಲ್ಲದೆ ಹೊರತು ಹೊಸದನ್ನು ಸೃಷ್ಟಿಸಲಾರವು. ಜಗತ್ತಿನ ಉದ್ಧಾರಕ್ಕಾಗಿ ಏಕದೇಶವಾಗಿ ನಡೆಯದ ಬ್ರಹ್ಮೋಪಾಸನವು ಯಥಾವತ್ತಾಗಿ ಪೂರ್ಣವಾಗಿ ನಡೆಯಬೇಕು. ಜಗತ್ತಿನ ಕಲ್ಯಾಣಕ್ಕಾಗಿ ಜನಿಸಿದ ಯಾಜ್ಞವಲ್ಕ್ಯನಿಂದಲೇ ಇದು ಸಾಧ್ಯ. ಅವನನ್ನು ನಿನ್ನಲ್ಲೇ ಇಟ್ಟುಕೊಳ್ಳಬೇಡ, ಲೋಕ ಕಲ್ಯಾಣಕ್ಕಾಗಿ ಬಿಟ್ಟುಕೊಡು. ಕಲಿಸಿಕೊಟ್ಟ ವಿದ್ಯೆಯನ್ನು ಮರಳಿ ಪಡೆದು ಈ ಸಂದರ್ಭವನ್ನು ಉಪಯೋಗಿಸಿ ಆಶ್ರಮದಿಂದ ಹೊರಗೆ ಕಳಿಸು. ಮುಂದೆ ಆತನಿಂದ ಹೊಸ ವೇದವೊಂದು ತಾನಾಗಿಯೇ ಸೃಷ್ಟಿಯಾಗುತ್ತದೆ.
7: ನಾನೊಂದು ಬಯಸಿದರೆ ದೈವ ಒಂದು ಸೂಚಿಸುತ್ತಿದೆಯಲ್ಲ. ಎಲ್ಲವೂ ಆ ದೈವೇಚ್ಛೆ ಇದ್ದಂತಾಗಲಿ.
1: ಯಾಜ್ಞವಲ್ಕ್ಯ, ನನ್ನ ಆಜ್ಞೆಯನ್ನು ಪಾಲಿಸದವರಿಗೆ ಇಲ್ಲಿ ಅವಕಾಶವಿಲ್ಲ. ಈ ಕ್ಷಣ ಹೊರಟು ಹೋಗು.
2: ಗುರುವರ್ಯ,
1: ನೀನು ಹೋಗುವ ಮೊದಲು ನನ್ನಿಂದ ಕಲಿತ ಎಲ್ಲ ವಿದ್ಯೆಗಳನ್ನು ಹಿಂತಿರುಗಿಸಿ ಹೋಗು.
2: ಏನಿದು, ಗುರುಗಳು ಕಲಿಸಿದ ವಿದ್ಯೆಯನ್ನು ಮರಳಿ ನೀಡಲು ಆಜ್ಞಾಪಿಸಿದ್ದಾರೆ? ಇದರಲ್ಲೇನೋ ತರ್ಕಾತೀತವಾದದ್ದು ಇರಬೇಕು. ಎಲ್ಲ ಅವರ ಆಶೀರ್ವಾದ. ಇದೋ ಗುರುದೇವ, ತಮ್ಮ ಆಜ್ಞೆಯಂತಾಗಲಿ. ನಿಮ್ಮಿಂದ ಕಲಿತ ವಿದ್ಯೆಯನ್ನು ನಿಮಗೇ ಹಿಂತಿರುಗಿಸುತ್ತಿದ್ದೇನೆ. ಇದಕ್ಕಿಂತಲೂ ಹೆಚ್ಚಿನ ವಿದ್ಯೆಯನ್ನು ಲೋಕ ಕಲ್ಯಾಣಕ್ಕಾಗಿ ಪಡೆಯುವ ಭಾಗ್ಯ ನನ್ನದಾಗಲಿ.

0: ಆಪಸ್ತಂಬ ಬೋಧಾಯನ ಎಲ್ಲರೂ ಬನ್ನಿ, ನೀವುಗಳು ಬೆಂಕಿಯ ಕೆಂಡವನ್ನು ಸ್ವೀಕರಿಸುವ ಸಾಮರ್ಥ್ಯದ ತಿತ್ತಿರಿ ಪಕ್ಷಿಗಳಾಗಿ ಜ್ವಾಲೆಯ ರೂಪದ ಆ ವೇದ ವಿದ್ಯೆಯನ್ನು ಸ್ವೀಕರಿಸಿ. ಮುಂದೆ ಇದು ತೈತ್ತರೀಯ ಶಾಖೆಯೆಂದು ಪ್ರಸಿದ್ಧವಾಗಲಿ.
1: ಗುರುಗಳೇ, ನಿಮ್ಮಿಂದ ಕಲಿತ ವಿದ್ಯೆಯನ್ನು ನಿಮಗೆ ಹಿಂದಿರುಗಿಸಿದ್ದೇನೆ.

0: మగు
1: యాజ్ఞవల్క్య. మగు యాజ్ఞవల్క్య.
2: దేవి, జగన్మాతే, భగవతి, వేదమాతే, నిమ్మ దివ్య దర్శనదింద ధన్యనాదే. జగన్మాతె, భగవతి, ನಿನಗೆ ತಿಳಿಯದ್ದು ಏನಿದೆ? ನಾನು ಚತುರ್ವೇದಗಳ ಪಾಂಡಿತ್ಯ ಬಯಸಿದೆ. ಗುರು ವೈಶಂಪಾಯನರ ಅಸಮಾಧಾನಕ್ಕೆ ಗುರಿಯಾಗಿ ಅವರ ಆಜ್ಞೆಯಂತೆ ಯಜುರ್ವೇದವನ್ನು ಅವರಿಗೇ ಹಿಂದಿರುಗಿಸಿದೆ. ಅದನ್ನು ಮರಳಿ ಅಧ್ಯಯನ ಮಾಡುವ ಭಾಗ್ಯ ಕರುಣಿಸು ತಾಯಿ.
1: ಮಗು ಯಾಜ್ಞವಲ್ಕ್ಯ, ನಿರಾಶನಾಗಬೇಡ. ಕೇಳು, ಹಿಂದೆ ಮಿಮಿತ್ತಿಕಾ ಪ್ರಳಯವಾದಾಗ ಸೋಮಕಾಸುರನೆಂಬ

0: వత్స, యాజ్ఞవల్క్య.
1: దేవ, సూర్యభగవాన్, కృతార్థనాది, ధన్యోస్మి ధన్యోస్మి, నమస్కరిస్తుతేనే.
0: యాజ్ఞవల్క్య, నిన్న తపస్సును మెచ్చిదె, నినగేను బేకు కేడు.
1: దేవ, ಗಾಯತ್ರಿ ಮಾತೆಯ ಆದೇಶದಂತೆ ಶುಕ್ಲ ಯಜುರ್ವೇದವನ್ನು ತಮ್ಮಿಂದ ಕಲಿಯುವ ಹಂಬಲದಿಂದ ನಿಮ್ಮನ್ನು ಆರಾಧಿಸಿದ್ದೇನೆ. ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಅನುಗ್ರಹಿಸಿ ಪ್ರಾರ್ಥಿಸುತ್ತಿದ್ದೇನೆ.
0: ಯಾಜ್ಞವಲ್ಕ್ಯ, ನಿನ್ನ ಬಾಯಿಯನ್ನು ತೆರೆ. ಸರಸ್ವತಿ ದೇವಿಯ ರೂಪದಲ್ಲಿ ನನ್ನ ತೇಜಸ್ಸನ್ನು ನಿನ್ನಲ್ಲಿ ಪ್ರವೇಶಿಸುವಂತೆ ಮಾಡುತ್ತೇನೆ. ಆಗ ನಿನಗೆ ಶತಪಥ ಬ್ರಾಹ್ಮಣ ಗ್ರಂಥ ರಚಿಸುವ ಅರ್ಹತೆ ಪ್ರಾಪ್ತವಾಗುತ್ತದೆ.
1: ಧನ್ಯೋಸ್ಮಿ ಧನ್ಯೋಸ್ಮಿ.
0: ಯಾಜ್ಞವಲ್ಕ್ಯ, ಈಗ ನನ್ನಿಂದ ನಿನಗೆ ವೇದಾಧ್ಯಯನ ಮಾಡುವ ಅರ್ಹತೆ ಪ್ರಾಪ್ತವಾಗಿದೆ. ನಿನಗೆ ನನ್ನ ವೇಗದಲ್ಲಿ ಚಲಿಸುವ ಕುದುರೆಗಳ ಅವಶ್ಯಕತೆ ಇದೆ. ಕೇಳು, ವಿಶ್ವಕರ್ಮನ ಮಗಳಾದ ಸಂಜ್ಞಾದೇವಿ ನನ್ನ ಪತ್ನಿ. ನನ್ನಲ್ಲಿರುವ ತೀವ್ರತರನಾದ ಶಾಖವನ್ನು ತಾಳಲಾರದೆ ತನ್ನದೇ ಆದ ಪ್ರತಿರೂಪ ಸೃಷ್ಟಿಸಿ ಛಾಯಾದೇವಿ ಎಂಬ ಹೆಸರಿನಲ್ಲಿ ನನ್ನೊಂದಿಗೆ ಇರಲು ಹೇಳಿ ತವರು ಮನೆಗೆ ಹಿಂತಿರುಗಿದಳು. ಆದರೆ ಪತಿಯನ್ನು ತೊರೆದು ಬಂದ ಪುತ್ರಿಯನ್ನು ತಂದೆಯಾದ ವಿಶ್ವಕರ್ಮನು ಸ್ವಾಗತಿಸಲಿಲ್ಲ. ಮರಳಿ ನನ್ನಲ್ಲಿಗೆ ಬರಲು ಇಚ್ಛಿಸದೆ ಸಂಜ್ಞೆಯು ಸಮುದ್ರದ ಮಧ್ಯದ ದ್ವೀಪದಲ್ಲಿ ಕುದುರೆ ರೂಪದಲ್ಲಿ ವಾಸಿಸುತ್ತಿದ್ದಳು. ಆದರೆ ಛಾಯಾದೇವಿಯಿಂದ ಈ ವಿಷಯ ತಿಳಿದ ನಾನು ಕುದುರೆ ರೂಪದಲ್ಲಿ ಅಲ್ಲಿಗೆ ಹೋಗಿ ಬರುತ್ತಿದ್ದೆ. ನನ್ನಿಂದ ಜನಿಸಿದ ಕುದುರೆಗಳು ಅತ್ಯಂತ ವೇಗವಾಗಿ ಚಲಿಸಬಲ್ಲವು. ನಾನು ಹೇಳಿ ಕಳುಹಿಸಿದೆ ಎಂದು ಹೇಳಿ ಆ ಕುದುರೆಗಳನ್ನು ಪಡೆದು ಬಾ.
1: ಧನ್ಯೋಸ್ಮಿ ಧನ್ಯೋಸ್ಮಿ ಸೂರ್ಯದೇವ ಧನ್ಯೋಸ್ಮಿ.
2: ಸೂರ್ಯನಿಂದ ಆದೇಶ ಪಡೆದ ಯಾಜ್ಞವಲ್ಕ್ಯರು ಸಾಗರದ ಮಧ್ಯದಲ್ಲಿನ ದ್ವೀಪಕ್ಕೆ ಬಂದು ಅಲ್ಲಿ ಬಡಭಾಗ್ನಿಯ ರಕ್ಷಣೆಯಲ್ಲಿದ್ದ ಕುದುರೆಗಳನ್ನು ಪಡೆದು ಸೂರ್ಯ ಭಗವಾನರ ಬಳಿಗೆ ಬಂದರು. ಗುರು ಶಿಷ್ಯರು ಆಕಾಶ ಮಾರ್ಗದಲ್ಲಿ ಬೇರೆ ಬೇರೆ ರಥಗಳಲ್ಲಿ ಚಲಿಸಿದರು.
3: ಹೀಗೆ ಯಾಜ್ಞವಲ್ಕ್ಯರು ಸೂರ್ಯನಾರಾಯಣರಿಂದ ಶುಕ್ಲ ಯಜುರ್ವೇದವನ್ನು ಪಡೆದು ಜಗತ್ತಿನ ಕಲ್ಯಾಣಕ್ಕಾಗಿ ನೀಡಿದರು. ನಂತರದ ದಿನಗಳಲ್ಲಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಲು ಮಿಥಿಲೆಯ ಆಶ್ರಮದ ಮಹರ್ಷಿಯ ಕಿರಿಯ ಮಗಳಾದ ಕಾತ್ಯಾಯಿನಿಯನ್ನು ವಿವಾಹವಾಗಿ ಆದರ್ಶ ದಂಪತಿಗಳಾಗಿ ಜೀವನ ನಡೆಸತೊಡಗಿದರು.
2: ಯಾಜ್ಞವಲ್ಕ್ಯಾಶ್ರಮದ ಮಹಾಪೋಷಕರಾದ ವಿದೇಹ ರಾಜ್ಯದ ಮಹಾರಾಜ ಜನಕರಿಗೆ ಯಾಜ್ಞವಲ್ಕ್ಯರ ಬಗ್ಗೆ ಅಪಾರ ಗೌರವ ಮತ್ತು ಭಕ್ತಿ. ಯಾಜ್ಞವಲ್ಕ್ಯರ ಶಿಷ್ಯರಾಗುವ ಹಂಬಲ. ಅದಕ್ಕೊಂದು ಯೋಜನೆ ಮಾಡಿ ಬಹುದಕ್ಷಿಣಾಯಾಗವನ್ನು ಕೈಗೊಂಡು ಪ್ರಾಂತ್ಯದ ಎಲ್ಲಾ ಋಷಿಗಳನ್ನು ಪಂಡಿತರನ್ನು ಆಹ್ವಾನಿಸಿದರು.

0: ಪೂಜ್ಯ ಮಹರ್ಷಿಗಳೇ, ಸಭಾಸದರೇ, ನಮ್ಮದೊಂದು ಪ್ರಾರ್ಥನೆ, ಅನ್ಯಥಾ ಭಾವಿಸಬಾರದು. ಈ ಜ್ಞಾನಸತ್ರದಲ್ಲಿ ನಿಮ್ಮಲ್ಲಿ ಯಾರು ಶ್ರೇಷ್ಠ ಬ್ರಹ್ಮಜ್ಞಾನಿಗಳೆಂದು ತಿಳಿಯುವ ವಿಚಾರ ನಮ್ಮದಾಗಿದೆ. ಶ್ರೇಷ್ಠರು ಬ್ರಹ್ಮಿಷ್ಠರು ಆದವರು ಒಂದೊಂದು ಕೊಂಬಿಗೆ ಹತ್ತು ಹತ್ತು ಸುವರ್ಣ ನಾಣ್ಯಗಳಿಂದ ಅಲಂಕೃತವಾದ 1,000 ಗೋವುಗಳನ್ನು ಪಡೆಯಬಹುದು.
1: ಸುವರ್ಣ ನಾಣ್ಯಗಳು, ಗೋವುಗಳು, ಆದರೆ

0: ಓ ಇಲ್ಲ ಅವಮಾನ ಮಾತ್ರ ಬೇಡ ಬೇಡ ಬೇಡ.
1: ಏನಿದು, ಯಾರೂ ಎದ್ದು ನಿಲ್ಲುತ್ತಿಲ್ಲ, ಯಾರಿಗೂ ಧೈರ್ಯವೇ ಇಲ್ಲವೇ? ಓಹ್ ಮಹಾರಾಜರೇ, ನಮ್ಮ ಆಶ್ರಮಕ್ಕೆ ಗೋವುಗಳ ಅವಶ್ಯಕತೆ ಇದೆ, ಕ್ಷಮಿಸಬೇಕು. ಪ್ರಿಯ ಶಿಷ್ಯ ಸಾಮಶ್ರವ, ಮಹಾಪ್ರಭುಗಳು ಪ್ರಕಟಿಸಿದಂತೆ ಗೋಶಾಲೆಯಲ್ಲಿರುವ ಎಲ್ಲ ಗೋವುಗಳನ್ನು ನಮ್ಮ ಆಶ್ರಮಕ್ಕೆ ಕಳುಹಿಸುವ ಏರ್ಪಾಡು ಮಾಡು.
2: ಯಾಜ್ಞವಲ್ಕ್ಯ, ಬ್ರಹ್ಮಜ್ಞಾನಿ ಯಾರು ಎಂದು ಸಭೆಯಲ್ಲಿ ಇನ್ನೂ ನಿರ್ಣಯವಾಗಿಲ್ಲ. ಗೋವುಗಳನ್ನು ತೆಗೆದುಕೊಂಡು ಹೋಗುವ ನೀನೇನು ಮಹಾಬ್ರಹ್ಮಜ್ಞಾನಿಯೋ?
1: ಮಹರ್ಷಿ ಅಶ್ವಲರು ಕ್ಷಮಿಸಬೇಕು, ನಾನೇ ಶ್ರೇಷ್ಠನೆಂದು ಘೋಷಿಸಿಕೊಳ್ಳುವ ಧಾರ್ಷ್ಟ್ಯ ತೋರಿಸಿಕೊಳ್ಳಲಾರೆ. ಈ ಸಭೆಯಲ್ಲಿ ಬ್ರಹ್ಮಜ್ಞಾನಿಗಳಿದ್ದರೆ ಅವರಿಗೆ ನನ್ನ ಪ್ರಣಾಮಗಳು. ನಮಗೆ ಗೋವುಗಳ ಅವಶ್ಯಕತೆ ಇದೆ, ಆದ್ದರಿಂದ ಹಾಗೆ ಹೇಳಿದೆ.
2: ಗೋವುಗಳ ಅವಶ್ಯಕತೆ ಇದ್ದಲ್ಲಿ ಮೊದಲು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸು. ಬ್ರಹ್ಮಜ್ಞಾನಿ ಯಾರೆಂದು ನಿರ್ಣಯವಾಗಲಿ, ನಂತರ ಗೋವುಗಳ ಮಾತು.
1: ಹಿರಿಯರ ಆಶೀರ್ವಾದವೇ ನನಗೆ ರಕ್ಷಾ ಕವಚ.
2: ಮೊದಲು ನನ್ನ ಪ್ರಶ್ನೆ, ಕರ್ಮ ಮಾಡುವವನು ಮೃತ್ಯುವನ್ನು ಗೆಲ್ಲುವುದು ಹೇಗೆ?
1: ಯಜ್ಞಕರ್ತೃವು ತಾನು ಹೋತೃ ಅಗ್ನಿ ವಾಕ್ಸ್ವರೂಪನಾಗಿದ್ದಾನೆ ಎಂದು ತಿಳಿದರೆ ಮೋಕ್ಷವನ್ನು ಪಡೆಯುತ್ತಾನೆ.
3: ಹಾಗಾದರೆ ಮೃತ್ಯು ಎಂದರೇನು? ಅದರಿಂದ ಮುಕ್ತವಾಗುವುದು ಹೇಗೆ?
1: ಅರ್ಥಭಾಗರೆ ಕೇಳಿ, ಪ್ರವೃತ್ತಿ ಮೂಲವಾದುದೇ ಮೃತ್ಯು. ಇದರಲ್ಲಿ ಆಸಕ್ತನಾಗದೆ ನಿವೃತ್ತಿಯಲ್ಲಿ ಮನಸ್ಸು ನಿಂತರೆ ಮೃತ್ಯುವನ್ನು ಜಯಿಸಬಹುದು.
3: ಜಗತ್ತೆಲ್ಲವೂ ಬ್ರಹ್ಮಮಯವಾಗಿರುವಾಗ ಪ್ರವೃತ್ತಿಯಲ್ಲಿ ಜನರು ಆಸಕ್ತವಾಗಿರುವರು ಏಕೆ?
1: ಪ್ರತಿಯೊಬ್ಬರೂ ಗ್ರಹಾತಿ ಗ್ರಹಗಳ ನಿಯಂತ್ರಣದಲ್ಲಿ ಇರುತ್ತಾರೆ, ಆದ್ದರಿಂದ ಪ್ರವೃತ್ತಿಯಲ್ಲಿ ಆಸಕ್ತರಾಗಿರುತ್ತಾರೆ.
3: ಹಾಗಾದರೆ ಆ ಗ್ರಹಾತಿ ಗ್ರಹಗಳು ಎಷ್ಟು, ಯಾವುವು?
1: ಗ್ರಹಗಳು 8, ಪ್ರಾಣ ವಾಕ್ ಜಿಹ್ವ ಚಕ್ಷು ಶ್ರೋತೃ ಹಸ್ತ ತ್ವಕ್ ಮತ್ತು ಮನಸ್ಸು. ಇನ್ನು ಅತಿಗ್ರಹಗಳು 8, ಗಂಧ ರಸ ರೂಪ ಶಬ್ದ ಕರ್ಮ ಸ್ಪರ್ಶ ನಾದ ಮತ್ತು ಕಾಮ.
3: ಮೃತ್ಯುವು ಎಲ್ಲವನ್ನು ನಾಶ ಮಾಡುವುದು. ಮೃತ್ಯುವನ್ನು ನಾಶ ಮಾಡುವವರು ಯಾರು?
1: ಜಲ ಅಗ್ನಿಯನ್ನು ನಾಶ ಮಾಡುವಂತೆ ಪರಮಾತ್ಮನು ಮೃತ್ಯುವನ್ನು ನಾಶ ಮಾಡುತ್ತಾನೆ.
3: ಮೃತ್ಯುವಿನ ನಂತರ ಇಂದ್ರಿಯಗಳು ಎಲ್ಲಿ ಹೋಗುತ್ತವೆ?
1: ಅವು ಎಲ್ಲಿಂದ ಆಗಮಿಸಿದವೋ ಅಲ್ಲಿಗೆ ಹೋಗುತ್ತವೆ. ವಾಣಿಯು ಅಗ್ನಿಯಲ್ಲಿ, ಪ್ರಾಣವು ವಾಯುವಿನಲ್ಲಿ, ಕಣ್ಣುಗಳು ಆದಿತ್ಯನಲ್ಲಿ, ಮನಸ್ಸು ಚಂದ್ರನಲ್ಲಿ, ಶ್ರೋತ್ರ ದಿಶೆಯಲ್ಲಿ, ಶರೀರವು ಪೃಥ್ವಿಯಲ್ಲಿ, ಜ್ಞಾತೃವು ಆಕಾಶದಲ್ಲಿ, ಕೇಶವು ವನಸ್ಪತಿಯಲ್ಲಿ, ರಕ್ತರೇತಸ್ಸುಗಳು ನೀರಿನಲ್ಲಿ, ಲೋಮವು ಔಷಧಿಯಲ್ಲಿ ಲಯವಾಗುತ್ತವೆ.
3: ಹಾಗಾದರೆ ಉಳಿಯುವುದು ಯಾವುದು?
1: ಪಾಪ ಪುಣ್ಯ ಕರ್ಮಗಳು.
4: ಸರ್ವಾಂತರಯಾಮಿಯಾದ ಬ್ರಹ್ಮನ ಬಗ್ಗೆ ನಿನಗೇನು ಗೊತ್ತು?
1: ಉಶಸ್ತರೇ, ನನ್ನಲ್ಲೂ ನಿಮ್ಮಲ್ಲೂ ಎಲ್ಲಾ ಜೀವಿಗಳಲ್ಲಿ ಇರುವವನೇ ಸರ್ವಾಂತರ್ಯಾಮಿಯಾದ ಬ್ರಹ್ಮ. ಹಸಿವು ಬಾಯಾರಿಕೆ ಶೋಕ ಮೋಹ ಮುಪ್ಪು ಮರಣಗಳನ್ನು ದಾಟುವವನೇ ಸರ್ವಾಂತರ್ಯಾಮಿಯಾದ ಆತ್ಮನು.
3: ಹಾಗಾದರೆ ಆತ್ಮ ಎಂದರೇನು?
1: ಕಹೋಲರೆ, ಸರಿಯಾದ ಪ್ರಶ್ನೆ ಕೇಳಿದಿರಿ. ಆತ್ಮ ಬ್ರಹ್ಮ ಬೇರೆಯಲ್ಲ, ಪ್ರತ್ಯಗಾತ್ಮ ಬ್ರಹ್ಮನಲ್ಲಿ ಐಕ್ಯವಾಗಿರುತ್ತದೆ. ನಮ್ಮಲ್ಲಿರುವ ಸಂಸ್ಕಾರದ ಆತ್ಮವೇ ಸರ್ವಾಂತರ್ಯಾಮಿಯಾದ ಆತ್ಮ.
5: ಸಮಸ್ತ ಜಲವು ವಾಯುವಿನಲ್ಲಿ ಓತಪ್ರೋತವಾಗಿದೆ, ಆದರೆ ಆ ವಾಯುವು ಯಾವುದರಲ್ಲಿ ಓತಪ್ರೋತವಾಗಿದೆ?
1: ಜ್ಞಾನಿಯಾದ ಗಾರ್ಗಿಯೇ, ಸಮಸ್ತ ವಸ್ತುಗಳ ಹುಟ್ಟಿಗೆ ಜಲವೇ ಆಧಾರ. ಈ ಜಲಕ್ಕೆ ವಾಯುವೇ ಆಧಾರ. ಈ ವಾಯುವು ಆಕಾಶದಿಂದ ಓತಪ್ರೋತವಾಗಿದೆ. ಪ್ರತಿಯೊಂದು ಒಂದಕ್ಕೊಂದು ಆಧಾರ. ಅಂತೆಯೇ ಪ್ರಜಾಪತಿ ಲೋಕಕ್ಕೆ ಬ್ರಹ್ಮಲೋಕ ಕಾರಣವಾಗಿದೆ.
5: ಪೂಜ್ಯರೇ, ನಿಮ್ಮ ಜ್ಞಾನ ಭಂಡಾರ ಅಪಾರವಾದುದು, ಇದಕ್ಕೆ ನಾವು ಶರಣಾಗಿದ್ದೇವೆ. ಗುರುದೇವ, ನಮಗೆ ಶಿಷ್ಯತ್ವವನ್ನು ದಯಪಾಲಿಸಿ, ಕೃತಾರ್ಥರನ್ನಾಗಿ ಮಾಡಿ.
6: ಜನಕರಾಜನ ಆಸ್ಥಾನದಲ್ಲಿ ನಡೆದ ಪ್ರಶ್ನೋತ್ತರಗಳನ್ನು ಗಮನಿಸಿ ಯಾಜ್ಞವಲ್ಕ್ಯರ ವಿದ್ವತ್ತನ್ನು ಕಂಡು ಬ್ರಹ್ಮವಾದಿನಿ ಮೈತ್ರೇಯಿ ಬೆರಗಾಗುತ್ತಾರೆ.

0: ಇದನ್ನರಿತ ಸ್ನೇಹಿತೆ ಕಾತ್ಯಾಯಿನಿ ತನ್ನ ಪತಿ ಯಾಜ್ಞವಲ್ಕ್ಯರ ಮನವೊಲಿಸಿ ಮೈತ್ರೇಯಿಯನ್ನು ಮೋಕ್ಷ ಪತ್ನಿಯಾಗಿ ಸ್ವೀಕರಿಸಲು ಒಪ್ಪಿಸುತ್ತಾಳೆ.
1: ಯಾಜ್ಞವಲ್ಕ್ಯರು ಸೂರ್ಯನಾರಾಯಣರಲ್ಲಿ ಅಂತರ್ಗತನಾದ ವೇದ ಪುರುಷ ಹಿರಣ್ಯಗರ್ಭನ ಕೃಪೆಯಿಂದ ಮಹತ್ವದ ಗ್ರಂಥಗಳನ್ನು ರಚಿಸುತ್ತಾರೆ.

0: ಪೂಜ್ಯರೇ, ನೀವು ಸಹೋದರಿ ಮೈತ್ರೇಯ ಇಬ್ಬರು ಗ್ರಂಥಗಳ ವಿಮರ್ಶೆ ರಚನೆಯಲ್ಲಿ ತೊಡಗಿದರೆ ನಿಮಗೆ ಕಾಲವ್ಯಯವಾಗುವುದೇ ತಿಳಿಯುವುದಿಲ್ಲ ಅಲ್ವೇ?
1: ಸರಿಯಾದ ಸಮಯಕ್ಕೆ ಬಂದಿರುವೆ ಕಾತ್ಯಾಯಿನಿ. ಮೈತ್ರೇಯಿ, ಕೇಳಿ, ನಾನು ಇನ್ನು ಸನ್ಯಾಸಾಶ್ರಮ ಸ್ವೀಕರಿಸಿ ಗೃಹಸ್ಥಾಶ್ರಮದಿಂದ ಮುಕ್ತನಾಗಬೇಕೆಂದಿದ್ದೇನೆ.
2: ಪೂಜ್ಯರು, ಸನ್ಯಾಸಾಶ್ರಮವನ್ನು ಸ್ವೀಕರಿಸುವ ಕಾರಣ ಏನೆಂದು ಕೇಳಬಹುದೇ?
1: ಪ್ರಕೃತಿಯಂತೆ ಮಾತಾಪಿತೃಗಳು ವಿಯೋಗವಾದರು, ಅಂತೆಯೇ ನನಗೂ ವಯಸ್ಸಾಗುತ್ತಿದೆ. ಮುಂದೆ ನಾನು ಅಮೃತತ್ವವನ್ನು ಪಡೆಯಲಿಚ್ಛಿಸಿದ್ದೇನೆ.
2: ಲೌಕಿಕ ಸಂಪತ್ತುಗಳಿಂದ ನನಗೂ ಅಮೃತತ್ವ ಪ್ರಾಪ್ತವಾಗುತ್ತದೆಯೇ ಸ್ವಾಮಿ?
1: ಇಲ್ಲ, ಸಾಧ್ಯವಾಗುವುದಿಲ್ಲ.
2: ಹಾಗಾದರೆ ನನಗೆ ಅಮೃತತ್ವವನ್ನು ಸಾಧಿಸುವ ಬಗ್ಗೆ ಹೇಳಿ.
0: ಸ್ವಾಮಿ, ಭವತಾರಿಣಿಯಾದ ನನ್ನ ಸಹೋದರಿಯ ಕೋರಿಕೆ ಸಮಂಜಸವಾಗಿದೆ.
1: ಕಾತ್ಯಾಯಿನಿ, ಪವಿತ್ರವಾದ ನಿನ್ನ ಸಹೋದರಿಯ ವಾತ್ಸಲ್ಯವೂ ಸಮಂಜಸವಾಗಿದೆ ಅಲ್ಲವೇ? ಮೈತ್ರೇಯಿ,
2: ಸ್ವಾಮಿ,
1: ಅಮೃತತ್ವದ ಬಗ್ಗೆ ನೀನು ಇಚ್ಛೆ ವ್ಯಕ್ತಪಡಿಸುತ್ತಿರುವೆ, ನನಗೆ ಸಂತೋಷ. ಮೊದಲು ಆತ್ಮಜ್ಞಾನದ ಬಗ್ಗೆ ತಿಳಿಸುವೆ. ಮೋಕ್ಷ ಪ್ರಾಪ್ತಿಯ ಸಾಧನೆ ಮಾಡಿಕೋ.
2: ನೀವು ನನ್ನ ಪತಿದೇವರಾಗಿರುವುದಕ್ಕಿಂತ ಗುರುದೇವರಾಗಿರುವುದೇ ಕೋಟಿ ಜನ್ಮಾಂತರಗಳ ಪುಣ್ಯ. ಈಶ್ವರ ಅನುಗ್ರಹದಿಂದ ನಿಮ್ಮ ಪಾದ ಸನ್ನಿಧಿಯಲ್ಲಿ ಸೇರಿರುವ ನಾವೇ ಧನ್ಯರು ಸ್ವಾಮಿ.
1: ಕೇಳು, ಜಿಜ್ಞಾಸುವಿನ ಮನಸ್ಸು ಹೆಚ್ಚು ಹೆಚ್ಚು ನಿರ್ಮಲವೂ ಸೂಕ್ಷ್ಮವೂ ಆಗಿ ಹೆಚ್ಚು ಉಂಟಾದ ಏಕಾಗ್ರತೆಯಿಂದ ಪುನಃ ಪುನಃ ಶ್ರವಣ ಮಾಡುತ್ತಿರುವಾಗ ತತ್ವಬೋಧನೆಯು ಹೆಚ್ಚು ಹೆಚ್ಚು ಆಳವಾಗಿ ಅರ್ಥವಾಗುತ್ತಾ ಅನುಭವದಲ್ಲಿ ಅಳವಡುತ್ತಾ ಬ್ರಹ್ಮವನ್ನು ಕಂಡುಕೊಳ್ಳಬಹುದು.
2: ಮಿಕ್ಕ ಎಲ್ಲದರ ಅರಿವು ನಮಗಾಗುವುದು ಯಾವಾಗ ಸ್ವಾಮಿ?
1: ಮೈತ್ರೇಯಿ, ಪ್ರತ್ಯಗಾತ್ಮವೇ ಪರಮಾತ್ಮ. ಪರಮಾತ್ಮನೆಂದರೆ ದೇಹಾತ್ಮ, ಇಂದ್ರಿಯಾತ್ಮ, ಬುದ್ಧ್ಯಾತ್ಮ ಮೊದಲಾದ ಮಿಥ್ಯಾತ್ಮಗಳಲ್ಲದ ನಿಜವಾದ ಆತ್ಮ. ಆದ್ದರಿಂದ ಆತ್ಮನನ್ನು ಅರಿತರೆ ಎಲ್ಲವನ್ನೂ ಅರಿತಂತಾಗುತ್ತದೆ. ತಿಳಿಯಿತೆ?
2: ತಿಳಿಯಿತು ಸ್ವಾಮಿ.
1: ಶ್ರವಣ, ಮನನ, ನಿಧಿಧ್ಯಾಸನವೇ ನೇರವಾಗಿ ಆತ್ಮನ ಅರಿವಿಗೆ ಸಾಧನ. ಅವಿದ್ಯಾ ಕಾಮನೆಗಳನ್ನೆಲ್ಲ ಕಳೆದುಕೊಂಡು ಮುಮುಕ್ಷು ಸನ್ಯಾಸಿಯಾಗಿ ಅಮೃತ ಸ್ವರೂಪನಾದ ಪರಮಾತ್ಮನನ್ನು ಅರಿತರೆ ಅಮೃತತ್ವವನ್ನು ಪಡೆಯಬಹುದು.
2: ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ.
1: ಕಾತ್ಯಾಯಿನಿ, ಮೈತ್ರೇಯಿ,
2: ಸ್ವಾಮಿ,
1: ಈಗಲಾದರೂ ನಾನು ಸನ್ಯಾಸ ದೀಕ್ಷೆಯನ್ನು ಪಡೆಯಲು ನಿಮ್ಮ ಒಪ್ಪಿಗೆ ಇದೆಯೆಂದು ಭಾವಿಸುತ್ತೇನೆ.
2: ಸ್ವಾಮಿ, ನನಗೆ ಆತ್ಮಜ್ಞಾನದ ಹೊರತು ಬೇರೇನೂ ಬೇಕಿಲ್ಲ. ಸನ್ಯಾಸಿನಿಯಾಗಿ ನಿಮ್ಮ ಸಂಗಡವೇ ಇರಲು ಅವಕಾಶ ಕೊಡಿ. ದಯಮಾಡಿ ಕರುಣಿಸಿ ಸ್ವಾಮಿ.
1: ಸ್ತ್ರೀಯರಿಗೆ ಸನ್ಯಾಸ ಇಲ್ಲ ಎಂದಿಲ್ಲ. ನಿನ್ನ ಪರಿಪಕ್ವತೆಯಿಂದ ಅದನ್ನು ಈಗಾಗಲೇ ಪಡೆದಿರುವೆ. ಕಾತ್ಯಾಯಿನಿ, ಪುತ್ರ ಕಾತ್ಯಾಯನನ್ನು ಚೆನ್ನಾಗಿ ನೋಡಿಕೋ. ಮುಂದೆ ಅವನಿಂದಾಗುವ ಕೈಂಕರ್ಯಗಳಿಂದ ಜಗತ್ತಿಗೆ ಶುಭವಾಗಲಿ. ನೀನು ಮಾತೆಯಾಗಿ ಆಶ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿ ಕಾರ್ಯನಿರ್ವಹಿಸು. ನಿನ್ನ ಮನಸ್ಸಿನ ದುಗುಡದ ಅಂತರಾಳವನ್ನು ನಾನು ಚೆನ್ನಾಗಿ ಬಲ್ಲೆ ಕಾತ್ಯಾಯಿನಿ. ಸದ್ಗೃಹಿಣಿಯಾದ ನಿನಗೆ ಇದನ್ನು ಮೀರಿ ಮೇಲೇರುವ ಶಕ್ತಿ ಪ್ರಾಪ್ತವಾಗಲಿ. ಕಾತ್ಯಾಯಿನಿ, ಅವರವರ ಕರ್ತವ್ಯಗಳನ್ನು ಅವರೇ ಮಾಡಬೇಕು. ನನ್ನ ಕರ್ತವ್ಯ ಮುಗಿಯುತ್ತಾ ಬಂದಿದೆ. ಈ ವಿಯೋಗವು ಅನಿವಾರ್ಯ. ಇದೇ ಜೀವಿಗಳ ಜೀವಧರ್ಮವಲ್ಲವೇ? ನನ್ನ ಕೃತಿಗಳು ನಿಮ್ಮ ತ್ಯಾಗದ ಫಲವು. ಅದರ ಅನುಷ್ಠಾನ ಮಂತ್ರತಂತ್ರಗಳಿಂದ ಲೋಕ ಕಲ್ಯಾಣವಾದರೆ ಸಾಕು. ಆಶ್ರಮದ ವೃತ್ತಿಯನ್ನು ಮುಂದುವರೆಸಿ ನಾವಿನ್ನು ಹಿಮಾಲಯಕ್ಕೆ ಪ್ರಯಾಣ ಬೆಳೆಸುತ್ತೇವೆ. ತಪಸ್ಸಿನಲ್ಲಿ ನಿರತರಾಗಲು ದೈವಾಜ್ಞೆಯಾಗುತ್ತಿದೆ.
0: ಎಲ್ಲವೂ ದೈವಾನುಗ್ರಹವಿದ್ದಂತಾಗಲಿ. ನಿಮ್ಮಿಬ್ಬರಿಗೂ ಅಮೃತತ್ವವು ಫಲಿಸಲಿ, ಮಂಗಳವಾಗಲಿ.
1: ನಿನ್ನ ಮನೋಭೀಷ್ಟ ಸಿದ್ಧಿಸಲಿ.
0: ಎಲ್ಲವೂ ದೈವಾನುಗ್ರಹವಿದ್ದಂತಾಗಲಿ. ಮೈತ್ರಿ
2: ಅಕ್ಕ,
0: ಮೈತ್ರಿ, ನಿಮ್ಮಿಬ್ಬರಿಗೂ ಅಮೃತತ್ವ ಫಲಿಸಲಿ, ಎಲ್ಲವೂ ಮಂಗಳವಾಗಲಿ.
3: ಇದುವರೆಗೆ ನೀವು ಕೇಳಿದ ನಾಟಕ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ. ರಚನೆ ಇಡಗೂರು ಪಿಟಿ ಕೃಷ್ಣಮೂರ್ತಿ. ಭಾಗವಹಿಸಿದ್ದ ಕಲಾವಿದರು ಬಿಆರ್ ಶಿವರಾಮಯ್ಯ, ಕೆ ಸುಬ್ರಹ್ಮಣ್ಯ ಶಾಸ್ತ್ರಿ, ಜಿಪಿ ರಾಮಣ್ಣ, ಎಚ್ಎಸ್ ಶಂಕರನಾರಾಯಣ, ಎಸ್ ಸತ್ಯವತಿ, ಜಿ ಸುಬ್ಬಲಕ್ಷ್ಮಿ, ಕೆಎಲ್ ರಾಜೇಶ್ವರಿ ಹಾಗೂ ಮಾಸ್ಟರ್ ಅಕ್ಷಯ ಸಿಂಹ. ನಿರೂಪಣೆ ಡಾಕ್ಟರ್ ಎನ್ ರಘು ಹಾಗೂ ವಿಕೆ ಸುಮತಿ. ನಿರ್ದೇಶನ ಡಾಕ್ಟರ್ ಎಎಸ್ ಶಂಕರನಾರಾಯಣ.

0: ಸಮಯವಾಗಿದೆ 4:30.
1: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಚಿತ್ರ ಸಾಹಿತಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ವೃತ್ತಿಜೀವನ ಕುರಿತು ಅವರ ಸಹೋದರ ಕಣಗಾಲ್ ನರಸಿಂಹಯ್ಯ ಅವರೊಂದಿಗೆ ಶ್ರೀನಿವಾಸ ಪ್ರಸಾದ್ ಅವರು ನಡೆಸಿದ್ದ ಸಂವಾದ.
2: ನಮ್ಮ ಎಲ್ಲ ಪ್ರಿಯ ಕೇಳುಗರಿಗೂ ನಮಸ್ಕಾರ. ಮತ್ತೆ ಇವತ್ತು ನನ್ನ ಜೊತೆಯಲ್ಲಿದ್ದಾರೆ ಕಣಗಾಲ್ ನರಸಿಂಹಯ್ಯ ಅವರು. ಅವರ ಇನಿಷಿಯಲ್ಲು SR ನರಸಿಂಹಯ್ಯ ಅಂತ ಕೂಡ ಬೇಕಾದರೆ ಕರಿಬಹುದು. ಕಣಗಾಲ್ ನರಸಿಂಹಯ್ಯ ಅವರು ಪುಟ್ಟಣ್ಣ ಕಣಗಾಲ್ ಅವರ ತಮ್ಮ. ಹಾಗಾಗಿ ಇವತ್ತು ನಾವು ಕಣಗಾಲ್ ನರಸಿಂಹಯ್ಯ ಅವರ ಬಗ್ಗೆ ಮಾತಾಡೋಣಂತೆ. ಮತ್ತು ಅವ್ರಿಗಿಂತ ಇನ್ನೂ ಹಿರಿಯರಾದಂತಹ, ಕನ್ನಡದಲ್ಲಿ ತುಂಬ ಅದ್ಭುತವಾದ ಒಂದಷ್ಟು ಹಾಡುಗಳನ್ನೆಲ್ಲ ಬರೆದು ಸಿನಿಮಾ ರಂಗದಲ್ಲಿ ತುಂಬ ಕೆಲಸ ಮಾಡಿದಂಥ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವ್ರ ಬಗ್ಗೆ ಕೂಡ ಮಾತಾಡೋಣಂತೆ. ಮೊದಲಿಗೆ ನಾವು ನರಸಿಂಹಯ್ಯ ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ಕಣಗಾಲ್ ನರಸಿಂಹಯ್ಯನವರಿಗೆ ನಮಸ್ಕಾರ.
3: ತುಂಬ ಹೃದಯದ ನಮಸ್ಕಾರಗಳು ಶ್ರೀನಿವಾಸ್ ಪ್ರಸಾದ್ ಅವರಿಗೆ.
2: ಸಂತೋಷ. ಈಗ ಕಣಗಾಲ್ ಪುಟ್ಟಣ್ಣ ಅಂತೀವಿ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಅಂತೀವಿ, ಎಲ್ಲಿದೆ ಈ ಕಣಗಾಲು ಅನ್ನೋದ್ರಿಂದ ಶುರು ಮಾಡೋಣ.
3: ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಹಾರ್ನಹಳ್ಳಿ ಹೋಬಳಿ ಕಣಗಾಲ್ ಗ್ರಾಮ. ಅದಕ್ಕೆ ಕಣಗಾಲ್ ಅಂತ ಹೆಸರಿತ್ತು. ಜನಗಳ ಪ್ರೀತಿಯಿಂದ ಆ ಊರನ್ನ ಪುಟ್ಟಣ್ಣ ಕಣಗಾಲ್ ಅಂತ ಕರೀತಾರೆ.
2: ಎಷ್ಟು ವರ್ಷದಿಂದ ಹಿಂಗೆ ಕರೀತಾ ಇದೀವಿ ಪುಟ್ಟಣ್ಣ ಕಣಗಾಲ್?
3: ಪುಟ್ಟಣ್ಣ ಕಣಗಾಲ್ರವರು ಚಲನಚಿತ್ರರಂಗದಲ್ಲಿ ಪ್ರಸಿದ್ಧ ಪುರುಷರಾದ ಕಾಲದಿಂದಲೂ ಕರೀತಾ ಇದ್ದಾರೆ. ಅವರು ಸಿನಿಮಾ ರಂಗ ಸೇರಿದ ಕಾಲದಿಂದಲೂ ಕೂಡ ಕಣಗಾಲ್ ಪುಟ್ಟಣ್ಣ, ಕಣಗಾಲ್ ಪ್ರಭಾಕರ ಶಾಸ್ತ್ರಿ.
2: ಗುರು ರಾಮಸ್ವಾಮಿ ಅಯ್ಯಂಗಾರರು ಅಂದಂಗೆ ಈಗ ಪುಟ್ಟಣ್ಣ ಕಣಗಾಲ್ ಆಯ್ತದ. ನಿಮ್ಮ ಕಣಗಾಲ್ ಊರು ಹೆಂಗಿದೆ ಒಂಚೂರು ಹೇಳಿ ನಮ್ಗೆ, ಎಷ್ಟು ಜನ ಇದ್ದೀರಿ?
3: ನಮ್ಮ ಕಣಗಾಲು 3,000 ಜನಸಂಖ್ಯೆಯಿಂದ ಕೂಡಿದೆ. ಎಲ್ಲರೂ ಕೃಷಿಕರು. ಪವಿತ್ರವಾದ ಕಾವೇರಿ ನದಿ, ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾಪೀಠದ ಪರಮ ಭಕ್ತರುಗಳು ನಾವು. ಅವರ ಸ್ಮರಣೆ ಇಲ್ಲದೆ ಒಂದು ದಿವಸವೂ ಕೂಡ ಇರುವುದಿಲ್ಲ. ಅದರಲ್ಲಿ ನನ್ನ ತಂದೆ SP ರಾಮಸ್ವಾಮಯ್ಯ, ನನ್ನ ತಾಯಿ ಸುಬ್ಬಮ್ಮ, ಅವರ ಕಾಲದಿಂದಲೂ ಕೂಡ ನಮಗೆ ಗುರುಗಳ ಆರಾಧನೆ, ಗುರು ಪರಂಪರೆ. ಪುಟ್ಟಣ್ಣ ಕಣಗಾಲರವರಿಗೆ ಶೃಂಗೇರಿ ಅಂದರೆ ತುಂಬ ಪ್ರೀತಿ. ಅಲ್ಲಿಗೆ ನಮ್ಮ ಹಿರಿಯಕ್ಕ, ಅವರನ್ನು ನಂಜಮ್ಮಣ್ಣಿ ಅಂತ ನಮ್ಮ ತಾಯಿಂದೆ ಪ್ರೀತಿಯಿಂದ ಕರೀತಾ ಇದ್ರು, ಅವರ ಹೆಸರು ಸಾವಿತ್ರಮ್ಮ ಅಂತ, ಅವರನ್ನು ಅಲ್ಲಿಗೆ ವಿವಾಹ ಮಾಡಿಕೊಟ್ಟಿದ್ದವು. ಅವರು ನಮ್ಮ ಹಿರಿಯಕ್ಕ. SR ಬಾಲಕೃಷ್ಣ ಕಣಗಾಲು ನನ್ನ ತಂದೆಯೇ ಹಿರಿಯ ಮಗ. ಅವರು ಆದ ತಕ್ಷಣ ನಂಜಮ್ಮ ಅಂತ ಹೇಳಿ, ಸಾವಿತ್ರಮ್ಮ ಅಂತ ಹೇಳಿ ಅವರನ್ನು ಕೊಟ್ಟಿದ್ವು. ಎರಡನೇ ಅಕ್ಕನ್ನು ರಾಮನಾಥಪುರ ಅಂತ ಹಾಸನ ಜಿಲ್ಲೆಯಲ್ಲಿ ಪರಮ ಪವಿತ್ರವಾದ ಸುಬ್ರಹ್ಮಣ್ಯೇಶ್ವರ ಕ್ಷೇತ್ರ ಅನ್ನಪೂರ್ಣಮ್ಮ ಅಂತ ಕೊಟ್ಟಿದ್ದೀವಿ. 88 ವರ್ಷ ಆಗಿದೆ. ಈಗಲೂ ರಾಮನಾಥಪುರ ಕ್ಷೇತ್ರದಲ್ಲಿ ವಾಸವಾಗಿದ್ದಾರೆ. ಇನ್ನು ಒಬ್ಬ ಅಕ್ಕ ಇದ್ದಾರೆ. ಎರಡನೆಯವರೇ ಅಣ್ಣ ಕಣಗಾಲ್ ಪ್ರಭಾಕರ ಶಾಸ್ತ್ರಿ.
2: ಒಟ್ಟು ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿ?
3: ನಮ್ಮ ತಂದೆಗೆ 5 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು.
2: ಹೆಣ್ಮಕ್ಳ ಬಗ್ಗೆ ಹೇಳಿದ್ರೆ,
3: ನಮ್ಮ ತಂದೆ SP ರಾಮಸ್ವಾಮಯ್ಯ.
2: ಏನು ಮಾಡ್ತಾ ಇದ್ರು ರಾಮಸ್ವಾಮಯ್ಯ?
3: ನಮ್ಮ ತಂದೆ ಶುದ್ಧ ಕೃಷಿಕರು ಹಾಗೂ ಒಳ್ಳೆ ಸಂಸ್ಕೃತಾಭ್ಯಾಸವನ್ನು ಮಾಡಿದ್ದರು. ನಮ್ಮದು ಗುರುಂಪರಂಪರೆಯ ರಾಮಸ್ವಾಮ ಶಾಸ್ತ್ರಗಳಿಂದ ಅವರು ಸಂಸ್ಕೃತ ಪಾಠವನ್ನು ಕಲಿತು ಬಹಳ ದೈವ ಭಕ್ತರು. ನನ್ನ ತಂದೆ ಕಾಲಕ್ಕೆ ಸ್ವಲ್ಪ ಬಡತನವಾದರೂ ಕೂಡ ಅವರ ಹೃದಯ ಶ್ರೀಮಂತಿಕೆ, ಅವರ ದೈವಭಕ್ತಿ ಅವರನ್ನು ಕಾಪಾಡ್ತಾ ಇತ್ತು. ನಾವು ಕಣಗಾಲ್ ಗ್ರಾಮದಲ್ಲೇ ನನ್ನ ತಂದೆ ಬಹಳ ವರ್ಷ ಬದುಕಿದರು. 74
2: ಕಣಗಾಲಿಗೆ ಬೇರೆ ಎಲ್ಲಿಂದನಾದರೂ ಬಂದದ್ದ ನಿಮ್ಮ ವಂಶದವರು?
3: ನಮ್ಮ ಪೂರ್ವಜರು ನನ್ನ ಮುತ್ತಜ್ಜ ಲಕ್ಷ್ಮೀರಮಣಯ್ಯನವರಿಗಿಂತ ಮೊದಲಿಗರು ಆಂಧ್ರದಿಂದ ವಾಸ್ತವ್ಯ ಹೂಡಿದರು.
2: ಓ, ಎಲ್ಲೋ ಒಂದು ನಿಮ್ಮ ಮೂಲ ತೆಲುಗಿನ ತೆಲುಗುನಾಡಿನ.
3: ನಾವು ಮುಲುಕನಾಡು ಬ್ರಾಹ್ಮಣರು. ಆ ಸುತ್ತಮುತ್ತ ಇದ್ದ ಹಳ್ಳಿಗಳಲ್ಲಿ ನಾವು ಪೌರೋಹಿತ್ಯ ವೃತ್ತಿ ಅಂದರೆ ಪೂಜೆ ಪುನಸ್ಕಾರಗಳಲ್ಲಿ ನಮ್ಮ ತಂದೆ, ನಾನು ಕೂಡ ಇವತ್ತು ಅದೇ ವೃತ್ತಿ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾರೆ. ಇದು ನನ್ನ ಪ್ರಧಾನ ವೃತ್ತಿ.
2: ತಂದೆಯವರು ಕೃಷಿ ಮಾಡ್ತಾ ಇದ್ರು, ಜೊತೆಯಲ್ಲಿ ಪೌರೋಹಿತ್ಯವನ್ನು ಕೂಡ ಮಾಡ್ತಾ ಇದ್ರು ಅಂತ. 5 ಜನ ಗಂಡು ಮಕ್ಕಳು, 2 ಜನ ಹೆಣ್ಣು ಮಕ್ಕಳು ಅಂತ ಹೇಳಿದ್ರಿ. ನೀವು ಅಣ್ಣ ತಮ್ಮಂದ್ರದ್ದು, ನೀವಾಗಲಿ ಪ್ರಭಾಕರ ಶಾಸ್ತ್ರಿಗಳಾಗ್ಬೋದು, ಪುಟ್ಟಣ್ಣ ಅವ್ರದ್ದು, ಬಾಲ್ಯ ಕಾಲದ ನೆನಪುಗಳು ಅಂತ ಏನಾದ್ರು ಇದ್ದಾವ ಹೇಳಿ ನನಗೆ.
3: ನಮ್ಮದು ದೊಡ್ಡದು ನಾಡೆ ಹೆಂಚಿನ ಮನೆ ಕಣಗಾಲ್ನಲ್ಲಿ. ಆ ನಾಡೆ ಹೆಂಚಿನ ಮನೆಯಲ್ಲಿ ನಾವೆಲ್ಲ ಹುಟ್ಟಿದವರು. ಅದರಲ್ಲಿ ನನ್ನ ಒಬ್ಬ ಅಣ್ಣ ಮಾತ್ರ ನನ್ನ ಊರಿಗೆ ಅತಿ ಸಮೀಪಿರುವ ರಾಜನ ಬಿಳಗೂಲಿ ಎಂಬ ಗ್ರಾಮದ ತೋಟದಲ್ಲಿ ಜನಿಸಿದವನು. ಅವರೇ ಕಣಗಾಲ್ ಪ್ರಭಾಕರ ಶಾಸ್ತ್ರಿ.
2: ಓಹೋ, ಸರಿ. ನಿಮ್ಮ ಬಾಲ್ಯದ ದಿನದ ನೆನಪುಗಳೇನಾದ್ರು?
3: ಬಾಲ್ಯದಲ್ಲಿ ಹಿರಿಯ ಅಣ್ಣ ಮೈಸೂರಿನಲ್ಲಿ AV ವರದಾಚಾರ್ಯ ಅಂಡ್ ಸನ್ಸ್ ಅಂತ ಇತ್ತು, ಇಲ್ಲಿ ದೊಡ್ಡ ಫೋಟೋ ಸ್ಟುಡಿಯೋ. ಆ ಸ್ಟುಡಿಯೋದಲ್ಲಿ ಅಭ್ಯಾಸ ಮಾಡಿ ಇಲ್ಲಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು, ಅಲ್ಲಿ ಕಲಾ ತರಬೇತಿಯನ್ನು ಪಡೆದು ಇಲ್ಲಿ ರಾಜ್ ಬ್ರದರ್ಸ್ ಅಂತ ಹೇಳಿ ಚಾಮುಂಡೇಶ್ವರಿ ಚಲನಚಿತ್ರ ಮಂದಿರದ ಎದುರುಗಡೆ ಭಾಗದಲ್ಲಿರ್ತಕ್ಕಂಥ ಸ್ಟುಡಿಯೋದಲ್ಲಿ ಕೇವಲ ಒಂದು 30 ರೂಪಾಯಿ ಕೆಲಸಕ್ಕೆ ಸೇರಿ ಅಲ್ಲಿ 3,000 ರೂಪಾಯಿವರೆಗೂ ಸಂಬಳ ಪಡೆದು ದುಡಿದು ತಮ್ಮಂದಿರ ಜೊತೆಗೂಡಿ ಒಡಗೂಡಿ ನಂತರ ಬೆಂಗಳೂರಿನಲ್ಲಿ ಕೂಡ ಒಂದು ಸ್ಟುಡಿಯೋದಲ್ಲಿ ಕೆಲಸ ಮಾಡಿದವರು. ಅವರೇ ಹಿರಿಯಣ್ಣ ಬಾಲಕೃಷ್ಣ ಕಣಗಾಲ್ ಅಂತ ಹೇಳಿ 97 ವರ್ಷ ಛಾಯಾಗ್ರಾಹಕರಾಗಿ ಈ ಊರಿನಲ್ಲಿ ವೃತ್ತಿ ಪ್ರಾರಂಭ ಮಾಡಿದವರು. ಅವರು ಇವಾಗ ಇಲ್ಲ, ಸ್ವರ್ಗಸ್ಥರಾಗಿದ್ದಾರೆ.
2: ಒಬ್ಬ ಅಣ್ಣ ಹೊಟ್ಟೆಪಾಡಿಗೋಸ್ಕರ ಮೈಸೂರಿಗೆ ಬಂದು ಛಾಯಾಗ್ರಹಣವನ್ನು ಕಲಿತು ತುಂಬಾ ಹೆಸರು ಮಾಡಿದ್ರು ಅದರಲ್ಲಿ ಅಂತ. ಸರಿ, ಆಮೇಲೆ ನಿಮ್ಮ ಪ್ರಭಾಕರ
3: ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಎಂಬುವರು ಕೇವಲ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಕಣಗಾಲಿನಲ್ಲಿ, ಆ ನಂತರದಲ್ಲಿ ತಾತ ಪುಟ್ಟಣ್ಣನವರಿಂದ ತ್ರಿಕಾಂಡ ಅಮರಕೋಶ ಅಂತ ಸಂಸ್ಕೃತದಲ್ಲಿ ಅತ್ಯುತ್ತಮವಾದ ಗ್ರಂಥ, ಈಗಿನ ಶಾಲಾ ವಿದ್ಯಾರ್ಥಿಗಳಿಗೆ ಅದರ ಅರಿವೇ ಇಲ್ಲ. ಆ ಗ್ರಂಥವನ್ನು ಬಾಯಿ ಪಾಠ ಮಾಡಿಸಿಕೊಂಡು ತೊಡೆಯ ಮೇಲೆ ಕೂಡಿಸಿಕೊಂಡು ತಾತ ಪುಟ್ಟಣ್ಣನವರು ಅವರಿಗೆ ಅಮರಕೋಶವನ್ನು ಅಭ್ಯಾಸ ಮಾಡಿಸಿದರು.
2: ಪ್ರಭಾಕರ ಶಾಸ್ತ್ರಿ
3: ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳಿಗೆ ನನ್ನ ಅಣ್ಣ ಅದರ ಬಲದಿಂದ ಅವರ ಘನಕೃಪಾ ಆಶೀರ್ವಾದದಿಂದ ಮೈಸೂರು ನಗರಕ್ಕೆ ಬಂದು ಮೈಸೂರು ನಗರದಲ್ಲಿ ಆಗಿನ ಪ್ರಸಿದ್ಧ ಕಲಾವಿದರಾದಂತಹ ಡಿಕ್ಕಿ ಮಾಧುರಾಯರು ಅವರುಗಳ ಸಂಗಡ ಬೆರೆತು ರಾಮಚಂದ್ರ ಶಾಸ್ತ್ರಿಗಳು ಅಂತ ಇದ್ರು, ಹೆಚ್ ರಾಮಚಂದ್ರ ಶಾಸ್ತ್ರಿ ಅಂತ ಹೇಳಿ
2: ಅವರ ನಾಟಕಕ್ಕೆ ತುಂಬಾ ಸಿನಿಮಾಗಳಲ್ಲಿ ಪಾತ್ರಗಳನ್ನು
3: ಅವರು ಮಾಡಿದ್ದಾರೆ. ತಂದೆಯ ಪಾತ್ರಗಳನ್ನು ಮಾಡಿದ್ದಾರೆ. ಪುಟ್ಟಣ್ಣ ಕಣಗಾಲ್ರವರ ಸಿನಿಮಾದಲ್ಲೂ ಮಾಡಿದ್ದಾರೆ ರಾಮಚಂದ್ರ ಶಾಸ್ತ್ರಿಗಳು. ಅವರ ಕಪ್ಪು ಬಿಳುಪು ಮತ್ತೆ ನಾಗರಹಾವುನಲ್ಲಿ ರಾಮಾಚಾರಿ ತಂದೆಯಾಗಿ ಪಾತ್ರ ಮಾಡಿದ್ದಾರೆ. ಅವರು ಒಳ್ಳೆ ಕಲಾವಿದರು. ಅವರ ನಾಟಕದ ಕಂಪನಿಯಲ್ಲಿ ಬಂದು ಹೊಟ್ಟೆ ಪಾಡಿಗಾಗಿ ಸೇರಿಕೊಂಡರು.
2: ಅಂದ್ರೆ ಈಗ ನೀವು ಕಣಗಾಲನ್ನ ಬಿಟ್ಟು ಮೈಸೂರಿಗೆ ಬಂದ್ರಿ, ಒಬ್ರು ಛಾಯಾಗ್ರಾಹಕರಾದ್ರು ಸರಿ, ಈ ರಂಗಭೂಮಿಯ ಕಡೆಯ
3: ಸೆಳೆತ
2: ನಿಮ್ಮ ಮನೆಯಲ್ಲಿ?
3: ನಮ್ಮ ಮನೆಯಲ್ಲಿ ನಮ್ಮ ತಂದೆ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮಹಾನ್ ಪಂಡಿತರಾಗದೆ ಹೋದ್ರು ಅದರ ಬಗ್ಗೆ ತುಂಬಾ ಅರಿತಿದ್ರು. ನನ್ನ ಮಗ ಹೋಗಿ ಅವರ ಕಲ್ತ್ಕೊಂಡಾನೆ. ಅವರ ಚಿಕ್ಕದಲ್ಲಿ ದೈವದತ್ತವಾದಂತಹ ಒಂದು ದೈವಿ ಶಕ್ತಿ ಅವರು ಮೈಗೂಡಿಸಿಕೊಂಡು ಮೈಸೂರಿಗೆ ಬಂದವರು ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು. ಅವರ ಜೊತೆಯಲ್ಲಿಯೇ ಇನ್ನೊಂದು ಸ್ವಲ್ಪ ಕಾಲಾನಂತರ ಪುಟ್ಟಣ್ಣ ಕಣಗಾಲರು ಬಂದರು ಇಲ್ಲಿಗೆ. ಇಲ್ಲಿ ಹೊಟ್ಟೆಪಾಡಿಗಾಗಿ ಯಡಾಲ್ಜಿ ಪಾಲಂಜಿ ಇವರ ಕಾರ್ಯಾಲಯದಲ್ಲಿ ಕೆಲಸ ಮಾಡಿಕೊಂಡಿದ್ದು
2: ಪುಟ್ಟಣ್ಣ ಕಣಗಾಲ್ ಅವರು.
3: ಹೌದು, ಯಡಾಲ್ಜಿ ಪಾಲಂಜಿ ಸಿ ಪಿ ಕಮಲಾರಾಮಣ್ಣ ಅಂತ ಹೇಳಿ ಅದರ ಮಾಲೀಕರು. ಅವರು ಮನೆಯಲ್ಲಿ ವಾಸ್ತವ್ಯ ಹೂಡಿ ಈ ಕಾರ್ ತರಬೇತಿಯನ್ನು ಮಾಡಿ ಒಳ್ಳೆ ಕಾರ್ ಚಾಲಕ ಅನ್ನಿಸ್ಕೊಂಡು
2: ಪುಟ್ಟಣ್ಣನವರು ಕಾರ್ ಡ್ರೈವರ್ ಕೂಡ
3: ಆಗಿದ್ದರು.
2: ಮೆಕ್ಯಾನಿಕ್
3: ಆ ನಂತರದಲ್ಲಿ ಈ ಹುಣಸೂರು ಕೃಷ್ಣಮೂರ್ತಿಗಳು ಅಂತ ಉದ್ದಾಮ ಪಂಡಿತರು, ಉದ್ದಾಮ ನಿರ್ಮಾಪಕ,
2: ನಿರ್ದೇಶಕರು,
3: ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ಸಾಹಿತಿ ಸತ್ಯಹರಿಶ್ಚಂದ್ರ, ಭಕ್ತ ಕುಂಬಾರ, ಬೊಬ್ರು ವಾಹನ ಇಂಥ ಉತ್ತಮೋತ್ತಮವಾದ ಚಿತ್ರಗಳನ್ನು ತೆಗೆದವರು. ಅವರು ಹುಣಸೂರು ಕೃಷ್ಣಮೂರ್ತಿಗಳ ಕಂಪನಿಗೂ ಹೋಗಿ ಸಂಜೆ ವೇಳೆ ನಟ ನಟಿಯರಿಗೆ ಸಂಭಾಷಣೆ ಹೇಗೆ ಹೇಳ್ಕೊಡ್ಬೇಕು ಅಂತ ಹೇಳಿ ಅವರು ಬೆನ್ನ ತಟ್ಟಿ ಅವ್ರನ್ನ ಹೊಡೆದು ಹುಣಸೂರು ಕೃಷ್ಣಮೂರ್ತಿಗಳು, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಅವರು ಕಳಿಸ್ತಾ ಇದ್ರು. ಅಲ್ಲಿ ಆ ನಾಟಕದ ಕಂಪನಿ ಗುಂಗು ಶುರುವಾಯಿತು. ರಂಗಾಚಾರ್ಯ ಸ್ಮಾರಕ ಭವನದಲ್ಲಿ ನಡೀತಾ ಇತ್ತು. ಆವಾಗ ಯಾವ ದೂರದರ್ಶನ ಯಾವ ಇದು ಇತ್ತಿಲ್ಲ, ಇಷ್ಟೊಂದು ಸಿನಿಮಾಗಳಿತ್ತಿಲ್ಲ. ಆ ರಂಗಭೂಮಿಯಲ್ಲೂ ಕೂಡ ಅವರು ಸೇವೆ ಮಾಡಿದ್ರು. ರಂಗಭೂಮಿಯಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂತಹ ಕಾಲದಲ್ಲಿ ಬೆಂಗಳೂರಿಗೆ ಹೋಗಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ಗುರು ಕಾದಂಬರಿ ಸಾರ್ವಭೌಮ ಅರಕಲಗೂಡು ನರಸಿಂಹರಾಯ ಕೃಷ್ಣರಾಯ ಅಂತ ಆನಾಕ್ರು ಅವರ ಪರಿಚಯ ಆಯಿತು. ಆನಾಕ್ರು ತಾಯಿ ನನ್ನ ತಾಯಿ ಸುಬ್ಬಮ್ಮನವರು ಸ್ನೇಹಿತರು. ಅರಕಲಗೂಡು ಅಂತ ಕಣಗಾಲಿಗೆ ಸಮೀಪದಿದೆ, ಅದು ಹಾಸನ ಜಿಲ್ಲೆಗೆ ಸೇರಿರೋದು. ಕಣಗಾಲು ಮೈಸೂರು ಜಿಲ್ಲೆಗೆ ಸೇರಿರೋದು. ಅವರ ಮೂಲಕ ಆನಾಕೃಷ್ಣರಾಯರ ಪರಿಚಯವಾಯಿತು. ಆನಾಕೃಷ್ಣರಾಯರು ಎಷ್ಟು ದಿನ ಅಂತ ನಾಟಕದಲ್ಲಿ ದುಡಿತೀಯಪ್ಪ, ನಿನ್ನ ಒಳ್ಳೆಯ ಸಾಹಿತ್ಯವಿದೆ, ನಿನಗೆ ನಿನಗೆ ಸಿನಿಮಾ ರಂಗದಲ್ಲಿ ಅವಕಾಶ ಮಾಡುತ್ತೆ, ನೀನು ಮದ್ರಾಸಿಗೆ ಹೋಗು ಅಂತ ಹೇಳಿ ಕಳಿಸಿದ್ರು. ಅವರು ನಂತರ ಮದ್ರಾಸಿಗೆ ಹೊರಟು ಹೋದರು. ಮದ್ರಾಸಿಗೆ ಅಣ್ಣ ಹೋದ್ರಲ್ಲ ಅಂತ ಹೇಳಿ ಪುಟ್ಟಣ್ಣನವರು ಆ ವೇಳೆಗೆ ಇಲ್ಲಿ ಸಾಕಾಗಿತ್ತು ಈ ರಂಗಭೂಮಿ ಇಲ್ಲೆಲ್ಲ, ಅವರ ಜೊತೆಗಾರರೆಲ್ಲ ಹೆಚ್ ಕೆ ಯೋಗಾ ನರಸಿಂಹ ಒಳ್ಳೆ ನಾಟಕದ ಪಟ್ಟು, ವಿಜಯ ನರಸಿಂಹ ಅವರು ಎಲ್ಲರೂ ಕೂಡ, ಸಾರ್ವಟ್ ಅಶ್ವತ್ಥನಾರಾಯಣ ಶಾಸ್ತ್ರಿ, ಕೊಡಗು, ಹೆಬ್ಬಾಲೆ, ತೊರೆನೂರು, ಶಿಲಂಗಾರ, ನಮ್ಮ ಪಿರಿಯಾಪಟ್ಟಣದ ಕಂಪ್ಲಾಪುರ ಅಂತ ಇದೆ, ಆ ಊರುಗಳಲ್ಲಿ ನಾಟಕ ಕಂಪನಿಗಳನ್ನೆಲ್ಲ ನಡೆಸ್ತಾ ಇದ್ರು. ಸಾರೋಟ್ ಅಶ್ವತ್ ಅಂತ ಹೇಳಿ ಅವರು ಉತ್ತಮೋತ್ತಮವಾದ ಸಾಹಿತ್ಯವನ್ನು
2: ಬರೆದಿದ್ದಾರೆ
3: ಬರೆದಿದ್ದಾರೆ ನಂಜನಗೂಡಿನವರು. ಅವರು ಅವರ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಸಾಕಾಗಿ ಕಡೆಗೆ ಅಣ್ಣ ಮದ್ರಾಸಿನಲ್ಲಿ ಇದ್ದಾರೆ ಅಂತ ಹೇಳಿ ನನ್ನ ಅತ್ತಿಗೆ ಶ್ರೀಮತಿ ಶಾರದಾಂಬಾ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಅವರನ್ನು ಕರ್ಕೊಂಡು ಹೋಗಿ ಮದ್ರಾಸಿಗೆ ಬಿಟ್ಟರು.
2: ಪ್ರಭಾಕರ್ ಶಾಸ್ತ್ರಿಗಳಿಗೆ ಮದ್ರಾಸ್ನಲ್ಲಿ ಬಿ ಆರ್ ಪಂತುಲು ಅವರನ್ನು ಪರಿಚಯ ಮಾಡಿಸ್ತವ್ರು ಯಾರು ಅಂತ?
3: ಬಿ ಆರ್ ಪಂತುಲು ಪರಿಚಯ ಮಾಡಲಿಲ್ಲ, ಅವರು ಭಾಗ್ಯೋದಯ ಅಂತ ಒಂದು ಚಿತ್ರ ತೆಗೀತಾ ಇದ್ರು. ಅಲ್ಲಿ ನಮ್ಮ ಮೈಸೂರಿನ ಶ್ರೇಷ್ಠ ನಟ ರಂಗಭೂಮಿ ಕಲಾವಿದ ಡಿಕ್ಕಿ ಮಾಧುರಾಯರ ಮೂಲಕ ಅವ್ರಿಗೆ ಪರಿಚಯವಾಯಿತು.
2: ಭಾಗ್ಯೋದಯ ಸಿನಿಮಾ ಉದಯ್ ಕುಮಾರ್ ಅವರ ಮೊದಲನೇ ಸಿನಿಮಾ,
3: ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಸಾಹಿತ್ಯ ಬರೆದ ಮೊದಲನೇ ಸಿನಿಮಾನೂ ಹೌದು ಸಾಹುಕಾರ ಜಾನಕಿ. ಅದರಲ್ಲೇ ಉದಯ್ ಕುಮಾರ್ನ ಇಂಟ್ರೊಡ್ಯೂಸ್ ಮಾಡಿದ್ರು.
2: ಅವ್ರಿಗೂ ಪಂತುಲು ಅವ್ರಿಗೂ ಹೇಗೆ ನಂಟು ಅಂತ ಏನು ಗೊತ್ತಾಗಲಿಲ್ಲ,
3: ನೆಂಟಿಲ್ಲ, ಅಭಿಮಾನ. ಮೈಸೂರಿನಿಂದ ಬಂದಿದ್ದಾನೆ ಈತ, ಒಳ್ಳೆ ಗಟ್ಟಿ ಸಾಹಿತ್ಯ ಬರೀತಾನೆ, ದಯವಿಟ್ಟು ನೀವು ಇಟ್ಕೊಳ್ಳಿ ನಿಮ್ಮ ಸಂಸ್ಥೆಯಲ್ಲಿ ಇವರನ್ನ ರೈಟರ್ ಆಗಿ ಅಂತ ಹೇಳಿ, ಅವರು ಆಗ್ತಾನೆ ರತ್ನಗಿರಿ ರಹಸ್ಯ ಅಂತ ಹೇಳಿ ಒಂದು ಕಥೆಯನ್ನು ತೆಗೆದುಕೊಂಡಿದ್ರು. ಅದು ಎಲ್ಲ ಭಾಷೆಗಳಲ್ಲೂ ಬಂತು, ಅದ್ಧೂರಿಯಾಗುತ್ತೆ.
2: ತಮಿಳಲ್ಲಿ ರಹಸ್ಯ ಬಂತುಲು ಅವರದ್ದೇ ಕಥೆನಾ?
3: ಅಲ್ಲ ಅಲ್ಲ ಅಲ್ಲ, ಕಥೆ ಅಲ್ಲ, ಕಥೆ ಚಿನ್ನಣ್ಣ ಮಳೆ ಲಕ್ಷ್ಮಣ ಅಂತ ಅವರ ಕಥೆಗೆ ಇವರು ಚಿತ್ರಕಥೆ ಬರೆದು ಸಾಹಿತ್ಯ ಬರೆದು ಅಲ್ಲಿರಲ್ಲಿರ್ತಕ್ಕಂಥ ಎಲ್ಲ ಗೀತೆಗಳು ಕೂಡ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಬರೆದ
2: ರತ್ನಗಿರಿ ರಹಸ್ಯದ ಎಲ್ಲ ಹಾಡುಗಳು. ನಮ್ಮ ಜನಕ್ಕೆ ಇವತ್ತು ತುಂಬಾ ಚೆನ್ನಾಗಿ ನೆನಪಿರೋದು ಅಮರ ಮಧುರ ಪ್ರೇಮ
3: ನೀ ಬಾವೇಗ ಚಂದ
2: ಮಾಮ
3: ಅನುರಾಗದ ಅಮರಾವತಿ
2: ಅಲ್ವಾ, ತುಂಬಾ ಚಂದದ ಹಾಡು. ಸೊ ಹಾಗೆ ಪ್ರಭಾಕರ್ ಶಾಸ್ತ್ರಿಗಳು ನಿರ್ದೇಶನಕ್ಕೆ ಅಂತ ಏನು ಕೈ ಹಾಕಲಿಲ್ಲ, ಅವರು
3: ಅವರು ಬರವಣಿಗೆಕಾರರಾಗಿಯೇ ಇದ್ರು. ಆನಂತರ ಅದೇ ಬಿ ಆರ್ ಪಂತಲೂರವರು, ಮುರುಗನೂರು ರಾಮಚಂದ್ರ ಪಂತಲು ಅಂತ ಅವರು ಉಪಾಧ್ಯಾಯರಾಗಿದ್ದವರು, ಅವರು ಎರಡನೇ ಚಿತ್ರ ಸ್ಕೂಲ್ ಮಾಸ್ಟರ್ ಅಂತ ತೆಗೆದ್ರು. ಅದಕ್ಕೂ ಕೂಡ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳೇ. ಅದು ಶಿರ್ವಾಡ್ಕರ ವೈಷ್ಣವಿ ಕಥೆ ಆಧಾರವಾಗಿಟ್ಟುಕೊಂಡು, ಒಂದು ಮರಾಠಿ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಅದಕ್ಕೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಚಿತ್ರಕಥೆ ಸಂಭಾಷಣೆ ಅದರಲ್ಲೂ ಅಷ್ಟೇ ಬರೆದು ಅತಿ ಮಧುರ
2: ಅನುರಾಗ
3: ಅನುರಾಗ ಅನ್ನೋದು
2: ಸ್ಕೂಲ್ ಮಾಸ್ಟರ್ಲಿ
3: ಸ್ವಾಮಿ ದೇವನೇ
2: ಲೋಕಪಾಲನೆ
3: ತೇನಮೋಸ್ತನಮೋಸ್ತತೆ
2: ತುಂಬಾ ಒಳ್ಳೊಳ್ಳೆಯ ಹಾಡುಗಳೆಲ್ಲ ಇದ್ದಾವೆ.
3: ಎಲ್ಲರೂ ನಮ್ಮವರೇ ಜಗದಿ ಗುಣಕ್ಕಿಂತ ಮಿಗಿಲಾದ ಹಣವಂತರಾದರೆ ಎಲ್ಲರೂ ನಮ್ಮವರೇ ಪ್ರೀತಿ ವಾತ್ಸಲ್ಯ ನಿಧಿಯಾದ ಮಕ್ಕಳು ಮನೆಗೆ ಮಾಣಿಕ್ಯ ಸಿರಿಯಾದ ಸೊಸೆಯರು ಅತ್ತೆ ಮಾವಂದಿರ ಬಹುದೂರ ಮಾಡಿ ಬೇವೆಲ್ಲ ಹೊಂದಲ್ಲ ಎನ್ನುವರು ಕೇಳಿ ಸೂರ್ಯಮಂಗಲಂ ರಾಜಲಕ್ಷ್ಮಿ ಅವ್ರ ಕೈಯಲ್ಲಿ ಹಾಡಿಸಿ ಎಲ್ಲ ಗೀತೆಗಳನ್ನು ಹಾಡಿ ಆ ಚಿತ್ರ ಬೆಂಗಳೂರಿನ ಗೀತಾ ಚಿತ್ರಮಂದಿರದಲ್ಲಿ ಡಿ ವಿ ಗುಂಡಪ್ಪನವರು ಕೂಡ ಆ ಚಿತ್ರವನ್ನು ನೋಡಿದರು, ಮಾಸ್ತಿ ವೆಂಕಟೇಶಂಗಾರ್ ಕೂಡ ನೋಡಿದರು, ಮೇಷ್ಟರ್ ರಂಗಣ್ಣನ ಪಾತ್ರದಲ್ಲಿ ಅವರಿದ್ದರು, ಅದರಲ್ಲಿ ನಮ್ಮ ಬಾಲಕೃಷ್ಣ ಇದ್ದರು, ನಮ್ಮ ನರಸಿಂಹರಾಜು ಅವರಿದ್ದರು, ಎಲ್ಲ ಕಲಾವಿದರು. ಅತ್ಯುತ್ತಮವಾದ ಚಿತ್ರ ಅಂತ ರಾಷ್ಟ್ರ ಪ್ರಶಸ್ತಿ ತಗೊಂಡುಕೊಂಡ ಚಿತ್ರ.
2: ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗದ ಇತಿಹಾಸದೊಳಗೆ ಸ್ಕೂಲ್ ಮಾಸ್ಟರ್ ಚಿತ್ರ ಒಂದು ಮೈಲಿಗಲ್ಲ. ಪಂತುಲು ಅವರಿಗೆ ಹೇಗೆ ತುಂಬಾ ದೊಡ್ಡ ಹೆಸರು ತಂದು ಕೊಡ್ತೋ ಹಾಗೆ ಕಣಗಾಲ್
3: ಪ್ರಭಾಕರ್ ಶಾಸ್ತ್ರಿ ಅವರು ಅದರಲ್ಲಿ ಶಿಷ್ಯನಾಗಿ ಶಿವಾಜಿ ಗಣೇಶನ ಕೈಲಿ ಆಕ್ಟ್ ಮಾಡ್ತಾರೆ.
2: ಹೌದು,
3: ಶಿಷ್ಯನಾಗಿ ಮೇಸ್ಟ್ರೆ ಪೆನ್ ಇಲ್ಲವ ಅಂತ ಹೇಳಿ ಒಂದು ಪೆನ್ ತೆಗೆದು ಕೊಡ್ತಾರೆ. ಆ ಕ್ಯಾರೆಕ್ಟರ್ನ ಶಿವಾಜಿ ಗಣೇಶನ್ ಅಂದ್ರೆ ತುಂಬಾ ವಿಶ್ವಾಸ.
2: ತಮಿಳಿನಲ್ಲಿ ಬಹಳ ದೊಡ್ಡ ಕಲಾವಿದ
3: ವೀರಪಾಂಡ್ಯ
2: ಕಟ್ಟಬೊಮ್ಮನೆಲ್ಲ ಮಾಡಿದ್ರು ಬಿ ಆರ್ ಪಂತುಲು ಶಿವಾಜಿ ಗಣೇಶನ್ ಜೊತೆಯಲ್ಲಿ ಅಲ್ವಾ.

0: ಆಮೇಲಿನ ಚಿತ್ರಗಳು ಪ್ರಭಾಕರ್ ಶಾಸ್ತ್ರಿಗಳು,
1: ಆಮೇಲೆ ಚಿತ್ರಗಳು ಪಂತ್ಲು ಅವರು ಚಿತ್ರ ತೆಗಿತಾನೆ ಇದ್ರು. ಇವರು ಬೆಂಗಳೂರಿಗೆ ವಾಪಸ್ ಬಂದ್ರು, ಬೆಂಗಳೂರಿನಲ್ಲಿ ವಾಸ್ತವ್ಯ.
0: ಪಂತ್ಲು ಅವರನ್ನು ಬಿಟ್ಟು
1: ಬೆಂಗಳೂರಿಗೆ ಬಂದ್ಬಿಟ್ರು,
0: ಸ್ಕೂಲ್ ಮಾಸ್ಟರ್
1: ಬಂದ್ರು. ಬಂದು ಯಾರ ಅವಕಾಶ ಕೊಟ್ಟು ಯಾರು ಬಂದು ಬೇಕು ಹಾಡು ಶಾಸ್ತ್ರಿಗಳೇ ಬರೀರಿ ಅಂತ ಕರೆದಾಗ ಬೆಂಗಳೂರಿನಿಂದ ಜಯನಗರದಲ್ಲಿ ಎರಡನೇ ಬ್ಲಾಕಿನಲ್ಲಿ ವಾಸ್ತವ್ಯ ಹೂಡಿ ಒಬ್ಬ ಗಂಡು ಮಗ ಪುರುಷೋತ್ತಮ ಕಣಗಾಲ್ ಅಂತ, ಲಲಿತಾಂಬ ಅಂತ ಒಬ್ಬಳು ಹೆಣ್ಣುಮಗಳು, ಇಬ್ಬರು ಮಕ್ಕಳನ್ನ ಸಾಕೊಂಡು ಅವ್ರನ್ನ ಓದಿಸ್ಕೊಂಡು ಅವರು ಬಹುತೇಕವಾಗಿ ಬೆಂಗಳೂರು ನಗರದ ಜಯನಗರದ ಎರಡನೇ ಬ್ಲಾಕ್ನಲ್ಲಿ ಅವರೇ ಇದ್ರು.
0: ಈಗ ಅವರ ತಲೆಮಾರಿನವರು ಯಾರು ಇದ್ದಾರೆ, ಎಲ್ಲಿದ್ದಾರೆ ಅಂತ?
1: ಅವರ ಮಗ ಇದ್ದಾರೆ ಪುರುಷೋತ್ತಮ ಕಣಗಾಲ್. ಕೆಲವು ಸಿನಿಮಾಗಳಿಗೆ ಸಂಭಾಷಣೆ ಬರೆದ, ಕೆಲವೊಂದು ಭಾವಗೀತೆಗಳನ್ನು ಬರೆದ. ಆತ ಸಿನಿಮಾ ಉದ್ಯೋಗದಲ್ಲಿಲ್ಲ, ಆತ ಕರ್ನಾಟಕ ಬ್ಯಾಂಕ್ನಲ್ಲಿ ನಿವೃತ್ತ ನೌಕರ, ಮ್ಯಾನೇಜರ್ ಆಗಿ ನಿವೃತ್ತನಾಗಿದ್ದಾನೆ. ಮಕ್ಕಳನ್ನ ಎಲ್ಲ ಓದಿಸಿ ಎಲ್ಲ ವಿದೇಶದಲ್ಲಿ.
0: ಈಗ ಒಂದು ಕುತೂಹಲಕ್ಕೆ ಪ್ರಶ್ನೆ, ಇದಕ್ಕೊಂದು ಹಿನ್ನೆಲೆ ಇದೆ ಪ್ರಶ್ನೆಗೆ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಅಭಿನಯ ಅಂತೇನು ಮಾಡಲಿಲ್ಲ,
1: ಮಾಡಿದ್ದಾರೆ.
0: ಕನ್ಫರ್ಮೇಶನ್ ಕೇಳ್ತೇನೆ, ನನಗೆ ಇದು ತುಂಬ ಪಕ್ಕಾ ಗೊತ್ತಿಲ್ಲ, ನೀವು ಹೇಳಬೇಕು. ಕಪ್ಪು ಬಿಳುಪು ಸಿನಿಮಾದಲ್ಲಿ ಒಂದು ತುಂಬಾ ಜನಪ್ರಿಯವಾದ ಹಾಡಿದೆ,
1: ಹಿಂದಿನ ಹಿಂದೂ ದೇಶದ ನವ ಯುವತಿ ಯುವಕರೇ, ಯಾವುದು ಸತ್ಯ ಯಾವುದು ಮಿಥ್ಯ, ಯಾವುದು ಕಪ್ಪು ಯಾವುದು ಬಿಳುಪು ಅನ್ನೋ ಒಂದು ಹಾಡು. ಅದು ಆರ್ ಎನ್ ಜಯಗೋಪಾಲ್ ಕೈ ಬರೆಸಿ ಪ್ರಭಾಕರ್ ಶಾಸ್ತ್ರಿ ಪಾತ್ರ ಮಾಡಿದ್ರು.
0: ಹಾ, ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳ ಕೇಳಿದ್ದೆ, ಯಾಕಂದ್ರೆ ಆ ಹಾಡಿಗೆ ಅಭಿನಯ ಮಾಡಿರುವಂತವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವ್ರು, ಹೌದು ಅಲ್ವೋ ಅಂತ.
1: ಅದಕ್ಕೆ ಮೊದಲು ಅವ್ರದ್ದು ಭಾಗ್ಯೋದಯ ಅಂತ ಒಂದು ಸಿನಿಮಾ ಬಂತು, ಅದರಲ್ಲೂ ಕೂಡ ಅವರು ರವೀಂದ್ರನಾಥ್ ಟ್ಯಾಗೋರ್ ಹಾಗೆ ಮೇಕಪ್ ಹಾಕೊಂಡು ಅದರಲ್ಲಿ ಗುರು ಪಾತ್ರ ಮಾಡಿದ್ದಾರೆ. ಅದಕ್ಕೆ ಮೊದಲು ರಂಗಭೂಮಿನಲ್ಲಿ ಬೇಕಾದಷ್ಟು ಪಾತ್ರಗಳು ಮಾಡಿದ್ದಾರೆ, ಆಂಜನೇಯ, ಪ್ರಚಂಡ ರಾವಣ, ಅದನ್ನೇ ನಾಟಕ ಬರೆದ್ರು, ನಾಟಕ ಕಂಪನಿ ಮಾಡಿದ್ರು ಪಂಪ ಥಿಯೇಟರ್ಸ್ ಅಂತ ಹೇಳಿ.
0: ಪ್ರಚಂಡ ರಾವಣ ಅಂದ್ರೆ
1: ವಜ್ರಮುನಿಯವರಿಗೆ ತಿರುಪಟ್ಟ ಚಿತ್ರ. ಆಮೇಲೆ ಅವರು ಪುಟ್ಟಣ್ಣ ಅವ್ರ ಮೂಲಕ ಸಿನಿಮಾ ರಂಗಕ್ಕೆ ಬಂದ.
0: ಪ್ರಭಾಕರ್ ಶಾಸ್ತ್ರಿಗಳಿಗೂ ಪುಟ್ಟಣ್ಣ ಕಣಗಾಲ್ ಅವ್ರಿಗೂ ವಯಸ್ಸಿನಲ್ಲಿ ಎಷ್ಟು ಅಂತರ ಇತ್ತು?
1: ಪ್ರಭಾಕರ್ ಶಾಸ್ತ್ರಿಗಳು ಆದ ತಕ್ಷಣನೇ ಪುಟ್ಟಣ್ಣ ಕಣಗಾಲ್
0: ಒಂದು ಎರಡು ವರ್ಷ ಅಂತ,
1: ಎರಡು ಮೂರು ವರ್ಷ.
0: ಅವರವರ ಸಂಬಂಧ ಹೇಗಿತ್ತು?
1: ತುಂಬಾ ಚೆನ್ನಾಗಿ, ತುಂಬಾ ಚೆನ್ನಾಗಿ. ಆದ್ರೆ ಅವರಿಗೆ ಸ್ವಲ್ಪ ಕೋಪ,
0: ಯಾರಿಗೆ?
1: ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳಿಗೆ ಕೋಪಿಷ್ಟ, ಕೋಪಿಷ್ಟ. ತಮ್ಮ ಚೆನ್ನಾಗಿರ್ಲಿ ಅಂತ, ತಮ್ಮ ಚೆನ್ನಾಗಿ ಬದುಕಲಿ ಅಂತ ಅವರು ಬಹಳ ಕೋಪಿಷ್ಟ. ಯಾವುದಕ್ಕೂ ಅವರು ಪಂತ್ಲವ್ರ ಹತ್ರನೇ ಜಗಳ ಆಡೋರು,
0: ರಾಜಿ ಮಾಡ್ಕೊಂಡು,
1: ರಾಜಿ ಮಾಡ್ಕೊಂಡು ಮನೋಭಾವೇ ಇಲ್ಲ. ಕನ್ನಡಕ್ಕೆ ಹೀಗೆ ಬರೀಬೇಕು. ಶ್ರೀಕೃಷ್ಣದೇವರಾಯ ಚಿತ್ರದಲ್ಲಿ ಅಮ್ಮ ಶ್ರೀ ಚಾಮುಂಡೇಶ್ವರಿ ಅನ್ನೋ ಗೀತೆನ ತಮಿಳು ಗಾಯಕರು ಒಬ್ರು ಹಾಡಿದ್ರು. ಆ ಹಾಡು ತಮಿಳು ಗಾಯಕರು ಹಾಡಿದ್ರೆ ಚೆನ್ನಾಗಲ್ಲ, ಕನ್ನಡದ ಗಾಯಕರ ಹತ್ರ ಹಾಡಿಸಿ ಅಂತ ಏನೋ ಒಂದು ಅವರವರಿಗೆ ಒಂದು ಭಿನ್ನಾಭಿಪ್ರಾಯ ಬಂದು ಅವರ ಅರ್ಧದಲ್ಲೇ ಅದು ಬಂದ್ಬಿಟ್ರು. ಆರು ಹಾಡುಗಳು ಬರೆದಿದ್ದಾರೆ ಶ್ರೀಕೃಷ್ಣದೇವರಾಯಕ್ಕೆ, ಒಂದೊಂದು ಮಧುರವಾಗಿದೆ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಬರೆದಿದ್ದಾರೆ, ಗೊತ್ತೈತೆ, ಬಹುಜನ್ಮದ ಪೂಜಾ ಫಲ ಬರೆದಿದ್ದಾರೆ.
0: ಸರಿ, ಒಟ್ಟು ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಕೂಡ ಕನ್ನಡಕ್ಕೆ ಬಹಳ ದೊಡ್ಡ ಸೇವೆ ಸಲ್ಲಿಸಿದ್ದಾರೆ.
1: ಆ ನಂತರ ಅವರು ಅನ್ಯಥಾ ಶರಣಂ ನಾಸ್ತಿ ದೈವ ಬಲದ ಪ್ರತ್ಯಕ್ಷ ಸಾಕ್ಷಿ, ಕನ್ನಡಿಗರಿಗೆ ಕನ್ನಡವೇ ನಿಜವಾದ ಆಸ್ತಿ ಅಂತ ಹೇಳಿ ಸತಿಶಕ್ತಿ ಅನ್ನೋ ಚಿತ್ರದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಎಂದೂ ಮರೆಯದ ಮಹಾನ್ ನಟ ರಾಜ್ಕುಮಾರ್ ಅವರು ದ್ವಿಪಾತ್ರ ಕೊಟ್ಟು ಡಬಲ್ ಆಕ್ಟಿಂಗ್ ರಕ್ತಾಕ್ಷ ವಿರೂಪಾಕ್ಷ ಅಂತ ಸತೀಶಕ್ತಿ ಎಂಬ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದರು. ಅವರು ನಿರ್ಮಾಪಕರು ಕೂಡ ಆಗಿದ್ದರು, ಆ ಚಿತ್ರ ತಯಾರು ಮಾಡಿದ್ರು. ಅದು ಈ ಮೈಸೂರು ನಗರದ ರಾಜ್ಕುಮಾರ್ ಚಿತ್ರಮಂದಿರದಲ್ಲಿ 100 ದಿನಗಳು ಓಡ್ತು.
0: ಒಳ್ಳೆ ಶಕ್ತಿ ಸಿನಿಮಾ ನಿರ್ದೇಶನ ಮಾಡಿದವರು ಪ್ರಭಾಕರ್ ಅದು ಒಂದೇ ಸಿನಿಮಾ ನಿರ್ದೇಶನ
1: ಇಲ್ಲ. ಆ ನಂತರ ಅವರು ಬೇರೆ 2 ಸಿನಿಮಾಗಳು ಸಂಗೀತ ಸುಭದ್ರ ಕಲ್ಯಾಣ ಅಂತ ಮಾಡಿದ್ರು. ಆನಂತರ ಇನ್ನೊಂದೇ ಅದಷ್ಟು ಕೊಡಲಿಲ್ಲ ಜನಪ್ರಿಯತೆ.
0: ಸತಿಶಕ್ತಿನಲ್ಲಿ ರಾಜ್ಕುಮಾರ್,
1: ಹೌದೌದು, ರಾಜ್ಕುಮಾರ್ ಅವರು ದ್ವಿಪಾತ್ರ ಅಭಿನಯ ಮಾಡಿ ಎಂ ವಿ ರಾಜಮ್ಮನವರು ಆ ಚಿತ್ರದಲ್ಲಿ ಪಾತ್ರ ಮಾಡಿದ್ರು. ಒಳ್ಳೆ ಅದ್ಧೂರಿ ಪಾತ್ರ. ಎಲ್ಲ ಹಾಡುಗಳನ್ನು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳೇ ಬರೆದಿದ್ರು. ಅದಕ್ಕೂ ಟಿ ಜಿ ಲಿಂಗಪ್ಪನವರದೇ ಸಂಗೀತ, ಅದ್ಧೂರಿ ಚಿತ್ರ. ಆಗ ಎಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರ ತೆಗೀತಾ ಇತ್ತು. ಬಹಳ ವರ್ಷ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಭಗೀರಥ ಪ್ರಯತ್ನದ ಭಾರಿ ಚಿತ್ರ ಅಂತ ಅನೌನ್ಸ್ ಮಾಡಿ ಎಲ್ಲರೂ ಸಹಾಯ ಮಾಡಿ ದೇವಿ ಫಿಲಮ್ಸ್ನವರು ಮದ್ರಾಸ್ನವರು ಅದಕ್ಕೆ ಫೈನಾನ್ಸರ್ಸ್ ಆಗಿದ್ದರು. ಅವ್ರು ಹಣ ಕೊಟ್ಟರು, ಆ ಚಿತ್ರ ಮುಗಿಸ್ಕೊಟ್ರು. ಚಿತ್ರ ಎಲ್ಲ ಕಡೆಯಲ್ಲೂ ಜಯಭೇರಿ ಹೊಡೀತು. ಬೆಂಗಳೂರು ನಗರದಲ್ಲೂ ಕೂಡ 100 ದಿವಸ ಸ್ಟೇಟ್ಸ್ ಚಿತ್ರಮಂದಿರ ಅಂತ ಇತ್ತು, ಈಗಿದೆಯೋ ಇಲ್ಲಿ ಹೋಗುತ್ತೇನೆ ನನಗೆ. ಆ ಚಿತ್ರಮಂದಿರಲ್ಲಿ ಓಡ್ತು. ಅದರ ಪ್ರಾರಂಭದ ದಿವಸದಲ್ಲಿ ನನ್ನ ತಂದೆಯನ್ನು ನನ್ನನ್ನು ಕರೆದುಕೊಂಡು ಹೋಗಿ ಪ್ರಥಮ ಪ್ರದರ್ಶನಕ್ಕೆ ಚಿತ್ರ ನೋಡೋದಕ್ಕೆ ಸ್ಟೇಜ್ ಚಿತ್ರಮಂದಿರಲ್ಲಿ ಕೂತು ನಮ್ಮನ್ನ ಹೊರಗಡೆ ನಿಂತ್ಕೊಳ್ಳೋರು
0: ಬೆಂಗಳೂರಲ್ಲಿ.
1: ಅದಕ್ಕೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಬರ್ತಾರೆ ಅಂತ ಇಡೀ ರೋಡ್ನಲ್ಲೇ ಜನ ಕಾದಿದ್ರು. ಇನ್ನು ಜನ ಎಲ್ಲ ಹಾರ ಹಾಕ್ತಾರೆ, ಏನು ನಾನು ಮಾಡಿದ್ದೀನಿ, ನನಗಿಂತ ಹಿರಿಯರು ಹುಣಸೂರು ಕೃಷ್ಣಮೂರ್ತಿಗಳು ಅದ್ಧೂರಿ ಚಿತ್ರ, ಆರ್ ನಾಗೇಂದ್ರ ಅವ್ರನ್ನ ಕಂಡ್ರೆ ಬಹಳ ಪ್ರೀತಿ, ಎಲ್ಲರನ್ನೂ ಕೊಂಡ್ರು ಒಂದೇ ಕುಟುಂಬದ ಪ್ರಭಾಕರ್ ಶಾಸ್ತ್ರಿಗಳನ್ನು ಕಂಡ್ರೆ ಯಾರು ಇದು ಮಾಡ್ತಿದ್ರು. ಅವ್ನು ಸ್ವಲ್ಪ ಕೋಪಿಷ್ಟ್ ಮುಂಗೋಪಿ, ಅಷ್ಟೇ. ಆನಂತರ ಬೇಕಾದಷ್ಟೇ ಸಿ ನರಸಿಂಹಮೂರ್ತಿಗಳು ಕರ್ಣೀಯ ಕುಟುಂಬದ ಕಣ್ಣು ತೆಗೆದ್ರು, ಕುಲುವಧು ತೆಗೆದ್ರು, ಅದಕ್ಕೆಲ್ಲ ಹಾರ್ಡ್ ವರ್ಕ್ ಕೊಟ್ಟರು. ಆಮೇಲೆ ಅದೇ ಪಂಚಲೂರವರು ಸಹಕಮಗಳು ಅಂತ ಒಂದು ಚಿತ್ರ ಮಾಡಿದ್ರು ಪುಟ್ಟಣ್ಣನವರು.
0: ಕುಲವಧು ಸಿನಿಮಾಕ್ಕೆ ಯಾವ ಹಾಡು ಒಲವಿನ ಪ್ರಿಯಲತೆ?
1: ಹಾ, ಪಿ ಬಿ ಶ್ರೀನಿವಾಸ್ ಕೆಲ ಆಡಿಸಿದ್ದು. ಅದರಲ್ಲಿ ಬರೀ ಎಲ್ಲ ನಮ್ಮ ಕವಿಗಳದ್ದೇ ಇರೋದು, ಒಳ್ಳೊಳ್ಳೆ ಪ್ರಸಿದ್ಧವಾದ ಕವಿಗಳದ್ದು. ಆ ಹಾಡು ಬರ್ ಕೊಟ್ಟರು. ಆನಂತರ ಇನ್ನೂ ಅನೇಕ ಚಿತ್ರಗಳಿಗೆ ಹಾಡುಗಳನ್ನೆಲ್ಲ ಬರೆದ್ರು ಅವರು. ಅವರು ತುಂಬ ಪ್ರಿಯವಾಗಿ ಬರೆದಿದ್ದು ಅಂದರೆ ಶುಭಮಂಗಲ ಚಿತ್ರಕ್ಕೆ ಬರ್ಕೊಟ್ರು, ಪುಟ್ಟಣ್ಣ ಕಣಗಾಲ್ ನಿರ್ದೇಶನ ಶುಭಮಂಗಲಾಗಿ ಬರೆದ್ರು. ಮೊದಲು ಬರೆದಿದ್ದು ಅಂದರೆ ಸರ್ಪಂಚರಾಗಿ ಬರೆದ್ರು, ಕೊಡಗಿನ ಕಾವೇರಿ ಅಂತ.
0: ಕೊಡಗಿನ ಕಾವೇರಿ ಪ್ರಭಾಕರ್ ಶಾಸ್ತ್ರಿಗಳ ಹಾಡು.
1: ಗಂಧರ್ವ ಸೀಮಯ ಸೌಂದರ್ಯ ಲಹರಿ ಕಾವೇರಿ ನೀ ನಡೆಯುವ ಸ್ಥಳವೆಲ್ಲ ಪುಣ್ಯದ ಸನ್ನಿಧಿ. ಕಾವೇರಿ ಎಲ್ಲೆಲ್ಲಿ ಹರಿಯುತ್ತೆ, ಪ್ರಮುಖವಾಗಿ ತಲಕಾವೇರಿಯಿಂದ ಹಿಡಿದು ಇಲ್ಲಿ ಚುಂಚನಗಟ್ಟೆ ಅಂತ ಇದೆ ಅಲ್ಲಿ ಭಾಗಮಂಡಲ, ಇದನ್ನೆಲ್ಲ ಚಿತ್ರೀಕರಣ ಮಾಡಿದ್ದಾರೆ. ಅದು ಈಸ್ಟ್ಮನ್ ಕಲರ್ ಚಿತ್ರ, ಜಮಿನಿ ಲ್ಯಾಬ್ನಲ್ಲಿ ಇರಾದ್ದು. ಅದನ್ನು ನನ್ನ ತಂದೆ ಎಸ್ ಪಿ ರಾಮಸ್ವಾಮಯ್ಯನವರಿಗೆ ನನ್ನ ಅಣ್ಣ ಪುಟ್ಟಣ್ಣ ಕಣಗಾಲು ಅರ್ಪಣೆ ಮಾಡಿದ್ರು. ಬಹಳ ವೈಭವೋಪೇತವಾದ ಬಂದ ಚಿತ್ರ ಅದು. ಕಲ್ಪನಾ ಅವರವರು
0: ಸರಪಂಜರ
1: ಸರಪಂಜರ ಅದರಲ್ಲಿ ತಂದೆಗೆ ಅರ್ಪಿಸಿದೆ ಆ ಚಿತ್ರ. ಆಮೇಲೆ ನಮ್ಮ ತಾಯಿಗೂ ಅರ್ಪಿಸಿದ್ರು, ತಾಯಿ ಸುಬ್ಬಮ್ಮನವರಿಗೆ ಅಮೃತ ಘಳಿಗೆ ಅಂತ ಒಂದು ಸಿನಿಮಾ ಮಾಡಿದ್ರು.
0: ಈಗ ಪ್ರಭಾಕರ ಶಾಸ್ತ್ರಿಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೇನಾದ್ರೂ ನಿಮ್ಮ ನೆನಪುಗಳಿದ್ದಾವ ಅಂತ?
1: ಅವನು ಯಾರಿಗೂ ತಲೆಬಾಗಿದವನಲ್ಲ, ನಿಷ್ಠೂರವಾದಿ. ಚಿತ್ರಗಳೆಲ್ಲ ಚೆನ್ನಾಗಿ ಬರೋದು, ಹಾಡುಗಳು ಚೆನ್ನಾಗಿ ಬರೆಯೋರು. ಪ್ರಭಾಕರ ಶಾಸ್ತ್ರಿಗಳು ಕೋಪಿಷ್ಟಪ್ಪ ಬೈದು ಬಿಡ್ತಾರೆ ಅನ್ನೋರು. ಅವರು ವಜ್ರಮುನಿ ಅವರಂತಹ ಶ್ರೇಷ್ಠ ಕಲಾವಿದರಿಂದ ಪ್ರಚಂಡ ರಾವಣನ ಪಾತ್ರ ಮಾಡಿಸಿ ಸಿನಿಮಾರಂಗದಲ್ಲೂ ಕೂಡ ಅವರು ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಸಾಹುಕಾರ ಸಿದ್ದಪ್ಪನ ಪಾತ್ರ ಮಾಡಿದ್ದಾರೆ. ಅತ್ಯುತ್ತಮ ನಟ ಅನ್ನಿಸ್ಕೊಂಡ್ರು. ಅವರ ಶಿಷ್ಯಕೋಟಿ ತುಂಬ ಇತ್ತು. ಅವರು ಸುಖ ಭೋಜನ ಮಾಡಬೇಕು ಪ್ರತಿನಿತ್ಯವೂ ಕೂಡ, ಸುಖ ಭೋಜನ
0: ಚೆನ್ನಾಗಿ
1: ಸಂತೋಷವಾಗಿ ಊಟ ಮಾಡಬೇಕು. ಒಬ್ಬ ಊಟ ಮಾಡಿದವರಲ್ಲ, ಇಬ್ಬರೂ ಅಷ್ಟೇ. ಪುಟ್ಟಣ್ಣ ಕಣಗಾಲು ಅಷ್ಟೇ, ಕಣಗಾಲ್ ಪ್ರಭಾಕರ ಶಾಸ್ತ್ರಿನೂ ಅಷ್ಟೇ. ಅವ್ರು ಎಂದೂ ಒಬ್ಬರು ಊಟ ಓದಿದೆ ಎಲ್ಲ ಅವ್ರ ಮಿತ್ರನ ಕರೆಸೋರು, ಅವ್ರ ಸಾಹಿತಿಗಳು. ಅವರ ಅತ್ಯಂತ ಆಪ್ತ ಮಿತ್ರ ಅಂದ್ರೆ ಮಾಸ್ಟರ್ ಹಿರಣ್ಣಯ್ಯನವರು,
0: ಪ್ರಭಾಕರ ಶಾಸ್ತ್ರಿ.
1: ಹೌದು, ಆಪ್ತ ಮಿತ್ರ. ಅವರಿಗೆ ಭ್ರಷ್ಟಾಚಾರ ಅಂತ ನಾಟಕ ಬರ್ಕೊಟ್ರು, ಮಿತ್ಸಂತಾನ ಅಂತ ನಾಟಕ ಬರ್ಕೊಟ್ರು. ಬೈಯವರು, ಏಕವಚನದಲ್ಲಿ ಮಾತಾಡಿಸೋರು, ತಪ್ಕೊಳ್ಳೋರು, ಅಳೋರು, ನಗೋರು, ಎಲ್ಲ ಥರದಲ್ಲೂ ಮಾಸ್ಟರ್ ಹಿರಣ್ಯ ಇದು. ಗುರು ಅಂದ್ರೆ ಪಂತ್ರು, ಮಿತ್ರ ಅಂದ್ರೆ ಮಾಸ್ಟರ್ ಹಿರಣ್ಯ ಅವರಿಗೆ. ಮಾಸ್ಟರ್ ಹಿರಣ್ಯನವರು ಇವತ್ತು ಇದ್ದಾರೆ, ಅವ್ರಿಗೂ ಅಪಾರವಾದ ಅಭಿಮಾನ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಮೇಲೆ. ಪುಟ್ಟಣ್ಣ ಕಣಗಾಲ್ರವ್ರನ್ನ ಕಂಡ್ರು ಬಹಳ ಅಭಿಮಾನ ಇತ್ತು. ಆ ಅಭಿಮಾನಕ್ಕೋಸ್ಕರವಾಗಿ ಅವರ ಋಣಮುಕ್ತಳು ಚಿತ್ರದಲ್ಲಿ ಮಾರ್ಷಿರಣೆಯವ್ರ ಹತ್ರ ಪುಟ್ಟಣ್ಣ ಕಣಗಾಲ್ರವ್ರ ಒಂದು ಪಾತ್ರವನ್ನು ಕೂಡ ಮಾಡಿದ್ರು.
0: ಈಗ ಸಿನಿಮಾಕ್ ಬಂದು ಪ್ರಭಾಕರ ಶಾಸ್ತ್ರಿಗಳು ಜೀವನಕ್ಕೆ ಅಂತ ಕಷ್ಟಪಟ್ಟರು ಅಂತ ಏನಾದ್ರು ಅನಿಸ್ತದ ನಿಮಗೆ?
1: ಸರ್, ಅವನಿಗೆ ಕಷ್ಟ ಅನ್ನೋದೇ ಇಲ್ಲ ಸರ್. ಶೃಂಗೇರಿ ಶಾರದೆ, ನಮ್ಮ ತಂದೆ ತಾಯಿ ಆಶೀರ್ವಾದ. ಅವನು ಯಾವತ್ತು ಸುಖವಾಗಿಯೇ ಭೋಜನ ಮಾಡ್ದ, ಸುಖವಾಗಿಯೇ ಇದ್ದ. ಸುಮ್ಮನೆ ಹೇಳ್ಬೋದು, ಪತ್ರಿಕೆಯವರು ಬರೀಬಹುದು, ಅವ್ರು ತುಂಬ ಕಷ್ಟವೇನೋ ಇತ್ತು. ಅವನು ನಾಳಿಂದ ಏನು ಯೋಚನೆ ಮಾಡ್ತಾ ಇದ್ದ. ಅವ್ರ ಅತ್ಯಂತ ಆಪ್ತ ಮಿತ್ರರು ಪಿ ಕಾಳಿಂಗರಾಯರು, ಅವರು ಅವ್ರ ಮನೆಗೆ ಬರೋರು. ಟಿಕ್ಕಿ ಮಾಧುರಾಯರು ಬರೋರು, ಎಲ್ಲರೂ ಬರೋ. ಮಾಸ್ತಿರನೇನವರು ಕರೆಯೋರು, ಕೇಳೋರು, ಎಲ್ಲರ ಹತ್ರನೂ ನಮ್ಮಣ್ಣ ಬಹಳ ಪ್ರೀತಿ ವಿಶ್ವಾಸಗಳನ್ನು ಗಳಿಸ್ಕೊಂಡಿದ್ದ. ರಾಜ್ಕುಮಾರ್ ಅವರು ಅಷ್ಟೇನೇ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಅಂದರೆ ತುಂಬ ಗೌರವವಾಗಿದ್ದರು. ಕನ್ನಡ ಚಲನಚಿತ್ರರಂಗದಲ್ಲಿ ಬೇಕು ಅನ್ನೋವಾಗ ಕನ್ನಡ ಚಿತ್ರರಂಗದಿಂದ ದೂರ ಆದರು. ಕಾರಣ ಏನಂದರೆ ಅಷ್ಟೊತ್ತಿಗೆ ವಯಸ್ಸಾಗಿತ್ತು, ಜಿಗುಪ್ಸೆ ಬಂದಿತ್ತು. ಆಮೇಲೆ ಅವರದೇ ಆದಂಥ ಒಂದು ಧಾಟಿ, ಅವರದೇ ಆದಂತಹ ಸಾಹಿತ್ಯ ಆಗಬೇಕು, ಗಟ್ಟಿ ಸಾಹಿತ್ಯ. ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅಂದರೆ ಗಟ್ಟಿ ಸಾಹಿತ್ಯ. ಕಣಗಾಲೇ ಮಹಾಗ್ರಾಮೇ ದಯದಾಕ್ಷಿಣ್ಯ ವರ್ಜತ್. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳಿಗೆ ದಯೆ ಸ್ವಲ್ಪ ಕಮ್ಮಿ, ಅವ್ರು ಸ್ವಲ್ಪ ಕೋಪವೇ ಜಾಸ್ತಿ. ಬೈಯೋದು ಚೆನ್ನಾಗಿ ಬದುಕಲಿ ಅಂತ.
0: ಅದೇನು ನಿಮ್ಮ ಫ್ಯಾಮಿಲಿ ಟ್ರೇಡ್ ಮಾರ್ಕ್
1: ಅನ್ನುವಂಥದ್ದು? ಹೌದೌದು, ಸ್ವಲ್ಪ ಕೋಪ. ನಾವು ನರಸಿಂಹದೇವ್ರ ಒಕ್ಕಲು, ನಮ್ದು ಹೊಳೆ ನರಸಿಂಹಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ಒಕ್ಕಲು ನಾವು. ಆಯ್ತು, ಅವ್ರ ಹತ್ರ ಕೆ ಎಸ್ ಎಲ್ ಸ್ವಾಮಿ ಅಂತ ಇದ್ರು,
0: ರವಿ
1: ರವಿ ಅಂತ. ಅವರು ಅವರು ಶಿಷ್ಯ. ಉದಯ ಕುಮಾರ್ ಭಗವಾನನ್ನ ಇಂಟ್ರೊಡ್ಯೂಸ್ ಮಾಡಿದವರೇ ಭಾಗ್ಯೋದಯ ಸಹಾಯ ನಿರ್ದೇಶಕರಾಗಿ ಎಸ್ ಕೆ ಭಗವಾನ್ ಅಂತ ಇದ್ದಾರೆ. ಕನ್ನಡದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ತೆಗೆದಿದ್ದಾರೆ. ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಈಗಲೂ ಇದ್ದಾರೆ, ಹಾಲಿ ಬದುಕಿದ್ದಾರೆ. ಅವರ ಶಿಷ್ಯ ಎಸ್ ಕೆ ಭಗವಾನ್,
0: ಪ್ರಭಾಕರ ಶಾಸ್ತ್ರಿಗಳು,
1: ಪ್ರಭಾಕರ ಶಾಸ್ತ್ರಿಗಳ ಶಿಷ್ಯ.
0: ಆ ಬಗ್ಗೆ ಹೇಳಿದ್ರು ಭಗವಾನ್ ಅವರು. ಸರಿ, ಈಗ ನಾವು ಕೋಪ ಅಂತ ಮಾತಾಡ್ತಾ ಇದ್ವಿ. ನರಸಿಂಹಯ್ಯ ಅಂತ ನಿಮ್ಮ ಹೆಸರು ಅಲ್ವಾ? ಅಣ್ಣನಿಗೆ ಬಹಳ ಕೋಪ ಇತ್ತು, ಪುಟ್ಟಣ್ಣವ್ರಿಗೂ ಕೋಪ ಇತ್ತು ಅಂತ ಕೇಳಿದ್ರು.
1: ಸ್ವಲ್ಪ ಕೋಪ ಇತ್ತು.
0: ನಿಮ್ಮ ಹೆಸರು ನರಸಿಂಹಯ್ಯ, ನಿಮಗೂ ತುಂಬಾ ಕೋಪ ಬರುತ್ತಾ?
1: ಇಲ್ಲ ಸರ್, ನನಗೇನು ಕೋಪ ಬರುತ್ತೆ?
0: ಯಾಕೆಂದ್ರೆ
1: ನಾನು ಯಾರನ್ನ ಕೋಪ ಮಾಡ್ಕೊಳ್ಳಿ, ಕೋಪ ಬರುವಂತ ಸನ್ನಿವೇಶ ಇದ್ರೆ ಆ ಜಾಗಕ್ಕೆ ನಾವು ಹೋಗಲ್ಲ.
0: ನರಸಿಂಹಯ್ಯ ಅಂತ ಹೆಸರಿಟ್ಕೊಂಡ್ರು ಕೂಡ ನೀವು
1: ಇಟ್ಕೊಂಡಿದ್ದು ನಮ್ಮ ತಂದೆ ಇಟ್ಟಿರು.
0: ಸರಿ,
1: ನನ್ನ ಹೆಸರು ಲಕ್ಷ್ಮೀ ನರಸಿಂಹ ಅಂತ. ನಾನು ಶಾಲೆಗೆ ಸೇರುವಾಗ ಎಸ್ ಆರ್ ನರಸಿಂಹಯ್ಯ ಅಂತ ನಮ್ಮ ತಂದೆ ಬರೆಸೋದು. ಅವರು ರಾಮಸ್ವಾಮಯ್ಯ ಅಂತ. ನಮ್ಮ ಇನ್ನೊಬ್ಬ ಅಣ್ಣ ಎಸ್ ಆರ್ ಶಂಕರನಾರಾಯಣ ಅಂತ, ಬಹಳ ಸಾತ್ವಿಕ. ಇವಾಗ ಬೆಂಗಳೂರು ನಗರದಲ್ಲಿ ವಾಸ್ತವಾಗಿದ್ದಾರೆ, ವಯಸ್ಸಾಗಿದೆ. ಮಕ್ಕಳೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಮಗನ ಜೊತೆಯಲ್ಲಿದ್ದಾರೆ.
0: ನಿಮ್ಮ ಸಂಸಾರದ ಬಗ್ಗೆ,
1: ನಮ್ಮ ಸಂಸಾರ, ನನಗೊಬ್ಬರೇ ಮಗಳು ಭವಾನಿ ಅಂತ ಹೇಳಿ, ಅವಳು ಬಿ ಎಲ್ ಎಲ್ ಬಿ ಮುಗಿಸಿದ್ದಾಳೆ, ಎಲ್ ಎಲ್ ಎಮ್ ಓ ಆಗಿದೆ, ಮತ್ತು ಈಗ ಹಾಸನದಲ್ಲಿ ಖಾಸಗಿ ಕಾಲೇಜ್ನಲ್ಲಿ ಉಪನ್ಯಾಸಕ ವೃತ್ತಿ ಮಾಡ್ತಾ ಇದ್ದಾಳೆ. ನನ್ನ ಶ್ರೀಮತಿ ಆರೋಗ್ಯ ಅಷ್ಟೇನು ಚೆನ್ನಾಗಿರಲಿಲ್ಲ, ಅವಳ ಅನಾರೋಗ್ಯ ಪೀಡಿತೆ, ಅವಳ ಅರ್ಕಲ್ಗೂಡು ಜೊತೆಯಲ್ಲಿ ಸಂಸಾರ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅನಾರೋಗ್ಯಕ್ಕಾಗಿ ಅವಳನ್ನ ಶಿವಮೊಗ್ಗದಲ್ಲಿ ಇಟ್ಟಿದ್ದೀನಿ. ಶಿವಮೊಗ್ಗದಲ್ಲಿ ಅಲ್ಲಿ ನಮಗೆ ಬಹಳ ಬೇಕಾದವ್ರು ಡಾಕ್ಟ್ರು ಅಶೋಕ್ ಪೈ ಅಂತಿದ್ರು, ಈಗ ಅವರಿಲ್ಲ, ಗೀತಾ ಪೈ ಅಂತ ಇದ್ದಾರೆ, ಅವರು ನೋಡ್ಕೊತಾ ಇದ್ದಾರೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಕರ್ಕೊಂಬರ್ತೀನಿ, ಸ್ವಲ್ಪ ದಿವಸ ಇಲ್ಲೂ ಇರ್ತಾಳೆ, ನನ್ನ ಜೊತೆಯಲ್ಲೂ ಇರ್ತಾಳೆ. ಕಣಗಾಲ್ನಲ್ಲಿ ನಾನು ಮದುವೆ ಮಾಡಿದವರೇ ಪುಟ್ಟಣ್ಣ ಕಣಗಾಲ್ರು.
0: ಈಗ ಸದ್ಯಕ್ಕೆ ನೀವು ಒಬ್ಬರೇ ಇದ್ದೀರಾ ಕಣಗಾಲ್ನಲ್ಲಿ?
1: ನಾನು ಇವಾಗ ಸದ್ಯದಲ್ಲಿ ಪಿರಿಯಾಪಟ್ಟಣ ಅಂತ ನನ್ನ ತಾಲೂಕು ಹೆಡ್ ಕ್ವಾರ್ಟರ್, ಅಲ್ಲೊಂದು ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ದೆ.
0: ಇದುವರೆಗೆ ಕಣಗಾಲ್ ನರಸಿಂಹಯ್ಯ ಅವರು, ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರು, ಮತ್ತು ಕನ್ನಡ ಚಿತ್ರರಂಗದ ಇತಿಹಾಸದ ಬಗ್ಗೆ ಅವರ ತುಂಬ ನೆನಪುಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ನರಸಿಂಹಯ್ಯನವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು, ನಮಸ್ಕಾರ.
1: ತುಂಬ ಹೃದಯದ ನಮಸ್ಕಾರ.
2: ಹಿರಿಯ ಚಿತ್ರ ಸಾಹಿತಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ವೃತ್ತಿ ಜೀವನ ಕುರಿತು ಅವರ ಸಹೋದರ ಕಣಗಾಲ್ ನರಸಿಂಹಯ್ಯ ಅವರೊಂದಿಗೆ ಶ್ರೀನಿವಾಸ ಪ್ರಸಾದ್ ಅವರು ನಡೆಸಿದ್ದ ಸಂವಾದವನ್ನು ಕೇಳಿದಿರಿ. ಇದು ಈ ವಾರದ ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಎಚ್ಎಸ್ ವೆಂಕಟೇಶಮೂರ್ತಿ ಅವರು ರಚಿಸಿರುವ ಸಿ ಅಶ್ವಥ್ ಅವರ ಧ್ವನಿಯಲ್ಲಿರುವ ಒಂದು ಭಾವಗೀತೆಯನ್ನು ಕೇಳೋಣ.

0: ಎಫ್ಎಂ ಕಂಪನಾಂಕ 100.6 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿಯ ಮೈಸೂರು ಕೇಂದ್ರದಿಂದ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಈಗ ವೇಳೆ ಸರಿಯಾಗಿ 5:45 ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಬಾನುಲಿ ಗೆಳತಿ ಸುರಭಿ ಮಾಡುವ ಆತ್ಮೀಯ ನಮಸ್ಕಾರಗಳು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: Build a career that balances mind, body and future.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
4: Aatmiya kelugare, ಇದೇ ಸೋಮವಾರ ಸಂಜೆ 4:00 ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರೊಂದಿಗೆ ಮಾತುಕತೆ ಕೇಳಬಹುದು.
5: ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಒಂದು ಗಂಡಿನ ಹೆಸರನ್ನ ಸೇರಿಸಿಕೊಂಡು ಇರಬೇಕು ಅನ್ನೋ ಅವಶ್ಯಕತೆ ಕಾನೂನಿನ ದೃಷ್ಟಿಯಲ್ಲಿ ಇಲ್ಲ. ಇದು ಈ ಒಂದು ವಿಷಯವನ್ನ ಈ ಬಾಂಬೆ ಹೈಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಸಹ ಹಲವಾರು ಪ್ರಕರಣಗಳಲ್ಲಿ ತೀರ್ಪನ್ನ ಕೊಟ್ಟಿದೆ.
4: ಕೇಳಿ, ಇದೇ ಸೋಮವಾರ ಸಂಜೆ 4:00 ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
6: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:00 ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೇ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10:00 ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
7: ಪ್ರೀತಿಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8:15 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ. ನಮ್ಮ ಹಿರಿಯ ನಾಗರಿಕರನ್ನ ಮೊದಲು ನಾವು ಗೌರವಿಸಬೇಕು. ನಮ್ಮ ಪೀಳಿಗೆಯವರಿಗೆ ಹೇಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಭದ್ರ ಬುನಾದಿಯನ್ನು ಹಾಕೊಟ್ಟಿರೋರೇ ಅವರು. ನನಗನ್ಸುತ್ತೆ ನಾವು ಯುವಶಕ್ತಿಯೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ನಾಗರಿಕರಿಗೆ ನೆರವಾಗಿ ಅವರಿಗೆ ಸಹಾಯ ಮಾಡಿದರೆ ತಮ್ಮ ಇಳಿ ವಯಸ್ಸು ಭಾರ ಆಗೋದಿಲ್ಲ ಅಲ್ವಾ? ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8:15 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21 ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21 ತಾರೀಕು ಬೆಳಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 5:06:15. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳೇ, ನೀವು ಇಷ್ಟಪಡುವಂತಹ ಗೀತೆಗಳನ್ನು ನಿಮ್ಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ನೀವು ಕೇಳಬಹುದು. ಅದಕ್ಕಾಗಿ ನೀವು ನಮಗೆ ಸಂದೇಶಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9488585823 9480858523. ಕಾರ್ಯಕ್ರಮದ ಆರಂಭದಲ್ಲಿ ಹರಿಚರಣ್ ಅವರ ಧ್ವನಿಯಲ್ಲಿ ಗೂಗ್ಲಿ ಚಿತ್ರದ ಗೀತೆ ಮೂಡಿಬರ್ತಾ ಇದೆ. ರಚನೆ ಕವಿರಾಜ್ ಹಾಗೂ ಸಂಗೀತ ಸಂಯೋಜಕರು ಜೋಶ್ವಾ ಶ್ರೀಧರ್.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು, ಸಂಪೂರ್ಣ ಹವಾನಿಯಂತ್ರಿತ ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನು ಒಂದೇ ಸೂರಿನಡೆ ಅನ್ವೇಷಿಸಿ ನಿಮ್ಮ ಸ್ಟಾಲ್ಗಳನ್ನು ಈಗಲೇ ಕಾಯ್ದಿರಿಸಿ. 9844-27-7784 ಮತ್ತೊಂದು 9448-01-969.
1: ಮುಂದಿನ ಗೀತೆ ದೇವರಗುಡಿ ಚಿತ್ರದ್ದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೋಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೋಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಹಾಗೂ ಸಂಗೀತ ಕಟ್ಟಿಯವರು, ಹಂಸಲೇಖ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ದೇವಗಳ್ಳಿ ಸುರೇಶ ಮತ್ತು ಕುಟುಂಬದವರು.

0: 6 ಆಕಾಶವಾಣಿ ಮೈಸೂರು. ಕರೆಗೊಂದು ಗೀತೆ, ಕರೆಗೊಂದು
1: ಗೀತೆ, ನಿಮ್ಮ ಅಪೇಕ್ಷೆಯ ಗೀತೆಗಳು
2: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
3: ಹೃದಯ ತುಂಬಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
4: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
1: ಕರೆ ಮಾಡಿ
2: 2512582
1: ಅಥವಾ 2515089.
0: ಎಸ್ಟಿಡಿ ಕೋಡ್ 0821.
5: ಹಲೋ, ಮೋಹನ್ ಸ್ಪೀಕಿಂಗ್.
1: ನಿಮ್ಮ ಮೆಚ್ಚಿನ ಗೀತೆ
2: ಕೇಳಿ
0: ಆನಂದಿಸಿ.
6: ಮೈಸೂರಿನ ಹೂಟಗಳ್ಳಿಯಿಂದ ಪುಷ್ಪ, ಪವನ್ ಹಾಗೂ ಮೇಘನಾ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಕೋರಿಕೆಯ ಮೇರೆಗೆ ಗಡಿಬಿಡಿಗಂಡ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದ್ದು.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಮುಂದಿನ ಗೀತೆಗಾಗಿ ನಮಗೆ ಸಂದೇಶ ಬಂದಿದೆ ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು ನೇತ್ರಾವತಿ ಶರಣ್ಯ ಲಿಖಿತ ಹಾಗೂ ಯೋಗೇಶ್ ಗೌಡ ಇವರಿಂದ ಇವರು ಮೆಚ್ಚಿರುವಂತಹ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಧ್ವನಿಯಲ್ಲಿರುವಂತಹ ಪೂಜಾ ಚಿತ್ರದ್ದು ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದ್ದು

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಈಗ ಸಮಯ ಸರಿಯಾಗಿ 5:37:37. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ರಚನೆ ಇರುವಂತಹ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳಧ್ವನಿಯಲ್ಲಿ ಮೂಡಿಬರ್ತಾ ಇದೆ ನವತಾರೆ ಚಿತ್ರದ ಗೀತೆ. ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನ ಹೆಬ್ಬಾಳಿನಿಂದ ದಿನೇಶ್ ಮತ್ತು ಲತಾ.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲ್ಮೆ ಮಾಲಿಕೆಯಲ್ಲಿ ಉದಯೋನ್ಮುಖ ಈಜುಗಾರ್ತಿ ಐಸಿ ಭುವೈನಿಕ ಹಾಗೂ ಅವರ ತಂದೆ ಡಾಕ್ಟರ್ ಚೇತನ್ ಐಎ ಅವರೊಂದಿಗೆ ಮಾತುಕತೆ.
1: ಫ್ರೀ ಸ್ಟೈಲ್ ಅಲ್ಲಿ ನಾನು 35 ಕೊಡ್ತೀನಿ ಟೈಮಿಂಗ್ಸ್, ಬ್ರೆಸ್ಟ್ ಸ್ಟ್ರೋಕ್ ಅಲ್ಲಿ 47, ಬ್ಯಾಕ್ ಸ್ಟ್ರೋಕ್ 40 ಕೊಡ್ತೀನಿ, ಫ್ಲೈ 38.
2: ಸಿಬಿಎಸ್ಇ ಮೀಟ್ ಅಂತ ಬಂದಾಗ ಅಂಡರ್ ಏಜ್ಡ್ ಅಂದರೆ 10 and below ಅಂತ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅಲ್ಲಿ ಯಾವ ಏಜ್ ರಿಸ್ಟ್ರಿಕ್ಷನ್ಸು ಇಲ್ಲ, 6, 7, 8 ವರ್ಷದವರು 9 ವರ್ಷದವರು ಕೂಡ ಪಾರ್ಟಿಸಿಪೇಷನ್ ಮಾಡಬಹುದು.
0: ತಪ್ಪದೆ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
3: ಸುಲೋಚನಾ ಅವರ ಧ್ವನಿಯಲ್ಲಿ ಬೆಕ್ಕಿನ ಕಣ್ಣು ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ಸತ್ಯಂ. ಈ ಗೀತೆಯನ್ನ ಮೆಚ್ಚಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಹೆಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂ ಮೈಸೂರಿನಿಂದ, ಹಾಗೂ ಮೈಸೂರಿನ ದೇವರಾಜ ಮಾರುಕಟ್ಟೆಯ ಸುಂದರ್ರಾಜ್, ಕೃಷ್ಣಮೂರ್ತಿ ಮತ್ತು ವೇಣುಗೋಪಾಲ್, ಹಾಗೂ ಟಿಕೆ ಬಡಾವಣೆಯ ಶಾಂತಮ್ಮ ಮತ್ತು ಕ್ಯಾತನಹಳ್ಳಿಯಿಂದ ಸೋಮಶೇಖರ್ ಅವರು.

0: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈ ತುತ್ತು. ತಪ್ಪದೆ ಕೇಳಿ ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
1: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ದಾರಿ ತಪ್ಪಿದ ಮಗ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಎಪಿ ಕೋಮಲ ಹಾಗೂ ಸಂಗಡಿಗರು. ವಿಜಯನರಸಿಂಹ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿಕೆ ವೆಂಕಟೇಶ್. ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಕೆಸಿ ಚಿಕ್ಕಣ್ಣ, ಲಕ್ಷ್ಮೀ, ಕೆಸಿ ಚೈತ್ರ, ಚರಿತ್, ಕೆಸಿ ಚೇತನ್ ಕುಮಾರ್, ಅಶ್ವಿನಿಯವರು ಮಂಡ್ಯದ ವಿವಿ ನಗರ ನಂದಿನಿ ಬಡಾವಣೆಯಿಂದ.

0: ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮೊದಲು ಬಂದಂತಹ ಸಂದೇಶಗಳಿಗೆ ಆದ್ಯತೆಯನ್ನ ನೀಡಲಾಗಿತ್ತು. ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಗೀತೆಯ ಪ್ರಸಾರಕ್ಕಾಗಿ ಆದಷ್ಟು ಬೇಗ ನಾಳೆ ಮಧ್ಯಾಹ್ನ 1:30 ಕಾರ್ಯಕ್ರಮದಲ್ಲಿ ನೀವು ನಮಗೆ ಸಂದೇಶಗಳನ್ನು ಕಳುಹಿಸಬಹುದಾಗಿದೆ. ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಂದೇಶವನ್ನು ಕಳಿಸಿದ್ದಂಥವರು ಬೆಂಗಳೂರಿನಿಂದ ಬಿಂದು ಪ್ರಕಾಶ್, ಎನ್ಆರ್ ಮೊಹಲಾ ಮೈಸೂರಿನಿಂದ ನಾಗೇಂದ್ರ, ವಿಜಯ, ಪ್ರೇಮ, ಬಿಂದು, ಭಾಗ್ಯಮ್ಮ, ಶಾರದಮ್ಮ, ಮುರಳಿ, ನಿತ್ಯ, ತೇಜು ಹಾಗೂ ಶ್ರೇಯೋವರು. ರಾಮಕೃಷ್ಣನಗರದಿಂದ ನಿರ್ಮಲಾ ಮಹಾದೇವ್ ಹಾಗೂ ಕುಟುಂಬದವರು. ಮರಿನಂಜ, ನಂಜುಂಡಸ್ವಾಮಿ ಹಾಗೂ ಚಂದನ್ ಅವರು ಗುಂಡ್ಲುಪೇಟೆ ತಾಲೂಕಿನಿಂದ. ಎಂಆರ್ ಶ್ರೀಕಂಠನ್ ಅಗ್ರಹಾರದಿಂದ. ಜೆಪಿ ನಗರ ಮೈಸೂರಿನಿಂದ ಅನಿತಾ ಮೋಹನ್ ಹಾಗೂ ಕುಟುಂಬದವರು. ಕೃಷ್ಣ ಟೇಲರ್ ಶ್ರೀರಂಗಪಟ್ಟಣದಿಂದ ಪದ್ಮನಾರಾಯಣ, ಚೈತ್ರ ಹಾಗೂ ಕುಟುಂಬದವರು. ಗದಗದಿಂದ ಸಂಜೀವ, ಪ್ರಶಾಂತ್ ಹಾಗೂ ಸಂತು ಅವರು. ಯೋಗಾನಂದ ರಂಪುರೆ, ವಿಜಯ, ವಿನತ್ ಹಾಗೂ ಕುಟುಂಬದವರು. ಶ್ರೀನಿವಾಸ ಜಿಪಿ ಗೊಬ್ಬರಗಾಲ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದರು. ಅಗಚಹಳ್ಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಆನಂದಕುಮಾರ್ ಎಚ್ ಟಿ, ವಾಣಿ ಧ್ರುವ ಹಾಗೂ ಉಜ್ವಲವರು. ಹೀಗೆ ಇನ್ನು ಮುಂದಾಗಿ ಅನೇಕರು ನಮಗೆ ಪ್ರೀತಿಯಿಂದ ಸಂದೇಶವನ್ನು ಕಳಿಸಿದ್ದರು. ನಮಗೆ ಸಂದೇಶವನ್ನು ಕಳಿಸಿದಂತಹ ಎಲ್ಲ ಶ್ರೋತೃಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 5:57.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
3: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 crore ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
6: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
7: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
8: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
9: ಮೈಸೂರು ಕೇಳುವವರಿಗೆಲ್ಲ ಅದೇ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
5: ತಪ್ಪದೇ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರು ಪ್ರಸಾರವಾಗಲಿದೆ.
10: ವಚನ ಬಾನುಲಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 6:15. ಇನ್ನು ಮುಂದೆ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳುವಂತಹ ಸಮಯ ಶ್ರೋತೃಗಳೇ, ಇಂದು ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾ ವಸಂತಕುಮಾರ್ ತಿಮ್ಮಕಾಪುರ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ, ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ. ಇದರಲ್ಲಿ ಭಾಗವಹಿಸುತ್ತಾರೆ ಶ್ರೀರಂಗಪಟ್ಟಣ ತಾಲೂಕು ಕಸಬಾ ಹೋಬಳಿ ಬಿದರಹಳ್ಳಿ ಗ್ರಾಮದ ಕೃಷಿಕ ಸಹೋದರರಾದ ಡಾ ಬಿಕೆ ಶ್ರೀಧರ್ ಹಾಗೂ ಬಿಕೆ ಸತೀಶ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇಂದು ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. ಅನಂತರ 8:00 ಬೆಂಗಳೂರು ಕೇಂದ್ರದಿಂದ ಮಣಿಪಾಲದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಸಂಸ್ಥೆಯ 33ನೇ ಘಟಿಕೋತ್ಸವದ ಬಾನುಲಿ ವರದಿ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇಂದು ರಾತ್ರಿ 8:15 ರೂಪಕ ಇಳಿಸಂಜಯ ಇಬ್ಬನಿ, ರಚನೆ ಮತ್ತು ಪ್ರಸ್ತುತಿ ಸಿಎಸ್ ಪೂರ್ಣಿಮಾ, ಸಹ ನಿರೂಪಣೆ ಹಾಗೂ ನಿರ್ಮಾಣ ಕಾರ್ತಿಕ್ ಎಂಎಸ್. ರಾತ್ರಿ 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ. ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಕಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ ಮೂಡಿಬರಲಿದೆ. ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಖ್ಯಾಲ್ ಗಾಯನವನ್ನು ಕೇಳಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು ನಾಳೆ ಬೆಳಗ್ಗೆ 6:10 ಗೀತಾರಾಧನಾ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ. ಪೂವಪ್ಪ ಕಣಿಯೂರು ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಹಾಗೂ ಸಂಜೆ 6:10 ಮರುಪ್ರಸಾರದಲ್ಲಿ ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗೀತೆಗಳ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆಯ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. ಬೆಳಗ್ಗೆ 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾವಾಹಿನಿ, 7:45 ಹಾಗೂ ಸಂಜೆ 4:45 ಚಿತ್ರಗೀತೆಗಳನ್ನು ಕೇಳಬಹುದು. ಬೆಳಗ್ಗೆ 8:30 ನಾಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. 9:25 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದೊತ್ತಡ ಜಾಗೃತಿ ದಿನದ ಸಂದರ್ಭದಲ್ಲಿ ರಕ್ತದೊತ್ತಡ ಮತ್ತು ಹೃದಯದ ಆರೋಗ್ಯ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹೃದ್ರೋಗ ವಿಭಾಗದ ಮುಖ್ಯಸ್ಥರಾದ ಡಾ ವಿ ಕೇಶವಮೂರ್ತಿಯವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾ ಕುಲದೀಪ್ ಎನ್. 10:00 ಕೇಳಿ ಗಿಳಿಗಳೇ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. 10:30 ಮಕ್ಕಳ ಮಂಟಪ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಉದಯೋನ್ಮುಖ ಈಜುಗಾರ್ತಿ ಐಸಿ ಭುವೈನಿಕಾ ಹಾಗೂ ಅವರ ತಂದೆ ಡಾಕ್ಟರ್ ಚೇತನ್ ಐವಿ ಅವರೊಂದಿಗೆ ಮಾತುಕತೆ. ಇದರಲ್ಲಿ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 11:00 ಮಿಶ್ರಮಾಧುರ್ಯ, 12:05 ವನಿತಾ ವಿಹಾರ. ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ನಾಗರಾಜ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ. ಟಿ ನರಸೀಪುರ ತಾಲೂಕು ಕೈಯಂಬಳ್ಳಿಯ ಇಂದಿರಮ್ಮ ಮತ್ತು ಸಂಗಡಿಗರಿಂದ ಮನೆಯಮ್ಮನ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದುವರೆಗೂ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಂಡಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ.
1: This is Akashvani, the news read by Valsa Williams. Prime Minister Narendra Modi is scheduled to hold bilateral talks with Dutch Prime Minister Rob Jetten. He called on King Willem Alexander and Queen Maxima in The Hague this afternoon. The visit carries significance beyond bilateral ties and is expected to shape broader India-EU relations following the recently concluded India-Europe Free Trade Agreement. Addressing a community event, Prime Minister Modi said the warmth and enthusiasm of the gathering made him feel he is attending a festival in India. He described The Hague as a living symbol of India-Netherlands friendship and noted that Dutch leaders consistently praise the contribution of the Indian diaspora.
2: Netherlands ke samaj aur yahan ke economy mein jo contribute kar rahe hain us par har bharatvasi ko garv hai. Main aaj is avsar par Netherlands ki janta ka yahan ki sarkar ka aabhar vyakt karta hoon. Main yahan ki janta ko 140 crore bharatvasiyon ki taraf se अपनी शुभकामनाएं देता हूं.
1: Last night, when the Prime Minister reached the Netherlands, he was accorded a grand welcome through cultural and musical performances by the diaspora and Dutch troops. After concluding his visit to the Netherlands, Prime Minister Modi will travel to Sweden tomorrow on the third leg of his five-nation tour. The Economic Offences Wing, EOW, of Delhi Police has busted a goods and services tax, GST fraud cartel, arresting six persons. Additional Commissioner in EOW, Ravi Kumar Singh, said in a press conference that the accused used 50 fake shell companies for GST returns, fake billing and wrongful input tax credit claims. He informed that fake GST transactions worth approximately 128 crore rupees were carried out through these firms. The additional commissioner noted that during the investigation, around 51 lakh rupees cash, 15 mobile phones, 2 cars, fake invoices and SIM cards were reported. The West Bengal government has moved to withdraw the state's ongoing case in the Supreme Court regarding OBC reservation. On Thursday, government lawyer Kunal Memani wrote to the Supreme Court registrar requesting an urgent hearing to formally withdraw the matter. On the 22nd of May 2024, the Calcutta High Court struck down the OBC list prepared by the TMC government and ordered a fresh list to be created. The then state government appealed against that verdict in the Supreme Court, where the case is currently being heard by a bench headed by the Chief Justice of India. The Central Bureau of Investigation, CBI, today arrested a mastermind connected with the leak of biology questions in the NEET UG 2026 paper leak case. The accused, named Manisha Gurunath Mandhare, is a senior botany teacher from Pune, Maharashtra. The CBI said she was involved in the NEET UG 2026 examination process and was appointed as an expert by the National Testing Agency. The investigation agency said the accused had complete access to the botany and zoology question papers. So far, 9 accused have been arrested in this case from Delhi, Jaipur, Gurugram, Nashik, Pune and Ahilyanagar. The Ministry of Education has expressed serious concern over the growing number of out-of-school children in the country, especially in the 14 to 18-year age group. A high-level meeting chaired by School Education and Literacy Secretary Sanjay Kumar discussed the issue and reviewed the implementation strategy for a proposed new initiative by the National Institute of Open Schooling. During the meeting, Mr. Kumar said, according to available data, out of every 100 children entering class 1, only 62 reach class 12. He noted that more than 2 crore children in the 14 to 18 years age group are currently out of school. The government has debunked a video circulating on social media claiming that petrol supplied by Indian petroleum companies to Bhutan is being sold there at a significantly lower price than in India. The fact-check unit of the Press Information Bureau, PIB, said the video is old and is being shared out of context to mislead citizens. In the Thailand Open Badminton, the Indian duo of Sattvic Sairaj Ranki Reddy and Chirag Shetty entered the men's doubles final after defeating Malaysia's Goh Sei Fei and Noor Isuddin in the semi-final in Bangkok today. And with that, we end this news bulletin.
0: ಸಮಯ ಸರಿಯಾಗಿ 6:10:10.
3: ಆಕಾಶವಾಣಿ ಮೈಸೂರು. ಹರಿತೆ ಜಗತ್ತು
4: ಸಸ್ಯ ವೈದ್ಯರ ಕಿವಿ ಮಾತು
3: ಪ್ರಾಯೋಜಿತ ಬಾನುಲಿ ಸರಣಿ
5: ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ
4: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು
6: ಸಚಿಗುರು ಹಳೆಬೇರು
5: ಕೂಡಿರಲು ಮರಸವ
4: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ
7: ಗಿಡ ಈ ಗಿಡ ಒಂದೊಂದು ಜೇಂಗೋಡ
4: ಕೇಳಿ ಕಾರ್ಯಕ್ರಮ ಹರಿತೆ ಜಗತ್ತು.
8: ನಮಸ್ಕಾರ ಮಿತ್ರರೇ, ನಾವು ಕಾಲಿನಿಂದ ತುಳಿಯುವ ಈ ಮಣ್ಣು ಒಮ್ಮೆ ಗಟ್ಟಿಯಾದ ಬಂಡೆಯಾಗಿತ್ತು ಅಂದರೆ ಆಶ್ಚರ್ಯವಾಗ್ಬೋದು, ಆದರೆ ಅದು ಸತ್ಯ. ಭೂಮಿಯ ಮೇಲ್ಮೈಯಲ್ಲಿ ಇರುವ ದೊಡ್ಡ ದೊಡ್ಡ ಬಂಡೆಗಳು ಸೂರ್ಯನ ಬಿಸಿಲು, ಮಳೆಯ ನೀರು, ಗಾಳಿ, ನದಿ, ಮರಗಳ ಬೇರುಗಳು, ಚಳಿ, ಬೆಚ್ಚಗಿನ ಬದಲಾವಣೆ ಇವೆಲ್ಲದರ ಪರಿಣಾಮದಿಂದ ನಿಧಾನವಾಗಿ ಪುಡಿಯಾಗುತ್ತವೆ. ಈ ಪ್ರಕ್ರಿಯೆಯನ್ನು ವಿಜ್ಞಾನದಲ್ಲಿ ವೆದರಿಂಗ್ ಎಂದು ಕರೆಯುತ್ತಾರೆ. ಹಗಲಿನಲ್ಲಿ ಬಿಸಿಲಿನಿಂದ ಬಂಡೆ ಹಿಗ್ಗುತ್ತದೆ, ರಾತ್ರಿ ತಂಪಿನಿಂದ ಕುಗ್ಗುತ್ತದೆ. ಹೀಗೆ ವರ್ಷಗಳ ಕಾಲ ನಡೆಯುವ ಈ ಆಟದಲ್ಲಿ ಬಂಡೆಗಳಲ್ಲಿ ಸಣ್ಣ ಸಣ್ಣ ಬಿರುಕುಗಳು ಉಂಟಾಗುತ್ತವೆ. ಈ ಬಿರುಕುಗಳ ಒಳಗೆ ನೀರು ಸೇರುತ್ತದೆ, ಮರಗಳ ಬೇರುಗಳು ಒಳನುಗ್ಗುತ್ತವೆ, ಗಾಳಿ ಮತ್ತು ನೀರು ಅದನ್ನು ಇನ್ನಷ್ಟು ಒಡೆಯುತ್ತವೆ. ಕೊನೆಗೆ ದೊಡ್ಡ ಬಂಡೆ ಸಣ್ಣ ಕಲ್ಲಾಗುತ್ತದೆ, ಸಣ್ಣ ಕಲ್ಲು ಮರಳಾಗುತ್ತದೆ, ಮರಳು ನಿಧಾನವಾಗಿ ಮಣ್ಣಾಗುತ್ತದೆ. ಆದರೆ ಕೇವಲ ಬಂಡೆ ಪುಡಿಯಾದರೆ ಸಾಕಾಗೋದಿಲ್ಲ, ಒಣ ಎಲೆಗಳು, ಸಸ್ಯ ಅವಶೇಷಗಳು, ಪ್ರಾಣಿಗಳ ಅವಶೇಷಗಳು ಕೊಳೆಯಬೇಕು, ಸೂಕ್ಷ್ಮಜೀವಿಗಳು ಕೆಲಸ ಮಾಡಬೇಕು, ಆಗ ಮಾತ್ರ ಜೀವಂತ ಮಣ್ಣು ಸೃಷ್ಟಿಯಾಗುತ್ತದೆ. ಹೀಗಾಗಿ ಮಣ್ಣು ಅಂದರೆ ಖನಿಜಗಳ ಮಿಶ್ರಣ, ಸಾವಯವ ಪದಾರ್ಥಗಳ ಸಂಗ್ರಹ, ನೀರು ಮತ್ತು ಗಾಳಿ ಮತ್ತು ಕೋಟ್ಯಾಂತರ ಜೀವಿಗಳ ಮನೆ. ಅದರಲ್ಲೂ ಮೇಲ್ಮಣ್ಣು ಅಂದರೆ ಟಾಪ್ ಸಾಯಿಲ್ ಅತ್ಯಂತ ಅಮೂಲ್ಯ. ಇದು ಕೇವಲ ಕೆಲವು ಇಂಚುಗಳಷ್ಟೇ ದಪ್ಪವಾಗಿರುತ್ತೆ, ಆದರೆ ಕೃಷಿಯ ಸಂಪೂರ್ಣ ಭವಿಷ್ಯ ಇದರ ಮೇಲೆಯೇ ನಿಂತಿದೆ. ಕೇವಲ ಒಂದು ಇಂಚು ಮೇಲ್ಮಣ್ಣು ನಿರ್ಮಾಣ ಆಗಬೇಕು ಅಂದರೆ ನೂರಾರು ವರ್ಷಗಳು ಬೇಕಾಗ್ಬೋದು, ಆದರೆ ನಾವು ಅದನ್ನು ಕೆಲವೇ ಮಳೆಗಾಲಗಳಲ್ಲಿ ಕೊಚ್ಚಿ ಹೋಗಲು ಬಿಡುತ್ತಿದ್ದೇವೆ. ಮಣ್ಣಿನ ಕೊರೆತ, ಅತಿಯಾದ ಉಳುಮೆ, ಸಾವಯವ ಪದಾರ್ಥಗಳ ಕೊರತೆ, ಅಸಮತೋಲನ ಗೊಬ್ಬರಗಳ ಬಳಕೆ ಇವೆಲ್ಲ ಮಣ್ಣಿನ ಆರೋಗ್ಯವನ್ನು ಹಾಳು ಮಾಡ್ತಾ ಇವೆ. ಮಣ್ಣು ಹಾಳಾದರೆ ಬೇರು ದುರ್ಬಲ ಆಗುತ್ತೆ, ನೀರು ಹಿಡಿಯುವ ಶಕ್ತಿ ಕಡಿಮೆಯಾಗುತ್ತೆ, ಗಿಡಗಳು ಒತ್ತಡಕ್ಕೆ ಒಳಗಾಗ್ತವೆ, ರೋಗಗಳು ಹೆಚ್ಚಾಗ್ತವೆ, ಉತ್ಪಾದನೆ ಕುಸಿಯುತ್ತೆ. ಆದ್ದರಿಂದ ರೈತನು ಬೆಳೆ ಬೆಳೆಸೋದಕ್ಕಿಂತ ಮೊದಲು ಮಣ್ಣನ್ನು ಬೆಳೆಸಬೇಕು. ಒಬ್ಬ ಒಳ್ಳೆಯ ರೈತ ಬೆಳೆ ಮಾತ್ರ ನೋಡೋದಿಲ್ಲ, ಮಣ್ಣಿನ ಆರೋಗ್ಯವನ್ನು ನೋಡ್ತಾನೆ. ಇನ್ನು ಮಣ್ಣಿನ ದೇಹ ರಚನೆ ನೋಡೋದಾದರೆ ಮಣ್ಣಿಗೂ ತನ್ನದೇ ಆದ ದೇಹ ರಚನೆ ಇದೆ. ಈ ರಚನೆಯೇ ಮಣ್ಣಿನ ಆರೋಗ್ಯವನ್ನು ನಿರ್ಧರಿಸುತ್ತೆ. ಮಣ್ಣಿನ ಮುಖ್ಯ ಕಣಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸ್ತಾರೆ. ಮೊದಲನೇದಾಗಿ ಮರಳು, ಎರಡನೇದಾಗಿ

0: ಇದು ನೀರನ್ನು ಸ್ವಲ್ಪ ಹೆಚ್ಚಿಡಿದುಕೊಳ್ಳುತ್ತೆ, ಪೋಷಕಾಂಶಗಳನ್ನು ಉಳಿಸ್ಕೊಳ್ಳುತ್ತೆ, ಕೃಷಿಗೆ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ನದಿಗಳು ತಂದ ಮಣ್ಣುಗಳಲ್ಲಿ ಸಿಲ್ಟ್ ಹೆಚ್ಚು ಇರುತ್ತೆ, ಅದಕ್ಕಾಗಿಯೇ ನದಿ ತೀರ ಪ್ರದೇಶಗಳು ಬಹಳ ಫಲವತ್ತಾಗಿರ್ತವೆ. ಉಳಿದಿದ್ದು ಜೇಡಿ ಮಣ್ಣು, ಜೇಡಿ ಕಣಗಳು ಅತ್ಯಂತ ಚಿಕ್ಕದಾಗಿರುತ್ತೆ. ಈ ಮಣ್ಣು ನೀರನ್ನು ಹೆಚ್ಚಿಡಿದುಕೊಳ್ಳುತ್ತೆ, ಪೋಷಕಾಂಶಗಳನ್ನು ಚೆನ್ನಾಗಿ ಉಳಿಸುತ್ತೆ, ಆದರೆ ಗಾಳಿ ಹರಿದಾಡಲು ತೊಂದರೆ ಇರುತ್ತೆ, ನೀರು ನಿಂತುಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತೆ, ಬೇರುಗಳಿಗೆ ಉಸಿರಾಟದ ಸಮಸ್ಯೆಯೂ ಆಗ್ಬೋದು, ಒದ್ದೆಯಾಗಿದ್ರೆ ಜಿಗುಟಾಗುತ್ತೆ, ಒಣಗಿದ್ರೆ ಬಿರುಕು ಬಿಡುತ್ತೆ. ಇಂಥ ಮಣ್ಣಲ್ಲಿ ಉಳುಮೆ ಮಾಡೋದು ಕಷ್ಟ.
1: ಹರಿತೆ ಜಗತ್ತು
2: ಸಸ್ಯ ವೈದ್ಯರ ಕಿವಿ ಮಾತು ಕಾರ್ಯಕ್ರಮ ಆಲಿಸಿದಿರಿ.
3: ಮರವಾಗೆಲೆವೋ ಜೀವವೇ ಮರವಾಗು.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
1: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
2: ಪವರ್ ಪ್ಲಸ್ ಬಳಸಿ
1: ಬೆಳೆಗೆ ಸಾರ,
2: ರೋಗ ದೂರ,
1: ಬೆಳೆ ಚಂದ,
2: ರೈತನ ಮೊಗವಂದ.
1: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
2: ಪವರ್ ಪ್ಲಸ್.
1: ಸಂಪರ್ಕಿಸಿ
2: ಗ್ರೀನ್ ಲೈಫ್ ಕ್ರಾಪ್ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
1: ಮೊಬೈಲ್ ಸಂಖ್ಯೆ 9880622979.
2: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:15:35.
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
6: Healthcare needs leaders, not just professionals.
7: At JSS AHER, deemed to be university accredited, A++ by NAC, offering BBA in Hospital and Health System Management, MBA in HR, Finance, Marketing Management and Hospital Administration. Visit JSS deemed to be university, SS Nagara, Banni Mantapa, Mysuru. Call 9980841859.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
9: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
10: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಶ್ರೋತೃಗಳೇ ಗಮನಿಸಿ, ನಾಳೆ 1:20 ಭಾವಗೀತೆಗಳು ಆರ್ವಿ ಅನುಪಮಾ ಅವರಿಂದ, 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. 2:40 ಮಧ್ಯಾಹ್ನ ಕನ್ನಡ ಚಲನಚಿತ್ರ ಧ್ವನಿವಾಹಿನಿಯಲ್ಲಿ ಪ್ರತಿಧ್ವನಿ ಚಿತ್ರದ ಧ್ವನಿವಾಹಿನಿಯನ್ನ ಕೇಳಬಹುದು. 3:40 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:45 ಯಕ್ಷಗಾನ ತಾಳಮದ್ದಳೆಯ ಕಾರ್ಯಕ್ರಮದಲ್ಲಿ ಅಕ್ರೂರನ ಕೃಷ್ಣದರ್ಶನ ಪ್ರಸಂಗವನ್ನ ಆಲಿಸಬಹುದು. ಪ್ರಸ್ತುತಿ ದಿವಾಕರ ಹೆಗಡೆ ಕೆರೆಹೊಂಡ, ಭಾಗವತರು ಅನಂತ ಹೆಗಡೆ ದಂತಳಿಗೆ, ಹಾಗೂ ಮದ್ದಳೆ ವಾದಕರು ಅನಂತ ಪದ್ಮನಾಭ ಪಾಠಕ್. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಹಟ್ಟಿ ಹರಟೆ, ವಾರದ ಗ್ರಾಮೀಣ ಚರ್ಚೆ ಪ್ರಸ್ತುತಿ ಎನ್ ಕೇಶವಮೂರ್ತಿ, ಬಿಜಿ ಕವಿತಾ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಅನಂತರ ಕೃಷಿ ಲೋಕ ಹಾಗೂ ಅನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ, ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಜಿಎನ್ ಮಂಜುನಾಥ್. 7:45 ಕನ್ನಡದಲ್ಲಿ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ, ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 8:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮಣಿಪಾಲದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಸಂಸ್ಥೆಯ 33ನೇ ಘಟಿಕೋತ್ಸವದ ಬಾನುಲಿ ವರದಿ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 8:15 ಫಸ್ಟ್ ಫಿಲಂ,

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 6:35:15.
1: Learn, grow and succeed with innovative programs.
2: At JSS AHER, deemed to be university accredited A++ by NAC, admissions are open for MSc in Cognitive Neuroscience, Environmental Science, Geoinformatics, Nanoscience and Technology, Nutrition and Dietetics and Biotechnology. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ. 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಅನಂತರ 6:40 ಪ್ರದೇಶ ಸಮಾಚಾರವನ್ನ ಕೇಳುವಿರಿ.

0: ನಿಮಿಷ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ರಾಜ್ಯದಲ್ಲಿ ಮೆಡಿಕಲ್ ಸೀಟು ಲಭ್ಯತೆ ಹೆಚ್ಚಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ದೊರೆಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಕ್ಕೆ ಹೆಚ್ಚುವರಿ 1122 ಸೀಟುಗಳು ದೊರೆಯಲಿವೆ ಎಂದು ಹೇಳಿದ್ದಾರೆ. 500 ಹೆಚ್ಚುವರಿ ಯುಜಿ ಎಂಬಿಬಿಎಸ್ ಸೀಟು, ಪಿಜಿ ವಿಭಾಗಕ್ಕೆ 572 ಹೊಸ ಸೀಟುಗಳು ಲಭ್ಯವಾಗಲಿದ್ದು, ಈ ಸೀಟುಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಹಂಚಿಕೆಯಾಗಲಿವೆ. ಈ ಹೆಚ್ಚುವರಿ ಸೀಟುಗಳು ಕೊಪ್ಪಳ, ಗದಗ, ಚಾಮರಾಜನಗರ, ಕಾರವಾರ, ಹಾವೇರಿ ಸೇರಿದಂತೆ ಇತರ ಜಿಲ್ಲೆಗಳಿಗೆ ದೊರೆಯಲಿವೆ. ಪದವಿ ಪೂರ್ವ ಸೀಟುಗಳಿಗೆ ಕೇಂದ್ರ ಸರ್ಕಾರದಿಂದ 495 ಕೋಟಿ ರೂಪಾಯಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳಿಗೆ 541 ಕೋಟಿ ರೂಪಾಯಿ ಅನುದಾನ ಸಿಗಲಿದೆ ಎಂದು ಪಾಟೀಲ್ ಮಾಹಿತಿ ನೀಡಿದ್ದಾರೆ. 1000 ವೈದ್ಯಕೀಯ ಸೀಟು ರಾಜ್ಯಕ್ಕೆ ಸಿಕ್ಕಿರುವುದು ದಾಖಲೆಯಾಗಿದ್ದು, ರಾಜ್ಯದ ಸಾಧನೆಗೆ ಇದು ಸಾಕ್ಷಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನೀಟ್ ಅಕ್ರಮದ ಕುರಿತಂತೆ ಸಿಬಿಐ ತನಿಖೆಯ ಮೇಲೆ ನಂಬಿಕೆಯಿಲ್ಲ, ನ್ಯಾಯಾಂಗ ತನಿಖೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿನಲ್ಲಿ ಇಂದು ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಸಂವಾದದಲ್ಲಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಅಧಿಕಾರ ಕೇಂದ್ರಿತ ರಾಜಕೀಯ ಪ್ರೇರಿತ ಯೋಜನೆಯಾಗಿದ್ದು, ರಾಜ್ಯಗಳನ್ನು ದುರ್ಬಲಗೊಳಿಸುವುದರ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಲಿದೆ ಎಂದು ಅಭಿಪ್ರಾಯ ಮಂಡಿಸಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ವಿರೋಧಿಸಿ ಈಗಾಗಲೇ ರಾಜ್ಯ ವಿಧಾನಸಭೆ ನಿರ್ಣಯವನ್ನು ಅಂಗೀಕರಿಸಿದೆ ಎಂದು ಆ ನಿರ್ಣಯವನ್ನು ಸಂವಾದದಲ್ಲಿ ಓದಿದರು. ವಿವಿಧ ಕಾಲಾವಧಿಯ ಚುನಾವಣೆಗಳನ್ನು ಸಮೀಕರಿಸುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಈ ಪ್ರಸ್ತಾವನೆ ಬಗ್ಗೆ ಕರ್ನಾಟಕ ಸರ್ಕಾರದ ಸಹಮತವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಕಂಪನಿ 2025-26 ಸಾಲಿನಲ್ಲಿ ಹೊಂದಿದ್ದ 1700 ಕೆಜಿ ಚಿನ್ನ ಉತ್ಪಾದಿಸುವ ಗುರಿಗೆ ಶೇಕಡಾ 99.50% ಅಂದರೆ 1691.50 ಕೆಜಿ ಚಿನ್ನ ಉತ್ಪಾದಿಸಿದೆ. ಇದೇ ಮೊದಲ ಬಾರಿಗೆ 1910 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಈ ಹಿನ್ನೆಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧ್ಯಕ್ಷ ಜೆಟಿ ಪಾಟೀಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್, ವ್ಯವಸ್ಥಾಪಕ ನಿರ್ದೇಶಕಿ ಆರ್ ಶಿಲ್ಪಾ ಉಪಸ್ಥಿತರಿದ್ದರು. ಶಾಲೆಗಳಲ್ಲಿ ಹಿಜಾಬ್ ಧರಿಸುವ ವಿಷಯವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಉಡುಪಿಯಲ್ಲಿ ಇಂದು ಮಾತನಾಡಿದ ಅವರು, ಇದು ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಭವಿಷ್ಯಕ್ಕೆ ಧಕ್ಕೆಯಾಗಬಾರದು.

0: ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕಲಿಯಲು ಶಾಲೆಯಲ್ಲಿ ಅನುಕೂಲಕರ ವಾತಾವರಣವಿರಬೇಕು ಎಂದು ತಿಳಿಸಿದ್ದಾರೆ. ಹಾಸನದಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಲಾಗಿದ್ದ ಅರ್ಜಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಜಿಲ್ಲೆಯ ಎಲ್ಲಾ ತಹಶೀಲ್ದಾರ್ ಉಪವಿಭಾಗಾಧಿಕಾರಿಗಳಿಗೆ ಎಲ್ಲಾ ಅರ್ಜಿಗಳನ್ನು ಶೀಘ್ರವೇ ವಿಲೇವಾರಿ ಮಾಡಿ ಜನರು ಕಚೇರಿಗೆ ಅಲಿಯುವುದನ್ನು ತಪ್ಪಿಸಬೇಕು ಎಂದು ಸೂಚನೆ ನೀಡಿದರು. ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಜನಸ್ಪಂದನ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ. ಈ ವೇದಿಕೆಯ ಮೂಲಕ ಬಂದ ಸಮಸ್ಯೆಗಳ ಅರ್ಜಿಗಳನ್ನು ವಿಳಂಬ ಮಾಡದೆ ಜನರಿಗೆ ರೈತರಿಗೆ ಸ್ಪಂದಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ, ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತ, ಡಿಎಫ್ಒ ಸೌರಭ್ ಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೈಕೋರ್ಟ್ ಸಂಚಾರಿ ಪೀಠವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕೆಂಬ ಬೇಡಿಕೆಗೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿದೆ ಎಂದು ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಿದ್ದವಿರುವುದಾಗಿ ಮುಖ್ಯ ನ್ಯಾಯಾಧೀಶರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ. ಪೀಠ ಸ್ಥಾಪನೆಯ ಶೇಕಡಾ 80% ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರವನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಪರಿಶೀಲಿಸಿ ಮಾತನಾಡಿದ ಅವರು, ಹನೂರು ತಾಲೂಕಿನ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದು ಗಮನಕ್ಕೆ ಬಂದಿದೆ. ಕುಡಿಯುವ ನೀರು ಪೂರೈಕೆ ಮಾಡಲು ತ್ವರಿತ ಕ್ರಮ ವಹಿಸಲು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ನಡೆಸಿ ಸೂಕ್ತ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ತಾಪಮಾನ ಈ ವರ್ಷ 49 ಡಿಗ್ರಿ ಸೆಲ್ಸಿಯಸ್ ಮೀರಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಟಿ ವೃಕ್ಷ ಅಭಿಯಾನದ ಪ್ರತಿಫಲವಾಗಿ ಜಿಲ್ಲೆಯ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಮೀರದಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಕೋಟಿ ವೃಕ್ಷ ಅಭಿಯಾನದಡಿ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿನ ಸಮೀಪ ನರ್ಸರಿಯನ್ನು ಆರಂಭಿಸಲಾಗಿದೆ ಎಂದು ಹೇಳಿದ್ದಾರೆ. ಗಿಡ ನೆಟ್ಟು ನಿರ್ವಹಣೆ ಮಾಡುವುದರ ಮೂಲಕ ವಿಜಯಪುರಕ್ಕೆ ಹೊಸ ಸೌಂದರ್ಯ ಕಲ್ಪಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿ ಹೋಬಳಿಯ ನಂದಿಬಂಡಿ ಗ್ರಾಮದಲ್ಲಿ ಜೀತ ಪದ್ಧತಿಯಲ್ಲಿ ಸಿಲುಕಿದ್ದ ಒಡಿಶಾ ಮೂಲದ 37 ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಎನ್ಜಿಒ ಸಂಸ್ಥೆ ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಹಾಯಕ ಆಯುಕ್ತರು ನಂದಿಬಂಡಿ ಗ್ರಾಮದ ಮೇಲೆ ದಾಳಿ ನಡೆಸಿ ಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ದಾಳಿಯ ವೇಳೆ ಒಡಿಶಾದ ಬಲಂಗೀರ್ ಮತ್ತು ನವರಂಗ್ಪುರ್ ಜಿಲ್ಲೆಗೆ ಸೇರಿದ ಕಾರ್ಮಿಕರು ಪುಟ್ಟ ಮನೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ದಯನೀಯ ಸ್ಥಿತಿಯಲ್ಲಿ ಬದುಕುತ್ತಿದ್ದರು ಎಂದು ತಿಳಿದುಬಂದಿದೆ. ಮುಂಗಾರು ಅವಧಿಯಲ್ಲಿ ಉಂಟಾಗಬಹುದಾದ ವಿದ್ಯುತ್ ವ್ಯತ್ಯಯ ಹಾಗೂ ತುರ್ತು ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸೆಸ್ಕ್ ಸಂಪೂರ್ಣ ಸನ್ನದ್ದವಾಗಿರಬೇಕು ಎಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪ್ರಾದೇಶಿಕ ಆಯುಕ್ತರೂ ಆಗಿರುವ ನಿತೇಶ್ ಪಾಟೀಲ್ ಸೂಚನೆ ನೀಡಿದ್ದಾರೆ. ಮೈಸೂರಿನಲ್ಲಿ ಇಂದು ಸೆಸ್ಕ್ ವ್ಯಾಪ್ತಿಯ 5 ಜಿಲ್ಲೆಗಳ ಉಪವಿಭಾಗಗಳ ವ್ಯಾಪ್ತಿಯ ದೂರುಗಳ ನಿರ್ವಹಣೆ, ವಿದ್ಯುತ್ ಅಡಚಣೆಗಳು, ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಹಾಗೂ ಅಗತ್ಯವಿರುವ ಸಾಮಗ್ರಿಗಳ ಸಂಗ್ರಹ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಮುಂಗಾರು ಸಂದರ್ಭದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಎದುರಿಸಲು ಸೆಸ್ಕ್ ಸನ್ನದ್ದವಾಗಿದೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಬೇಕು. ಸಾರ್ವಜನಿಕರು ಸಂಪರ್ಕಿಸಲು ಸಾಧ್ಯವಾಗದಿದ್ದರೆ ಸಮಸ್ಯೆ ಪರಿಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ ದೂರು ಸ್ವೀಕಾರ ಮತ್ತು ಸ್ಪಂದನಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಐತಿಹಾಸಿಕ ಗುಮ್ಮಟ ನಗರಿ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ನಾಳೆಯಿಂದ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಿಂದ 756 ಕ್ರೀಡಾಪಟುಗಳು ನೋಂದಾಯಿಸಿಕೊಂಡಿದ್ದು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟೀಯ ಮಟ್ಟದ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಳ್ಳಾರಿಯಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ರಾಷ್ಟೀಯ ಡೆಂಘಿ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಂಡಿತ್ತು. ಸೋಮವಾರದಿಂದ ಇದೇ 25ರವರೆಗೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ 2 ವ್ಯವಸ್ಥಿತವಾಗಿ ನಡೆಸಲು ಕ್ರಮ ವಹಿಸಬೇಕೆಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 6:50:45. ಕೃಷಿ ರಂಗ

0: ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿರಂಗ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದವನ್ನ ಕೇಳುವಿರಿ. ಇದರಲ್ಲಿ ಭಾಗವಹಿಸುತ್ತಾರೆ ಶ್ರೀರಂಗಪಟ್ಟಣ ತಾಲೂಕು ಕಸಬಾ ಹೋಬಳಿ ಬಿದರಹಳ್ಳಿ ಗ್ರಾಮದ ಕೃಷಿಕ ಸಹೋದರರಾದ ಡಾಕ್ಟರ್ ಬಿಕೆ ಶ್ರೀಧರ್ ಮತ್ತು ಬಿಕೆ ಸತೀಶ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ ಅವರದ್ದು. ಕೆಲವು ವಾಣಿಜ್ಯ ಪ್ರಕಟಣೆಗಳ ನಂತರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿ ಶಾನ್. ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ.
2: ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ್ ರಹೆ ಹೈನ್ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ್ ಅಭಿಯಾನ ಕಾ ಸಂಕಲ್ಪ ಹೈ.
1: एग्रीकल्चर इंफ्रास्ट्रक्चर फंड से पात्र लाभार्थी गोदामों का निर्माण कर सकते हैं. राजस्थान के लाभार्थी श्री यशवर्धन मुंद्रा ने सॉर्टिंग एंड ग्रेडिंग यूनिट लगाकर रोजगार के अवसर पैदा किए हैं. कर्नाटक की महिला उद्यमी श्रीमती ममता वी ने प्राइमरी प्रोसेसिंग सेंटर लगाकर प्रगति की नई राह चुनी है.
3: ಸಣ್ಣ ಪುಟ್ಟ ಉದ್ಯಮಿಗಳನ್ನ ಅಗ್ರಿಕಲ್ಚರಲ್ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಉತ್ತಮಗೊಂಡಿದೆ.
1: ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೇ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮ ನಿರ್ಭರ್ತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೇ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ್ ಕಿಯಾ ಹೈ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್, ಕೃಷಿ ಉದ್ಯಮಿ, ಕಿಸಾನ್ ಉತ್ಪಾದಕ ಸಂಘ, ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯಾ, ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯಾ ಇಸ್ ಯೋಜನಾ ಕಾ ಲಾಭ ಉಠಾ ರಹೆ ಹೈ. ಭೋಜನ, ಜಲ್ ಔರ್ ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಮುಖ್ಯ ಆಧಾರ ಹೈ ಔರ್ ಕೃಷಿ ಇಸ್ಕಾ ಮೂಲ ಸ್ತಂಭ. ಪಿಛಲೆ 60 ವರ್ಷೋ ಮೇ ವಿಜ್ಞಾನ ಆಧಾರಿತ ಕೃಷಿ ಕಾ ವ್ಯಾಪಕ ಪ್ರಸಾರ ಹುವಾ ಹೈ. साथ ही कृत्रिम संसाधनों के बढ़ते प्रयोग से कृषि की सतत क्षमता पर चिंताएं बढ़ी हैं. प्रधानमंत्री श्री नरेंद्र मोदी जी के दूरदर्शी नेतृत्व के अंतर्गत रसायन मुक्त जैविक खेती एक महत्वपूर्ण प्रयास है. रसायन मुक्त जैविक खेती को बढ़ावा देने के लिए 5 वर्ष पूर्व सरकार ने परंपरागत कृषि विकास योजना तथा उत्तर पूर्व भारत में जैविक मूल्य श्रृंखला योजनाएं आरंभ की.
2: ऑर्गेनिक फार्मिंग को देश भर में बढ़ावा देने के लिए सरकार अनेक प्रयास कर रही है. इसके लिए परंपरागत कृषि विकास योजना के तहत काम किया जा रहा है. न सिर्फ ऑर्गेनिक फार्मिंग को बल दिया जा रहा है बल्कि उसके लिए वैल्यू एडिशन और मार्केट की व्यवस्था भी की जा रही है.
1: भारत सरकार एवं किसानों के सम्मिलित प्रयासों से आज देश के लगभग 36 लाख किसान 38 लाख हेक्टेयर क्षेत्र में जैविक खेती कर रहे हैं. इसके अतिरिक्त हमारे देश के अनेक ऐसे क्षेत्र हैं जहां आज भी पारंपरिक जैविक खेती हो रही है. इन पारंपरिक जैविक क्षेत्रों को जैविक प्रमाणीकरण सुलभ कराने हेतु PGS के अंतर्गत लार्ज एरिया सर्टिफिकेट का प्रावधान किया गया है. इस प्रक्रिया की विशिष्टता ये है, पिछले 5 वर्षों में जैविक कृषि उत्पादों का निर्यात दोगुने से अधिक बढ़कर 7,000 करोड़ रुपए से अधिक का हो गया है और इसमें प्रतिवर्ष 20% से अधिक की वृद्धि हो रही है. उम्मीद है पारंपरिक क्षेत्र के किसान भी इस बढ़ते बाजार से लाभान्वित होंगे और जैविक कृषि आंदोलन को आगे बढ़ाएंगे. किसानों की मुस्कान समृद्ध हिंदुस्तान की है पहचान.
4: अन्नदाता किसानों की खुशहाली और उनकी आय में बढ़ोतरी के लिए भारत सरकार लगातार प्रयासरत है. माननीय प्रधानमंत्री श्री नरेंद्र मोदी जी के दूरदर्शी नेतृत्व में पिछले 7 वर्षों में खेती को आधुनिक और किसानों को आत्मनिर्भर बनाने के लिए कई निर्णय लिए गए हैं.
2: छोटा किसान बने, देश की शान, ये हमारा सपना है। देश के 80% से ज्यादा किसान ऐसे हैं जिनके पास 2 हेक्टेयर से भी कम जमीन है। अब देश में इन्हीं छोटे किसानों को ध्यान में रखते हुए कृषि सुधार किए जा रहे हैं, निर्णय लिए जा रहे हैं।
4: इस योजना से मिले लाभ तथा आवेदन की स्थिति देखने के लिए पीएम किसान पोर्टल लॉन्च किया गया है। इस पोर्टल के माध्यम से पात्र किसान अपना पंजीकरण स्वयं करने के साथ साथ अब तक मिले लाभ और अपने आवेदन की स्थिति फार्मर्स कॉर्नर से देख सकते हैं। इस योजना का लाभ पात्र किसानों को ही मिल सके, इसके लिए इस प्रक्रिया को फूल प्रूफ बनाते हुए इसे आधार और इनकम टैक्स वेरिफिकेशन के साथ साथ फिजिकल वेरिफिकेशन से भी जोड़ा गया है। इसके अलावा किसानों की सुविधाओं और जानकारी के लिए पीएम किसान मोबाइल ऐप भी विकसित किया गया है। पीएम किसान सम्मान निधि योजना का लाभ देश के सभी राज्यों और केंद्र शासित प्रदेशों के किसानों को मिल रहा है। इसे हासिल करके हमारा किसान सबल और आत्मनिर्भर हो रहा है।
5: इस स्कीम ने हमारा भारत सरकार ने हमारा किसान के लिए बहुत बड़ा सम्मान दिया है, इसीलिए हम भारत सरकार को प्रधानमंत्री नरेंद्र मोदी जी को हम बहुत बहुत धन्यवाद देती हूँ।
4: आत्मनिर्भर भारत की पहचान प्रगतिशील और समर्थ किसान।
6: Choose excellence and explore diverse courses.
7: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university. SS Nagara, Banni Mantapa, Mysuru. Call 9980841859.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
9: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
9: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.
10: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
11: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
10: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
12: ಡಾಕ್ಟರ್ ಶ್ರೀಧರ್ ಅವರೇ ನಮಸ್ಕಾರ.
13: ನಮಸ್ಕಾರ.
12: ಸತೀಶ್ ಅವರೇ ತಮಗೂ ನಮಸ್ಕಾರ.
13: ನಮಸ್ಕಾರ.
12: ಡಾಕ್ಟರ್ ಶ್ರೀಧರ್ ಅವರೇ, ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ದಯಮಾಡಿ ಹೇಳಿ ವಿಚಾರಣ.
13: ನಮ್ಮ ಕುಟುಂಬ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಬಿದರಳ್ಳಿ ಗ್ರಾಮದಲ್ಲಿ ವಾಸಿಸ್ತಾ ಇದ್ದೀವಿ. ನಾವು 4 ಅಣ್ಣತಮ್ಮಂದರು. ನಾನು ಶ್ರೀಧರ್, ಇನ್ನೊಬ್ಬರು ಪ್ರಕಾಶ್ ಅಂತ ಹೇಳ್ಬಿಟ್ಟು, ಮತ್ತೊಬ್ಬರು ಸತೀಶ್ ಅಂತ, ಮತ್ತೊಬ್ಬರು ಶ್ರೀಪಾದ್ ಅಂತ ಹೇಳ್ಬಿಟ್ಟು. ಎಲ್ಲರೂ ಎಜುಕೇಟೆಡ್ಡು. ನಮಗೆ ಸುಮಾರು 1-8 ತರಿ ಜಮೀನು, 7 ಕುಷ್ಕಿ ಜಮೀನಿದೆ. ಇಷ್ಟು ದಿನ ಆದ್ರೂ ನಾವು 4 ಅಣ್ಣತಮ್ಮಂದ್ರೂ ಕೂಡು ಕುಟುಂಬದಲ್ಲಿದ್ದೀವಿ. ಇವತ್ತಿನ ತನಕನೂ ವಿಭಾಗ ಆಗಿಲ್ಲ. ಎಲ್ಲ ವ್ಯವಹಾರಗಳನ್ನು ಒಟ್ಟಲ್ಲಿ ನಡೆಸ್ತಾ ಇದ್ದೀವಿ. ಇದೇ ನಮ್ಮ ಹೆಮ್ಮೆಯ ವಿಷಯ. ತುಂಬ ಇವತ್ತಿನ ಕಾಲದಲ್ಲಿ ಕೂಡು ಕುಟುಂಬದಲ್ಲಿ ಜೀವನ ಮಾಡೋದು, ನಮ್ಮ ಎಂಟೈರ್ ತಾಲೂಕಲ್ಲಿ ನಮ್ಮದೊಂದೇ ಫ್ಯಾಮಿಲಿ ಅನಿಸುತ್ತೆ. ಅದರ ಬಗ್ಗೆ ಬಹಳ ಹೆಮ್ಮೆ ಇದೆ. ಈ ನಮ್ಮ 15 ಜಮೀನಲ್ಲಿ ಸಮಗ್ರ ಕೃಷಿ, ಎಲ್ಲ ರೀತಿ ಸುಮಾರು 4-6 ವಿಧವಾದ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಹೇಗೆ ಅಂತ ಹೇಳಿದ್ರೆ, ತರಿ ಜಮೀನಲ್ಲಿ ಭತ್ತ, ಕಬ್ಬು, ಬಾಳೆ, ತೆಂಗು ಹಾಗೂ ದನಗಳಿಗೆ ಬೇಕಾದಂಥ ಹುಲ್ಲು. ಕುಷ್ಕಿ ಜಮೀನಲ್ಲಿ ಹಿಪ್ಪನೇರಳೆ, ಭತ್ತನೂ ಎತ್ತು ನೀರಾವರಿನಲ್ಲಿ ಪಂಪ್ ಇಟ್ಕೊಂಡು ಲಿಫ್ಟ್ ಮಾಡ್ತೀವಿ, ಹಾಗೂ ಹುರುಳಿ ವಗೈರೆ ಮಳೆ ನೀರು ಆಶ್ರಯದಲ್ಲಿ ಬೆಳೀತಾ ಇದ್ದೀವಿ. ಭತ್ತದ ವ್ಯವಸಾಯಕ್ಕೆ ಬಂದರೆ ಸಣ್ಣ ಭತ್ತ ಆಸ್ ವೆಲ್ ಆಸ್ ದೊಡ್ಡ ಭತ್ತ ಎರಡನ್ನೂ ಬೆಳಿತೀವಿ. ಸಣ್ಣ ಭತ್ತ ಯಾವುದು ಅಂದರೆ ಅಕ್ಷಯ ಮತ್ತು ಪದ್ಮಾವತಿ. ದಪ್ಪ ಭತ್ತದ ವೆರೈಟಿ ಜಯಾಕ್ರಾಸ್, ದಟ್ ಈಸ್ 837. ಇಳುವರಿ ಬಗ್ಗೆ ಮಾತಾಡೋಣ ಭತ್ತದ್ದು ಅಂದರೆ, ನಮ್ಮದು 1 ಜಮೀನು 2 ಬೆಳೆ ಆಗುತ್ತೆ, ಅಂದರೆ ಹೈನ್ ಬೆಳೆ ಆಸ್ ವೆಲ್ ಆಸ್ ಕಾರು ಭತ್ತ. ಹೈನು ಬೆಳೆಯಲ್ಲಿ ನಮಗೆ 1.25 ಇಳುವರಿ ಬರುತ್ತೆ. ಕಾರ್ ಭತ್ತ 28-35 ಬರುತ್ತೆ. ಈ 35 June 2023 ತಿಂಗಳಲ್ಲಿ ರೆಕಾರ್ಡು, ಲೈಫ್ ಟೈಮ್ ಅಚೀವ್ಮೆಂಟ್ ಅದು. 35 ನಾವು ಯಾವತ್ತೂ ಬೆಳೆದಿರಲಿಲ್ಲ, ಅದು ಅಚೀವ್ಮೆಂಟು. ಅದಕ್ಕೆ ಕಾರಣ ಏನು ಅಂದರೆ, ಒಂಟಿ ಪೈರ್ ನಾಟಿ ಹಾಕ್ಸಿದ್ವಿ. ನಾಟಿ ಹಾಕ್ಸುವಾಗ ನಮಗೆ ಒಳ್ಳೆ ಆಳುಗಳು ಸಿಕ್ಕಿದ್ರು, ಹೆಣ್ಣಾಳುಗಳು. ಪೈರನ್ನ ಒಡೆದು ಒಡೆದು ಒಂದೊಂದೇ ಪೈರು ಹಾಕಿದರು. ಆದ್ದರಿಂದ ಏನಾಯಿತು, ತೆಂಡೆ ಚೆನ್ನಾಗಿ ಒಡೆದು ಇಳುವರಿ ಚೆನ್ನಾಗಿ ಬಂತು. ಹೈನ್ ಬೆಳೆಯಲ್ಲಿ ಇನ್ನೊಂದು 3 ಎಕರೆಯಲ್ಲಿ ನಾವು ಕೈನಾಟಿ ಹಾಕಿಸ್ತೀವಿ. ಅಲ್ಲಿ 25-30 ಕ್ವಿಂಟಲ್ ಇಳುವರಿ ಬರಲ್ಲ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಒಂದು 22-23 ಕ್ವಿಂಟಲ್ ಬರುತ್ತೆ. ಅಲ್ಲಿ ಕೈನಾಟಿನೂ ಹಾಕಿಸ್ತೀವಿ, ಡ್ರಮ್ ಸೀಡರ್ನು ಉಪಯೋಗಿಸ್ತಾ ಇದ್ದೀವಿ. ಈಗ 2-3 ವರ್ಷದಿಂದ ನಾಟಿ ಹಾಕುವುದಕ್ಕೆ ಹೆಣ್ಣಾಳ ಅಭಾವ ಇರೋದರಿಂದ ಡ್ರಮ್ ಸೀಡರ್ ಟೆಕ್ನಿಕ್ಕು ಅಡಾಪ್ಟ್ ಮಾಡಿದ್ವಿ. ನಮ್ಮ ಅನುಭವ ಏನು ಅಂತ ಹೇಳಿದ್ರೆ, ಇಳುವರಿ ಬಗ್ಗೆ 1-2 ಕ್ವಿಂಟಲ್ ವ್ಯತ್ಯಾಸ ಬರುತ್ತೆ. ನಾವು ಕೈ ನಾಟಿ ಹಾಕಿಸಿದಾಗ ಈ ಜಮೀನಲ್ಲಿ ಒಂದು 3 ಎಕರೆಯಲ್ಲಿ 22-23 ಕ್ವಿಂಟಲ್ ಇಳುವರಿ ಬರ್ತಿತ್ತು. ಡ್ರಮ್ ಸೀಡರ್ ಹಾಕಿದ್ರೆ ಒಂದು 20-22 ಕ್ವಿಂಟಲ್ ಬರುತ್ತೆ. ಬಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಹೆಣ್ಣಾಳುಗಳ ಮರ್ಜಿನಲ್ಲಿ ನಾವು ಇರೋ ಆಗಿಲ್ಲ. ಯಾಕೆಂದರೆ ಇವತ್ತಿನ ಟೈಮಲ್ಲಿ ಹಳ್ಳಿ ಕಡೆ ಏನಾಗುತ್ತೆ ಅಂದರೆ ಹೆಣ್ಣಾಳುಗಳು ಸಿಗೋದೇ ಇಲ್ಲ. ಅಪಾಯಿಂಟ್ಮೆಂಟ್ ತೊಗೋಬೇಕು ನಾಟಿ ಯಾವತ್ತು ಅಂತ ಹೇಳ್ಬಿಟ್ಟು. ಅಪಾಯಿಂಟ್ಮೆಂಟ್ ಫಿಕ್ಸ್ ಆದ್ರೂ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ. ನಾವೆಲ್ಲ ರೆಡಿ ಮಾಡ್ಕೊಂಡು ಕೂತಿರ್ತೀವಿ, ಹೆಣ್ಣಾಳುಗಳೇ ಬರಲ್ಲ. ಈ ಡ್ರಮ್ ಸೀಡರ್ ಆದರೆ ಎಷ್ಟೆಷ್ಟಾಗುತ್ತೆ ಅಷ್ಟು, ಒಂದು ವಾರದಲ್ಲಿ ಹೆಚ್ಚು ಕಮ್ಮಿ 4-5 ಎಕರೆ ನಾಟಿ ಮಾಡಿ ಮುಗಿಸ್ಕೋತೀವಿ. ಖರ್ಚು ಬಗ್ಗೆ ಹೇಳೋದಾದರೆ, ನಮಗೆ ಎಲ್ಲದಕ್ಕೂ ಪ್ರತಿಯೊಂದು ಕೂಲಿ ಕೊಡಬೇಕು. 1 ಎಕರೆಗೆ 2022-23 ಲೆಕ್ಕಾಚಾರದ ಪ್ರಕಾರ ಹೋದರೆ 28,000-30,000 ರೂಪಾಯಿ ಖರ್ಚಾಗುತ್ತೆ. ಭತ್ತ ನಾಟಿ ಮಾಡಿ ಹುಲ್ಲು ತುಳಿಸಿ ಕೊನೆಯ ತನಕ ಹುಲ್ಲನ್ನು ಮನೆ ತರೋ ತನಕ 30,000 ರೂಪಾಯಿ ಖರ್ಚಾಗುತ್ತೆ. ಆದರೆ ಇಲ್ಲಿ 2022 ಏನಾಗಿತ್ತು, ಭತ್ತದ ಬೆಲೆ 1,700-1,800 ದಾಟಲೇ ಇಲ್ಲ. ಆವಾಗ ನಮಗೆ 1 ಎಕರೆಗೆ ಇಳುವರಿ ಅಂದರೆ ಉತ್ಪತ್ತಿ ಭತ್ತ ಹುಲ್ಲು ಎಲ್ಲ ಸೇರಿ 40,000-42,000 ರೂಪಾಯಿ ಸಿಗೋದು. ಖರ್ಚೇನೆ 30,000 ರೂಪಾಯಿ ಆಗಿರೋದು. ಅದರಿಂದ ಏನಾಗ್ತಿತ್ತು ಅಂದರೆ, ನಮಗೆ ನಿವ್ವಳ ಲಾಭ 10,000-12,000 ರೂಪಾಯಿ ಮಾತ್ರ ಆಗ್ತಿತ್ತು. ಆದರೆ 2023 ಸಾಲಿನಲ್ಲಿ ಅದೃಷ್ಟ ಅನಿಸುತ್ತೆ, ಭತ್ತದ ಬೆಲೆ 3,200-3,500 ತನಕ ಹೋಯಿತು. ಖರ್ಚು ಅಂಥದ್ದೇನು ಜಾಸ್ತಿ ಆಗಿರಲಿಲ್ಲ. ನಿವ್ವಳ ಲಾಭ ನೆನೆ ಪರ್ ಏಕರ್ 35,000 ರೂಪೀಸ್ ತನಕ ಸಿಕ್ತು. ಇಲ್ಲಿ ಕೆಲವು ವಿಶೇಷವಾಗಿ ನಾವು ಒಬ್ಸರ್ವೇಷನ್ ಮಾಡಿರೋದು, ಭತ್ತದ ವ್ಯವಸಾಯದಲ್ಲಿ ನಮಗೆ ಬಂದಿರೋ ಅನುಭವಗಳು ಅಥವಾ ಅಬ್ಸರ್ವೇಷನ್ಸ್ ಏನಂದರೆ, ನಾಟಿ ಹಾಕಲು ಹೆಣ್ಣಾಳುಗಳು ಕೊರತೆ. ಆ್ಯಂಡ್ ನಮ್ಮ ಹಳ್ಳಿ ಮೈಸೂರಿಂದ 20 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಗಂಡಾಳುಗಳಿಗೂ ಕೊರತೆ ಇರುತ್ತೆ. ನಾವುಗಳೇ ಸ್ವಂತ ಪವರ್ ಟಿಲ್ಲರ್ ಇಟ್ಕೊಂಡು ಗದ್ದೆಗೆ ಇಳಿತೀವಿ ಆಳುಗಳ ಜೊತೆ. ನಮ್ಮ ಪ್ರಿನ್ಸಿಪಲ್ ಹೇಗೆ ಅಂದರೆ, ನಿಂತ್ಕೊಂಡು ಕೆಲಸ ಮಾಡಿಸಲ್ಲ, ಆಳುಗಳ ಜೊತೆ ಕೆಲಸ ಮಾಡ್ತೀವಿ. ಡ್ರಮ್ ಸೀಡರ್ ಹಾಕಿದ್ರೆ ಉಪಯೋಗಿಸೋದ್ರಿಂದ ಬಹಳ ಉಪಯುಕ್ತತೆ ಆಗುತ್ತೆ. ನಾಟಿನಲ್ಲಿ ಪೈರು ಹೊಡೆದು ಹಾಕಿದ್ರೆ ಚೆನ್ನಾಗಿ ತೆಂಡೆ ಹೊಡೆದು ಇಳುವರಿ ಜಾಸ್ತಿ ಆಗುತ್ತೆ ಅಂತ ಇದು ನಮ್ಮದು ರಿಪೀಟೆಡ್ ಅನುಭವ. ಈ ನಾಟಿ ಹಾಕೋದ್ರಲ್ಲಿ ಈಗೇನಾಗ್ತಾ ಇದೆ, 2-3 ವರ್ಷದಿಂದ ಉತ್ತರ ಭಾರತದಿಂದ ನೇಪಾಳ ಮತ್ತು ಉತ್ತರಾಖಂಡದಿಂದ ಒಂದೊಂದು ಟೀಮ್ ಬರ್ತಾ ಇದ್ದಾರೆ. ಗಂಡಾಳು ಹೆಣ್ಣಾಳು ಎರಡೂ ನಾಟಿ, ಇಬ್ಬರೂ ನಾಟಿ ಹಾಕ್ತಾರೆ. ಅವ್ರು ನಾಟಿ ಯಾವ ಲೆವೆಲಲ್ಲಿ ಹಾಕ್ತಾರೆ ಅಂದರೆ, ಅವರು ಸಿಂಗಲ್ ಪೈರು, ಒಂದೊಂದೇ ಪೈರು ತುಂಬ ಚೆನ್ನಾಗಿ ಹಾಕ್ತಾರೆ. ಅವ್ರ ಕೈಲಿ ನಾಟಿ ಹಾಕ್ಸಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಅನುಭವ. ಮಜೂರಿ ಅಂದು ಜಾಸ್ತಿ, 1 ಎಕರೆಗೆ 4,500 ರೂಪಾಯಿ ಕೊಡಬೇಕು ನಾಟಿ ಹಾಕೋದಕ್ಕೆ. ಅದೇ ನಮ್ಮ ಕಡೆಯವ್ರು ಹಾಕಿದ್ರೆ 2,500 ರೂಪಾಯಿ ಕೊಡಬೇಕು. ಕೊಯ್ಲು ಮೆಷಿನ್ ಉಪಯೋಗಿಸ್ತೀವಿ, ಬಟ್ ಏನಾಗ್ತಾ ಇದೆ, ಹುಲ್ಲು ಸಿಗಲ್ಲ, 50% ಹುಲ್ಲು ಹೊಟ್ಟೆ ಹೋಗುತ್ತೆ ದನಗಳಿಗೆ.
12: ನಿಮ್ಮ ವಿದ್ಯಾಭ್ಯಾಸ ಏನು ಶ್ರೀಧರ್ ಅವರೇ?
13: ನಾನು ಹುಟ್ಟಿನಿಂದನೂ ರೈತ. ವಿದ್ಯಾರ್ಥಿ ಟೈಮಲ್ಲೂ ನನ್ನ ಸ್ನೇಹಿತರೆಲ್ಲ ನನ್ನನ್ನು ರೈತ ಅಂತಲೇ ಐಡೆಂಟಿಫೈ ಮಾಡೋದು, ಇವತ್ತು ನನ್ನನ್ನು ರೈತ ಅಂತಲೇ ಐಡೆಂಟಿಫೈ ಮಾಡೋದು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ. ವಿದ್ಯಾಭ್ಯಾಸ ನಾನು ಪ್ರೈಮರಿ ಸ್ಕೂಲು ನಮ್ಮೂರಿನಲ್ಲೇ ಓದಿದೆ, ಮಿಡ್ಲ್ ಸ್ಕೂಲಿಂದ ಮೈಸೂರಿಗೆ ಶಿಫ್ಟ್ ಆಯಿತು. ಶಾರದಾ ವಿಲಾಸ್ ಕಾಲೇಜಲ್ಲಿ PUC ಮಾಡಿದೆ, ಮೈಸೂರು NIE ಕಾಲೇಜಲ್ಲಿ BE ಮಾಡಿದೆ, MTech IIT ಮಡ್ರಾಸಲ್ಲಿ ಮಾಡಿದೆ, PhD IIT ಬಾಂಬೆನಲ್ಲಿ ಮಾಡಿದೆ. ಮೊದಲಿಂದನೂ ನನಗೆ ಟೀಚಿಂಗ್ ಪ್ಯಾಷನ್ನು, ಅದರಿಂದ ಬೇರೆ ಯಾವ ಕೆಲಸಕ್ಕೂ ಆವತ್ತಿನ ಕಾಲದಲ್ಲಿ ನಮಗೆ 5-6 ಕೆಲಸ 6-6 ಕೆಲಸ ಕೈಯಲ್ಲಿ ಇಟ್ಕೊಂಡಿರ್ತಿದ್ವಿ. BE ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು, ಹೋಗಲಿಲ್ಲ. NIE ಟೀಚಿಂಗ್ ಸೇರಿಕೊಂಡು ಐ ರಿಟೈರ್ಡ್ ಆ್ಯಸ್ ಪ್ರೊಫೆಸರ್ ಆ್ಯಂಡ್ ಡೀನ್. ಮೊದಲಿಂದನೂ ವ್ಯವಸಾಯದ ಕಡೆ ಗಮನ ಇರೋದ್ರಿಂದ ಆಲ್ಮೋಸ್ಟ್ ಪ್ರತಿದಿನ 20 ಕಿಲೋಮೀಟರ್ ಇರೋದ್ರಿಂದ ಪ್ರತಿ ದಿವಸ ತೋಟಕ್ಕೆ ಹೋಗ್ತೀನಿ.
12: ಭಾಳ ಅಚ್ಚುಕಟ್ಟಾಗಿ ಲೆಕ್ಕಾಚಾರ ಬರೆದ್ಬಿಟ್ಟಿದ್ದೀರಿ ಅಲ್ವಾ?
13: ಅಲ್ಲ, ಇದೆಲ್ಲ ಲೆಕ್ಕ ಇಟ್ಕೊಂಡ್ರೇ ನಮಗೆ ಮುಂದಿನ ಪ್ಲಾನಿಂಗ್ ಈಸಿಯಾಗಿ ಆಗತ್ತಲ್ವಾ?
12: ಸತೀಶ್ ಅವರೇ, ನಿಮ್ಮ ಬಗ್ಗೆ ಹೇಳಿಯಪ್ಪ, ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು?
14: ಡಿಪ್ಲೊಮಾ ಮಾಡಿದ್ದೀನಿ.
12: ಯಾವುದು ಡಿಪ್ಲೊಮಾ ಮಾಡಿದ್ರು?
14: ಮೆಕ್ಯಾನಿಕಲ್ಲಿ.
12: ಹೌದಾ? ಈಗ ನಿಮ್ಮದು ಕೂಡು ಕುಟುಂಬ ಅಂತ ಹೇಳಿದ್ರು
14: ಅಲ್ವಾ?
12: ಎಲ್ಲ ಒಟ್ಟಿಗಿದ್ದೀರಿ, ಏನು ಸೀಕ್ರೆಟ್ ಅದಕ್ಕೆಲ್ಲ? ಒಟ್ಟಿಗೆ
14: ಅದು ಮೊದಲಿಂದಾನು ಬಂದಿದೆ, ಸಿಕ್ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ.
12: ಅಲ್ಲಪ್ಪ, ಮೊದಲಿಂದ ಬಂದಿದೆ ಹೌದು, ಆದರೆ ಮನೆಗೆ ಬಂದಂಥ ಹೆಣ್ಮಕ್ಳು
14: ಅದೆಲ್ಲ ಯಾವುದೋ ತೊಂದರೆಗಳೇನು ಬಂದಿಲ್ಲ.
12: ಹೌದಾ? ಅಂದರೆ ಎಲ್ಲ ಒಟ್ಟಿಗೆ
14: ಇದ್ದೀವಿ.
12: ಆದಾಯ ಮತ್ತು
14: ಆದಾಯ ನುಕ್ಸಾನ ಎಲ್ಲ ಹಂಗೆ. ನಾವು ಈಗಲೂ ನಮ್ಮ ಅಣ್ಣನಿಂದ 1 ರೂಪಾಯಿ ಬೇಕಾದ್ರೂ ಕೊಡ್ತೀವಿ, 1 ರೂಪಾಯಿ ಬೇಕಾದ್ರು ತೊಗೋತೀವಿ. ಆ ಥರ ಖರ್ಚು ಲೆಕ್ಕವೆಲ್ಲ ನಾವು ಇವತ್ತು ನಾವು ಸಂಪಾದನೆ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಅಣ್ಣಗೆ ಏನು ಹೇಳ್ತೇ ಇರಲ್ಲ, ಎಲ್ಲಾನು ಹೇಳ್ತೀವಿ, ಎಲ್ಲಾನು ಇಸ್ಕೋತೀವಿ ಆ ಥರ.
12: ಓಕೆ, ವ್ಯವಸಾಯದಲ್ಲಿ ಈಗ ನೀವು ಮೂರು ಜನ ಉಳ್ಕೊಂಡಿದ್ದೀರಿ ಶ್ರೀಧರ್ ಅವ್ರ ಜೊತೆಗೆ, ಯಾರ್ಯಾರು ಏನೇನು ಕೆಲಸ ಹೇಗೆ ಮಾಡ್ತೀರಿ ಅದನ್ನೆಲ್ಲ ನಿರ್ಧಾರ ಮಾಡ್ಕೊಳ್ಳೋದು ಹೇಗೆ, ನೀವೇ ಕೂತ್ಕೊಂಡು ಪ್ರತಿ ದಿವಸ ಚರ್ಚೆ ಮಾಡ್ತೀರಾ?
14: ಹೌದು,
12: ಯಾವ ರೀತಿ
14: ನಾವು ಎಲ್ಲದನ್ನು ನಮ್ಮ ಅಣ್ಣಂಗೆ ತಿಳಿಸಿ ಶುರು ಮಾಡ್ತೀವಿ, ಅವರ ಡಿಸಿಷನ್ ತಗೋತೀವಿ, ಸಲಹೆಗಳನ್ನ ಅದನ್ನ ಪ್ರಕಾರ ಮುಂದುವರಿಸ್ತೀವಿ.
12: ಅಂದ್ರೆ ಪ್ರತಿನಿತ್ಯ ಏನೇನು ಮಾಡಬೇಕು?
14: ಪ್ರತಿನಿತ್ಯ ನಮ್ಮ ಮನೆಯಿಂದ ಬಿದ್ರಳ್ಳಿಯಿಂದ ದಿನ ನಮ್ಮ ಅಣ್ಣನ ಜೊತೆ ಒಂದು ಎರಡು ಮೂರು ಎರಡು ಗಂಟೆ ಕಾಲಾರು ಮಾತಾಡೇ ಇರ್ತೀವಿ ಫೋನಲ್ಲಿ, ಮಾಡ್ತಾನೆ ಇರ್ತೀವಿ ಫೋನ್ನ.
12: ಈಗ ಭತ್ತ ಬೆಳೆಯೋದ್ರಲ್ಲಿ ಅನುಭವಗಳನ್ನು ಸಾಕಷ್ಟು ಚೆನ್ನಾಗಿ ಹೇಳಿದ್ರು. ಈಗ ನಿಮಗೆ ಕಬ್ಬಿನ ಬೇಸಾಯದಲ್ಲಿ ಸಾಕಷ್ಟು ಅನುಭವ ಇರಬಹುದು, ಹೇಳಿ ನಿಮ್ಮ ವಿಚಾರ ಕಬ್ಬಿನ ಬಗ್ಗೆ.
14: ಕಬ್ಬಿನ ಬಗ್ಗೆ ನಾನು ಹೇಳೋದಾದ್ರೆ, ಈ ಹೋದ ವರ್ಷ ಫಸ್ಟು ಕೂಡೆ ಇದನ್ನು ತನಗಬ್ಬನ್ನು ಇಟ್ಟೆ. ತನಗಬ್ಬು ಅಂದರೆ ಹೆಸರು VC 517. ಅದನ್ನು ನೆಡಬೇಕಾದ್ರೆ ಮೊದಲು ಕುರಿಗಳನ್ನ ಗದ್ದೆಗಳಿಗೆ ಒಂದು 48 ದಿವಸ ಕುರಿನ ಹಾಕ್ಸಿದ್ವಿ,
12: ಕುರಿ ಮಂದೆ
14: ಹಾಕ್ಸಿದ್ವಿ. ಅದನ್ನ ತುಂಬ ಒಳ್ಳೆ ಪೋಷಕಾಂಶ ಇರುತ್ತೆ ಆ ಗೊಬ್ಬರಗಳಲ್ಲಿ. ಅದಾದಮೇಲೆ ಉಳುಮೆ ಮಾಡಿ ಮೇಲೆ 4x4 ಅಂತರ ಇಟ್ಕೊಂಡು ಟಿಲ್ಲರಲ್ಲಿ ಅದನ್ನ ಕಲ್ಟಿವೇಟ್ ಮಾಡ್ತಾ ಇದ್ದೀನಿ. ಹೋದ ವರ್ಷ 85 ಟನ್ನು ಆಗಿತ್ತು
12: ತೆನಗಬ್ಬು
14: ಅದು. ಬಟ್ ಅದು ತೋಟದಲ್ಲಿ ಇನ್ನು ಅದು ಕಲ್ಟಿವೇಟ್ ಮಾಡ್ತಾ ಇರೋದೇ ತೋಟದಲ್ಲಿ, ತೆಂಗಿನ ತೋಟದ ಮಧ್ಯೆ ಇರೋದು, ಸ್ವಲ್ಪ ನೆರಳಿರೋದ್ರಿಂದ ತೆಂಡೆ ಕಮ್ಮಿ ಇರುತ್ತೆ. ಬಟ್ 100 ತುಂಬ ಚೆನ್ನಾಗಿ ಬಂದಿದೆ. ನಾ ಈ ಸತಿ ಒಂದು 110 ಟನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮಲ್ಚಿಂಗ್, ನಾನು ಕಬ್ಬನ ಸೋಗ್ನ ಸುಡಲ್ಲ, ಎಲ್ಲ ಮಲ್ಚಿಂಗ್ ಮಾಡಿದ್ದೀನಿ.
12: ಹೇಗೆ ಮಾಡ್ತೀರಿ ಮಲ್ಚಿಂಗ್?
14: ಮಲ್ಚಿಂಗ್ ಅಂದರೆ ಒಂದು ಸ್ವಲ್ಪ ಒಂದು ತಿಂಗಳು ಬಿಟ್ಟರೆ ಕಬ್ಬಾದ್ಮೇಲೆ ಟಿಲ್ಲರಲ್ಲಿ ಮಲ್ಚಿಂಗ್ ಮಾಡ್ಬೋದು, ಬೆಡ್ಡಿಂಗ್ ಮಾಡೋ ಇದಿಟ್ಕೊಂಡಿದ್ದೀನಿ. ಸೊ ಅದರಿಂದ ಅದರಲ್ಲಿ ಬೆಡ್ ಆಗೋದ್ರಿಂದ ಕ್ಲೀನಾಗೆಲ್ಲ ಕಟ್ ಆಗುತ್ತೆ. ಅದು ತುಂಬ ಕಾಂಪೋಸ್ಟ್ ಗೊಬ್ಬರ.
12: ಬೆಡ್ ಮಾಡೋ ಮಿಷಿನ್ ಇಟ್ಕೊಂಡು
14: ಬೆಡ್ ಅದೇ ಟಿಲ್ಲರಲ್ಲಿ ಅಟ್ಯಾಚ್ಮೆಂಟ್ ಇದೆ ಅದಕ್ಕೆ. ಸೊ ಅದನ್ನ ನಾನೇ ಯೂಸ್ ಮಾಡ್ತೀನಿ. ರಿವರ್ಸಲ್ ಬಂದಾಗ ಫುಲ್ ಕಟ್ ಆಗುತ್ತೆ ಅದೆಲ್ಲ. ಸೊ ಅದು ತುಂಬ ಉಪಯೋಗ ಅದರಿಂದ.
12: ಅಂದ್ರೆ ಕಬ್ಬಿನ ತರಗಿ
14: ಬೆಂಕಿ ಹಾಕಲ್ಲ,
12: ಅದು ಒಂದು. ಈ ತೆನಗಬ್ಬಲ್ ಅಷ್ಟೊಂದು ಇಳುವರಿ ಬರಕ್ಕೆ ಹೇಗೆ, ಏನ್ ಬೇಸಾಯ ವಿಧಾನ?
14: ಅದೇ ಕುರಿ ಗೊಬ್ಬರ ಮತ್ತೆ ಮೆನ್ಯೂರ್ ಉಪಯೋಗಿಸಿರ್ತಿದ್ವಿ.
12: ಮೆನ್ಯೂರ್ ಅಂದ್ರೆ ಚೀಲದ ಗೊಬ್ಬರ,
14: NPK.
12: ಅದನ್ನ ಏನು ಯಾವ ಲೆಕ್ಕಾಚಾರದಲ್ಲಿ ಬಳಸ್ತೀರಿ?
14: 1 ಎಕರೆಗೆ 10 ಮೂಟೆ.
12: ಹೌದಾ? ಮಣ್ಣು ಪರೀಕ್ಷೆ ಮಾಡಿ?
14: ಮಣ್ಣು ಪರೀಕ್ಷೆ ಮಾಡಿಸಿದೀವಿ, ಸಾಫ್ಟ್ ಆಗಿ.
12: ಅಂದ್ರೆ ಅದರ ಆಧಾರದ ಮೇಲೆ
14: ನಾವು ಗೊಬ್ಬರ ಬಳಸಿದೀವಿ.
12: ಓಕೆ. ಅಂದ್ರೆ ಈಗ ಮೊದಲ ಬೆಳೆಗಿಂತ
14: ಕೂಳೆ ಕಬ್ಬು ಇಳುವರಿ ಜಾಸ್ತಿ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಚೆನ್ನಾಗಿ ಬಂದಿದೆ.
12: ಹೌದಾ?
15: ಕೃಷಿ ನಿರಂತರ
16: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಹೇಳಿ ಶ್ರೀಧರ್ ಅವರೇ, ಕಬ್ಬಿಗೆ
3: ಸಂಬಂಧಪಟ್ಟಂತ ಹೇಗೆ ಅಂದ್ರೆ, ಇದು ಮಿಶ್ರ ವ್ಯವಸಾಯ, ತೆಂಗಿನ ತೋಟ. ತೆಂಗಿನ ತೋಟದಲ್ಲಿ ನಾವು ಕಬ್ಬು ಬೆಳೀತಾ ಇರೋದು. ತೆಂಗಿನ ತೋಟ ಹೇಗಿದೆ ಅಂದರೆ, 4 ಎಕರೆನಲ್ಲಿ ನಮ್ದು ಬರೀ 120 ಗಿಡ ಇದೆ. 120-130 ಗಿಡ. ಒಂದೊಂದು ಗಿಡಕ್ಕೆ ಸ್ಪೆಸಿಫಿಕೇಶನ್ ಪ್ರಕಾರ 20-27 ಅಡಿ ಹೇಳ್ತಾರೆ, ಜನರಲ್ಲಾಗಿ ಹೇಳ್ತಾರೆ. ನಮ್ಮದು ಗಿಡದಿಂದ ಗಿಡಕ್ಕೆ ದೂರ 40 ಇದೆ. ಅದರಿಂದ ನೆರಳೇನು ಅಂತ ಸಮಸ್ಯೆ ಏನಿಲ್ಲ. ಸೊ ಅದರಿಂದ ನಾವೇನು ಮಾಡಿದ್ವಿ, ಈ ಕಬ್ಬನ್ನ 2 ಎಕರೆ ಪೋರ್ಷನಲ್ಲಿ ಹಾಕ್ಕೊಂಡು 4-5 ಅಡಿ ದೂರದಲ್ಲಿ ಸಾಲು ಬಿಟ್ಕೊಂಡಿದ್ದೀವಿ. ಅದರಿಂದ ಒಳ್ಳೆ ಈಲ್ಡ್ ಬರ್ತಾ ಇದೆ. ಮತ್ತು 5 ಅಡಿ ಸಾಲು ಮಾಡ್ಕೊಂಡಿರೋದ್ರಿಂದ ಈ ಅಗತ್ಯಗೆ ಅದಕ್ಕೆಲ್ಲ ನಮಗೆ ಆಳುಗಳು ಬೇಕಾಗೇ ಇಲ್ಲ. ಎಲ್ಲದನ್ನು ಪವರ್ ಟಿಲ್ಲರ್ಲೇ ಮಾಡಿದ್ವಿ. ಮೊದಲನೇ ಬೆಳೆ ತನಗಬ್ಬಲ್ಲಿ ಒಂದು ಸತಿ ಅಗತ್ಯ ಮಾಡಬೇಕಾಯ್ತು. ಕೂಳೆ ಬೆಳೆಯಲ್ಲಿ ಅಂತೂ ಮಲ್ಚಿಂಗ್ ಮಾಡಿರೋದ್ರಿಂದ ಆ್ಯಕ್ಚುಲಿ ಆಲ್ಮೋಸ್ಟ್ ಲೇಬರ್ಲೆಸ್ ಅಂತ ಹೇಳ್ಬೋದು. ಆಳುಗಳು ಕರ್ಕೊಳ್ಳೇ ಇಲ್ಲ, ಬರೀ ಎಲ್ಲ ಟಿಲ್ಲರ್ನಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ವಿ. ಇಳುವರಿ ಏನೋ ಚೆನ್ನಾಗಿ ಬರ್ತಾಯಿದೆ. ಕೂಳೆ ಬೆಳೆಯಲ್ಲಿ ನಮಗೆ ಖರ್ಚು ಆಲ್ಮೋಸ್ಟ್ ಒಂದು ಮೊದಲನೇ ಬೆಳೆಯಲ್ಲಿ ತನಗಬ್ಬಲ್ಲಿ ಒಂದು 75,000 ರೂಪಾಯಿ ಖರ್ಚಾಯಿತು ವ್ಯವಸಾಯಕ್ಕೆ. ಬಟ್ ಕೂಳೆ ಬೆಳೆಯಲ್ಲಿ ಜಸ್ಟ್ 20,000 ಖರ್ಚು ಮುಗಿತಾ ಇದೆ. ಸೊ ದಟ್ ಆ 50,000 ಲಾಭದ ಕಡೆಗೆ ಆಗುತ್ತೆ.
2: 70,000 ಯಾತಕ್ಕೆ ಖರ್ಚಾಯಿತು ಸರ್?
3: ಬಿತ್ತನೆಯಿಂದನೂ ತಗೋಬೇಕಲ್ಲ ಗೊಬ್ಬರ, ಕುರಿ ಬಿಡಿಸಿದ್ದೆ ಗೊಬ್ಬರ.
2: ವಿಸಿ ಫಾರ್ಮ್ಗೆ ಹೋಗಿ ಬಿತ್ತನೆ ತಗೊಂಡ್ರ?
3: ಇಲ್ಲ, ಇಲ್ಲೇ ನಮ್ಮ ಹಳ್ಳಿ ಅವ್ರದ್ದೇ ಸೇಮ್ ಇರುತ್ತಲ್ಲ. ನಮ್ಮ ಬೇರೆ ಯಾರೋ ರೈತರತ್ತ 3 ಟನ್ನು 3/4 ಟನ್ನು ತೊಗೊಂಡಿದ್ವಿ. ಅಲ್ಲಿಂದ ಫರ್ಟಿಲೈಸರ್ಸು ಮೊದಲು ನೆಟ್ಟಾಗ ಏನಾಗುತ್ತೆ, ಟಿಲ್ಲರ್ ಹೊಡಿಸೋದಕ್ಕೆ ಆಗಲ್ಲ, ಕಳೆ ಕಿತ್ತೋಗುತ್ತೆ, ಕೈ ಅಗತ್ಯ ಮಾಡಿಸಿದ್ವಿ. ಇವತ್ತು 500-400 ರೂಪಾಯಿ ಕೂಲಿ ಕೊಡಬೇಕು ಗಂಡಾಳು. ಒಂದು ದಿವಸಕ್ಕೆ 2 ಗದ್ದೆ 1 ಗದ್ದೆ ಆಗಿತಾರೆ. ಸೊ ಅಲ್ಲಿ ಸಿಕ್ಕಾಬಟ್ಟೆ ಖರ್ಚಾಗಿತ್ತು ಮೊದಲನೇ ಟೈಮು. ಅದಲ್ಲದೆ ಏನಾಗಿತ್ತು, 21-22 ಹಿಂಗಾರು ಮಳೆ ಸಿಕ್ಕಾಬಟ್ಟೆ ಬಂತು ಅಕ್ಟೋಬರ್ ನವಂಬರ್ನಲ್ಲಿ. ಸೊ ವ್ಯವಸಾಯಕ್ಕೆ ನಮಗೆ ಅವಕಾಶವೇ ಸಿಗಲಿಲ್ಲ. ಯಾವತ್ತು ನೋಡಿ ಗದ್ದೆ ತೇವ ಇರೋದು. ಆವಾಗ ಏನಾಯಿತು, ಇದು ಒಡತಾನೂ ಕಮ್ಮಿ ಆಯಿತು, ಮೊದಲನೇ ಬೆಳೆ ಇಳುವರಿ ಕಮ್ಮಿ ಆದಕ್ಕೆ. ಬಟ್ ಈ ಸತಿ ಹಾಗಾಗಲಿಲ್ಲ, ಚೆನ್ನಾಗಾಗತ್ತೆ. ಇದು 70,000 ವ್ಯವಸಾಯದ ಖರ್ಚು ಅಂತ ಹೇಳಿದ್ರೆ ಅಗತ್ಯ ಮಾಡೋದು, ಟಿಲ್ಲರ್ ಓಡಿಸೋದು, ಫರ್ಟಿಲೈಸರ್ಸು, ತಿಪ್ಪೆ ಗೊಬ್ಬರ, ಇದಕ್ಕೆಲ್ಲ.
2: ಮೊದಲನೇ ಬೆಳೆ ಎಲ್ಲಿ ಮಾರಾಟ ಮಾಡಿದ್ರಿ?
3: ಪಾಂಡವಪುರ
2: ಶುಗರ್
3: ಫ್ಯಾಕ್ಟ್ರಿಗೆ.
2: ಏನು ಧಾರಣೆ ಸಿಕ್ತು?
3: 3,100 ಬಟ್ ಫಸ್ಟ್ ಪೇಮೆಂಟ್ 2,800 ಮಾಡಿದ್ದಾರೆ.
2: ಹೌದಾ? ಮತ್ತೆ ಖರ್ಚು ವೆಚ್ಚ ಲೆಕ್ಕ ಹಾಕಿದ್ರೆ ಆದಾಯದಲ್ಲಿದ್ದೀರಾ ನಷ್ಟದಲ್ಲಿದ್ದೀರಾ?
3: ಆದಾಯದಲ್ಲಿ ಇರ್ತೀವಿ ಸರ್. ನನ್ನ ಆವರೇಜ್, ನನ್ನ ಸಿಂಪಲ್ ಫಾರ್ಮುಲಾ, 1 ಟನ್ 1,000 ಸಿಗುತ್ತೆ. 1 ಟನ್ ಈಲ್ಡ್ ಬಂದರೆ 1,000 ರೂಪಾಯಿ ಸಿಕ್ಕಿದೆ ನಮಗೆ ಫಸ್ಟ್ ಬೆಳೆ. ಈಗ ಈ ಸತಿ ಜಾಸ್ತಿ ಆಗ್ಬೋದು ಅಂತ ಅನ್ಸುತ್ತೆ.
2: ಇನ್ನು ಕೂಳೆ ಕಬ್ಬಲ್ಲಿ ಎಷ್ಟು ಸಿಗ್ಬೋದು 1 ಟನ್ಗೆ?
3: ಒಂದು 1.5 ಸಾವಿರ ತನಕ ಹೋಗ್ಬೋದು. ಯಾಕೆ ನಮ್ಮ ಖರ್ಚು 50,000 ಸೇವ್ ಮಾಡಿದ್ದೀವಿ ಖರ್ಚಲ್ಲಿ. 70,000 ಇಲ್ಲವೇ 20,000 ಖರ್ಚು ಮಾಡಿರೋದು ಈ ಸತಿ. ಇದು ಯಾತಕ್ಕೆ ಅಂತ ಹೇಳಿದ್ರೆ, ತೆಂಗಿನ ಒಳಗಡೆ ಇದು ಹಾಕ್ಕೊಂಡಿರೋದು, ಹಾಗೆ ಬಿಟ್ಬಿಡು. ಮೊದಲು ತೆಂಗಿನ ಒಳಗಡೆ ಬಾಳೆ ಹಾಕಿದ್ವಿ, ಬಾಳೆ 2-3 ವರ್ಷ ಬೆಳೆದ್ವಿ, ಆಮೇಲೆ ತೆಗೆದ್ವಿ. ಈಗ ಭತ್ತನೂ ಹಾಕಿದ್ವಿ, ಈಗ ಕಬ್ಬು ಹಾಕ್ಕೊಂಡಿದ್ವಿ. 1 ಎಕರೆ ಪೋರ್ಷನಲ್ಲಿ ದನಗಳಿಗೆ ಮೇವು ಹಾಕ್ಕೊಂಡಿದ್ದೀವಿ, ನೇಪಿಯರ್ ಗ್ರಾಸು. ಸೊ ನಮ್ದು ಒಂದು 5-6 ಹಸು ಇದೆ. ಅದಕ್ಕೆ
2: ಈಗ ಕಬ್ಬನ್ನು ತಾವು ಬೆಳೀತಾ ಇದ್ದೀರಲ್ಲ, ಎಷ್ಟು ಕೂಳೆ ಬಿಡ್ಬೋದು ಅನ್ನೋ ತಮ್ಮ ಅಂದಾಜು?
3: ಹಿಂದೆ ನಾವೊಂದು 6-7 ಕೂಳೆ ಬಿಟ್ಟಿದ್ವಿ, ತುಂಬ ಹಿಂದೆ. ಬಿಡ್ಬೋದು 6-7 ಕೂಳೆ ನಮ್ಮ ಅನುಭವದಲ್ಲಿ ಬಿಟ್ಟಿದ್ದೀವಿ.
2: ಈ ಬೆಳೆನೂ ಹಾಗೆ ಬಿಡಬೇಕು ಅನ್ಕೊಂಡಿದ್ದೀರಾ?
3: ಅನ್ಕೊಂಡಿದ್ದೀವಿ. ಈ ಸತಿ ಮಲ್ಚಿಂಗ್ಗೆ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ತೆಂಗಿನ ಮರದಲ್ಲಿ ಈಗ ಏನಾಗ್ತಾ ಇದೆ, ಗರಿಗಳೆಲ್ಲ ಬೀಳುತ್ತೆ. 2,000-3,000 ಗರಿ ಬೀಳುತ್ತೆ ನಮ್ಮ ಹತ್ರ. 10 ವರ್ಷದಿಂದ ಒಂದು ಗರಿನೂ ನಮ್ಮ ಹತ್ರ ಉಳ್ಕೋತಿರಲಿಲ್ಲ. ಥ್ಯಾಂಕ್ಸ್ ಟು ಉಜ್ವಲ ಪ್ರೋಗ್ರಾಮ್, ಪ್ರತಿಯೊಂದು ಮನೆಯಲ್ಲೂ 2 ಗ್ಯಾಸ್ ಸಿಲಿಂಡರ್ ಇರೋದ್ರಿಂದ ಇವತ್ತು ಗರಿಗಳು ತೊಗೊಂಡೋಗಿ ಅಂದರೆ ಜನ ಮುಟ್ಟಲ್ಲ. ಸೊ ಅದರಿಂದ ಏನಾಗ್ತಾ ಇದೆ, ಈ ಗರಿನ ಹೇಗೆ ಉಪಯೋಗಿಸ್ಕೊಳ್ಳೋದು, ಕೊಳಿಬೇಕಾದ್ರೆ ಅದು ಹೆಚ್ಚು ಕಮ್ಮಿ 4-6 ವರ್ಷ ಆಗುತ್ತೆ. ಅದಕ್ಕೆ ನಾನೇ ಒಂದು ಡಿಸೈನು, ಶ್ರೆಡರ್ ಡಿಸೈನ್ ಮಾಡಿ ಫ್ಯಾಬ್ರಿಕೇಟ್ ಮಾಡಿಸ್ತಾ ಇದ್ದೀನಿ. ಅದನ್ನ ಏನಾಗುತ್ತೆ ಅಂದರೆ, ಗರಿ ಹಾಕಿದ್ರೆ ಎಲ್ಲ ಫುಲ್ ಪುಡಿ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಪೋರ್ಟಬಲ್ ಇನ್ ದಿ ಸೆನ್ಸ್, ಪವರ್ ಟಿಲ್ಲರ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದು, ಮರದ ಬುಡಕ್ಕೆ ಹೋಗೋದು, ಎಷ್ಟು ಗರಿ ಬಿದ್ದಿರುತ್ತೆ ಅಷ್ಟು ಗರಿನ ಪುಡಿ ಮಾಡೋದು, ಅದನ್ನ ಅಲ್ಲೇ ಹರಟ್ಬಿಟ್ಟು ಬರೋದು. ಸೊ ಈ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಫ್ಯಾಬ್ರಿಕೇಶನ್ ವರ್ಕ್ ಶುರು ಮಾಡಿದ್ದೀವಿ, ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ. ಬಟ್ ರೈತರಿಗೆ ತುಂಬ ಕಷ್ಟ, ಅದು 90,000 ರೂಪಾಯಿ ಹೇಳ್ತಾರೆ.
2: ನೀವು ಫ್ಯಾಬ್ರಿಕೇಟ್ ಮಾಡಿದ್ರೆ ಎಷ್ಟಕ್ಕೆ ಬರ್ಬೋದು?
3: ನಾನು ಇವತ್ತೆಲ್ಲ

0: ಹದಿನೈದರಿಂದ 20,000 ರೂಪಾಯಿ ಒಳಗಡೆ ಫ್ಯಾಬ್ರಿಕ್ ಕಟ್ ಮಾಡ್ತೀನಿ.
1: ನೀವೇ ಮೆಕ್ಯಾನಿಕಲ್ ಇಂಜಿನಿಯರ್?
0: ನಾನೇ ಮೆಕ್ಯಾನಿಕಲ್ ಇಂಜಿನಿಯರ್
1: ಅಲ್ವಾ.
0: ಅಲ್ಲ, ಟ್ರೈ ಮಾಡಬೇಕು, ಟ್ರಯಲ್ ಆ್ಯಂಡ್ ಎರರ್ ಸುಮಾರು ಸಾಕಷ್ಟಿದೆ. ಅಲ್ಲ, ಇಲ್ಲಿ ಏನಾಗುತ್ತೆ ಅಂದರೆ, ಈ ಕಮರ್ಷಿಯಲಾಗಿ ಸಿಗೋದು ಅವ್ರ ವೀಡಿಯೋ ಅಟ್ರಾಕ್ಟಿವಾಗಿ ಮಾಡ್ತಾರೆ, ತೆಂಗನ್ ಗರಿ ಹಾಕ್ಬಿಟ್ಟು ಸಿಹಿ ಅಂತ ತೋರಿಸ್ತಾರೆ, ಎಲ್ಲಿ ತಂಗೆ ತೋರಿಸ್ತಾರೆ, ಮುಂದ್ಗಡೆ ಪೋರ್ಷನ್

0: ಡ್ರಮ್ ಸೀಡರ್ ಒಂದು ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದೀನಿ, ಎರಡು ಡ್ರಮ್ ಸೀಡರ್ ಇಟ್ಕೊಂಡಿದ್ದೀನಿ, ಜನಗಳಿಗೆ ಎನ್ಕರೇಜ್ ಮಾಡ್ತೀನಿ, ತಗೊಂಡೋಗ್ತೀನಿ, ಫ್ರೀ ಆಗಿ ಕೊಡ್ತೀನಿ ಎಲ್ರಿಗೂ, ತಗೊಂಡೋಗಿ ಹಾಕಿ ಅಂತ ಹೇಳ್ಬಿಟ್ಟು.
1: ಡ್ರಮ್ ಸೀಡರ್ ನೀವೇ ಮಾಡ್ಕೊಂಡಿದ್ದೀರಾ?
0: ಇಲ್ಲ ಇಲ್ಲ, ತರಿಸ್ತೇನೆ, ರೆಡಿಲಿ ಅವೈಲೇಬಲ್, 4,000 ರೂಪಾಯಿ ಸಿಗುತ್ತೆ.
1: ಓಕೆ, ಹೇಳಿ ಸತೀಶ್ ಅವರೇ, ಡ್ರಮ್ ಸೀಡರ್ ಬಗ್ಗೆ ನಿಮ್ಮ ಅನುಭವವನ್ನು.
2: ಡ್ರಮ್ ಸೀಡರ್ ಇರೋದ್ರಿಂದ ಈವನ್ ಒಬ್ಬರೇ ಹೆಣ್ಣಾಳುಗಳನ್ನ ಏನೋ ಕಾಯ್ಬೇಕಾಗಿಲ್ಲ. ಸೊ ಈವನ್ ನಾನೇ ಒಬ್ಬರೇನೆ ಒಂದು ದಿವಸಕ್ಕೆ ಬೇಕಾದ್ರೆ 3 ಎಕರೆ ಜಮೀನ ಡ್ರಮ್ ಸೀಡರ್ ಬಿಟ್ಟು ಭತ್ತನ
1: ಬೀಜ ಹೇಗೆ ಸಿದ್ಧತೆ ಮಾಡ್ಕೋತೀರಿ?
2: ಬೀಜ ಬಿತ್ತಬೇಕಾದ್ರೆ 24 ಗಂಟೆ ಕಾಲ ನೀರಲ್ಲಿ ನೆನೆ ಹಾಕ್ಬೇಕು, ಇನ್ನು 12 ಗಂಟೆ ಕಾಲ ಅದನ್ನ ಬಟ್ಟೆಲಿ ಕಟ್ಟಿಡ್ಬೇಕು. ಸೊ ಬಟ್ಟೆಲಿ ಕಟ್ಟಿಟ್ಟಾಗ ಅದು ಯೂಶುವಲ್ ಆಗಿ ಮೊಳಕೆ ಬಿಡುತ್ತೆ. ಸೊ ಮೊಳಕೆ ತುಂಬ ಉದ್ದ ಇರ್ಕೊಡ್ದು ಅದನ್ನು ಡ್ರಮ್ ಮೊಳಕೆ ಹಾಕೊಂಡು ಒಟ್ಟು 1 ಎಕರೆಗೆ 7 ಕೆಜಿ ಬಿತ್ತನೆ ಭತ್ತ ಆದರೆ ಸಾಕು.
1: 7 ಕೆಜಿ
2: ಬಿತ್ತನೆ ಆದರೆ ಸಾಕಾಗುತ್ತೆ, ಆರಾಮ ಯೂನಿಫಾರ್ಮ್ ಆಗಿ ಬೀಳುತ್ತೆ, ಆರಾಮ ಎಳ್ಕೊಂಡು ಹೋಗ್ಬೋದು.
1: ಬೀಜೋಪಚಾರ ಮಾಡ್ತೀರಾ?
2: ಬೀಜೋಪಚಾರ ಮಾಡ್ತೀವಿ, ತೈರಾಮ್ ಅಂತ ಅದಲ್ಲಿ ಬೀಜೋಪಚಾರ ಮಾಡಿರ್ತೀವಿ.
1: ಹಸಿರೆಲೆ ಗೊಬ್ಬರ ಏನಾದರೂ?
2: ಹಸಿರೆಲೆ ಗೊಬ್ಬರ
1: ಬೇಸಾಯಕ್ಕಿಂತ ಮುಂಚೆ
2: ಹೊಂಗೆ ಸೊಪ್ಪು, ಆಮೇಲೆ ಗ್ರಿಸೀಡಿಯಾ ಅವನ್ನೆಲ್ಲ ಭೂಮಿಗೆ ಹಾಕ್ತೀವಿ.
1: ಹೊಂಗೆ ಸೊಪ್ಪು ಅಂದರೆ ಎಲ್ಲಿದೆ ಹೊಂಗೆ ಮರಗಳು?
2: ನಮ್ಮ ಬೇಲಿಲ್ಲ ಇದೆ.
1: ನಿಮ್ಮ ಜಮೀನು?
2: ಜಮೀನಲ್ಲೇ ಇದೆ.
1: ಓಕೆ,
2: ಅದೇ ಹೇಗೆ ಅಂದರೆ ಈವನ್ಲಿ ಒಂದು ಇಯರ್ಲಿ ತುಂಬ ಚುಂಬ ಬೆಳೆಯುತ್ತೆ. ಸೊ ಕಟ್ ಮಾಡಿಬಿಟ್ಟು ಎಲ್ಲ ಭೂಮಿಗಳಿಗೆ ಹಾಕ್ತೀವಿ.
1: ಈ ಸಮಗ್ರವಾದ ಕೃಷಿ ಮಾಡಬೇಕು ಅನ್ನೋದು ನಿಮಗೆ ಮುಂಚೆಯಿಂದಲೂ ಮನಸ್ಸಲ್ಲಿ?
2: ಅದು ನಾನು ಅಷ್ಟೇ, ಸ್ಕೂಲ್ ಹುಡುಗ ಹೋಗಿರೋಂಗಿದಾನೆ, ಸ್ಕೂಲ್ ರಜಾ ಅಂದರೆ ನಾವು ಇನ್ನೆಲ್ಲೂ ಹೋಗ್ತಿರಲಿಲ್ಲ ಊರು, ಹಾಗೆಲ್ಲ ಏರಲ್ಲಿ ಉಳ್ತಾ ಇದ್ವಿ. ಆ ಟೈಮಲ್ಲಿ ಏರಿಂದ ಸುತ್ತುವೆ ನಾನು, ಯಾತಕ್ಕೆ ಸುತ್ತುವೆ ಅಂದರೆ ಸುಮ್ಮನೆ ಏರಿ ಇಟ್ಕೊಂಡು ಉಳ್ತಾ ಇರೋದು, ಅದೇ ಕಾನ್ಸೆಪ್ಟ್ ನನಗೆ ಇವತ್ತು ವ್ಯವಸಾಯನ ಇಷ್ಟಪಟ್ಟು ಮಾಡೋಕ್ಕೆ ಅನುಕೂಲ ಆಯಿತು.
3: ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ?
4: ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
3: ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ.
4: ಕೇಳಿ,
3: ಆನಂದಿಸಿ
4: ಮೈಸೂರು ಆಕಾಶವಾಣಿಯ
3: ಕೃಷಿ ರಂಗ ಕಾರ್ಯಕ್ರಮಗಳನ್ನು.
1: ಹೇಳಿ ಡಾಕ್ಟರ್ ಶ್ರೀಧರ್ ಅವರೇ, ನಿಮ್ಮ ತೆಂಗಿನ ಬೇಸಾಯಕ್ಕೆ ಸಂಬಂಧಪಟ್ಟಂತೆ.
0: ತೆಂಗಿನ ಬೇಸಾಯ ಇದೆ, 4 ಎಕರೆನಲ್ಲಿ 120 ಮರ ಇದೆ, ಇದರಲ್ಲಿ 100 ಮರ ಚೆನ್ನಾಗಿ ಬಿಡುತ್ತೆ.
1: ತಳಿ ಯಾವುದು?
0: ತುಂಬಾ ಹಿಂದೆ 83-84 ಇಸ್ವಿಲಿ ಹಾಕಿರೋದು.
1: ನಮ್ಮ ತಂದೆ
0: ನಾವು ಅವಾಗ 83 ಅಂದ್ರೆ ಅಡಲ್ಟೆ. ತೆಂಗಿನ ಸಸಿ ತರಲಿಕ್ಕೆ ಮಾಡ್ಲಿಕ್ಕೆ ಎಲ್ಲ KRS ಇಂದ ತಂದಿದ್ದೆ. ಅದರಲ್ಲಿ ಒಂದು 20 ಮರ ತೇವರಂಚು ಜಿಗಳು ಪಕ್ಕದಲ್ಲಿರೋದು, ವಸ್ತಿ ಜಾಸ್ತಿ ಇರೋದ್ರಿಂದ ಅದ್ರಲ್ಲಿ ನಮ್ಮ ಸುತ್ತ ಎಲ್ಲ ಭತ್ತದ ಬೈಲಿದು. ಸೊ ನೀರಿದ್ದೇ ಇರುತ್ತೆ. ಅಲ್ಲೊಂದು 20 ಮರ ಕಮ್ಮಿ, ಇಲ್ಲ ಅಂತ ಹೇಳಿದ್ರೆ 100 ಮರ ಬಿಡುತ್ತೆ. 40 ಅಡಿ ಅಂತರದಲ್ಲಿದೆ, ಅದು ನ್ಯಾಚುರಲ್ ಗಿಫ್ಟ್, ಆಟೋಮೆಟಿಕ್ ಆಗಿ ಈಳು ಚೆನ್ನಾಗಿ ಬರುತ್ತೆ. ಕಾಯಿ ಅಥವಾ ಎಳ್ನೀರು ಯಾವುದೋ ಡಿಪೆಂಡಿಂಗ್ ಆನ್ ದಿ ಸಿಚುವೇಶನ್ ಮಾರ್ತೀವಿ. ಕಾಯಿ ಮಾರೋದಕ್ಕಿಂತ ಎಳ್ನೀರೇ ಸುಲಭ ಅಂತ ಅಂದ್ಕೊಂಡಿದ್ದೀವಿ ಲಾಸ್ಟ್ ಇಯರ್ ಎಕ್ಸ್ಪೀರಿಯೆನ್ಸು. ಯಾಕೆಂದರೆ ಕಾಯಿ ಮಾರೋಕ್ಕೆ ಹೋದರೆ ಕೀಳು ಕರ್ಕೊಂಡೋಗ್ಬೇಕು, ಎಡಿಯಬೇಕು, ಸಾಗಿಸ್ಬೇಕು, ಸಿಕ್ಕಾಬಟ್ಟೆ. ಎಳ್ನೀರಾದ ಏನು ಪ್ರಾಬ್ಲಮ್ ಇಲ್ಲ, ಏನೋ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ, ಅವ್ರು ಯಾಕೆ ಕಿತ್ಕೋತಾರೆ, ಕಾಯಿನೂ ಕಿತ್ತಾಕ್ಬಿಟ್ಟು ಹೋಗ್ತಾರೆ, ಎಳ್ನೀರು ತೊಗೊಂಡೋಗ್ತಾರೆ, ಒಟ್ಟಿಗೆ ದುಡ್ಡು ಕೊಡ್ತಾರೆ. ಈಗ ಲಾಸ್ಟ್ ಇಯರ್ ಸುಮ್ಮನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡಬೇಕಾದ್ರೆ ನಮ್ಮದು 12,400 ಎಳ್ನೀರು ಕೊಟ್ಟಿದ್ದೀವಿ ಒಂದು ವರ್ಷದಲ್ಲಿ. ರೇಟು 10-21 ರೂಪಾಯಿ ತನಕ ಕೊಟ್ಟಿದ್ದೀವಿ, ನಿನ್ನೆ ದಿವಸ 24 ರೂಪಾಯಿ ನಂಗೆ ಕೊಟ್ಟಿವಿ. ಹೆಚ್ಚು ಕಮ್ಮಿ ಒಂದು 2 ಲಕ್ಷ ರೂಪಾಯಿ ತನಕ ಆದಾಯ ಬಂದಿದೆ. ಪ್ರತಿ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ಟ್ರೆಂಚ್ ಮಾಡಿಬಿಟ್ಟು ಒಂದು 4 ಮಕ್ರಿ ತಿಪ್ಪೆ ಗೊಬ್ಬರ, ಒಂದು 3 NPK ಮತ್ತು ಆಲ್ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸು ನಮ್ಮ ಕನ್ಸಲ್ಟೆಂಟ್ ಒಬ್ಬರಿದ್ದಾರೆ, ಅವ್ರದ್ದು ಸಜೆಷನ್ಸ್ ತೊಗೊಂಡು ಪ್ರತಿ ವರ್ಷ ಹಾಕ್ತೀವಿ. ಇಲ್ಲಿ ಚೆನ್ನಾಗಿ ಬರ್ತಾ ಇದೆ. ತೆಂಗು ತೋಟ ಇದ್ದರೆ ಕಲ್ಪವೃಕ್ಷನೇ ನಿಜವಾಗ್ಲೂ. ಬಟ್ ನಾವು 40 ಅಡಿ ದೂರ ಇಟ್ಕೊಂಡು ಇರೋದ್ರಿಂದ ಖಾಲಿ ಬಿಡಿದ್ರೆ ಬದಲು ಕಬ್ಬು ಬಾಳೆ ಏನಾದ್ರು ಚೇಂಜ್ ಮಾಡಿ. ಮೊದಲು ಹಿಪ್ಪನೇಳೆ ಹಾಕಿದ್ವಿ ಇದ್ರ ಮಧ್ಯದಲ್ಲಿ,
1: ತೆಂಗಿನ ಮಧ್ಯದಲ್ಲಿ
0: ಹಿಪ್ಪನೇಳೆ ಹಾಕಿದ್ವಿ. ಬಟ್ ಹಿಪ್ಪನೇಳೆ ಈಲ್ಡ್ ಅಲ್ಲ, ಬೆಳೆ ಚೆನ್ನಾಗಾಗಲ್ಲ, ಯಾಕೆಂದರೆ ಸೊಪ್ಪಲ್ಲಿ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇರುತ್ತೆ, ಫೋಟೋಸಿಂಥಸಿಸ್ ಸರಿಯಾಗಲ್ಲ, ಎಲ್ಲ ಎಲೆಯೆಲ್ಲ ತೆಳ್ಳಗಿದ್ಬಿಟ್ಟಿರುತ್ತೆ, ಹುಳು ಹೋಗ್ಬಿಡುತ್ತೆ, ರೇಷ್ಮೆ ಫೇಲ್ಯೂರ್ ಆಗುತ್ತೆ. ಸೊ ಇವಾಗ ಹಿಪ್ಪನೇಳೆ ಹಾಕಿದ್ವಿ, ಬೇರೆ ಪ್ಲಾಟಲ್ಲಿ ಹಾಕಿದ್ವಿ, ಒಂದು ಮರನೂ ಇಲ್ಲ ಅಲ್ಲಿ.
1: ಸತೀಶ್ ಅವರೇ, ದನಗಳನ್ನು ಎಷ್ಟು ಇಟ್ಕೊಂಡಿದ್ದೀರಿ?
2: ಒಂದು 4 ಹಸು ಇದೆ ಸರ್.
1: 4? ಯಾವುದು?
2: ಅದೇ ಜರ್ಸಿ ಅಂತ. ಅಲ್ಲ,
1: ಜರ್ಸಿ ಕ್ರಾಸ ಅಥವಾ ಪ್ಯೂರ್ ಬ್ರೀಡ್?
2: ಪ್ಯೂರ್ ಬ್ರೀಡ್ ಅಲ್ಲ, ಕ್ರಾಸ್ ಸರ್.
1: ಕ್ರಾಸ್. ಓಕೆ, ನೀವು ಹುಟ್ಟದಾಗಿಂದ ನಿಮ್ಮ ಮನೆಯಲ್ಲಿ ಹಸು?
2: ನಮ್ಮಲ್ಲಿದೆ ಸರ್, ಆವಾಗಲೇ.
1: ಮತ್ತೆ ಉಳುಮೆ ಮಾಡಕ್ಕೆ ಎತ್ತುಗಳು?
2: ಎತ್ತುಗಳು ಇದೆ.
1: ಇದೆಯಾ?
2: ಅಥವಾ ಈಗ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ, ಈ ಟಿಲ್ಲರ್ ಯೂಸ್ ಇರೋದ್ರಿಂದ ಸ್ವಲ್ಪ

0: ಎತ್ತುಗಳ ಬಗ್ಗೆ ಬೇಕಾದ ದಿವಸಕ್ಕೆ ತಗೋತೀವಿ.
1: ಅಂದ್ರೆ ನೀವು ಸಾಕಿಲ್ಲ?
0: ನಾವು ಸಾಕಿದ್ದೆ, ಈಗ ಇತ್ತೀಚೆಗೆ ಕೊಟ್ವಿ, ಒಂದು 68,000 ರೂಪಾಯಿಗೆ ಕೊಟ್ಬಿಟ್ವಿ, ಈಗ ತಿರ್ಗಾ ತರಬೇಕು.
1: ಹಸುಗಳ ನಿರ್ವಹಣೆ ಹೇಗೆ, ಯಾರು ಮಾಡ್ತಾರೆ?
0: ನಮ್ಮ ತಮ್ಮ ಶ್ರೀಪಾದ ಅವ್ರು ನೋಡ್ಕೋತಾರೆ,
1: ಹಸು ಡಿಪಾರ್ಟ್ಮೆಂಟ್ ಅವ್ರದ್ದು. ಹೌದಾ?
0: ಹೌದು.
1: ಈಗ ಹಾಲು ಕರಿಯಕ್ಕೆ ಏನಾದ್ರು ಯಂತ್ರ ಇಟ್ಕೊಂಡಿದ್ದೀವಿ?
0: ಇಲ್ಲ, ಕೈಲೇ ಕರಿತೀವಿ.
1: ಯಾರು?
0: ನಾವು ಇಬ್ರು ಕರ್ಕೊಡ್ತೀವಿ.
1: ನೀವೇ?
0: ನಾವು ಕರಿತೀವಿ, ನಮ್ಮ ತಮ್ಮನು ಕರಿತಾರೆ.
1: ಈ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳದ್ದು ಏನು ಕೆಲಸ?
0: ಮತ್ತೆ ಇದು ವ್ಯವಸಾಯ ಟೈಮಲ್ಲಿ ನಾವು ಬೆಳೆ ಅವ್ರಿಗೆಲ್ಲ ಊಟ ಎಲ್ಲ ಕೊಡಬೇಕಾಗತ್ತೆ. ಸೊ ಅದನ್ನೆಲ್ಲ ನಾವು ಕಂಟಿನ್ಯೂಸ್ ಆಗಿ ತೊಗೊಂಡು ಹೋಗ್ಬೇಕು.
1: ಓಕೆ.
0: ಅದೆಲ್ಲ ಇರುತ್ತೆ ಕೆಲಸ.
1: ವ್ಯವಸಾಯದ ಕೆಲಸದಲ್ಲಿ ಏನಾದ್ರು ಸಹಕರಿಸ್ತಾರೆ?
0: ಮಾಡ್ತಾರೆ. ರೇಷ್ಮೆ ಇದ್ರೆ ಮನೆಯಲ್ಲಿ ರೇಷ್ಮೆಯ ಕೆಲಸಕ್ಕೆ ಸಹಕರಿಸ್ತಾರೆ. ಗದ್ದೆಗೇನು ಕರ್ಕೊಂಡು ಹೋಗಲ್ಲ ನಾವು, ಮನೇಲಿ ಇರ್ತಾರೆ, ಮನೇಲೇ ಸಾಕಷ್ಟು ಕೆಲಸ ಇರುತ್ತೆ.
1: ಅದು ಕರೆಕ್ಟ್. ಈಗ ಕೊಟ್ಟಿಗೆ ಚೆನ್ನಾಗಿ ಮಾಡ್ಕೊಂಡಿದ್ರೆ?
0: ಮಾಡಿದೀವಿ, ಚೆನ್ನಾಗಿ ಮಾಡಿದೀವಿ.
2: ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಮನೇಲಿ ಹಿತ್ತಲಿದೆ ಅಂದ್ರೆ ಏನಾದ್ರು ಕೈತೋಟ ತರ ಏನಾದ್ರು?
4: ಕೈತೋಟ ಈ ವ್ಯವಸಾಯ ದೊಡ್ಡದಾಗಿರೋದ್ರಿಂದ ಕೈತೋಟದ ಬಗ್ಗೆ ನಾನು ಅಂತ ಹೋಗಲ್ಲ.
3: ಅಲ್ಲ,
4: ಕೈ ಟೈಮ್ ಸಾಕಾಗಲ್ಲ ನಮಗೆ.
3: ಅಲ್ಲ, ಹಿಂದ್ಗಡೆ ಸುಮ್ಮನೆ ಕರ್ಬೇವಿನ ಸೊಪ್ಪು
4: ಅದನ್ನ ನಮ್ಮ ಅಣ್ಣ ಟೆರಸ್ ಅಲ್ಲಿ ಮಾಡಿದ್ದಾರೆ, ಒಂದು 100 ಗಿಡ ಮಾಡಿದ್ದಾರೆ.
3: ಹೇಳಿ ಡಾಕ್ಟ್ರೆ.
5: ಅದೇ ಹೇಗೆ ಅಂದ್ರೆ, ಈಗ ಟೆರೇಸ್ ಅಲ್ಲಿ ಮಾಡಿದ್ದಾರೆ. ಮೈಸೂರಿನಲ್ಲಿ ನನ್ನ ಮನೆ ಇದೆ, ಮೈಸೂರಿನಲ್ಲೂ ಮನೆ ಇದೆ, ಬಿದರಳ್ಳಿನಲ್ಲೂ ಮನೆ ಇದೆ. ನಮ್ದು ಕೂಡು ಕುಟುಂಬ ಆಗಿರೋದ್ರಿಂದ ಫ್ಲೋಟಿಂಗ್ ಪಾಪ್ಯುಲೇಷನ್ ಎಲ್ಲ ಕಡೆನೂ, ಯಾರ್ಯಾರು ಎಲ್ಲೆಲ್ಲಿ ಇರ್ತೀವಿ ಅಂದರೆ ಅವತ್ತು ಮಾತ್ರ ಗೊತ್ತಾಗುತ್ತೆ ಅಷ್ಟೆ. ಇಲ್ಲಿ ನಾನು ಟೆರೇಸ್ ಗಾರ್ಡನ್ ಮಾಡಿದ್ದೀನಿ. ಟೆರೇಸ್ ಗಾರ್ಡನ್ನಲ್ಲಿ ಒಂದು 6-8 ರೀತಿ ತರಕಾರಿ ಬೆಳಿತೀನಿ. ಬದನೆ, ಬೆಂಡೆ, ಚಪ್ಪರದವರೆ, ಸೌತೆಕಾಯಿ, ಕುಂಬಳಕಾಯಿ, ಸೊಪ್ಪುಗಳು, ಇದ್ರ ಜೊತೆಗೆ ಹೂವಿನ ಗಿಡಗಳು. ಮನೆಯಲ್ಲಿ ದೇವ್ರ ಪೂಜೆಗೆ ಆಗೋಷ್ಟು ಹೂ ಸಾಕಾಗುತ್ತೆ, ತರಕಾರಿಗಳು ಸಾಕಾಗುತ್ತೆ. ಜೊತೆಗೆ ನನಗೆ ಬೆಳಗ್ಗೆ 1.5 ಗಂಟೆ ಕಾಲ ಎಕ್ಸಸೈಸ್ ಆಗುತ್ತೆ. ದಟ್ ಈಸ್ ದಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಟ್.
3: ಅದು ಕರೆಕ್ಟ್.
5: ಪೋಸ್ಟ್ ರಿಟೈರ್ಮೆಂಟ್ ಸೋಂಬೇರಿಯ ಕೂತ್ಕೊಳ್ಳೋಕೆ ಅವಕಾಶವೇ ಇಲ್ಲ.
3: ಅಲ್ಲ, ಈಗ ಅಲ್ಲಿ ಹಳ್ಳಿನಲ್ಲಿ ನಿಮ್ಮ ಮನೆಗೆ ಬೇಕಾದಂತಹ ಆಹಾರ ಏನಿದೆಯಲ್ಲ, ಅದನ್ನೆಲ್ಲ ನೀವೇ ಬೆಳ್ಕೋತೀರಾ ಅಥವಾ ಖರೀದಿ ಮಾಡ್ತೀರಾ?
5: ತರಕಾರಿಗಳು ಖರ್ಚು ಜಾಸ್ತಿ ಆಗುತ್ತೆ ಸರ್. ಈಗ ಬದನೆ ನೆಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ, ಅವನು ಅದನ್ನು ವ್ಯವಸಾಯ ಮಾಡೋದಕ್ಕೆ ಕರಿಬೇಕಾದ್ರೆ 500 ರೂಪಾಯಿ ಕೊಡ್ಬೇಕು ನಾವು. ನಮ್ಮ ತರಕಾರಿನ ಆಯ್ತು, 500 ರೂಪಾಯಿ ತಿಂಗಳು ಮುಗಿದೋಗುತ್ತೆ. ಅದಲ್ಲದೆ ಆ ಥರ ತರಕಾರಿ ಹಾಕ್ತಾ, ನಮ್ಮ ಏರಿಯಾಗಳಲ್ಲಿ ತರಕಾರಿಗಳು ಕಮ್ಮಿ, ಯಾರು ಜಾಸ್ತಿ ಬೆಳೆಯಲ್ಲ. ಲೂಟಿಗಳು ಜಾಸ್ತಿ, ದಾಕ್ಷಿಣ್ಯ ಜಾಸ್ತಿ, ಇದೆಲ್ಲ ಆಗುತ್ತೆ.
3: ನಿಮ್ಮನೆ ಹಿತ್ತಲಲ್ಲಿ ಕೇಳ್ತಿದ್ದೀನಿ ನಾನು, ಒಂದು ಸೊಪ್ಪಿನ ಮಾಡಿ ಒಂದು 4. ನೀವು ಟೆರೇಸ್ ಅಲ್ಲಿ ಮಾಡಿರೋದು ಅಲ್ಲಿ ಮಾಡ್ಬೋದಲ್ಲ ಹಿಂದ್ಗಡೆ?
5: ಅಲ್ಲಿ ಇಲ್ಲಿ ಟೆರೇಸ್ ಅಲ್ಲಿ ನಾನು ಫ್ರೀ ಆಗಿರ್ತೀನಿ. ಅಲ್ಲಿ ಅವ್ರಗಳಿಗೆ ಬೆಳಗ್ಗೆ 5:30 ಎದ್ದ ತಕ್ಷಣ ಜಮೀನು ಹುಡುಕ್ತಾರೆ, ಹೊರತು ಹಿತ್ತಲ ಕೆಲ್ಸಕ್ಕೆ ಕೂತ್ಕೊಳ್ಳಲ್ಲ.
3: ಹೆಣ್ಮಕ್ಳು ಇರ್ತಾರಲ್ಲ?
5: ಹೆಣ್ಮಕ್ಳೆಲ್ಲ ಮಾಡಲ್ಲ ಸರ್, ನಮ್ಮನ್ನು ಸಾಕ್ತಾರೆ ಅವರಷ್ಟೆ. ನಮ್ಮನ್ನು ಸಾಕ್ತಾರೆ, ರೇಷ್ಮೆ ಇದರಲ್ಲಿ ಸಾಕಷ್ಟು ಹೆಲ್ಪ್ ಮಾಡ್ತಾರೆ.
3: ಹೇಳಿ ಸರ್ ರೇಷ್ಮೆ ಬಗ್ಗೆ.
5: ರೇಷ್ಮೆ ಇದು ಆಲ್ಮೋಸ್ಟ್ ನಾವು 70th century ಮಾಡ್ತಾ ಇದ್ದೀವಿ.
3: 1970
5: ಮಾಡ್ತಾ ಇದ್ದೀವಿ. ಮೊದ್ಲೇನು ಮಾಡಿದ್ವಿ, ಹೊಲದಲ್ಲಿ ಹಾಕಿದ್ವಿ, ಮಳೆ ಆಶ್ರಯ.
3: 50 ವರ್ಷ
5: ಎಕ್ಸ್ಪೀರಿಯನ್ಸ್ ಇದೆ ನನಗೆ ರೇಷ್ಮೆದಲ್ಲಿ. 20 kg ಗೂಡು ಬೆಳೆದ್ಬಿಟ್ರೆ ಅವತ್ತು ಬಂಪರ್ ಕ್ರಾಪ್. 6 ರೂಪಾಯಿ, 4 ರೂಪಾಯಿ, 8 ರೂಪಾಯಿಗೆ ಮಾರ್ತಾ ಇದ್ವಿ. 1981 ನಾನು ಮೈಸೂರು CSRTI ಟ್ರೈನಿಂಗ್ ಹೋದೆ. ನಾನು BE ಫೈನಲ್ ಇಯರ್ ಮಾಡ್ತಾ ಇದ್ದೆ. ಮಧ್ಯಾಹ್ನದ ಹೊತ್ತು ಫ್ರೀ ಇರ್ತಿತ್ತು ನಮಗೆ 10th semester. ಅಲ್ಲೇ ಪಕ್ಕದ NI ಪಕ್ಕದಲ್ಲೇ CSRTI ಐತಲ್ಲ, ಯಾಕೆ ನೋಡಬಾರ್ದು ಅಂದ್ಬಿಟ್ಟು ಹೋದೆ. ಅವ್ರಿಗೆ ಆಶ್ಚರ್ಯ ಆಯಿತು, ಏನ್ರಿ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟು ಸೆರಿಕಲ್ಚರ್ ಟ್ರೈನಿಂಗ್ ಬಂದಿದ್ದಾರಲ್ಲ ಅಂತ. ಅವ್ರಿಗೆ ಹೇಳಿದೆ, ಮೇಡಮ್ ಅದೇ ನನಗೆ ಬೇಸು, ವ್ಯವಸಾಯ ಅಗ್ರಿಕಲ್ಚರ್ ಬೇಸ್ ಇಟ್ಕೊಂಡು ಈ ಕಡೆ ಇಂಜಿನಿಯರಿಂಗ್ ಬಂದಿರೋದು, ನನಗೆ ಟ್ರೈನಿಂಗ್ ಬೇಕು ಅಂತ. 6 ತಿಂಗಳು ಟ್ರೈನಿಂಗ್ ತೊಗೊಂಡೆ. 6 ತಿಂಗಳು ಟ್ರೈನಿಂಗ್ ತೊಗೊಂಡು ಏನು ಟೆಕ್ನಾಲಜಿ ಇದೆ ಅದೆಲ್ಲ ಅದನ್ನು ಅಲ್ಲಿ ಅಡಾಪ್ಟ್ ಮಾಡಿದೆ. 20 kg ಬೆಳೀತಿದ್ದನ್ನು ರೈನ್ ಫೆಡ್ ಅಂದರೆ ಮಳೆ ನೀರು ಆಶ್ರಯದ ಇದರಲ್ಲಿ 45 kg ಬೆಳೆದ್ವಿ. ಸೊ ಅಲ್ಲಿಂದ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಮಳೆ ಆಶ್ರಯದಿಂದ ನೀರಾವರಿ ಶಿಫ್ಟ್ ಮಾಡಿದ್ವಿ. ಅದೇ ಹೇಳಿದ್ರೆ ತೆಂಗಿನ ತೋಟದೊಳಗೆಲ್ಲ ಹಾಕಿದ್ವಿ. ಎಕ್ಸ್ಪೀರಿಯೆನ್ಸ್ ಆಲ್ದು, ಅವಾಗ ಕ್ರಾಪ್ ಫೇಲ್ಯೂರ್ ಆಗ್ತಾಯಿತ್ತು, ಎಲ್ಲ ಆಗ್ತಿತ್ತು. ಆಮೇಲೆ ರೇಟ್ ಸಿಕ್ಕಾಬಿಟ್ಟು ಬಿದ್ದೋಯ್ತು. ಒಂದು ಕಾಲದಲ್ಲಿ 190-200 ರೂಪಾಯಿ ಮಾರ್ತಿದ್ದು, ಇದ್ದಕ್ಕಿದ್ದಂತೆ 60-70 ರೂಪಾಯಿ ಬಂದ್ಬಿಡ್ತು. ಸೊ ಬೇಜಾರಾಗಿ 98-99 2000 ನಿಲ್ಲಿಸ್ಬಿಟ್ವಿ. ಈಗ 2021-22 ತಿರ್ಗಾ ನೀರಾವರಿ ಹಾಕಿದ್ವಿ. ನೀರಾವರಿ ಅಂದರೆ ಹೊಲ ಗದ್ದೆ ಅಲ್ಲ, ಲಿಫ್ಟ್ ಇರಿಗೇಷನ್ನು ಡ್ರಿಪ್ ಮಾಡಿಸಿದ್ದೀವಿ. ಅಲ್ಲೂ ಅಷ್ಟೇ 5 ಅಡಿಗೆ ಸಾಲ ಹಾಕ್ಕೊಂಡಿದ್ದೀವಿ. ವ್ಯವಸಾಯ ಟಿಲ್ಲರ್ ಪವರ್ ಟಿಲ್ಲರ್ ಇಟ್ಕೊಂಡೆ ಕೆಲಸ ಮಾಡಬೇಕು. ಈಲ್ಡ್ ಚೆನ್ನಾಗಿ ಬರ್ತಾ ಇದೆ. ಬೈ ವೋಲ್ಟೇನ್ ಹೋದ್ವಿ ಇವಾಗ. ಬೈ ವೋಲ್ಟೇನ್ ಹೆಂಗಾಯ್ತು ಅಂತ ಹೇಳಿದ್ರೆ, ಮೊದಲು ಬೈ ವೋಲ್ಟೇನ್ ತಳಿ ಬೆಳಿಬೇಕಾದನ್ನೇ ಜನ ಹೆದರ್ಕೊಳ್ಳೋರು, ಬೆಳೀತಾನೇ ಇರಲಿಲ್ಲ. ಇವಾಗ ಅದೇನೇನೆ, ಲಾಸ್ಟ್ 1 April ರೆಕಾರ್ಡ್ ಈಲ್ಡ್, 100 ಮೊಟ್ಟೆಗೆ 96 kg ಗೂಡು ಬೆಳೆದ್ವಿ. 610 ರೂಪಾಯಿನಾಗ ಮಾರಿದ್ವಿ. ಈಗ ಮೈಸೂರಲ್ಲೇ ಮಾರ್ಕೆಟ್ ಇದೆ, ರಾಮನಗರಲ್ಲೆಲ್ಲ ಹೋಗಿ ಪರದಾಡೋ ಪ್ರಶ್ನೆಯೇ ಇಲ್ಲ. ಗೂಡು ಬೆಳೆದ್ಬಿಟ್ರೆ 10 ನಿಮಿಷಕ್ಕೆ ಬಂದು ವ್ಯವಹಾರ ಮುಗಿದೋಗುತ್ತೆ. ಶೂ ಟ್ರೇರಿಂಗ್ ಸಿಸ್ಟಮ್ ಅಂತ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ.
3: ತಳಿ ಯಾವುದು ಹಿಪ್ನೇರಳೆ?
5: ತಳಿ V1. ಇದು ಬೈ ವೋಲ್ಟೇನ್, ಇಲ್ಲೇ CSRTI ತೊಗೋತೀನಿ. ಅಲ್ಲಿಂದ ಶೂ ಟ್ರೇರಿಂಗ್ ಆಗಿರೋದ್ರಿಂದ ದಿವಸಕ್ಕೆ 2 ಸೊಪ್ಪು ಅಥವಾ 3 ಸೊಪ್ಪು ಕೊಡ್ತೀವಿ. ಮೊದಲು ನಾವೆಲ್ಲ 8 ಸೊಪ್ಪು ಕೊಡ್ತಾ ಇದ್ವಿ, ಕತ್ತರಿಸೋ ಪ್ರಶ್ನೆ ಇಲ್ಲ. 100 ಮೊಟ್ಟೆನ ಒಬ್ಬರು ಮ್ಯಾನೇಜ್ ಮಾಡ್ಕೋಬೋದು, ಒಬ್ಬರು ಅಥವಾ ಇಬ್ಬರು. ಸೊ ಮನೆ ಹೆಂಗ್ಸ್ರ ಸಹಾಯ ಯಾವ ರೀತಿ ಬಂದರೆ, ಇಲ್ಲಿ ಸೊಪ್ಪಿಗೆ ಹಾಕುವಾಗ ಮಾಡುವಾಗ ಹೆಲ್ಪ್ ಮಾಡ್ತಾರೆ. ಗೂಡು ಬೆಳೆದಾಗ ಬಿಡಿಸೋದು ಮಾಡೋದು ಕ್ಲೀನಿಂಗ್ ಅವೆಲ್ಲ ಮಾಡ್ತಾರೆ. ಹಿಂದೆ ಆ ದೊಡ್ಡ ದೊಡ್ಡ ಚಂದ್ರಿಕೆಗಳು ಅವೆಲ್ಲ ಇತ್ತಲ್ಲ, ಅದೆಲ್ಲ ಇಲ್ಲ. ಈಗ ಪ್ಲಾಸ್ಟಿಕ್ ಚಂದ್ರಿಕೆಗಳು ಮೌಂಟೇಜಸ್ ಸಿಗುತ್ತೆ, ಭಾಳ ಆರಾಮ್ ಕೆಲಸ. ಅದೇ ಡಿಸೀಸ್ ಫ್ರೀ, ಡಿಸ್ಇನ್ಫೆಕ್ಷನ್ ಅವೆಲ್ಲ ನೀಟಾಗಿ ಮಾಡಬೇಕು. ಈಗೇನೋ ಒಂಚೂರು ಪೆಬ್ರಿನ್ ಶುರುವಾಗಿದೆ ಅಂತ ಇದ್ದಾರೆ, ಕೆಲವು ಕಡೆ ಇಲ್ಲ ಅಂತಾರೆ, ಕೆಲವು ಕಡೆ ಇದೆ ಅಂತಾರೆ. ಅದೇನಾದ್ರು ಬಂದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲದೆ ಹೋದರೆ ಅದು ಒಳ್ಳೆ ಕಮರ್ಷಿಯಲ್ ಕ್ರಾಪು, ಮ್ಯಾನೇಜ್ ಮಾಡ್ಬೋದು ಮನೆಯಲ್ಲಿ.
3: ಆದಾಯ ಹೇಗೆ ಲೆಕ್ಕಾಚಾರ?
5: ಆದಾಯ ನನಗದೇ 100 DFL 96 kg ಮ್ಯಾಕ್ಸಿಮಮ್ಮು. ಮಿನಿಮಮ್ 42 kg 450-690 rupees ತನಕ ಕೊಟ್ಟಿದ್ದೀವಿ. ಬೆಳೆ ಮಾಡುವಾಗ ಪರ್ ಕ್ರಾಪ್ 6,000-8,000 rupees ಖರ್ಚಾಗುತ್ತೆ. ವ್ಯವಸಾಯದ ಖರ್ಚು, ತೋಟ ಉಳೋದು, ಗೊಬ್ಬರ ಹಾಕೋದು ಮಾಡೋದು, ಅದೆಲ್ಲ ಆಯಿತು. ಇಪ್ಪಾಯಿ ಗೊಬ್ಬರ ಅವೆಲ್ಲ ವರ್ಷಕ್ಕೊಂದ್ಸತಿ ಹಾಕೋತೀವಿ. ಪ್ರತಿ ಬೆಳೆಗೂ ಒಂದು 2-2 ಮೂಟೆ ಕಾಂಪ್ಲೆಕ್ಸ್ ಅದನ್ನು ಹಾಕಿರ್ತೀವಿ. 10,000 rupees ಖರ್ಚಾಗುತ್ತೆ. ಒಂದು 30-35,000 rupees ಟರ್ನ್ ಓವರ್ ಇರುತ್ತೆ. 20-25,000 rupees ದುಡಿಬೋದು. ಒಳ್ಳೆ ಬೆಳೆ ಆಗಿಬಿಟ್ರೆ 50-60,000 rupees ತನಕ ದುಡಿಬೋದು.
3: ಎಷ್ಟು ಬೆಳೆ ಮಾಡ್ತೀವಿ ವರ್ಷದಲ್ಲಿ?
5: 6 ಮಾಡ್ಬೋದು. ಇಲ್ಲಿ ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ, ಡಿಪಾರ್ಟ್ಮೆಂಟಿಂದ ಸಿಲ್ಕ್ ವರ್ಮ್ ರೇರಿಂಗ್ ಹೌಸೇ ಕಟ್ಕೊಳ್ಳಿ ಸಪ್ರೇಟಾಗಿ ಮಾಡಿ ಅಂತ ನಾವು ಅದಕ್ಕೆ ಯಾವುದಕ್ಕೂ ಹೋಗಿಲ್ಲ. ನಮ್ದು 12 ತೊಟ್ಟಿ ಮನೆ, ಅಲ್ಲೇ ಹಾಕಬೇಕು. ಅಡಾಪ್ಟಬಲ್ ಟೆಕ್ನಿಕ್ ಹಾಕ್ಕೊಂಡು ಅದರೊಳಗಡೆ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಒಂದು ಸಿಲ್ಕ್ ವರ್ಮ್ ರೇರಿಂಗ್ ಹೌಸ್ ಇದಿಷ್ಟನ್ನು ನಾನು ಕಟ್ಟಬೇಕಾದ್ರೆ 15-16 lakhs ಬೇಕು. 3 lakh rupees ಸಬ್ಸಿಡಿ ಸಿಗುತ್ತೆ. ಮಿಕ್ಕದ 10 lakh ಸಾಲ ಮಾಡಿಬಿಟ್ಟು ಬೆಳೆ ಕೈ ಕೊಡ್ತು ಅಂತ ಹೇಳಿದ್ರೆ ಇತ್ಲಾಗೋ ಇಲ್ಲ ಅತ್ಲಾಗೋ ಇಲ್ಲ ಆಗುತ್ತೆ ಅಂದ್ಬಿಟ್ಟು ನಾವು ಅದ್ಯಾವುದಕ್ಕೂ ಹೋಗೇ ಇಲ್ಲ. ತೊಟ್ಟಿ ನಮಗೆ ಅಲ್ಲಿ ಮನೆ ರಿಕ್ವೈರ್ಮೆಂಟ್ 2 ಇದೆ. ಅದರಿಂದ ನಮಗೇನು ಡ್ವೆಲ್ಲಿಂಗು ವಾಸ ಮಾಡೋಕ್ಕೇನು ತೊಂದರೆ ಏನಿಲ್ಲ. ತೊಟ್ಟಿ ಮನೆಯಲ್ಲೇ ಸುತ್ತಾಗ್ಲೂ ಒಳ್ಳೆ ಗಾಳಿ ಬೆಳಕು ಬರೋ ಥರ ಮಾಡಿಕೊಂಡು ಎಲ್ಲ ಸ್ಟ್ಯಾಂಡ್ಸು ಅದನ್ನೆಲ್ಲ ನಾವೇ ಫ್ಯಾಬ್ರಿಕೇಟ್ ಮಾಡಿಕೊಂಡು ಅಪ್ರಾಪ್ರಿಯೇಟ್ ಟೆಕ್ನಾಲಜೀಸ್ ಅಡಾಪ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ.
3: ಅನುಕೂಲಕ್ಕೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೊಂಡಿದ್ದೀವಿ.
5: ಹೌದು ಹೌದು.
3: ಊಜಿ ಸಮಸ್ಯೆ ಇಲ್ವಾ?
5: ಊಜಿ ಸಮಸ್ಯೆ ಇಲ್ಲ. ನಮ್ಮೂರಿನಲ್ಲಿ ನಮ್ದು ಒಂದೇ ಎಕರೆ ಬೆಳೆ ಇರೋದು, ಇನ್ಯಾರು ಇಲ್ಲವೇ ಇಲ್ಲ. ಒಂದು ಕಾಲದಲ್ಲಿ 75 families ಬೆಳೀತಾ ಇತ್ತು, ಇವತ್ತಿನ ದಿವಸ ಒಂದೇ ಫ್ಯಾಮಿಲಿ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ಹಳ್ಳಿನಲ್ಲಿ ಈಗ ನಾನು ಇಷ್ಟೆಲ್ಲ ಅಡ್ವಾನ್ಸ್ಡ್ ಮೆಥಡ್ಸ್ ಉಪಯೋಗಿಸ್ತೀನಿ ಅಲ್ವಾ, ಹಿಂದೆ ನಾ ಟ್ರೈನಿಂಗ್ ತೊಗೊಂಡಾಗ ಜನ ಬಂದು ನೋಡ್ತಿದ್ರು ಬಟ್ ಅಡಾಪ್ಟ್ ಮಾಡ್ಕೋತಿರ್ಲಿಲ್ಲ. ನೀ ಏನೋ ಮಾಡ್ಕೊಂಡಿದ್ದೆ ಬಿಡಪ್ಪ, ಬುದ್ಧಿ ಇಲ್ಲ ನಿಮಗೆ ಅನ್ನೋರು. ಅದು ಎಜುಕೇಟಿಂಗ್ ದಿ ಫಾರ್ಮರ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಎಲ್ಲರೂ ಮಾಡಬೇಕು.
3: ಹೇಳಿ ಸತೀಶ್, ನಿಮ್ಮ ಅನುಭವ ರೇಷ್ಮೆ ಬಗ್ಗೆ?
4: ರೇಷ್ಮೆ ಬಗ್ಗೆ ಹೇಳಿದ್ದಾರೆ, ಅದೇ ಡಿಸ್ಇನ್ಫೆಕ್ಷನ್ ತುಂಬ ಚೆನ್ನಾಗಿ ಮಾಡಬೇಕು, ಬೆಳೆ ಚೆನ್ನಾಗಿ ಆಗುತ್ತೆ. ಇತ್ತೀಚೆಗೆ ಬೈವೋಲ್ಟೇನ್ ಬೆಳೆ ಇಟ್ಟಿರೋದ್ರಿಂದ ರೇಟ್ ವೈಸಲ್ಲೂ ನಮಗೆ, ಮೊದಲು ಮಲ್ಟಿ ವೈಡ್ ಹಳದಿ ಗೂಡು ಬೆಳೀತಾ ಇದ್ವಿ, ಅದರಿಂದ ತುಂಬ ಇಳುವರಿ ಬರುತ್ತೆ, ಖರ್ಚು ಚೆನ್ನಾಗಿ ಮೇಂಟೈನ್ ಆಗ್ತಾ ಇದೆ.
3: ಬಿತ್ತನೆ ಮಾಡ್ತೀರಾ ನೀವು?
4: ಬಿತ್ತನೆ ಇಲ್ಲ ಸರ್, ಬಿತ್ತನೆಗೆ ಹೋಗ್ತಾ ಇಲ್ಲ, ಬರೀ ನಾವು ಸೀಡ್ಸ್ ಕೊಡ್ತೇವೆ.
3: ಅಂದರೆ ಗೂಡನ್ನೇ ಮಾರ್ತೀವಿ?
4: ಗೂಡನ್ನೇ, ಮೈಸೂರಲ್ಲೇ ಮಾರ್ಕೆಟ್ ಇದೆ, ಅಲ್ಲಿಗೆ ಕೊಡ್ತೀವಿ.
3: ಓಕೆ ಓಕೆ. ನಿಮ್ಮ ಪಾತ್ರ ಏನು? ತೋಟ ಎಲ್ಲ ಯಾವ ಥರ ನೋಡ್ಕೋತೀರಿ?
4: ತೋಟ ಎಲ್ಲ ಟಿಲ್ಲರಲ್ಲೆಲ್ಲ ಅಂತ ಯೂಸ್ ಮಾಡಿ, ಟಿಲ್ಲರ್ ಯೂಸ್ ಮಾಡಿ ಅದನ್ನೆಲ್ಲ ಕಲ್ಟಿವೇಟ್ ಮಾಡ್ತೀವಿ.
3: ಸರ್, ಅದೇನೋ ಲಿಫ್ಟ್ ಇರಿಗೇಷನ್ ಅಂದರೆ ಏನಾಗಂದ್ರೆ?
5: ನಮ್ದೇನಾಗಿದೆ, ಒಂದು ಪ್ಲಾಟು 8 acre ಪ್ಲಾಟು, ಮಧ್ಯದಲ್ಲಿ ಕಾಲುವೆ ಹೊರಟೋಗಿದೆ, ಕೆಳಗಡೆ 3 acre ಗದ್ದೆ ಆಗಿದೆ, ಮೇಲ್ಗಡೆ 4 acre ಹೊಲ.
3: ಏನು ನಾಳೆ ಹೋಗಿರೋದು?
5: ವಿರ್ಜಾ.
3: ಓಕೆ.
5: ವಿರ್ಜಾದ್ದು ಸಬ್ಸಿಡಿರಿ ಸರಿ, ಕೆಳಗಡೆದು ಆಟೋಮೆಟಿಕ್ಕಾಗಿ ಭತ್ತ ಆಗುತ್ತೆ. ನಾವೇನು ಮಾಡಿದ್ವಿ, ಕೆಳಗಡೆ ಗದ್ದೆನಲ್ಲಿ ಓಪನ್ ವೆಲ್ ಮಾಡಿದ್ದೀನಿ, ಸೊ ಇಲ್ಲಿ ಕಾಲುವೆ ನೀರು ಬಂದ ತಕ್ಷಣ ಅಲ್ಲಿ ನೀರು ತುಂಬಿಕೊತ್ತೆ, ಅಲ್ಲಿ 5 HP ಪಂಪ್ ಹಾಕೊಂಡಿದ್ವಿ, ಈ ಮೇಲ್ಗಡೆ 4 acre ಲಿಫ್ಟ್ ಆಗುತ್ತೆ, ಸೊ ಅಲ್ಲಿ ಹಿಪ್ಪನೇರಳೆ.
3: ಆ ಥರ ಲಿಫ್ಟ್ ಇರಿಗೇಷನ್? ಹಾಂ.
5: ಅಲ್ಲಿಂದ ಏನಾಗುತ್ತೆ, ಅಲ್ಲಿ ಹಿಪ್ಪನೇರಳೆ ಬೆಳಿತೀವಿ, ಜೊತೆಗೆ 1-1.5 acre ಭತ್ತನೂ ಬೆಳ್ಕೋತೀವಿ. ಈ ಭತ್ತದಲ್ಲಿ ಏನು ಗೊತ್ತಿದೆ ಬ್ಯೂಟಿ, ವಾರಕ್ಕೆ 3 ನೀರು ಕಂಟಿನ್ಯೂಸ್ ನೀರು ಕೊಡೋದೇ ಇಲ್ಲ. ನಾಟಿ ಹಾಕಿದಾಗ 15 days ಪೈರು ಕೂತ್ಕೊಳ್ಳೋ ತನಕ ಕಂಟಿನ್ಯೂಸ್ ಸಪ್ಲೈ ಕೊಟ್ಟಿರ್ತೀವಿ ಹೊರತು, ಆಮೇಲೆ 2-3 days ನೀರು. ಈಗ ನಡೀತಿರೋ ಥರ ಮಳೆಗಾಲ ಇದ್ದರೆ ಬೇಕಾಗೇ ಇಲ್ಲ. ಏನು ಈಲ್ಡ್ ಇವತ್ತೆಲ್ಲ 1-2 quintal ಕಮ್ಮಿ ಆಗ್ಬೋದು ಅಷ್ಟೇ, ಬೆಳೆನೂ ಚೆನ್ನಾಗಿ ಬರುತ್ತೆ.
0: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಹೇಳಿ ಸತೀಶ್ ಅವರೇ, ನಿಮ್ಮ ಸಮಗ್ರ ಕೃಷಿ ನಿಮಗೆ ನೆಮ್ಮದಿಯನ್ನು ಕೊಟ್ಟಿದೆಯಾ?
4: ಖಂಡಿತ ಸರ್, ಖಂಡಿತ.
3: ಆರ್ಥಿಕವಾದ ನೆಮ್ಮದಿ?
4: ಆರ್ಥಿಕ ಖಂಡಿತ, ಆರ್ಥಿಕ ಸಾಮಾಜಿಕ ಎಲ್ಲದಲ್ಲಿ.
3: ಎಷ್ಟು ಜನ ಮಕ್ಕಳಿದ್ದಾರೆ ಒಟ್ಟು ನಿಮ್ಮ?
4: ನನಗೆ ಒಬ್ಬ ಮಗ.
3: ಹೌದಾ? ಉಳಿದವ್ರಿಗೆ?
4: ನಮ್ಮಣ್ಣ ಅವರಿಗೆ ಇಬ್ರು, ಶ್ರೀಧರ್ ಅವರಿಗೆ ಇಬ್ರು,
3: ಇನ್ನೊಬ್ರಿಗೆ
4: ಇನ್ನೊಬ್ರಿಗೆ.
3: ಹೌದಾ? ಮಕ್ಕಳು, ಮೊಮ್ಮಕ್ಕಳು?
5: ಮೊಮ್ಮಕ್ಕಳ ತನಕ ಬಂದಿಲ್ಲ. ನನ್ನ ಮಕ್ಕಳು ಇಬ್ಬರಿಗೂ ಮದುವೆ ಆಗಿದೆ. ಮಗಳು ಕ್ವಾಲಿಟಿ ಮ್ಯಾನೇಜರು ಬ್ಯಾಂಗ್ಳೂರಿನಲ್ಲಿದ್ದಾಳೆ, ಎಂಫೆಸಿಸಲ್ಲಿ. ಮಗ ಸಾಫ್ಟ್ವೇರ್ ಇಂಜಿನಿಯರ್, ಬ್ಯಾಂಗ್ಳೂರಲ್ಲಿದ್ದಾನೆ. ನಾವು ಇನ್ನೊಬ್ಬ ತಮ್ಮ ಪ್ರಕಾಶ್ ಅಂತ ಇದ್ದಾರೆ, ಅವ್ರು ಬಂದಿಲ್ಲ. ಮಗಳು, ಅವಳು MCA ಕಾಗ್ನಿಸೆಂಟ್ ಟೆಕ್ನಾಲಜೀಸ್ ಇದ್ದಾಳೆ. ಇನ್ನೊಬ್ಬಳು ಮಗಳು MCA ಮಾಡ್ತಾ ಇದ್ದಾಳೆ. ಸತೀಶ್ ಅವ್ರ ಮಗ ರಿಲಯನ್ಸಲ್ಲಿದ್ದಾನೆ, ಇಲ್ಲಿ ಮೈಸೂರಿನಲ್ಲಿ ಇದ್ದಾರೆ. ಹಾಗೆ
3: ಮಕ್ಕಳು ಕೂಡ ಒಟ್ಟಾಗಿರ್ತಾರ?
5: ಖಂಡಿತ, ದೊಡ್ಡವ್ರು ಹಾಕೊಟ್ಟ ದಾರಿ ಸರ್. ನಮ್ಮ ಎಂಟೈರ್ ಫ್ಯಾಮಿಲಿ, ನಮ್ಮ ರಿಲೇಟಿವ್ ಸರ್ಕಲಲ್ಲಿ ದಿಸ್ ಈಸ್ ಅವರ್ USP. ಕೂಡು ಕುಟುಂಬದ ಬಗ್ಗೆ ಹೇಳ್ತೀನಿ. ಏನೇ ಡಿಸಿಷನ್ ತಗೊಳ್ಳಿ, ನಮ್ಮ ತಂದೆ ಇದ್ರು, ಈಗ 2 ವರ್ಷ ಆಯ್ತು ಹೋಗಷ್ಟೇ, ಈ ಲೀಡ್ ಅಪ್ ಟು 90 ಇಯರ್ಸ್. ಸೊ ನೆಕ್ಸ್ಟ್ ನಾನೇ. ಇವತ್ತು 100 ಎಳ್ನೀರು ಮಾಡಿದ್ರೆ ದುಡ್ಡು ಅಷ್ಟು ನನ್ನ ಹತ್ರ ತಂದುಬಿಡ್ತಾರೆ, ಆಮೇಲೆ ಖರ್ಚಿಗೆ ಏನು ಬೇಕೋ ಅದನ್ನು ತೊಗೊಂಡೋಗ್ತಾರೆ. ಬಟ್ ಮೊದಲು ಇಲ್ಲಿಗೆ ಬಂದ್ಬಿಡತ್ತೆ. ನಾಳೆ ದಿವಸ ಭತ್ತ ಮಾರಬೇಕು, ರೇಟ್ ಈ ಥರ ಇದೆ ಕೊಡ್ಲಾ, ಫಸ್ಟ್ ಕೇಳ್ಕೊಡೋದು. ಆಯಿತು, ನಾನು ಡಿಸಿಷನ್ ಅವ್ರಿಗೆ ಬಿಡ್ತೀನಿ, ಬಿಕಾಸ್ ದೇ ಹ್ಯಾವ್ ಮೋರ್ ಎಕ್ಸ್ಪೀರಿಯನ್ಸ್. ಬಟ್ ಆದ್ರೂ ಆ ಒಂದು ಕಲ್ಚರ್ ಇದೆ. ಇದಕ್ಕೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಮನೆಗೆ ಬಂದು ಹೆಣ್ಮಕ್ಳು ಸೊಸೆಯರು ಅದೇ ಥರ ಇದ್ದಾರೆ. ಈಗ ನನ್ನ ಮದುವೆ ಆಗಿ 37 ವರ್ಷ, ನನ್ನ ಹೆಂಡತಿ ದೊಡ್ಡ ಸೊಸೆ, ಸೊ ಮಿಕ್ಕವರೆಲ್ಲ ಹಾಗೆ ಇದ್ದಾರೆ. ಇವರು ಅದೇ ಥರ ಇದ್ದಾರೆ. ಸಣ್ಣ ಪುಟ್ಟ ಕಾಂಪ್ರಮೈಸಸ್ ಲೈಫಲ್ಲಿ ಇದ್ದೇ ಇರುತ್ತೆ, ಅದು ಎಲ್ರಿಗೂ ಒಂದೇನೇ. ಬಟ್ ಆದ್ರೂ ಇಷ್ಟು ಲಾಂಗ್ ಇಯರ್ಸ್, 40 ಇಯರ್ಸ್ ನಾವು ಒಟ್ಟಿಗೆ ಇರೋದು.
3: ಸಂತೋಷ ಸರ್, ಸಂತೋಷವಾಗಿರಿ, ಒಟ್ಟಾಗಿ
4: ಖಂಡಿತ
3: ಖುಷಿಯಾಗಿರಿ. ಹೆಚ್ಚಿನ ಮಾಹಿತಿ ನಮ್ಮ ಕೇಳಿದ್ರು ನಿಮ್ಮಿಂದಲೇ ನೇರ ಪಡಿಬೇಕು ಅಂದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳಿ ಸರ್.
5: ನನ್ನ ಮೊಬೈಲ್ ಸಂಖ್ಯೆ 9844744250. ಮತ್ತೊಂದ್ಸತಿ ರಿಪೀಟ್ ಮಾಡ್ತೀನಿ, 9844744250 ಇದು ನನ್ನ ನಂಬರ್.
3: ಇನ್ನೊಂದ್ಸರಿ ಹೇಳ್ಬಿಡಿ.
5: 9844744250.
3: ತಮ್ದೇಳಿ ಸತೀಶ್ ಅವರೇ.
4: 7353117139.
3: ಇನ್ನೊಮ್ಮೆ
4: 7353117139.
3: ಇನ್ನೂ ಒಂದ್ಸರಿ ಹೇಳ್ಬಿಡಿ.
4: 7353171279.
3: ಒಳ್ಳೆಯದು ಡಾಕ್ಟರ್ ಶ್ರೀಧರ್ ಅವರೇ ಹಾಗೂ ಸತೀಶ್ ಅವರೇ, ಇದುವರೆಗೂ ಸಮಗ್ರ ಬೇಸಾಯದ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ವಂದನೆಗಳು.
4: ನಮಸ್ಕಾರ.
6: ಇದುವರೆಗೂ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬಂತು. ಸಮಗ್ರ ಕೃಷಿಯ ಪ್ರಾಮುಖ್ಯತೆಯ ಕುರಿತು ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಶ್ರೀರಂಗಪಟ್ಟಣ ತಾಲೂಕು ಕಸಬಾ ಹೋಬಳಿ ಬಿದರಹಳ್ಳಿ ಗ್ರಾಮದ ಕೃಷಿಕ ಸಹೋದರರಾದ ಡಾಕ್ಟರ್ BK ಶ್ರೀಧರ್ ಮತ್ತು BK ಸತೀಶ್. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ. ಕೃಷಿರಂಗ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ರೈತ ಬಾಂಧವರಿಗೆ ಆತ್ಮೀಯವಾದಂತಹ ನಮಸ್ಕಾರಗಳು. ಆಕಾಶವಾಣಿ ಮೈಸೂರು FM 100.6 ಸಮಯವಾಗುತ್ತಿದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಅನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಬಹುದು.
7: ಶ್ರೋತೃಗಳೇ, ಭಾರತೀಯ ಸೇನೆಯಲ್ಲಿ ಅಗ್ನಿವೀರರಾಗಿ ಸೇರಲು ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 2026 CEE ಆನ್ಲೈನ್ ಪರೀಕ್ಷೆಯನ್ನು ಆಯೋಜಿಸಲಾಗಿದ್ದು, ಈ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧರಾಗಲು www.joinindianarmy.com nic.in ವೆಬ್ಸೈಟ್ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅಣಕು ಪರೀಕ್ಷೆ ಎದುರಿಸಲು ವ್ಯವಸ್ಥೆಗೊಳಿಸಲಾಗಿದೆ. ಸದರಿ ಪರೀಕ್ಷೆ ಕುರಿತಂತೆ ಹೆಚ್ಚುವರಿ ತರಬೇತಿ ನೀಡಲು ನೇಮಕಾತಿ ಕಾರ್ಯಾಲಯದ ಸೈನ್ಯಾಧಿಕಾರಿಗಳು ಮೇ 20ನೇ ತಾರೀಕು ಮೈಸೂರಿನಲ್ಲಿ, ಮೇ 21ನೇ ತಾರೀಕು ಮಂಡ್ಯದಲ್ಲಿ, ಮೇ 22ನೇ ತಾರೀಕು ಕೆಂಗೇರಿಯಲ್ಲಿ, ಮೇ 23ನೇ ತಾರೀಕು ಹಾಸನ ಜಿಲ್ಲೆ, ಮೇ 25ನೇ ತಾರೀಕು ಬಳ್ಳಾರಿ, ಚಿತ್ರದುರ್ಗ, ವಿಜಯನಗರ ಜಿಲ್ಲೆಗಳಲ್ಲಿ, ಮೇ 26ನೇ ತಾರೀಕು ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹೆಚ್ಚುವರಿ ತರಬೇತಿಯನ್ನ ಆಯೋಜಿಸಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಸದರಿ ತರಬೇತಿಯಲ್ಲಿ ಹಾಜರಾಗಲು 9141197518 ವಾಟ್ಸ್ಆಪ್ ನಂಬರ್ ಸಂಖ್ಯೆಗೆ ಹೆಸರು, ಅರ್ಜಿ ಸಂಖ್ಯೆ ಮತ್ತು ಜಿಲ್ಲೆಯ ವಿವರಗಳನ್ನು ಸಲ್ಲಿಸಿ ನೋಂದಣಿ ಮಾಡಿಕೊಳ್ಳಬಹುದು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. 5 ರಾಷ್ಟಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು. ದಿ ಹೇಗ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಸಮಾರಂಭ ಭಾರತ ನೆದರ್ಲೆಂಡ್ ನಡುವಿನ ಸ್ನೇಹದ ಜೀವಂತ ಸಂಕೇತವಾಗಿದೆ. ನೆದರ್ಲೆಂಡ್ನ ಸಮಾಜ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ವಲಸಿಗರ ಪಾತ್ರದ ಬಗ್ಗೆ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡುತ್ತಾರೆ ಎಂದು ಹೇಳಿದರು. ಕೋಟ್ಯಂತರ ಭಾರತೀಯರ ನಂಬಿಕೆ ಮತ್ತು ಬೆಂಬಲವು ರಾಷ್ಟಕ್ಕಾಗಿ ಅವಿಶ್ರಾಂತವಾಗಿ ಕೆಲಸ ಮಾಡಲು ತಮ್ಮನ್ನು ಪ್ರೇರೇಪಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ನೆದರ್ಲೆಂಡ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಅವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಹಾಗೂ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ವೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೋನಾಸ್ ಗೆಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. ಶೃಂಗಸಭೆಯು ನಾರ್ವೆ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ಕಡಲ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಜೀವಶಾಸ್ತ್ರ ವಿಷಯದ ಪ್ರಶ್ನೆಗಳ ಸೋರಿಕೆಗೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ಇಂದು ಪ್ರಮುಖ ಆರೋಪಿಯನ್ನು ಬಂಧಿಸಿದೆ. ಮಹಾರಾಷ್ಟದ ಪುಣೆಯ ಹಿರಿಯ ಸಸ್ಯಶಾಸ್ತ್ರ ಶಿಕ್ಷಕರಾದ ಮನೀಷಾ ಗುರುನಾಥ್ ಬಂಧಿತ ಆರೋಪಿ. ಇವರು ನೀಟ್ ಯುಜಿ 2026 ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ತಜ್ಞರಾಗಿ ನೇಮಕಗೊಂಡಿದ್ದರು ಎಂದು ಸಿಬಿಐ ತಿಳಿಸಿದೆ. ಈ ತಿಂಗಳ 14ರಂದು ಬಂಧಿಸಲ್ಪಟ್ಟ ಪುಣೆಯ ಮನೀಷಾ ವಾಗ್ಮಾರೆ ಮೂಲಕ ಇವರು ನೀಟ್ ಪರೀಕ್ಷಾ ಅಭ್ಯರ್ಥಿಗಳನ್ನು ಸಜ್ಜುಗೊಳಿಸಿದ್ದರು ಮತ್ತು ಅವರ ಪುಣೆ ನಿವಾಸದಲ್ಲಿ ಈ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಿದ್ದರು ಎಂದು ಸಿಬಿಐ ಮಾಹಿತಿ ನೀಡಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ದೆಹಲಿ, ಜೈಪುರ್, ಗುರುಗ್ರಾಮ್, ನಾಸಿಕ್, ಪುಣೆ ಮತ್ತು ಅಹಿಲಿಯಾ ನಗರದಿಂದ ಒಟ್ಟು 9 ಆರೋಪಿಗಳನ್ನು ಬಂಧಿಸಲಾಗಿದೆ. ಭಾರತೀಯ ಸಂಸ್ಥೆಗಳು ಆಪರೇಷನ್ ರೇಜ್ ಪಿಲ್ ಮೂಲಕ ಮೊದಲ ಬಾರಿಗೆ 182 ಕೋಟಿ ರೂಪಾಯಿ ಮೌಲ್ಯದ ಕ್ಯಾಪ್ಟಗಾನ್ ಮಾದಕ ವಸ್ತು ವಶಪಡಿಸಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಮಾದಕ ವಸ್ತು ಮುಕ್ತ ಭಾರತಕ್ಕೆ ಕೇಂದ್ರ ಸರ್ಕಾರ ಸಂಕಲ್ಪ ಮಾಡಿದೆ, ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಸಾಗಾಟ ನಡೆಸುತ್ತಿದ್ದ ಮಾದಕ ವಸ್ತುವನ್ನು ಭಾರತೀಯ ಸಂಸ್ಥೆಗಳು ಪತ್ತೆಹಚ್ಚಿದ್ದು ಈ ಸಂಬಂಧ ವಿದೇಶಿ ಪ್ರಜೆಯನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಆಶ್ರಯ ನೀಡುವುದನ್ನು ಮತ್ತು ಭಾರತದ ವಿರುದ್ದ ಕಾರ್ಯಾಚರಣೆ ನಡೆಸುವುದನ್ನು ನಿಲ್ಲಿಸಬೇಕು ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೇನಾ ಸಂವಾದದಲ್ಲಿ ಮಾತನಾಡಿದ ಅವರು, ಭಾರತದ ವಿರುದ್ದ ಪಾಕಿಸ್ತಾನ ತನ್ನ ಚಟುವಟಿಕೆಗಳನ್ನು ಮುಂದುವರಿಸಿದರೆ ಭೌಗೋಳಿಕತೆ ಅಥವಾ ಇತಿಹಾಸದ ಭಾಗವಾಗಲು ಆ ದೇಶ ಬಯಸುತ್ತದೆಯೇ ಎಂಬುದನ್ನು ಪಾಕಿಸ್ತಾನ ನಿರ್ಧರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗದ ಅಧಿಕಾರಿಗಳೊಂದಿಗೆ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಿಸುವ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು, ಈ ಬಗ್ಗೆ ಕ್ರಿಯಾಯೋಜನೆ ರೂಪಿಸಲಾಗುತ್ತಿದೆ. ಮೆಗಾ ಕೋಚಿಂಗ್ ಟರ್ಮಿನಲ್ನಲ್ಲಿ 16-17 ಪ್ಲಾಟ್ಫಾರಂಗಳು ಇರಲಿದ್ದು, ನೆಲಮಹಡಿ, ಮೊದಲ ಮತ್ತು ಎರಡನೇ ಮಹಡಿಗಳಲ್ಲಿ ರೈಲು ಕೋಚ್ಗಳಿಗೆ ಸಂಬಂಧಿಸಿದ ಕಾರ್ಯಗಳು ನಡೆಯಲಿವೆ. ಈ ಯೋಜನೆಗೆ ಅಗತ್ಯವಾದ ಸ್ಥಳದ ಅವಶ್ಯಕತೆ ಇದ್ದು, ಈ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮುಂದಿನ ವಾರ ಚೀನಾಗೆ ಈ ತಿಂಗಳ 19 ಮತ್ತು 20 ಎರಡು ದಿನಗಳ ಪ್ರವಾಸ ಕೈಗೊಳ್ಳಲಿದ್ದು, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನು ಭೇಟಿಯಾಗಲಿದ್ದಾರೆ. ಚೀನಾ ರಷ್ಯಾ ಸ್ನೇಹ ಒಪ್ಪಂದದ 25ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವೇಳೆ ಪ್ರಮುಖ ಅಂತಾರಾಷ್ಟೀಯ ಮತ್ತು ಪ್ರಾದೇಶಿಕ ಸಮಸ್ಯೆಗಳು ಹಾಗೂ ಆರ್ಥಿಕ ಸಹಕಾರಗಳಲ್ಲಿ ಚರ್ಚೆ ನಡೆಯಲಿವೆ ಎಂದು ಕ್ರೆಮ್ಲಿನ್ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ ಭೇಟಿ ನೀಡಿದ 24 ಗಂಟೆಗಳ ಒಳಗೆ ರಷ್ಯಾದಿಂದ ಈ ಘೋಷಣೆ ಹೊರಬಿದ್ದಿದೆ. ಈ ವರ್ಷದ ಜನವರಿ ತಿಂಗಳಲ್ಲಿ ಕೈಗೊಂಡ ಭಾರತ ಐರೋಪ್ಯ ಒಕ್ಕೂಟಗಳ ಅಂತಿಮ ಮುಕ್ತ ವ್ಯಾಪಾರ ಒಪ್ಪಂದವು ಹೂಡಿಕೆ, ವ್ಯಾಪಾರ ಮತ್ತು ತಂತ್ರಜ್ಞಾನ ಸಹಕಾರಕ್ಕೆ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಹೊಸ ಅವಕಾಶಗಳನ್ನು ತೆರೆಯಲಿವೆ ಎಂದು ನಿರೀಕ್ಷಿಸಲಾಗಿದೆ. ಈ ವ್ಯಾಪಾರ ಒಪ್ಪಂದದಿಂದ ಉಂಟಾಗಬಹುದಾದ ಸಾಧ್ಯತೆಗಳ ಬಗ್ಗೆ ಮಾತನಾಡಿರುವ ಸ್ವೀಡನ್ನಲ್ಲಿರುವ ಆರ್ಟಿಫೆಕ್ಸ್ ಕಂಪನಿಯ ಎಂಜಿನಿಯರಿಂಗ್ ಮತ್ತು ಉತ್ಪನ್ನ ಅಭಿವೃದ್ಧಿಯ ಮುಖ್ಯಸ್ಥರಾದ ಸ್ಟೆನ್ಫೆಲ್ಟ್, ಭಾರತ ಹಾಗೂ ಐರೋಪ್ಯ ರಾಷ್ಟಗಳ ನಡುವೆ ಔದ್ಯೋಗಿಕ ಒಡಂಬಡಿಕೆ ಮತ್ತು ಹೆಚ್ಚುವರಿ ವ್ಯಾಪಾರ ಅವಕಾಶಗಳು ದೊರೆಯಲಿದೆ ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಭಾರತದ ಉತ್ಪಾದನೆ ಮತ್ತು ನಾವೀನ್ಯತಾ ಪರಿಸರದ ಬಗ್ಗೆ ಯುರೋಪಿಯನ್ ಕಂಪನಿಗಳ ಮೇಲೆ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಆಟೋಮೊಬೈಲ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹಸಿರು ತಂತ್ರಜ್ಞಾನ ಮತ್ತು ಅಭಿವೃದ್ಧಿ ಹೊಂದಿದಂತಹ ಉತ್ಪಾದನಾ ವಲಯದಲ್ಲಿ ಭಾರತ ಐರೋಪ್ಯ ರಾಷ್ಟಗಳ ಸಹಕಾರ ಇದರಿಂದ ಮತ್ತಷ್ಟು ಗಟ್ಟಿಗೊಳ್ಳಲಿದೆ ಎಂದು ಔದ್ಯೋಗಿಕ ವಲಯದ ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ. ತ್ರಿಪುರಾದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಬಲಪಡಿಸುವ ಮಹತ್ವದ ಕ್ರಮವಾಗಿ ಕೇಂದ್ರ ಗೃಹ ಸಚಿವಾಲಯ ಹೆಚ್ಚುವರಿ ಭಾರತೀಯ ಮೀಸಲು ಪಡೆ ರಚಿಸಲು ಅಧಿಕೃತವಾಗಿ ಅನುಮೋದನೆ ನೀಡಿದೆ. ಇದರ ಸ್ಥಾಪನೆಗೆ ಕೇಂದ್ರ ಸರ್ಕಾರ 50 ಕೋಟಿ ರೂಪಾಯಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ 30 ಕೋಟಿ ರೂಪಾಯಿ ಆರ್ಥಿಕ ಅನುದಾನವನ್ನು ಮಂಜೂರು ಮಾಡಿದೆ. ಈ ಹೊಸ ಘಟಕವು ಪ್ರಾಥಮಿಕವಾಗಿ ಗಲಭೆ ನಿಯಂತ್ರಣ ಕಾರ್ಯಾಚರಣೆಗಳು ಮತ್ತು ಗಡಿ ಕಾವಲುಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಅಗತ್ಯವಿರುವಂತೆ ದೇಶದ ಯಾವುದೇ ಭಾಗಕ್ಕೆ ಇಲ್ಲಿನ ಸಿಬ್ಬಂದಿಯನ್ನು ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಬ್ಯಾಂಕಾಕ್ನಲ್ಲಿ ಇಂದು ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಚೇ ಫಿ ಮತ್ತು ನೂರ್ ಇಜುದ್ದೀನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಫೈನಲ್ ಪ್ರವೇಶಿಸಿದ್ದಾರೆ. 82 ನಿಮಿಷಗಳ ಪಂದ್ಯದಲ್ಲಿ ಭಾರತದ ಈ ಜೋಡಿ 19-21, 22-20 ಮತ್ತು 21-16 ಅಂತರದಲ್ಲಿ ಮಲೇಷ್ಯಾ ಜೋಡಿಯನ್ನು ಪರಾಭವಗೊಳಿಸಿತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಘೋಷಣೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ MSME ರಚಿಸಲು ಕೇಂದ್ರ ಸರ್ಕಾರ ಬದ್ಧ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಮತ್ತು ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾ ಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶಿಸಿದರು. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ್ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ PM eDrive ಯೋಜನೆಯಡಿಯಲ್ಲಿ ರಾಜ್ಯವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123.26 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503.86 ಕೋಟಿ ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ.
4: ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ವಿಲ್ ಬಿ ಗೈಡೆಡ್ ಬೈ 3 ಕೋರ್ ಪ್ರಿನ್ಸಿಪಲ್ಸ್: ಅಕ್ಸೆಸಿಬಿಲಿಟಿ, ಎನ್ಶೂರಿಂಗ್ ಚಾರ್ಜಿಂಗ್ ಸ್ಟೇಷನ್ಸ್ ಆರ್ ಅವೈಲಬಲ್ ಅಕ್ರಾಸ್ ಅರ್ಬನ್ ಅಂಡ್ ರೂರಲ್ ಇಂಡಿಯಾ, ಅಫೋರ್ಡಬಿಲಿಟಿ ಮೇಕಿಂಗ್ ಇವಿ ಚಾರ್ಜಿಂಗ್ ಕಾಸ್ಟ್ ಎಫೆಕ್ಟಿವ್ ಫಾರ್ ಎವರಿ ಸಿಟಿಜನ್, ರಿಲಯಬಿಲಿಟಿ ಡೆಲಿವರಿಂಗ್ ಎ ಸೀಮ್ಲೆಸ್ ಸೇಫ್ ಅಂಡ್ ಡಿಪೆಂಡಬಲ್ and our user experience. This is not just about infrastructure, this is about building the foundation of India's clean mobility revolution. This is about reducing our dependence on fossil fuels, strengthening energy security.
1: ಇದೆ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಅನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070 ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ಧತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ NIC ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಬೆಂಗಳೂರಿನಲ್ಲಿ ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ MSME ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. MSME ಯುವಕರಿಗೆ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿದೆ ಎಂದು ಅವರು ಹೇಳಿದ್ದಾರೆ.
5: युवतियों की है, सबको सरकारी नौकरी हम नहीं दे सकते, इसीलिए हमारे MSME का महत्व बढ़ जाता है और यही कारण है कि हमारे यशस्वी प्रधानमंत्री नरेंद्र भाई मोदी जी MSME के लिए स्पेशल प्रयास कर रहे हैं, बजटरी प्रोविजन हो रहा है और हर महकमे में MSME आगे बढ़े वैसे कैसे उनकी चिंता है तो स्वाभाविक है, जो गार्जियन है देश का उसको तो सबके बारे में सोचने का अधिकार भी है, कर्तव्य भी है। और इसीलिए हमारे प्रधानमंत्री नरेंद्र मोदी जी ने एमएसएमई को आगे बढ़ाने के लिए काम किया है कि खेती के बाद अगर सबसे ज्यादा नियोजन और सबसे ज्यादा हमारे आर्थिक कार्यक्रम में सहभागिता है तो है हमारे एमएसएमई।
1: ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪಿಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ.
6: ಈ ಒಂದು ಫೆಸಿಲಿಟೇಷನ್ ಸೆಂಟರ್ ಅನ್ನ ಶಿಲಾನ್ಯಾಸ ಮಾಡಿದ್ವಿ. ಮುಂದಿನ ಒಂದು ವರ್ಷದಲ್ಲಿ ಇದು ಬಹಳ ದೊಡ್ಡ ಒಂದು ಸೆಂಟರ್ ಆಗಿ ಆಗೋದಿದೆ. ಇದರಲ್ಲಿ ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ಯಾವುದು ಇಲ್ಲಿ ಇಂಡಸ್ಟ್ರಿಯಲಿಸ್ಟ್ ಕೂತೀವಿ. ಯಾಕಂದ್ರೆ ಏಷ್ಯಾಸ್ ಬಿಗ್ಗೆಸ್ಟ್ ಇಂಡಸ್ಟ್ರಿ ಏರಿಯಾ ಅಂತಂದ್ರೆ ಅದು ನಮ್ಮ ಪೀಣೆ ಏರಿಯಾ, ಅದು ನಮ್ಮ ಈ ಭಾಗದ ಏರಿಯಾ. 15,000 ಹೆಚ್ಚು ಇಂಡಸ್ಟ್ರಿ ಇರುವಂತಹ ಜಾಗ ಅಂದ್ರೆ ಅದು ನಮ್ಮ ಪೀಣೆ ಇಂಡಸ್ಟ್ರಿಯಲ್ ಏರಿಯಾ. ಅದಕ್ಕಾಗಿ ನಾವು ಇಲ್ಲಿ ಇದನ್ನ ಮಾಡಕ್ಕೆ ಪ್ರಯತ್ನವನ್ನ ಮಾಡಿದ್ವಿ. ನಮ್ಮ ಇಂಡಸ್ಟ್ರಿಯಲ್ಗೆ ಬೇಕಾದಂತ ಟ್ರೈನಿಂಗ್ ಕೊಡುವಂತ, ಸ್ಟೂಡೆಂಟ್ಸ್ ಗೆ ಬೇಕಾದಂತ ಟ್ರೈನಿಂಗ್ ಕೊಡುವಂತ, ಅದರಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ಆಟೋಮೇಷನ್ ಇಂತ ಹೊಸ ಟೆಕ್ನಾಲಜಿಗೆ ಟ್ರೈನಿಂಗ್ ಕೊಡುವಂತ ಒಂದು ಸೆಂಟರ್ ಆಗಿ ಇಲ್ಲಿ ಅದು ಪರಿವರ್ತನೆ ಆಗಲಿದೆ. ನನಗೆ ವಿಶ್ವಾಸ ಇದೆ ಇದೇ ದಿನ ಇದರ ಉದ್ಘಾಟನೆಯನ್ನು ಮಾಡಕ್ಕೆ ಕೂಡ ನಾವು ಮತ್ತೆ ಇದೇ ಜಾಗಕ್ಕೆ ಬರ್ತೀವಿ. ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಮಾಡೋಣ. ಪ್ರತಿ ಸರ್ತಿ ಮಾತಾಡುವಾಗಲೂ ನಮ್ಮ ದೇಶದಲ್ಲಿ ನಾವು ಎಂಎಸ್ಎಂಇಗಳನ್ನು ಬೆಳೆಸಬೇಕು, ನಾವು ಸ್ವಾವಲಂಬಿ ಭಾರತ ಆಗಬೇಕು ಅಂದ್ರೆ ಎಂಎಸ್ಎಂಇ ಈ ದೇಶದಲ್ಲಿ ಬಹಳ ಮುಖ್ಯ ಅನ್ನುವಂಥದ್ದನ್ನ ಪದೇ ಪದೇ ಮೋದಿ ಅವರು ಹೇಳ್ತಾ ಇರ್ತಾರೆ. ಇವತ್ತು ನಾವು ಉದ್ಯಮ ಪೋರ್ಟಲ್ ಶುರು ಮಾಡಿದಾಗ ದೇಶದಲ್ಲಿ ಎಷ್ಟು ಇಂಡಸ್ಟ್ರಿ ಇದೆ ನಮ್ಗೆ ಗೊತ್ತಿರಲಿಲ್ಲ. ಉದ್ಯಮ ಪೋರ್ಟಲ್ ಅನ್ನು ಶುರು ಮಾಡಿದ್ವಿ, ನನಗೆ ಹೆಮ್ಮೆ ಇದೆ, ಇವತ್ತು ಖುಷಿ ಇದೆ. ಈ ದೇಶದಲ್ಲಿ 8 crore ಎಂಎಸ್ಎಂಇಗಳು ಉದ್ಯಮ ಪೋರ್ಟಲ್ ಅಲ್ಲಿ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನಾನು ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನೀವೆಲ್ಲರೂ ಕೂಡ ಈ ದೇಶದ 33 crore ಯುವಕರಿಗೆ ಉದ್ಯೋಗವನ್ನು ಕೊಟ್ಟಂತ ಇಂಡಸ್ಟ್ರಿಯಲಿಸ್ಟ್ ನೀವು.
1: ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಮ್ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜು ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನು ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟ್ರದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದು ಹೇಳಿದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ, ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ನಂತರ ಬೆಂಗಳೂರಿನಲ್ಲಿ ನಡೆದಂತಹ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಆರ್ಟ್ ಆಫ್ ಲಿವಿಂಗ್ನ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1 ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು 1.5% ಹೆಚ್ಚಿಸಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ 14.25% 15.75% ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ LHBS ಅಟ್ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿದ್ದಾರೆ. ಈ ಬೀಟ್ ಸಿಸ್ಟಮ್ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇದೇ ತಿಂಗಳ 11 ಆರಂಭಿಸಲಾಗಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟ್ರದಲ್ಲಿರುವಂತಹ ಆವಿಷ್ಕಾರ ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ಧಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, UAV ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ MRO ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ, ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತಾವಿತ ಸಂವಿಧಾನ 121 ತಿದ್ದುಪಡಿ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಪರಿಗಣಿಸಿ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿಯು ಇದೇ 14 ಮುಂಬರುವ 21 ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಂಡಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿಧಾನಸಭೆಯ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸಭಾಪತಿ, ಚುನಾಯಿತ ಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳ ಮುಖ್ಯಸ್ಥರು, ರಾಜ್ಯ ಆಡಳಿತ, ಹಣಕಾಸು ಮತ್ತು ಶಿಕ್ಷಣ ಸಂಸ್ಥೆಗಳು, ವೃತ್ತಿಪರ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜದ ಪ್ರತಿನಿಧಿಗಳು ಸೇರಿದಂತೆ ಉನ್ನತ ಸಾಂವಿಧಾನಿಕ ಮತ್ತು ರಾಜಕೀಯ ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲು ಈ ಪ್ರವಾಸ ಆಯೋಜನೆ ಮಾಡಲಾಗಿದೆ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 2,60,000 ಕೋಟಿ ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು ಕನಿಷ್ಠ ಬೆಂಬಲ ಬೆಲೆ 8,340

0: ₹3 ತಲುಪಲಿದೆ. ಹತ್ತಿ ಕ್ವಿಂಟಾಲ್ಗೆ ₹557 ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ ₹500 ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ ₹2,461, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ ₹4,023, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ ₹8,450 ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಮೊದಲನೆಯ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ.
3: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆಯ 33ನೇ ಘಟಿಕೋತ್ಸವ ಸಮಾರಂಭದ ಮೊದಲ ದಿನದ ಅಧಿವೇಶನವು ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ಮೇ 15 ಶುಕ್ರವಾರ ಸಾಯಂಕಾಲ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಮುಂಬೈಯ ಟಾಟಾ ಮೆಮೋರಿಯಲ್ ಸೆಂಟರ್ನ ನಿರ್ದೇಶಕರಾದ ಪ್ರೊಫೆಸರ್ ಡಾಕ್ಟರ್ ಸುದೀಪ್ ಗುಪ್ತಾ ಭಾಗವಹಿಸಿದ್ದರು. ಗೌರವ ಅತಿಥಿಗಳಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಪ್ರೋ ಚಾನ್ಸಲರ್ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಉಪಸ್ಥಿತರಿದ್ದರು. ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: ಸಮಯ ಸರಿಯಾಗಿ 8:15:05.
1: ಆಕಾಶವಾಣಿ ಮೈಸೂರು. ರೂಪಕ ಇಳಿಸಂಜೆಯ ಇಬ್ಬನಿ. ರಚನೆ ಮತ್ತು ನಿರೂಪಣೆ ಪೂರ್ಣಿಮಾ ಸಿಎಸ್. ಸಹ ನಿರೂಪಣೆ ಮತ್ತು ನಿರ್ಮಾಣ ಕಾರ್ತಿಕ್ ಎಂಎಸ್.

0: ಜನ್ಮದಿನದ ಶುಭಾಶಯಗಳು ಡಿಯರ್ ಕಾರ್ತಿಕ್. ನೀನ್ ಅಂದ್ಕೊಂಡಿದ್ದೆಲ್ಲ ಇವತ್ತು ಸಿಗ್ಲಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆದ್ರೆ ನೀನ್ ವಿಶ್ ಮಾಡಿದ ಹಾಗೆ ನಾನು ಅಂದ್ಕೊಂಡಿದ್ದು ಆಗಲ್ಲ ಬಿಡು.
0: ಯಾಕೆ ಅಂಥದ್ದೇನಪ್ಪ ನೀನ್ ಅಂದ್ಕೊಂಡಿರೋದು?
1: ಇವತ್ತು ಇಲ್ಲಿ ನನ್ನ ಜೊತೆ ನನ್ನ ಅಜ್ಜಿ ತಾತ ಇರಬೇಕು ಅಂತ ಆಸೆ ಪಟ್ಟಿದ್ದೆ, ಆದ್ರೆ ಅದು ಆಗ್ತಾ ಇಲ್ಲ.
0: ಯಾಕೆ? ಅವ್ರನ್ನ ಕರೆಸಿದ್ರೆ ಆಗ್ತಿತ್ತಲ್ವಾ, ಅವ್ರಿಗೂ ಖುಷಿ ಆಗ್ತಿತ್ತು.
1: ನಾನೇನೋ ಕರೆದೆ, ಆದ್ರೆ ಅದಕ್ಕೆ ಅವರು ಅಯ್ಯೋ ಈಗ ಕೆಲಸ ಇದೆಯಪ್ಪ, ಈ ಸಲ ಇಲ್ಲಿಂದನೇ ಆಶೀರ್ವಾದ ಮಾಡ್ತೀವಿ, ಅಷ್ಟು ದೂರ ಪ್ರಯಾಣ ಈಗ ಆಗಲ್ಲ, ಬೇಸರ ಮಾಡ್ಕೋಬೇಡ ಅಂತ ಅಂದರು. ಹ್ಞೂ, ಇನ್ನೇನು ಮಾಡೋಕ್ಕಾಗುತ್ತೆ, ನಾನೇ ಬಿಡುವಾಗಿದ್ದಾಗ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ.
0: ಹೌದಾ ಸರ್?
1: ಹೇಳಿ.
2: ಒಂದು ಪಾರ್ಸೆಲ್ ಡೆಲಿವರಿ ಇದೆ. ಕಾರ್ತಿಕ್ ನೀವೇನಾ?
1: ಹೌದು.
2: ತಗೊಳ್ಳಿ ಸರ್, ಇಲ್ಲಿ ಸೈನ್ ಮಾಡಿ.
1: ಥ್ಯಾಂಕ್ ಯು.
2: ಥ್ಯಾಂಕ್ ಯು ಸರ್.
0: ಏನಪ್ಪ ಬರ್ತ್ಡೇ ಅಂತ ಏನೇನೋ ಗಿಫ್ಟ್ ಸುರಿಮಳೆನೇ ಬರ್ತಾ ಇರೋ ಹಾಗಿದೆ.
1: ಹೌದು, ಯಾರು ಕಳಿಸಿರ್ಬೋದು? ತಡಿ, ಯಾರು ಕಳಿಸಿದಾರ ನೋಡೋಣ. ನೋಡು ನೋಡು, ಈಗ ತಾನೇ ನೆನ್ಸ್ಕೊಂಡ್ವಿ ನಮ್ಮ ಅಜ್ಜಿ ತಾತಂದು ಅವರೇ ಕಳಿಸಿರೋ ಗಿಫ್ಟ್ ಇದು. ಎಷ್ಟು ಚೆನ್ನಾಗಿದೆ ಅಜ್ಜಿ ತಾತ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ನೋಡು ನೋಡು, ಇವತ್ತೇ ನಿನ್ನ ಆಸೆ ಫುಲ್ಫಿಲ್ ಆಯ್ತು. ನೇರ ಬರೆದಿದ್ರು ಅವ್ರು ನಿನಗೆ ಗಿಫ್ಟ್ ಕೊಡೋ ಮೂಲಕ ನಿನ್ ಜೊತೆ ಇದ್ದಾರೆ ಅನ್ಸುತ್ತೆ. ಯು ಆರ್ ಸೋ ಲಕ್ಕಿ.
1: ಹ್ಮ್, ನಿಂಗೆ ಗೊತ್ತಾ ಅವರಿಬ್ರು ಎಷ್ಟು ಲವಲವಿಕೆಯಿಂದ ಇರ್ತಾರೆ ಅಂತ?
0: ಹೌದಾ, ಅವ್ರ ವಯಸ್ಸೆಷ್ಟು? ಅವ್ರ ಬಗ್ಗೆ ಹೇಳೋ.
1: ಹ್ಮ್, ತಾತನ್ಗೆ 85 ವರ್ಷಕ್ಕೂ ಮೇಲಾಗಿದೆ, ಅಜ್ಜಿಗೆ 75 ಆಗಿರ್ಬಹುದು. ಆದ್ರೆ ಈ ವಯಸ್ಸಲ್ಲೂ ಎಷ್ಟು ಆರೋಗ್ಯವಾಗಿದ್ದಾರೆ ಗೊತ್ತಾ, ತಮ್ಗಳ ಕೆಲಸನ ತಾವೇ ಮಾಡ್ಕೋತಾರೆ. ಹೋದ್ ವರ್ಷ ಅವ್ರು ನಮ್ಮ ಮನೆಗೆ ಬಂದಾಗ ನಾನು ಅವ್ರನ್ನ ಯಾವ ರೀತಿ ರೇಗಿಸ್ತಿದ್ದೆ ಅಂದ್ರೆ,

0: ನನ್ನ ವಯಸ್ಸು ಇವಾಗ 88.
1: ನನ್ನ ವಯಸ್ಸು 76. ದಿನ ಬೆಳಿಗ್ಗೆ ಬೇಗ 5 ಗಂಟೆಗೆ ಎದ್ಬಿಡ್ತೀನಿ ನಾನು. 5 ಗಂಟೆಗೆ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಯೋಗ ಮಾಡ್ತೀನಿ ಒನ್ ಅವರು. ಆಮೇಲಿಂದ ನಮ್ಮನೆಯವ್ರಿಗೆ ಥೈರಾಯ್ಡ್ ಗುಳಿಗೆ ಕೊಟ್ಬಿಟ್ಟು ಎಬ್ಬಿಸ್ತೀನಿ. ಅವ್ರು ರೆಡಿ ಆಗ್ತಾರೆ. ಇಬ್ಬರೂ ಹೋಗ್ತೀವಿ 6:30 ಹೊತ್ತಿಗೆ ಹೊರಟ್ರೆ 7:30 ಹೊತ್ತಿಗೆ ವಾಪಸ್ ಬರ್ತೀವಿ. ಬರೋವಾಗ ಒಂದಿಷ್ಟು ತರಕಾರಿ ಏನಾದರೂ ಫ್ರೆಶ್ ಇತ್ತು ತೊಗೊಂಡು ಬರ್ತೀವಿ. ಪೇಪರ್ ಓದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಸ್ನಾನ ಪೂಜೆ ತಿಂಡಿ.
0: ವಾಕಿಂಗ್ ಆಗಿ ಬಂದಲೆ ಸಹಜವಾಗಿಯೇ ಚಹಾ ಆದಮೇಲೆ ಪೇಪರ್ ಓದ್ತೀನಿ. ಓದಿದ್ದಾದಮೇಲೆ ನಾನು ಸ್ನಾನ ಗಿನ ಮಾಡಿ ರೆಡಿ ಆದಮೇಲೆ ತಿಂಡಿ ಆಗುತ್ತೆ. ತಿಂಡಿ ತಿಂದಾದಮೇಲೆ ನಾವು ಸ್ವಲ್ಪ ರೆಸ್ಟ್ ತಗೋತೀವಿ. ಇಬ್ಬರೂ ಟಿ ವಿ ನೋಡ್ತೀವಿ ಯಾವ ಇಂಟ್ರೆಸ್ಟ್ ಇದ್ದಿದ್ದು. ಊಟ ಮಾಡಿ ಮಲಗಿದ್ವಿ ಅಂತಂದರೆ

0: ನಾಲ್ಕೂವರೆ 5 ಗಂಟೆ ಹೊತ್ತಿಗೆ ಎದ್ದುಬಿಟ್ಟು ಚಹಾ ಕುಡಿದ್ಬಿಟ್ಟು ಪದಪುಂಜಗಳು ಬೇರೆ ಇಂಟ್ರೆಸ್ಟೆಡ್ ವಿಷಯಗಳನ್ನೆಲ್ಲ ನೋಡ್ತಾ ಹೆಚ್ಚಾಗಿ
1: ಮಾಡ್ತೀನಿ ಕನ್ನಡದ್ದೆಲ್ಲ. ತರಕಾರಿ ಪಲ್ಯಗಳು ಚಪಾತಿ ರೊಟ್ಟಿ ಬೇಕು ನಮಗೆ, ರೊಟ್ಟಿ ಬೇಕು, ಜೋಳದ ರೊಟ್ಟಿ ಮಾಡ್ತೀವಿ. ಅದಕ್ಕೇನಾದರೂ ಪಲ್ಯಗಳು, ಬದನೆಕಾಯಿ ಎಣ್ಗಾಯಿ, ಗೋರಿಕಾಯಿ ಪಲ್ಯ ಈ ಥರದ್ದು, ಅದಕ್ಕೇನು ಇದಾಗುತ್ತೋ ಆ ಥರದ್ದು ಮಾಡ್ತೀವಿ. ಸೊಪ್ಪು ಸೊಪ್ಪಿನ ಪಲ್ಯ.
0: ಅದರ ಜೊತೆಗೆ ಒಂದು 16 ವರ್ಷದ ಹಿಂದೆ ಟ್ರೈನಿಂಗು ತಗೊಂಡಿದ್ದಾಳೆ
1: ಬೇಕ್ರಿ ಕ್ಲಾಸಸ್.
0: ಬೇಕ್ರಿ
1: ಕ್ಲಾಸ್ ಹೋಗ್ತಿದ್ದೆ ಮಧ್ಯಾಹ್ನ 3 ರಿಂದ 1 ಗಂಟೆ. ಬಿಸ್ಕೆಟ್ಸು, ಕೇಕು ಈ ಥರ ಬೇರೆ ಬೇರೆವೆಲ್ಲ ಸ್ವಲ್ಪ ಕಲಿತೆ. ಕೇಕು ಚೆನ್ನಾಗಿ ಮಾಡ್ತೀನಿ ನಾನು, ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ತುಂಬ. ಕೊಬ್ಬರಿ ಬಿಸ್ಕೆಟ್ ಮಾಡ್ತೀನಿ, ಬೆಣ್ಣೆ ಬಿಸ್ಕೆಟ್ ಮಾಡ್ತೀನಿ.
0: ನನಗೆ ಒಟ್ಟು 4 ಜನ ಹೆಣ್ಮಕ್ಕಳು, ಈಗ 4 ಜನನು
1: ಇಂಜಿನಿಯರ್,
0: ಅವರವರ ಸಂಸಾರಸ್ಥರಾಗಿದ್ದಾರೆ. ಸೊ ನಾವಿಬ್ಬರು ಇಲ್ಲಿ ರಿಟೈರ್ಡ್ ಲೈಫ್ ಅನುಭವಿಸ್ತಾ ಇದ್ದೀವಿ. ಮಧ್ಯೆ ಮಧ್ಯೆ ಬಂದು ಮಾತಾಡಿಸಿ ಹೋಗ್ತಾಳೆ ಮಗಳು.
1: ಮಕ್ಕಳು ಊರಿಂದ ಬರ್ತಾ ಇರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ನಾವು ಊರುಗಳಿಗೆ ಹೋಗಿ ಬರ್ತಾ ಇರ್ತೀವಿ.
0: ನನಗೆ ಆರೋಗ್ಯದ ಸಮಸ್ಯೆ ಇಲ್ಲ, ಆದರೂ ಈ ವಯಸ್ಸಿಗೆ ತಕ್ಕಂತೆ ಬಿ ಪಿ ಇದೆ ಅಂತ ಮೈಲ್ಡಾಗಿ ಮೆಡಿಕೇಷನ್ ಇದೆ.
1: ನಂದು ಯಾವುದು ಬಿ ಪಿ ಆಗಲಿ ಶುಗರ್ ಆಗಲಿ ಯಾವುದೂ ಇಲ್ಲ.
0: ನನಗೆ ಕಂಡ ಹಾಗೆ ಸುಮಾರು 15-20 ವರ್ಷದಿಂದಲೂ ವಾಕಿಂಗ್ ಅಂತ ನಾವು ಬಿಟ್ಟಿಲ್ಲ.
1: ಫುಡ್ ಭಾಳ ಕಂಟ್ರೋಲ್, ಜಾಸ್ತಿ ಏನೂ ತಗೊಳ್ಳಲ್ಲ,
0: ಒಂದು ತುತ್ತು ಜಾಸ್ತಿ
1: ತಿನ್ನಲ್ಲ,
0: ಯಾವ ಕೊಡಂಗಿಲ್ಲ, ಬಯಸ್ಕೋತಾಳೆ.
1: ನಾನು ಸ್ವಲ್ಪ ಬಲವಂತ ಮಾಡಿದ್ರೆ ನನಗೆ ಬೈತಾ ಇರೋದೇನೆ.
0: ಹಾಗಾಗಿ ನಂದು ತುಂಬ ಲಿಮಿಟ್,
1: ಕಂಟ್ರೋಲ್ ಫುಲ್. ಅವ್ರದ್ದು
0: ಎಷ್ಟೇ ಡೆಲಿಷಿಯಸ್ ಆಗಿರಲಿ ಅದು ಮಿತ ಅಂದ್ರೆ ಮಿತ.
1: ಆರೋಗ್ಯ ಅದೇ ಕಾಪಾಡಿರೋದು ಅವ್ರಿಗೆ. ನಾನು ಬ್ಲಿಂಕ್ ಇಟ್ ಅಂತ ಒಂದು ಆಪ್ ಇದೆ, ಅದನ್ನ ಹಾಕೊಂಡಿದ್ದೀನಿ. ಮತ್ತೆ ಮಿಲ್ಕ್ ಬ್ಯಾಸ್ಕೆಟ್ ಮನೆಗೆ ಅವರೇ ತಂದು ಕೊಟ್ಬಿಡ್ತಾರೆ ಎಲ್ಲ ಸಾಮಾನು, ನಮ್ಗೇನು ಬೇಕೋ ಅದನ್ನೆಲ್ಲ ನಾನು ಹಾಕಿ ಕೊಟ್ಬಿಟ್ರೆ ಅದನ್ನು ಬರ್ತದೆ.
0: ಈಗಲೂ ವಾಕ್ ಹೋಗ್ತೀವಿ, ಒಂದು ವಿಚಿತ್ರ ಅಂದರೆ ಒಂದು 2-3 ಆದರೂ ಕೇಳ್ತಾರೆ ಈಗಲೂ ವಾಕ್ ಹೋಗ್ತಿರಲ್ಲ ಅನ್ನೋ ಕುತೂಹಲದ ಪ್ರಶ್ನೆ ನಮ್ಮಿಬ್ಬರಿಗೂ ಬರ್ತಾ ಇರ್ತದೆ.
1: ವಾಕ್ ಅಂತೂ ಇಟ್ಕೊಳ್ಳೇಬೇಕು ನಾವು, ಎಷ್ಟೇ ಕಷ್ಟ ಆದ್ರೂ ಸ್ವಲ್ಪ ದೂರನಾದ್ರೂ ಹೋಗಿ ಬರಬೇಕು ಅನ್ನೋದು ಇಟ್ಕೊಂಡಿದ್ದೀವಿ.
0: ಯೋಗ ಒಂದಿದೆ, ಯೋಗ ಪ್ರಾಣಾಯಾಮ ಮೆಡಿಟೇಷನ್ ಇದೆ ಬೆಳಿಗ್ಗೆ 1 ಗಂಟೆ ಪೂರ್ತ. ಆಮೇಲೆ ಊಟದೊಳಗೆ ಮಿತ ಇದೆ, ಏನು ಆಗೋದಿದೆ ಆಗುತ್ತೆ, ಅದು ನಮ್ಮ ಕೈಲಿಲ್ಲ. ಬಟ್ ಬಂದಾಗ ಅದನ್ನು ಎದುರಿಸೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡಿ ಆವಾಗ ಅದನ್ನು ಎದುರಿಸೋ ಅಂಥ ಬುದ್ಧಿವಂತಿಕೆ ಸಲಹೆ ಬರುತ್ತದೆ. ನಿಮಗೆ ಮಾನಸಿಕವಾಗಿಯೂ ಧೈರ್ಯ ಬರುತ್ತೆ, ಮಾನಸಿಕವಾಗಿ ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸಹಧರ್ಮಿಣಿ ಅಂದರೆ ಏನು ಅಂದರೆ, ಎಷ್ಟೋ ಸಾರಿ ಪುರುಷ ಪ್ರಧಾನ ಇದರೊಳಗೆ ಓವರ್ ಪ್ರೋವರ್ ಮಾಡೋದು, ನಂದೇ ಆಗಬೇಕು ಅನ್ನೋ ಅಂಥ ಅಭ್ಯಾಸ ಭಾಳಷ್ಟು. ಅದಕ್ಕೆ ಹೆಣ್ಣಿಗೆ ಸಹನೆ ಇರಬೇಕು. ನಾನೇ ಎಷ್ಟೋ ಸರಿ ಬಂದಿದ್ದೀನಿ, ಆಮೇಲೆ ನಾನೇ ಕ್ಷಮೆ ಕೇಳಿ.
2: ಬಹಳಷ್ಟು ಸಲ ನಾವು ವಯಸ್ಸಾದವರು ಅಂದರೆ ಅನಾರೋಗ್ಯದಿಂದ ಇರ್ತಾರೆ, ಒಂದೇ ಕಡೆ ಕೂತಿರ್ತಾರೆ ಅಂತಲೇ ಭಾವಿಸಿ ಹಿರಿಯರು ಅಂದರೆ ಮೂಗ್ ಮುರಿತೀವಿ ಅಲ್ವಾ. ಆದರೆ ಬಹಳಷ್ಟು ಜನ ತಮ್ಮ ಇಳಿ ವಯಸ್ಸಿನಲ್ಲೂ ಚೆನ್ನಾಗಿರ್ತಾರೆ. ಇಬ್ಬರಿದ್ದಾಗೇನೋ ಸರಿ, ಒಬ್ಬೊಬ್ಬರೇ ಇರ್ತಾರಲ್ಲ ಅಂದರೆ ಸಂಗಾತಿ ಇಲ್ಲದವರು, ಮಕ್ಕಳ ಜೊತೆ ಇದ್ದಾಗ ಅವರು ಹೇಗೆ ತಮ್ಮ ದಿನಚರಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ ಕುತೂಹಲ ಇತ್ತು ನನಗೆ. ಮೊನ್ನೆ ಹೀಗೆ ಒಬ್ಬರನ್ನ ಹಿರಿಯರನ್ನ ಮಾತಾಡಿಸ್ತಾ ಇದ್ದೆ. ನಮಸ್ತೆ ಅಮ್ಮ, ಏನೋ ಮಾಡ್ತಾ ಇದ್ದೀರಿ?
3: ಅಮ್ಮ ಇಲ್ಲೊಂದು ಕೈತೋಟ ಮಾಡ್ಕೊಂಡು ಅಗಿತಾ ಇದ್ದೀನಮ್ಮ.
2: ಹೌದಾ, ಏನೇನು ನೆಟ್ಟಿದ್ದೀರಾ?
3: ಟೊಮೆಟೊ ಗಿಡ, ಬದನೆ ಗಿಡ, ಸೊಪ್ಪಿನ ಗಿಡ ಎಲ್ಲ ಹಾಕೊಂಡಿದ್ದೀನಿ.
2: ಓ, ಇದು ಸೈಟ್ ಅನ್ಸುತ್ತೆ ಅಲ್ವಾ? ಸೈಟ್
3: ಖಾಲಿ ಸೈಟ್ ಇತ್ತು ಒಂದು ಪಕ್ಕದಲ್ಲಿ, ಅದನ್ನ ಬೇಲಿ ಹಾಕೊಂಡು ಸುತ್ತ ಹಾಕೋತಾ ಇದ್ದೀನಿ.
2: ಮನೆ ಇಲ್ಲೇ ಪಕ್ಕದಲ್ಲಿ
3: ಪಕ್ಕದಲ್ಲೇ ಇದೆ ಮನೆ.
2: ನಿಮ್ ಹೆಸರೇನೋ?
3: ನನ್ನ ಹೆಸರು ಪುರ್ತಾಯಮ್ಮ.
2: ಯಾರ್ಯಾರು ಇದ್ದೀರಾ ಅಮ್ಮ ಮನೇಲಿ?
3: ನಾನು ನನ್ನ ಮಗಳಿಬ್ರು ಇದ್ದೀವಿ.
2: ಏನ್ ಮಾಡ್ತಿದ್ದೀರಾ ಅಂದ್ರೆ, ನೀವು ಮಗಳು ಕೆಲ್ಸಕ್ಕೆ ಹೋಗ್ತಾರೆ, ಕೆಲ್ಸಕ್ಕೆ ಹೋದ್ಮೇಲೆ ಏನ್ ಮಾಡ್ತೀರಾ ನೀವು?
3: ನನ್ನ ಮಗಳು ಕೆಲ್ಸಕ್ಕೆ ಹೋಯ್ತಾಳೆ, ಆಮೇಲೆ ಅಡುಗೆ ಮಾಡ್ಕೊತೀನಿ, ಊಟ ಮಾಡ್ತೀನಿ. ನನ್ನ ಫ್ರೆಂಡ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊತೀನಿ, ಸಾಯಂಕಾಲ 5 ಗಂಟೆ ಮೇಲೆ ಫ್ರೆಂಡ್ಗಳು ಬರ್ತಾರೆ, ವಾಕ್ ಹೋಯ್ತೀನಿ.
2: ಓ, ವಾಕಿಂಗ್ ಎಲ್ಲ ಅಭ್ಯಾಸ
3: ಮಾಡ್ಕೊಂಡಿದ್ದೀರಾ? ವಾಕಿಂಗ್ ಎಲ್ಲ ಹೋಯ್ತೀನಿ.
2: ನಿಮ್ಗೀಗ ಎಷ್ಟಿರ್ಬೋದು ವಯಸ್ಸು?
3: ನನ್ಗೆ 71 ವರ್ಷ.
2: ಓ, 71 ವರ್ಷದಲ್ಲಿ ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ?
3: ಎಲ್ಲ ಮಾಡ್ತೀನಿ.
2: ನಿಮ್ಗೇನು ಆರೋಗ್ಯ ಸಮಸ್ಯೆ ಏನಿಲ್ಲ?
3: ಏನಿಲ್ಲ, ಚೆನ್ನಾಗಿದ್ದೀನಿ.
2: ಆರಾಮಾಗಿದ್ದೀರಾ? ಹೇಗೆ ಕಳೀತೀರಾ ನೀವು ಬೆಳಗ್ಗೆಯಿಂದ ಸಂಜೆ?
3: ಅದೇ, ಬೆಳಿಗ್ಗೆ ನನ್ನ ಮಗಳು ತಿಂಡಿ ಮಾಡಿಕೊಟ್ಟು ಹೋಯ್ತಾಳೆ, ಆಮೇಲೆ ಕೆಲವೆಲ್ಲ ಸಣ್ಣ ಪುಟ್ಟದಿರ್ತವೆ ತೊಳ್ಕೊತೀನಿ, ಸಾಯಂಕಾಲ ಕೈ ಕಾಲು ಮುಖ ತೊಳ್ಕೊಂಡು ವಾಕ್ ಹೋಗ್ತೀನಿ ಮಲಗಿದ್ದು.
2: ಅಂದ್ರೆ ನಿಮ್ಗೆ ತುಂಬಾ ಫ್ರೆಂಡ್ಸ್ ಇದಾರಾ?
3: ಫ್ರೆಂಡ್ಸ್ ಇದ್ದಾರೆ.
2: ಈಗ ವಯಸ್ಸಾದವ್ರಿಗೆ ಬೇಜಾರಾಗತ್ತೆ, ಕೈ ಕಾಲು ನೋವು ಅಂತೆಲ್ಲ ಹೇಳ್ತಿರ್ತಾರೆ, ತುಂಬಾ ವಯಸ್ಸಾದ್ಮೇಲೆ ಕಷ್ಟ ಇದೆ ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಈ ವಯಸ್ಸಲ್ಲಿ? ನೀವು
3: ನನಗೆ ದೇವರು ಆರೋಗ್ಯ ಕೊಟ್ಟಿದ್ದಾನೆ ಅಂತದೇನು ತೊಂದರೆ ಇಲ್ಲ, ಏನು ಈ ತಲೆ ಕೆಡಿಸ್ಕೊಳ್ಳಲ್ಲ. ಗಂಡು ಮಕ್ಳು ಇದಾರೆ, ಬೇರೆ ಬೇರೆ ದೂರ ಇದ್ದಾರೆ ಅವರೆಲ್ಲ, ನನ್ನ ಮಗಳ ಜೊತೇಲಿ ಇದ್ದೀನಿ.
2: ಏನಾದ್ರು ಸಂಘ ಗೆಂಗ ಅಂತ ಏನಾದ್ರು ಸೇರ್ಕೊಂಡಿದ್ದೀರಾ?
3: ಒಂದು ಸ್ತ್ರೀ ಶಕ್ತಿ ಸಂಘ ಇದೆ, ಸಂಘಕ್ಕೆ ಹೋಗ್ತೀನಿ. ಅಲ್ಲೆಲ್ಲ ಒಂದು 20 ಜನ ಇದ್ದೀವಿ, ಚೆನ್ನಾಗಿ ಮಾತುಕತೆ ಆಡ್ಕೊಂಡೋಗಿ ಆಡ್ಕೊ ಬರ್ತೀನಿ. ಆಮೇಲೆ ಅವಾಗ ಅವಾಗ ಟೂರ್ ಕರ್ಕೊಂಡು ಹೋಗ್ತಾರೆ, ಹೋಗ್ತೀನಿ.
2: ನಡೀತೀರಾ? ನಿಮ್ಗೇನು ಕಾಲು ನೋವು ಆ ಥರ ಏನಿಲ್ಲ?
3: ಬೆಟ್ಟ ಎಲ್ಲ ಹತ್ತು ಬಂದಿದ್ದೀನಿ, ಈಗ ಒಂದು 6 ತಿಂಗಳಲ್ಲಿ 1,300 ಮೆಟ್ಲು ಹತ್ತು ಬಂದಿದ್ದೀನಿ.
2: ಈಗ ನೀವು ಬೆಳಗ್ಗೆಯಿಂದ ಸಂಜೆ ಇರ್ತಿರಲ್ಲ, ಬೇಜಾರಾಯ್ತು ನನಗೆ, ಅಯ್ಯೋ ವಯಸ್ಸಾಯ್ತು, ಹೇಗಪ್ಪ ಕಾಲ ಕಳೆಯೋದು ಅನ್ನೋದೇನು ಇಲ್ಲ ಅಲ್ವಾ?
3: ಇಲ್ಲಪ್ಪ, ಏನೂ ಬೇಜಾರಾಗಲ್ಲ. ಮಾಮೂಲಿ ಮಕ್ಕಳೆಲ್ಲ ಇರ್ತವೆ, ಮಾತಾಡ್ತೀನಿ ಹೊರಗಡೆ, ಗಿಡ ಹಾಕ್ತೀನಲ್ಲ, ತೋಟ ಕೈ ತೋಟ ಮಾಡ್ಕೊಂಡಿದ್ದೀನಿ, ಹೂ ಕುಯ್ತೀನಿ, ಕಟ್ಟಿರ್ತೀನಿ ದೇವ್ರಿಗೆ ಬೆಳಗ್ಗೆ ಪೂಜೆಗೆ, ನೀರು ಹಾಕ್ತೀನಿ ಗಿಡಕ್ಕೆ, ಹಂಗಾಗಿ ನನಗೆ ಏನು ಬೇಜಾರಾಗಲ್ಲ.
2: ಈಗ ನಿಮ್ಮ ವಯಸ್ಸವ್ರು ತುಂಬ ಜನ ಇರ್ತಾರೆ, ಅವ್ರಿಗೆ ಕೆಲವ್ರಿಗೆ ಆರೋಗ್ಯ ಚೆನ್ನಾಗಿರಲ್ಲ, ಅಥವಾ ಕೆಲವ್ರಿಗೆ ಬೇಸರ ಆಗಿರುತ್ತೆ, ಕೂತಿರ್ತಾರೆ ಮನೆಯಲ್ಲಿ, ಅಯ್ಯೋ ಸಾಕಪ್ಪ ಜೀವನ ಅಂತ ಅನ್ನಿಸ್ತಿರುತ್ತೆ. ನಿಮ್ಮ ಈ ವಯಸ್ಸಲ್ಲಿ ಇಷ್ಟು ಚಟುವಟಿಕೆ ಎಂದಿದ್ದೀರಾ, ಹೇಗಿರಬೇಕು ಅಂತ ಅನಿಸುತ್ತೆ ಅಮ್ಮ ನಿಮ್ಗೆ?
3: ನನಗೆ ಯಾವ ನೋವೂ ಇಲ್ಲ, ಸಣ್ಣ ಪುಟ್ಟ ಇರ್ತವೆ, ಅದ್ರದ್ದೇನು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಆರಾಮಾಗಿದ್ದೀನಿ. ಅದೇ ತೋಟದಲ್ಲಿ ಈಗ ತೋಟದ ಮೇಲೆ ಈಗ ಇರ್ತದೆ ನನಗೆ, ನೀರು ಹಾಕೋದು, ಅಗೆಯೋದು, ಅಲ್ಲಲ್ಲೇ ಒಂದು ಬೀಜ ಹಾಕೋದು. ಆದ ಬೀಜಲ್ಲಿ ಹೋಗೋರೆಲ್ಲ ಮಾತಾಡ್ತಾ ಇರ್ತಾರೆ, ಏನಜ್ಜಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಮಾತಾಡ್ತೀನಿ. ಹಂಗಾಗಿ ನಂಗೆ ಟೈಮ್ ಪಾಸ್ ಆಗೋಗುತ್ತೆ. ಎಲ್ಲ ಕೆಲಸ ಆದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆಮೇಲೆ ವಾಕೌಟ್.
2: ಈಗ ನಿಮ್ಮ ವಯಸ್ಸಿನವರು ಈ ತರ ಖುಷಿಯಾಗಿರ್ಬೇಕು ಅಥವಾ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅಂದ್ರೆ ಹೇಗಿರ್ಬೇಕು ಅಂತ ಹೇಳ್ತೀರಾ ನೀವು?
3: ಹೇಳ್ತೀನಿ, ಓಡಾಡಿ, ನೋವು ಅಂತ ರೆಸ್ಟ್ ಮಾಡಬೇಡಿ, ನೋವು ಇನ್ನೂ ಜಾಸ್ತಿ ಆಗುತ್ತೆ. ನಿಮ್ ಕೈಲಾದಷ್ಟು ಬನ್ನಿ, ವಾಕ್ ಮಾಡಿ, ದೇವಸ್ಥಾನಕ್ಕೆ ಹೋಗೋಣ ಬನ್ನಿ, ಇಲ್ಲಿ ಒಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ, ಮೆತ್ತಗೆ ತಿರ್ಗಾಡ್ಕೊಂಡು ಹೋಗೋಣ ಬನ್ನಿ, ನೀವು ಕೂತಷ್ಟು ಮಂಡಿ ನೋವು ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ.
2: ಹಂಗಾರೆ ನಿಮ್ಗೀಗ ನಿಮ್ಮ ಈ 71 ವರ್ಷದ ವಯಸ್ಸು ಖುಷಿ ಕೊಟ್ಟಿದೆ, ಬೇಸರ ಅಂತ ಏನಿಲ್ಲ?
3: ಇಲ್ಲ, ಬೇಸರ ಒಂಚೂರು ಬೇಸರ ಇಲ್ಲ, ನನಗೆ ಆರಾಮಿದ್ದೀನಿ.
2: ಜೀವನದಲ್ಲಿ ಸಂತೋಷವಾಗಿರಿ ಅಂತ ಎಲ್ಲರಿಗೂ ಹೇಳ್ತೀರ?
3: ಸಂತೋಷವಾಗಿರಿ, ಯೋಚನೆ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ. ಯೋಚನೆ ಮಾಡಿದಷ್ಟು ನಮ್ಮ ನೋವುಗಳು ಜಾಸ್ತಿ ಆಯ್ತವೆ. ಏನು ಮಾಡಬೇಡಿ, ಆರೋಗ್ಯಗಿರಿ, ಓಡಾಡಿ, ಊಟ ಮಾಡಿ, ನಿಮ್ಗೆ ಸೇರಿದಷ್ಟು ಊಟ ಮಾಡಿ, ಯತಿಯಾಗಿ ಮಾಡಬೇಡಿ.
2: ನೀವು ಹಾಗೆ ಇದ್ದೀರಾ?
3: ನಾನು ಹಾಗೆ ಇದ್ದೀನಿ. ನಾನು ಹೆಚ್ಚಿಗೆ ಊಟನೇ ಮಾಡಲ್ಲ, ಕಾಫಿ ಟೀ ಕುಡಿಯಲ್ಲ, ಮಾಮೂಲಿ 3 ಹೊತ್ತು ನನ್ನ ಕೈಲಿ ಆದಷ್ಟು ಊಟ ಮಾಡ್ತೀನಿ.
2: ಧನ್ಯವಾದ ಅಮ್ಮ.
4: ಈ ರೀತಿ ಇರೋದು ಕೂಡ ಒಂಥರ ಜೀವನ ಪ್ರೀತಿಯೇ ಅಲ್ವಾ? ತಮಗೂ ಅನುಕೂಲ ಮಾಡಿಕೊಂಡು ಜೊತೆಗೆ ಪ್ರಕೃತಿ ಜೊತೆನೂ ಒಡನಾಟ ಇಟ್ಕೊಂಡ್ರೆ ಆರೋಗ್ಯನೂ ಸುಧಾರಿಸುತ್ತೆ ಅಲ್ವಾ? ಜೊತೆಗೆ ನಾವೇ ಬೆಳೆದಿರೋ ಫ್ರೆಶ್ ತರಕಾರಿ ಸೊಪ್ಪನ್ನು ತಿನ್ಬೋದು, ಒಂಥರ ದೇಹಕ್ಕೆ ಇದರಿಂದ ಎಕ್ಸಸೈಸ್ ಕೂಡ ಆಗುತ್ತೆ ಅಲ್ವಾ?
5: ನೀನು ಆರೋಗ್ಯ ಅಂದಾಗ ನೆನಪಿಗೆ ಬಂತು, ನಮ್ಮ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದಲೂ ಫೆಸಿಲಿಟಿ ಇರಬೇಕಲ್ವಾ?
4: ಇರದೇ ಏನು, ಆರ್ಥಿಕವಾಗಿ ಅಂದರೆ ಹಣಕಾಸಿನ ವಿಷಯದಲ್ಲಿ ದುರ್ಬಲವಾಗಿರೋರಿಗೆ ಅವರ ಸಶಕ್ತೀಕರಣಕ್ಕೆ ಅಂತಾನೆ ಸಾಕಷ್ಟು ಯೋಜನೆಗಳಿದೆ. ಅದನ್ನ ನಾನು ಯಾವಾಗಲೂ ಶಾರ್ಟ್ ಲಿಸ್ಟ್ ಮಾಡಿ ನಮ್ಮ ಅಜ್ಜಿ ತಾತನಿಗೆ ಫಾರ್ವರ್ಡ್ ಮಾಡ್ತಾನೇ ಇರ್ತೀನಿ.
5: ಹೌದಾ, ಅಷ್ಟೊಂದು ಇಂಟ್ರೆಸ್ಟ್ ಇದೆಯಾ ನಿನಗೆ ಹಿರಿಯ ನಾಗರಿಕರು ಅಂದರೆ?
4: ಹ್ಞೂ ಹೌದು, ಮತ್ತೆ ನಮ್ಮ ಅಜ್ಜಿ ತಾತನ ನೋಡಿದ್ರೆ ಅವರೇನೋ ವೆಲ್ ಸೆಟಲ್ಡ್ ಆಗಿ ಆರಾಮಾಗಿದ್ದಾರೆ, ಆದರೆ ಇನ್ನೂ ಸಾಕಷ್ಟು ಜನ ಆರ್ಥಿಕವಾಗಿ ಭದ್ರತೆ ಇಲ್ಲದೆ ಅವ್ರ ಜೀವನ ಹೇಗೆ ನಡೆಸ್ತಾ ಇರ್ಬೋದು ಅಂತ ನನಗೆ ಆಗಾಗ ಅನಿಸ್ತಾ ಇರುತ್ತೆ, ಅದಕ್ಕೆ ಸರ್ಚ್ ಮಾಡ್ತಾ ಇರ್ತೀನಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಟ್ಟುಗೂಡಿ ಸಾಕಷ್ಟು ಯೋಜನೆಗಳನ್ನು ಹೊರತಂದಿವೆ. ರಾಷ್ಟ್ರೀಯ ವಯೋಶ್ರೀ ಯೋಜನೆ, ಇದರಲ್ಲಿ ಅವಶ್ಯವಾಗಿ ಬೇಕಾದ ವಸ್ತುಗಳನ್ನು ಉಚಿತವಾಗಿ ನೀಡ್ತಾರೆ. ಹಾಗೆಯೇ ಹಿರಿಯ ನಾಗರಿಕರ ಕಲ್ಯಾಣ ಯೋಜನೆ, ಈ ಯೋಜನೆಯಲ್ಲಿ 50 ಹಿರಿಯ ಮಹಿಳಾ ನಾಗರಿಕರಿಗೆ ಸಂಸದ ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ಉಚಿತ ಊಟ ವಸತಿ ಸೌಕರ್ಯ ಕೂಡ ಇರುತ್ತೆ.
5: ಓ,
4: ಅಷ್ಟೇ ಅಲ್ಲ, ಅಲ್ಝೈಮರ್ಸ್, ಡೆಮ್ನೀಷಿಯಾದಂಥ ಕಾಯಿಲೆಗಳಿಂದ ಬಳಲ್ತಾ ಇರುವ ಹಿರಿಯ ನಾಗರಿಕರಿಗೆ ಮನೆಯಲ್ಲೇ ನರ್ಸಿಂಗ್ ಕೇರ್ ಸೌಲಭ್ಯ ಕೂಡ ಇರುತ್ತೆ. ಹಳ್ಳಿಗಳಲ್ಲಿ ಸೌಲಭ್ಯಗಳು ಇಲ್ಲದೆ ಹಿಂದುಳಿದಿರುವ ಪ್ರದೇಶಗಳಲ್ಲಿ ಮೊಬೈಲ್ ಮೆಡಿಕಲ್ ಕೇರ್ ಯೂನಿಟ್ನ ಮುಖಾಂತರ ವೈದ್ಯಕೀಯ ಚಿಕಿತ್ಸೆಗಳನ್ನು ಅಲ್ಲಿಗೂ ಕೂಡ ತಲುಪಿಸ್ತಾ ಇದ್ದಾರೆ.
5: ಹಾಗೇನೇ ಅವ್ರಿಗೋಸ್ಕರ ಅಂದರೆ ಹಿರಿಯರಿಗೋಸ್ಕರ ಮನೆ, ಊಟ, ವೈದ್ಯಕೀಯ ಸೌಲಭ್ಯದಂತಹ ಮೂಲಭೂತ ಸೌಕರ್ಯನ ನೀಡೋದಕ್ಕೆ ಕೇಂದ್ರ ಸರ್ಕಾರದ ಅಟಲ್ ವಯೋ ಅಭ್ಯುದಯ ಯೋಜನಾ ಒಂದಿದೆ ಅನ್ನೋದನ್ನು ಕೇಳಿದೆ. ಗ್ರಾಮೀಣಾಭಿವೃದ್ಧಿ ಯೋಜನಾ ಇಲಾಖೆಯವರು ಬಡತನದ ರೇಖೆಗಿಂತ ಕಡಿಮೆ ಜೀವನ ನಡೆಸ್ತಾ ಇರುವಂತಹ ಹಿರಿಯ ವಿಧವೆಯರು, ವಿಶೇಷ ಚೇತನರಿಗೆ 200-500 ರೂಪಾಯಿಗಳ ಮಾಸಿಕ ವೇತನವನ್ನು ನೀಡ್ತಾ ಇದೆ. 60-79 ವರ್ಷದ ಹಿರಿಯರಿಗೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಹಿರಿಯರ ಪಿಂಚಣಿ ಯೋಜನೆಯ ಅಡಿಯಲ್ಲಿ ಮಾಸಿಕ 500 ರೂಪಾಯಿಗಳು ಸಿಗುತ್ತವೆ.
4: ಹೌದು, ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಸರ್ಕಾರ ಇಷ್ಟೆಲ್ಲ ಯೋಜನೆಗಳನ್ನು ಹೊರತಂದಿದ್ರು, ಮಾಹಿತಿಯ ಕೊರತೆಯಿಂದ ಈ ಯೋಜನೆಗಳು ಅವರನ್ನ ತಲುಪ್ತಾ ಇಲ್ಲ. ನನ್ಗನ್ಸುತ್ತೆ ಈ ವಿಷಯಗಳನ್ನ ತಿಳಿಸೋದಕ್ಕೆ ಅಂತಾನೆ ಒಂದು ಗ್ರೂಪ್ ಮಾಡಿದ್ರೆ ಯೋಜನೆಗಳು ಇನ್ನೂ ಹೆಚ್ಚು ಜನರನ್ನ ತಲುಪುತ್ತೆ ಅಂತ.
5: ಹ್ಞೂ, ನೀನು ಹೇಳಿದ್ದು ಸರಿ ಕಾರ್ತಿಕ್. ನನಗೊಬ್ರು ಗೊತ್ತಿದ್ದಾರೆ, ಅವರು ಬೇರೆಯವರಿಗೆ ಹೀಗೆ ಸಹಾಯ ಮಾಡೋದನ್ನು ಬಹಳಷ್ಟು ಸಂತೋಷದಿಂದ ಮಾಡ್ತಾರೆ. ಅವರ ಜೀವನ ಕೂಡ ಅಷ್ಟೇ ನೆಮ್ಮದಿಯಾಗಿದೆ. ಅವರನ್ನು ಮಾತಾಡ್ಸೋಣವಾ?
4: ಹ್ಞೂ, ಖಂಡಿತ ಮಾತಾಡ್ಸೋಣ.
6: ಪಾರ್ಥ ಸಾರಥಿ ಅಂದ್ಬಿಟ್ಟು 2016 ಸೆಪ್ಟೆಂಬರಲ್ಲಿ ರಿಟೈರ್ ಆಗಿ ಇನ್ನೇನು 4-5 ತಿಂಗಳಿಗೆ ನನಗೆ ರಿಟೈರ್ಮೆಂಟ್ ಆಗಿ 10 ವರ್ಷಗಳು ಕಳೆಯುತ್ತೆ. ನನ್ನ ಈ ನಿವೃತ್ತ ಜೀವನ ಇಷ್ಟೊಂದು ಸಂತೋಷಕರವಾಗಿ ಇರಬೇಕಾದ್ರೆ ಮುಖ್ಯವಾದ ವಿಚಾರ ಯಾವುದು ಅಂತಂದರೆ ನಮ್ಮ ಜೀವನದ ಭದ್ರವಾದ ಬುನಾದಿ. ನಾವು ಬಹಳಷ್ಟು ಕಲಿತಿದ್ದು ಡಾಕ್ಟರ್ ರಾಜಕುಮಾರ್ ಸಿನಿಮಾದಿಂದಾನೆ. ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡೋಕೆ ಹೋಗೋದು, ಆಗಿನ ಕಾಲದ ಉತ್ತಮವಾದ ಕಾದಂಬರಿಗಳಿಂದ ಮತ್ತಷ್ಟು ಕಲಿತಾ ಹೋದ್ವಿ ನಾವು. ವಿಶಿಷ್ಟವಾದ ಸಾಹಿತ್ಯ ಇದ್ದ ಹಾಡುಗಳು, ಪ್ರಪ್ರಥಮವಾಗಿ ಮನುಷ್ಯನಿಗೆ ಮೂಲಭೂತವಾಗಿ ಆಧಾರವಾಗಿ ಇರೋ ವಿಚಾರವೇ ಹಣದ ಬಲ. ಯಾವುದೇ ಔಷಧೋಪಚಾರಗಳಿಗೆ ಮಕ್ಕಳಿಗೆ ಅವಲಂಬಿತರಾಗೋ ಅವಶ್ಯಕತೆಯೇ ಇರಲ್ಲ. ಎರಡನೇದೇನು ಅಂತಂತಂದರೆ ಭಗವಂತನ ಕೃಪೆಯಿಂದ ಉತ್ತಮವಾದ ಆರೋಗ್ಯ ಇದೆ. ಈ ಉತ್ತಮವಾದ ಆರೋಗ್ಯ ಇರಬೇಕಾದ್ರೆ ಮೂಲಭೂತ ಕಾರಣ ಮತ್ತೆ ರಾಜ್ಕುಮಾರ್ ಸಿನಿಮಾನೇ. ನಾವು ರಾಜ್ಕುಮಾರ್ ನೋಡುವಾಗ ಆ ಥರ ಉತ್ತಮವಾದ ಅಂಗಸೌಷ್ಠವ ನೋಡಿದಾಗ ನಾವು ಇದೇ ಥರ ಇರಬೇಕು ಅನ್ನಿಸ್ತಿತ್ತು. ಬಹಳ ಹಿಂದೆಯೇ ಅವರನ್ನು ಕಾಪಿ ಮಾಡಿ ವ್ಯಾಯಾಮಗಳು, ಜಾಗಿಂಗ್ ಮಾಡೋದು, ಚಾಮುಂಡಿ ಬೆಟ್ಟ ಹತ್ತೋದು ಇದೆಲ್ಲ ಮಾಡಿ ಉತ್ತಮವಾಗಿ ಆರೋಗ್ಯ ಕಾಪಾಡಿಕೊಂಡ್ವಿ. ಸೊ ನಾನು ಹೇಳೋದೇನು ಅಂತಂತಂದರೆ ಯುವಕರು ಯಾರಾದರೂ ಇದ್ದರೆ ದಯವಿಟ್ಟು 1-1.5 ಗಂಟೆ ಕಾಲ ನಿಮ್ಮ ದೇಹವನ್ನು ದಂಡಿಸಿ ವ್ಯಾಯಾಮ ಮಾಡಿ, ಅದರ ನೆಕ್ಸ್ಟ್ ಆನಂದವೇ ಬೇರೆ. ಮತ್ತೊಂದೇನು ಅಂತಂದರೆ ನನ್ನ ಅನುಭವದಲ್ಲಿ ಯಾವುದೇ ಮನುಷ್ಯನಿಗೆ ಜೀವನದಲ್ಲಿ ಮನಸ್ಸಿಗೆ ಅಗಾಧವಾದ ಆಘಾತಗಳು, ನೋವು, ದುಃಖ, ನಿರಾಸೆ ಇವೆಲ್ಲ ಆಗಬಹುದು. ಇವು ಎಲ್ಲದಕ್ಕೂ ಮತ್ತೆ ಔಷಧಿ ನಡೆಯೋದು ವ್ಯಾಯಾಮನೇ. ಆ ನಡೆಯೋಂತಹ ಉತ್ತಮ ವ್ಯಾಯಾಮ ಮತ್ತೊಂದಿಲ್ಲ ಅಂತ ಅನ್ಕೋತೀನಿ ನಾನು. ನಾವು ಯಾವತ್ತೂ ಸಮಾಜಮುಖಿ ಕೆಲಸ ಮಾಡ್ತಿದ್ರೆ ನಮಗೆ ಮತ್ತೊಂದು ಕಡೆ ಸಂತೋಷದ ಚಿಲುಮೆ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಈ ರಿಟೈರ್ ಆದಮೇಲೆ ತುಂಬ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳಿಗೆ ಮೈಸೂರಲ್ಲಿ ಭೇಟಿ ಕೊಡ್ತಾ ಇದ್ದೀನಿ. ಪ್ರತಿ ತಿಂಗಳು ನಾನು ಸರಾಸರಿ 15-20 ಸಂದರ್ಭಗಳಲ್ಲಿ ಎಲ್ಲ ಆಶ್ರಮಗಳಿಗೆ ಆಹಾರ ಕೊಡಿಸ್ತಾ ಇದ್ದೀವಿ. 4 ಗಂಟೆಗೆ ಬೆಳಿಗ್ಗೆ ಎದ್ದೇಳ್ತೀವಿ, 4 ಗಂಟೆಗೆ ಎದ್ದು 1.5 ಗಂಟೆ ಕಾಲ ವ್ಯಾಯಾಮಕ್ಕೆ ಸಿದ್ಧತೆ ಮಾಡ್ಕೋತೀವಿ. ಅದಕ್ಕೆ ಮುಂಚೆ ನನಗೆ ಸ್ವಲ್ಪ ಅಡುಗೆ ಮನೆ ಕೆಲಸ ಅಂದರೆ ತುಂಬ ಇಷ್ಟ. ಸೊ ಹೀಗಾಗಿ ಅದನ್ನು ತರಕಾರಿ ಹೆಚ್ಚೋದು, ಪಲ್ಯ ಮಾಡೋದಕ್ಕೆ ರೆಡಿ ಮಾಡೋದು, ತಿಂಡಿಗೆ ರೆಡಿ ಮಾಡೋದು ಅವೆಲ್ಲ ನಾನು ಅಂದಾಜು 1.75 ಗಂಟೆ ಕಾಲ ಬೆಳಗ್ಗೆ ಅಡುಗೆ ಮನೆಯಲ್ಲಿ ಕಳಿತೀನಿ. ಅದರ ಒಳಾಂತರಿ ಏನಂದರೆ ಆಕೆಗೂ ಸ್ವಲ್ಪ ಕಾರ್ಯಭಾರ ಕಡಿಮೆ ಆಗಲಿ, ಸೊ ದಟ್ ಆಕೆನೂ ಮುಂದಿನ ವ್ಯಾಯಾಮಕ್ಕೆ ಅಣಿ ಆಗಬೇಕು ಅನ್ನೋದು. ಆಮೇಲೆ ಈ ವಯಸ್ಸಾದ್ರೂ ನನಗೆ ಅಪಾರವಾದ ಮೋಟ್ರ್ ಸೈಕಲ್ ಬಗ್ಗೆ ಬಹಳ ಮೋಹ. 2008 ನಾವಿಬ್ಬರೂ ಇಲ್ಲಿಂದ ಮೋಟ್ರ್ ಸೈಕಲ್ನ ಜಮ್ಮುಗೆ ತೊಗೊಂಡೋಗಿ ಅಲ್ಲಿಂದ ಮೈಸೂರಿಗೆ ಓಡಿಸ್ಕೊಂಬಂದ್ವಿ. ಸೊ ಇದರ ಸಾರಾಂಶ ನಂದೇನು ಅಂತಂತಂದರೆ ನೀವು ಜೀವನದಲ್ಲಿ ರಿಟೈರ್ಮೆಂಟ್ ಆದಮೇಲೆ ತುಂಬ ಸಂತೋಷವಾಗಿರಬೇಕಾದರೆ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು. ಬರೀ ದುಡ್ಡು ಬರ ಹವ್ಯಾಸಗಳು ಬೆಳೆಸ್ಕೊಳ್ಳೋದಲ್ಲ, ಬೇರೆಯವರಿಗೆ ಏನಾದರೂ ಕೊಟ್ಟರೆ ನಮಗೆ ಅದರದ್ದು 100% ಖುಷಿ ಸಿಗುತ್ತೆ, ಅದನ್ನು ಅಳವಡಿಸ್ಕೋಬೇಕು. ಬರೀ ನಾವು ಹಣನ ಶೇಖರಣೆ ಮಾಡ್ತಾನೆ ಹೋಗೋದಲ್ಲ, ಅವಶ್ಯಕತೆ ಇದ್ದವ್ರಿಗೆ ಸೊಸೈಟಿನಲ್ಲಿ ಕೊಡಬೇಕು. ನಾವು ಭಾಳ ಮಜಾ ಏನು ಅಂತಂದರೆ ನಮಗೆ ಇನ್ನೊಬ್ಬ ಅತ್ಯುತ್ತಮ ಸ್ನೇಹಿತ ಅಥವಾ ಸ್ನೇಹಿತೆ ಇದ್ದಾರೆ, ಅದು ಯಾವುದು ಅಂದರೆ ಆಕಾಶವಾಣಿ. ನಮಗೆ ಬೆಳಗ್ಗೆ ಎದ್ದ ತಕ್ಷಣವೇ ಆಕಾಶವಾಣಿಯ ಆ ಸಿಗ್ನೇಚರ್ ಟೋನಿಂದ ಕೇಳಿದ್ರಷ್ಟೇ ಸಮಾಧಾನ. ಅದು ಇತ್ತೀಚೆಗಂತೂ ಆಕಾಶವಾಣಿನಲ್ಲಿ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಮಾತನಾಡೋರ ಸಂಖ್ಯೆ ಹೆಚ್ಚಿದೆ. ಆಮೇಲೆ ಎಲ್ಲದಕ್ಕಿಂತ ತುಂಬ ಮುಖ್ಯ ಯಾವುದು ಅಂತಂದರೆ ಎಲ್ಲರ ಒಳಿತಿನಲ್ಲಿ ನನ್ನ ಒಳಿತಿದೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಒಳ್ಳೇದು ಮಾಡ್ಬೋದು. ಹಣ ಖರ್ಚು ಮಾಡೇ ಒಳ್ಳೇದು ಮಾಡೋ ಅವಶ್ಯಕತೆ ಎಲ್ಲ ಏನೂ ಇಲ್ಲ, ದುಡ್ಡಿಲ್ದಿರ ಹಾಗೆ ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಬಹುದು.
4: ಹ್ಞೂ, ನಾವಿಬ್ರೇನೋ ಇಲ್ಲಿ ಹಿರಿಯ ನಾಗರಿಕರಿಗೆ ಹೇಗೆ ಸಹಾಯ ಮಾಡಬೇಕು ಅಂತ ಮಾತಾಡ್ತಾ ಇದ್ದೀವಲ್ವಾ, ಹಾಗೇನೆ ನಾವು ಕೂಡ ಇದೇ ರೀತಿ ಸಮಾನ ಮನಸ್ಕರು ನಮ್ಮ ಹಿರಿಯ ನಾಗರಿಕರಿಗೆ ಅಥವಾ ಅಶಕ್ತರಿಗೆ ಏನಾದರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಆ ಸಂಸ್ಥೆ ಮುಖಾಂತರ ನಾನು ನನ್ನ ಸ್ನೇಹಿತರು ಎಲ್ಲ ಜೊತೆ ಸೇರಿಕೊಂಡು ಕೈಲಾದಷ್ಟು ಸಹಾಯನ ನಾವು ಮಾಡ್ತಾ ಇದ್ದೀವಿ.
5: ಹೌದೇನು, ಗೊತ್ತಿರಲಿಲ್ಲ, ಏನೇನು ಮಾಡ್ತಿರೋ?
4: ಆ ವಿಷಯನ ನಾನು ಹೇಳೋದಕ್ಕಿಂತ ನನ್ನ ಸ್ನೇಹಿತನೇ ಹೇಳ್ತಾನೆ, ಬಾ ಕೇಳುವಂತೆ.
7: 2020 ಇತ್ತು ಅಂದ್ರೆ 2020ರಲ್ಲಿ ಒಂದೇ ತರ ಯಾರು ಯೋಚನೆ ಮಾಡ್ತಾರೆ, ಕೆಲವೊಂದು ವ್ಯಕ್ತಿಗಳ ಜೊತೆ ನಾವೊಂದು ಗ್ರೂಪ್ ಸ್ಟಾರ್ಟ್ ಮಾಡಿದ್ವಿ. ಆಗ ನಾವ್ ಇನ್ನೂ ಓದ್ತಾ ಇದ್ವಿ, ಎಲ್ಲಾರ್ನು ಒಂದು ಗ್ರೂಪ್ ಮಾಡ್ಕೊಂಡು ಓಕೆ ಎಷ್ಟ ಆಗುತ್ತೆ ಅಷ್ಟು. ಅದು ಸ್ಟಾರ್ಟಿಂಗ್ ಒಂದು 10 ದಿನ ಸ್ಟಾರ್ಟ್ ಆಗಿ ಈಗ 45 ದಿನ ತನಕ ಆಗಿದೆ. ಈಗ ಪ್ರತಿ ತಿಂಗಳು ನಾವೊಂದು ವೃದ್ಧಾಶ್ರಮ, ಅನಾಥಾಶ್ರಮ, ಮೈಸೂರಲ್ಲಿ ನಮ್ಮ ಲೋಕಲ್ ಯಾವ್ದು ಸಿಗುತ್ತೆ ಅದನ್ನ ಐಡೆಂಟಿಫೈ ಮಾಡಿ ನಮ್ ಕೈಲಿ ಎಷ್ಟ ಆಗುತ್ತೆ ಅಷ್ಟು ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟು ಪ್ರತಿ ತಿಂಗಳು ನಮ್ ಕೈಯಿಂದ ಏನಾಗುತ್ತೆ ಅದನ್ನ ಮಾಡ್ತಾ ಇದೀವಿ. ಇದೊಂದು 6 ವರ್ಷದಿಂದ ಮಾಡ್ಕೊಡ್ತಾ ಇದೀವಿ. ತಿಂಗಳಿಗೆ ಒಂದ್ಸಲ ಈಗ 1ನೇ ತಾರೀಕಿಂದ ನಾವು ಒಂದು ಗ್ರೂಪ್ ಅಲ್ಲಿ ಹಾಕ್ತಿವಿ. ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ, ಈ ತರ ಇದೆ, ಈ ಒಂದು ವೃದ್ಧಾಶ್ರಮಕ್ಕೆ ನಾವು ಇದನ್ನ ಮಾಡ್ಬೇಕು ಅನ್ಕೊಂಡಿದೀವಿ. ಈಗ ಕೆಲವೊಂದ್ಸತಿ ಏನ್ ಮಾಡ್ತೀವಿ, ನಾವು ವಾಕರ್ ಬೇಕು ಅಂತ ಕೇಳ್ತಾರೆ, ಕಾಟ್ ಬೇಕು ಅಂತ ಕೇಳ್ತಾರೆ, ಇನ್ನ ಕೆಲವೊಂದ್ ಟೈಮಲ್ಲಿ ಊಟದ ಟೇಬಲ್ ಗಳು ಬೇಕಾಗುತ್ತೆ, ಚೇರ್ಸ್ ಗಳು ಬೇಕಾಗುತ್ತೆ, ಇದನ್ನೆಲ್ಲ ಕೊಟ್ಟಿದ್ ಮಾಡಿದೀವಿ. ಈ ತರ ತಿಂಗಳಲ್ಲಿ ಒಂದ್ಸಲ ಈ ತರ ಕಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇದೀವಿ. ನಮ್ಗೆ ಏನನ್ಸುತ್ತೆ ಅಂದ್ರೆ ದೇವ್ ನಮ್ಗೆ ಎಲ್ಲಾ ಕೊಟ್ಟಿರ್ಬೇಕಾದ್ರೆ ಯಾರಿಗೆ ಒಂದೊತ್ತು ಆಗಲ್ಲ, ಅವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ತೊಂದರೆ ಏನಿಲ್ಲ ಅಂತ ಅಂದ್ಬಿಟ್ಟು ನಾವು ಅದನ್ನ ಅನ್ಕೊಂಡ್ ಸ್ಟಾರ್ಟ್ ಮಾಡಿದ್ದು. ಮುಂದೆ ಇದನ್ನ ಸ್ವಲ್ಪ ದೊಡ್ಡದ ತಗೊಂಡೋಗ್ಬೇಕು ಅನ್ನೋದು ಇದೆ, ಬಟ್ ರಿಜಿಸ್ಟರ್ಡ್ ಆತರ ಏನು ಮಾಡ್ಕೊಳಕ್ ಹೋಗಿಲ್ಲ. ನಮ್ಮೇಲೆ ನಂಬಿಕೆ ಇಟ್ಟು ಯಾರು ನಮ್ ಗ್ರೂಪ್ ಅಲ್ಲಿ ಇರ್ತಾರೆ ಅವ್ರು ಬಂದು ಮಾಡ್ಬೋದು ಅಂತ ಅನ್ಕೊಂಡು ಶುರು ಮಾಡಿದ್ದು. ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ವೃದ್ಧಾಶ್ರಮಕ್ಕೂ ಮಾಡಿದೀವಿ, ಅದಾದ್ಮೇಲೆ ಗೋಶಾಲೆಗೂ ಮಾಡಿದೀವಿ. ಕೊರೋನಾ ಟೈಮಲ್ಲಿ ಫಂಡ್ಸ್ ಗಳು ತೆಗೆದ್ಬಿಟ್ಟು ಕೆಲವೊಂದು ಕಡೆ ಸಿಎಂ ಫಂಡ್, ರಿಲೀಫ್ ಫಂಡ್ಗೆ ನಾವು ಡೊನೇಟ್ ಮಾಡಿದೀವಿ. ಉತ್ತರ ಕರ್ನಾಟಕದಲ್ಲಿ ಲಾಸ್ಟ್ ಟೈಮ್ ಫ್ಲಡ್ ಆದಾಗ ಅಲ್ಲಿಗೂ ನಾವು ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನು ಮಾಡಿದೀವಿ. ಒಂದು ತಿಂಗಳು ನಮ್ಗೆ ಟೈಮ್ ಸಿಗುತ್ತೆ, ಆ ಟೈಮಲ್ಲಿ ನಮ್ಗೆ ಏನಾಗುತ್ತೆ, ನಮ್ಗೆ ಸುತ್ತಮುತ್ತ ನೋಡ್ತಾ ಇರ್ತೀವಿ, ಯಾವ್ದು ಆಶ್ರಮಗಳು ಸಿಗ್ತಾ ಮುಗಿದ್ಯಾ, ಮಕ್ಕಳುಗಳ ಕಷ್ಟದಲ್ಲಿದ್ಯಾ. ನಾವು ಇಲ್ಲಿಂದ ಇಟ್ಟಿಕೋಟೆಯಿಂದ ದೂರ ಇರೋದ ಹಳ್ಳಿಗಳು ನಾವು ಮಾಡಿದೀವಿ. ಹೋಗ್ಬಿಟ್ಟು ದುಡ್ಡು ಕಲೆಕ್ಟ್ ಆದ್ರಿಂದ ಇಟ್ಟು ಫಾಲೋ ಅಪ್ ಮಾಡೋದ್ರಿಂದ ಇಟ್ಟು ಅವ್ರು ಏನ್ ಕೊಡ್ತೀವಿ ಅಂತ ಬಿಲ್ ಸಬ್ಮಿಟ್ ನ ಅದೇ ಗ್ರೂಪ್ ಅಲ್ಲಿ ಹಾಕಿ, ಹೋದ್ ತಿಂಗಳು ಎಷ್ಟು ಉಳ್ಕೊಂಡಿತ್ತು, ಈ ತಿಂಗಳು ಎಷ್ಟಾಗಿದೆ, ಏನ್ ದುಡ್ಡಾಯ್ತು, ಅಷ್ಟನ್ನು ನಾವು ಡೀಟೇಲ್ ಹಾಕ್ಬಿಟ್ಟು ಹಾಕ್ತೀನಿ. ಕೆಲವರಿಗೆ ದೇವ್ರು ಕೈಯೇ ಕೊಟ್ಟಿರಲ್ಲ, ಕಾಲು ಕೊಟ್ಟಿರಲ್ಲ, ಕೆಲವ್ ಮಾತಾಡಕ್ಕೂ ಬರಲ್ಲ. ಎಲ್ಲ ಇದ್ದು ಕೊಟ್ಟಾಗ ನಾವು ಇನ್ನೂ ಆಸೆ ಬೇಕು ಅಂತ ಆಸೆ ಪಡಕ್ಕಿಂತ ನಮ್ಮಲ್ಲಿ ಬೇರೆ ಕೊಡೋದು ಒಳ್ಳೇದಲ್ವ. ನಾವು ಫಸ್ಟ್ ದೇವ್ರು ನಮ್ಗೆ ಕೊಟ್ಟಿದ್ದೇನಪ್ಪ, ನಮ್ಮಲ್ಲಿ ಬರೋದು ಸ್ವಲ್ಪ ನಮ್ ಬೇರೆಯವ್ರಿಗೆ ಮಾಡೋಣ. ನಾವು ಎಲ್ಲಾನು ಮಾಡಕ್ಕಾಗಲ್ಲ, ಬಟ್ ನಮ್ಮ ಕೈಯಲ್ಲಿ ನಮ್ಮ ಕೈ ನೀರಿನಿಂದ ಎಷ್ಟಾಗು ಅಷ್ಟು ಮಾಡ್ಬೇಕು ಅನ್ನೋದು ಒಂದೇ ಒಂದು ಆಸೆ ನಮ್ದಿರೋದು.
5: ಅಂತೂ ನಿನಗೂ ಒಂದು ಒಳ್ಳೆ ಉದ್ದೇಶ ಇದೆ ಅಂತಾಯ್ತು. ರಿಯಲಿ ಐ ಪ್ರೌಡ್ ಆಫ್ ಯು ಕಣೋ.
4: ಥ್ಯಾಂಕ್ ಯು ಸೋ ಮಚ್. ನೋಡು, ನಾವು ಮಾಡ್ತಾ ಇರೋ ಕೆಲಸ ಅಂತ ದೊಡ್ಡದೇನು ಅಂತ ಅನ್ಸಲ್ಲ. ನಮ್ಮ ಹಿರಿಯ ನಾಗರಿಕರನ್ನ ಮೊದಲು ನಾವು ಗೌರವಿಸ್ಬೇಕು. ನಮ್ಮ ತಂದೆ ತಾಯಿಯರನ್ನ, ಅಜ್ಜ ಅಜ್ಜಿಯಂದಿರನ್ನ ಚೆನ್ನಾಗಿ ನೋಡ್ಕೊಬೇಕು. ನಮ್ಮ ಪೀಳಿಗೆಯವರಿಗೆ ಹೇಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಭದ್ರ ಬುನಾದಿಯನ್ನ ಹಾಕೊಟ್ಟಿರೋರೇ ಅವರು. ನನಗನ್ಸುತ್ತೆ ನಾವು ಯುವಶಕ್ತಿಯೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ನಾಗರಿಕರಿಗೆ ನೆರವಾಗಿ ಅವ್ರಿಗೆ ಸಹಾಯ ಮಾಡಿದ್ರೆ ತಮ್ಮ ಇಳಿ ವಯಸ್ಸು ಭಾರ ಆಗೋದಿಲ್ಲ ಅಲ್ವಾ?
5: ಖಂಡಿತ, ನನಗೂ ಏನಾದರೂ ಮಾಡಬೇಕು ಅನ್ನಿಸ್ತಿತ್ತು, ಆದರೆ ಒಬ್ಬಳೆ ಏನು ಮಾಡೋದು ಅಂತ ಸುಮ್ಮನಿದ್ದೆ. ಸದ್ಯ ಈಗ ನಿಮ್ಮ ಗ್ರೂಪ್ ಸಿಕ್ಕಾಗಾಯ್ತು. ನೋಡು
4: ನೋಡು, ಸಹಾಯ ಮಾಡೋದಕ್ಕೆ ಒಂದು ಗ್ರೂಪ್ ಬೇಕು ಅಂತಾನೆ ಇಲ್ಲ, ಸಹಾಯ ಮಾಡಬೇಕು ಅನ್ನೋ ಮನಸ್ಸಿರಬೇಕು. ನಮ್ಮ ಪುರಾಣದಲ್ಲಿ ಶ್ರವಣಕುಮಾರ ತನ್ನ ಅಂಧ ತಂದೆ ತಾಯಿಯರ ಆಸೆಯನ್ನು ಈಡೇರಿಸಲಿಕ್ಕೆ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಯಾತ್ರಾ ಸ್ಥಳಗಳಿಗೆ ಹೋಗ್ತಿದ್ದ ಅನ್ನೋ ಕಥೆಯನ್ನ ಕೇಳಿಲ್ವ ನೀನು?
5: ಹ್ಮ್, ಕೇಳಿದ್ದೀನಿ.
4: ಹ್ಮ್, ಆ ಕಥೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಆಗಬೇಕು. ಅದೇ ರೀತಿ ನಾವು ಕೂಡ ನಮ್ಮ ತಂದೆ ತಾಯಿಯರ ಬೇಕು ಬೇಡಗಳನ್ನು ನೋಡ್ಕೋಬೇಕು. ನಮ್ಮ ಸುತ್ತಮುತ್ತ ಇರುವ ಹಿರಿಯ ನಾಗರಿಕರಿಗೆ ಹಾಲು ತಂದುಕೊಡೋದು, ಮೆಡಿಸನ್ ತಂದುಕೊಡೋದು, ಅವ್ರ ಬಿಲ್ ಕಟ್ಟೋದು, ಇಷ್ಟು ಸಹಾಯ ಮಾಡಿದರೆ ಸಾಕು. ಈ ಸಣ್ಣ ಪುಟ್ಟ ಕೆಲಸಗಳು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ.
5: ಹೌದು ಕಣೋ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶ್ರವಣಕುಮಾರನ ಕಥೆ ಕೇಳಿದ್ದೀವಿ, ಆದರೆ ಆಧುನಿಕ ಶ್ರವಣಕುಮಾರರು ಈಗ ಸಿಗೋದಿಲ್ಲ. ಬದಲಾಗಿ ಈಗ ವೃದ್ಧಾಶ್ರಮಗಳೇ ಜಾಸ್ತಿ ಆಗೋಗಿದೆ. ನೋಡು, ಇದು ಒಳ್ಳೆ ಪ್ರಗತಿಯಲ್ಲ, ಇನ್ನಾದರೂ ನಾವು ಬದಲಾಗಬೇಕು. ಕಾರ್ತಿಕ್, ಇವತ್ತು ನಿನ್ನ ಜನ್ಮದಿನ ಅಲ್ವಾ?
8: ಹ್ಞೂ.
5: ಇವತ್ತು ನಮ್ಮ ಹಿರಿಯರನ್ನು ಗೌರವಿಸೋ ಪ್ರತಿಜ್ಞೆ ಮಾಡೋಣ ನಾವಿಬ್ರು?
4: ಖಂಡಿತ, ನಾವಿಬ್ರೇ ಅಲ್ಲ, ನಮ್ಮ ಕೇಳುಗರು ಕೂಡ ನಮ್ಮೊಂದಿಗೆ ಜೊತೆಯಾಗ್ತಾರೆ ಅಲ್ವಾ ಸ್ನೇಹಿತರೆ? ಬನ್ನಿ, ನಾವೆಲ್ಲರೂ ಸೇರಿ ಪ್ರತಿಜ್ಞೆ ಮಾಡೋಣ.
5: ಹಿರಿಯರನ್ನ ಗೌರವಿಸೋಣ,

0: ಹೊರೆಯಂತೆ ಕಾಣದಿರೋಣ,
1: ಹಿರಿಯರೊಂದಿಗೆ ಬೆರೆಯೋಣ, ಅವರಿಗೂ ಒಂದಿಷ್ಟು ಸಮಯ ಮೀಸಲಿಡೋಣ.
0: ಹಿರಿಯರ ಅನುಭವದ ನುಡಿಗಳು ಜೀವನದ ಪಾಠಗಳು ಎಂಬುದನ್ನು ನೆನಪಿನಲ್ಲಿಡೋಣ.
1: ನಮ್ಮ ಏಳಿಗೆಗಾಗಿ ಅವರು ಮಾಡಿದ ತ್ಯಾಗಗಳನ್ನು ಎಂದಿಗೂ ಮರೆಯದಿರೋಣ.
2: ಬನ್ನಿ ನಾವೆಲ್ಲರೂ ಸೇರಿ ಹಿರಿಯರು ಇಳಿ ಸಂಜೆಯ ಜೀವನವನ್ನು ನೆಮ್ಮದಿಯಾಗಿ ಕಳೆಯುವ ಸಮಾಜ ನಿರ್ಮಿಸೋಣ.

ರೂಪಕ ಇಳಿ ಸಂಜೆಯ ಇಬ್ಬನಿ ಕೇಳಿದಿರಿ. ರಚನೆ ಮತ್ತು ನಿರೂಪಣೆ ಪೂರ್ಣಿಮಾ ಸಿಎಸ್. ಸಹ ನಿರೂಪಣೆ ಮತ್ತು ನಿರ್ಮಾಣ ಕಾರ್ತಿಕ್ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಯುವವಾಣಿ.

0: ಯುವತರಂಗ ಯುವಜನರಿಗಾಗಿ ಕಾರ್ಯಕ್ರಮ.
1: ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ.
2: ಕೆಳಗರೆ ನಮಸ್ಕಾರ. ಇಂದಿನ ಯುವತರಂಗ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ನಮ್ಮ ದಾವಣಗೆರೆ ಜಿಲ್ಲೆಯ ಅವರೇ ಆಗಿರ್ತಕ್ಕಂತಹ ನಮ್ಮ ಈಗಿನ ಇತ್ತೀಚಿನ ರಾಜ್ಯ ಸರ್ಕಾರದ ಸಂಯುಕ್ತಾಕ್ಷಯದಲ್ಲಿ ಪ್ರತಿ ವರ್ಷವೂ ಕೂಡ ನೀಡ್ತಕ್ಕಂತ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ನಿಖಿತಾ ಎಸ್ ರಾಜ್ ಕಪಿನಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರು ತುಂಬಾ ಅನೇಕ ರಿಸರ್ಚ್ ಫೀಲ್ಡ್ ಅಲ್ಲಿ ತಮ್ಮನ್ನೇ ತಾವು ತೊಡಗೊಂಡಿದ್ದಾರೆ. ಇನ್ನ ಯುವ ಪೀಳಿಗೆ ಆಗಿದ್ರು ಕೂಡ ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಇವರ ಇಷ್ಟೆಲ್ಲ ಸಾಧನೆಗೆ ಯಾವ ರೀತಿ ಸಹಕಾರ ಆಯ್ತು ಅನ್ನೋದನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ. ಮೊದಲೇದಾಗಿ ನಿಖಿತಾ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ಧನ್ಯವಾದ ಸರ್.
2: ನಮ್ಮ ಕಾರ್ಯಕ್ರಮದಲ್ಲಿ ನಿಖಿತಾ ಅವರ ತಾಯಿ ಆಗಿರ್ತಕ್ಕಂತಹ ಡಾಕ್ಟರ್ ಲಕ್ಷ್ಮೀ ಶಾರತ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ನಮಸ್ಕಾರ.
2: ಮೊದಲನೇದಾಗಿ ನಿಖಿತಾ ಅವರೇ, ನಮ್ಮ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನು ಮಾಡಿಕೊಡಿ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ ಎಸ್ರಾಜ್ ಕಪಿನಿ ಅಂತ. ನಾನು ಈಗ 3ನೇ ವರ್ಷ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಹುಟ್ಟಿದ್ದು ಇದೆಲ್ಲ ನಾನು ದಾವಣಗೆರೆಯಲ್ಲಿ. ನಮ್ಮ ತಂದೆ ಡಾಕ್ಟರ್ ಶರತ್ರಾಜ್ ಕೆಆರ್, ಹೋಮಿಯೋಪತಿ ಡಾಕ್ಟರ್, ಮತ್ತೆ ನಮ್ಮ ತಾಯಿ ಡಾಕ್ಟರ್ ಲಕ್ಷ್ಮೀ ಶರತ್ ಕೆಆರ್, ಆಯುರ್ವೇದಿಕ್ ಡಾಕ್ಟರ್. ಇಬ್ರು ದಾವಣಗೆರೆಯಲ್ಲಿ ಇದ್ದಾರೆ. ನನ್ನ ಶಾಲೆ ಓದಿದ್ದೆಲ್ಲ ದಾವಣಗೆರೆಯಲ್ಲಿ. ಈಗ ಸದ್ಯ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. ನನಗೆ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ರು ನನಗೆ ಬಯಾಲಜಿ ಅಲ್ಲಿ ನ್ಯೂರೋ ಸೈನ್ಸ್ ಅನ್ನೋ ಒಂದು ಭಾಗದಲ್ಲಿ ತುಂಬಾ ಆಸಕ್ತಿ ಇದೆ. ಅದರಲ್ಲೇ ಮುಂದೆ ಓದಿ ರಿಸರ್ಚ್ ಮಾಡಿ ನನ್ನ ಕಡೆಯಿಂದ ಏನಾದರೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಬೇಕಂತ ತುಂಬಾ ಆಸೆ ಇದೆ. ಸೊ ಸೈಮಲ್ಟೇನಿಯಸ್ಲಿ ನಂದು ಇಂಜಿನಿಯರಿಂಗ್ ಓದೋ ಜೊತೆ ಅದು ಎಲ್ಲ ಕಲಿಯಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತೀನಿ. ನನಗೆ ಕಂಟೆಂಟ್ ಬರೆಯೋದ ತುಂಬಾ ಇಷ್ಟ, ಎಸ್ಪೆಷಲಿ ಟೆಕ್ನಿಕಲ್ ಕಂಟೆಂಟ್. ಎಐ ಸಂಬಂಧ, ನ್ಯೂರೋ ಸೈನ್ಸ್ ಸಂಬಂಧ ನಾನು ಟೆಕ್ನಿಕಲ್ ಕಂಟೆಂಟ್ ಬರಿತಾ ಇರ್ತೀನಿ ಮೀಡಿಯಂ ಮತ್ತೆ ಸಬ್ಸ್ಟ್ಯಾಕ್ ಅನ್ನೋದ್ರಲ್ಲಿ. ಸೊ ಇದು ನನ್ನ ಬಗ್ಗೆ ಕಿರು ಪರಿಚಯ.
2: ಮೇಡಮ್, ಈಗ ಇಂಜಿನಿಯರಿಂಗ್ ಓದ್ತಿದ್ದೀನಿ ಅಂದ್ರೆ ಅವರು ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿರ್ತಾರೆ, ಆದ್ರೆ ತಾವು ಸೈನ್ಸ್ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿಯನ್ನ ಹೊಂದಿದ್ದೀರಾ. ಯಾಕೆ ತಮಗೆ ಸೈನ್ಸ್ ಅಲ್ಲೇ ತುಂಬಾ ಆಸಕ್ತಿ ಮೂಡ್ತು?
3: ನನಗೆ ಸೈನ್ಸ್ ಅಲ್ಲಿ ಆಸಕ್ತಿ ಮೂಡಕ್ಕೆ ಮೇನ್ ಕಾರಣ ನಮ್ಮ ತಾಯಿ. ಸೊ ತುಂಬಾ ಮೊದಲಿಂದನು ಎಲ್ಲದನ್ನು ಪ್ರಶ್ನಿಸ್ಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ವೇ ಅನ್ನ ಅವರು ಮನೆಯಿಂದ ಪ್ರತಿಯೊಂದು ದಿನ ನಮಗೆ ಹೇಳ್ಕೊಟ್ಟಿದ್ದಾರೆ, ನನಗೂ ನನ್ನ ತಂಗಿ ಕೂಡ. ಸೊ ಆ ಒಂದು ಕ್ಯೂರಿಯಾಸಿಟಿ ಏನಂತೀವಿ ಪ್ರತಿಯೊಂದು ಕಲಿಕೆಯಲ್ಲೂ ನನಗೆ ಯಾವಾಗಿಂದನೂ ಇತ್ತು. ಸೊ ನನಗೆ ಯಾವಾಗ್ಲೂ ಸೈನ್ಸ್ ಓದ್ಬೇಕಂತಾನೆ ಇತ್ತು. ಬಟ್ ಏನ್ ಓದ್ಬೇಕನ್ನೋದು ತುಂಬಾ ನನಗೆ ಕನ್ಫ್ಯೂಷನ್ ಇರ್ತಿತ್ತು ಏನ್ ಮಾಡ್ಬೇಕು ಅಂತ. ಬಟ್ ಒಂದು ನನಗೆ ಯಾವಾಗ್ಲೂ ಅನ್ಸಿದ್ದು, ನಾನು ಹಲವಾರು ವಿಜ್ಞಾನಿಗಳನ್ನ ಮೀಟ್ ಆಗಿ ಅವ್ರ ಪುಸ್ತಕಗಳು ಓದ್ಗ ಇಲ್ಲ ಅವ್ರಿಗೆ ಅವರು ಏನೇನ್ ಮಾಡಿದ್ದಾರೆ, ಏನೇನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ಅನ್ಸಿದ್ ಯಾವಾಗ್ಲೂ ನಾನು ಒಂದಿನ ಏನಾದ್ರೂ ಭಾರತಕ್ಕೆ ವಿಜ್ಞಾನ ಫೀಲ್ಡ್ಗೆ ನನ್ನ ಕಡೆಯಿಂದ ಸ್ವಲ್ಪ ಏನಾಗ್ತದೆ ಅದು ಜನಕ್ಕೆ ಹೆಲ್ಪ್ ಆಗೋ ಹಾಗೆ ಒಂದು ಮಾಡಬೇಕು ಅನ್ನೋ ತುಂಬಾ ಆಸೆ ಇತ್ತು. ಸೊ ಆ ಒಂದು ಆಸೆ, ಆ ಇನ್ಸ್ಪಿರೇಷನ್, ಮೋಟಿವೇಶನ್ ನನಗೆ ಇಲ್ಲಿವರೆಗೂ ಡ್ರೈವ್ ಮಾಡ್ತಾ ಇದೆ. ಬಟ್ ಒಂದು ನನ್ನ ತಂದೆ ತಾಯಿ ಹೇಳಿದ್ದು, ನೀನು ಸೈನ್ಸಲ್ಲಿ ಮಾಡಬೇಕಂದ್ರೆ ಈ ಟೆಕ್ನಿಕಲ್ ನಾಲೆಜ್ ಅನ್ನೋ ತುಂಬ ಇಂಪಾರ್ಟೆಂಟ್. ಏನ್ ಮಾಡ್ಬೇಕಂದ್ರೂ ಟೆಕ್ನಿಕ್ಯಾಲಿಟಿ ಇದ್ರೆ ಅದನ್ನ ನೀನು ನೀಟಾಗಿ ಸೈನ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು, ಅದಕ್ಕೆ ಬೇಸ್ ನಾಲೆಜ್ ಕೊಡುತ್ತೆ ಇಂಜಿನಿಯರಿಂಗ್. ಸೊ ಅದರಲ್ಲಿ ಮಾಡಿಕೊಂಡ್ರೆ ಮುಂದೆ ನಿಮಗೆ PhD ಇಲ್ಲ ಏನು ರಿಸರ್ಚ್ ಕಡೆ ಹೋಗ್ಬೇಕು ಅದಕ್ಕೆ ಸಹಾಯ ಆಗುತ್ತೆ ಅಂದಾಗ ಆ ಒಂದು ರೀಸನ್ಗೆ ಇಂಜಿನಿಯರಿಂಗ್ ಮಾಡಿದ್ದು. ಸೊ ಕಂಪ್ಯೂಟರ್ ಸೈನ್ಸ್ ಅನ್ನೋದು ನನಗೊಂದು ದಾರಿ ಎಲ್ಲ ಕಡೆ ಟೆಕ್ನಾಲಜಿ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ. ಅದ್ರ ಜೊತೆ ನನ್ಗೆ ಇಷ್ಟ ಇರೋ ಫೀಲ್ಡ್ಸ್ ನಾನು ಅದಕ್ಕೆ ಸೈಡ್ ಬೈ ಸೈಡ್ ಕಲಿತಾ ಹೋಗ್ತಾ ಇದ್ದೀನಿ.
2: ಮೇಡಮ್, ಇದು ತಾವು ವಿಜ್ಞಾನ ಕ್ಷೇತ್ರದಲ್ಲಿ ಅನೇಕ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದೀರಾ, ಅನೇಕ ಕಾಂಪಿಟೇಟಿವ್ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿದ್ದೀರಾ. ಇದುವರೆಗೂ ಯಾವೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಾ ಹಾಗೂ ಯಾವೆಲ್ಲ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಿದಿರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
3: ಸೊ ನಾನು ಸ್ಕೂಲಲ್ಲಿ ಹಂಗಿದ್ದಾಗೆಲ್ಲ ತುಂಬಾ ಸೈನ್ಸ್ ಕಾಂಪಿಟೇಷನ್ಸ್ ಫೇರ್ಸ್ ಇರ್ತದೆ. ಅಪಾರ್ಟ್ ಫ್ರಮ್ ಸ್ಕೂಲ್ ಅಷ್ಟೇ ಅಲ್ಲ, ಸ್ಕೂಲ್ ಎಕ್ಸಾಮ್ಸ್ ಅದು ಬಿಟ್ಟು ಕೂಡ ತುಂಬಾ ಸೈನ್ಸ್ ಕಾಂಪಿಟೇಷನ್ಸ್ ಏನು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡ್ತಾರೆ, ಅದಕ್ಕೆ ಹಲವಾರು ಸಂಬಂಧ ಸೈನ್ಸ್ ಕಾಂಪಿಟೇಷನ್ಸ್ ಅಲ್ಲಿ ಭಾಗಿಯಾಗ್ತಾ ಇದ್ದೆ. ಆಮೇಲೆ ಒಲಂಪಿಯಾಡ್ಸ್ ತುಂಬಾ ಬರಿತಾ ಇದ್ದೆ, ಬೇರೆ ಬೇರೆ ಇಂಟರ್ನ್ಯಾಷನಲ್ ಫೌಂಡೇಶನ್ಸ್ದು ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಒಲಂಪಿಯಾಡ್ಸ್ ಅವೆಲ್ಲ ಬರಿತಾ ಇದ್ದೆ. ಮೇನ್ಲಿ ನನಗೆ ತುಂಬಾ ಪ್ರೌಡ್ಫುಲ್ ಆಗೋದಂದ್ರೆ, ನಾನು NTSC ಅಂತ 10th ಅಲ್ಲಿ ಒಂದು ಎಕ್ಸಾಮ್ ಬರೀತಾರೆ, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ, ಅದರಲ್ಲಿ NTSC ಸ್ಕಾಲರ್ ಆಗಿದ್ದೆ. ಸೊ ಈಗೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಇಂದ ನನಗೆ ವರ್ಕ್ ಇಷ್ಟು ಅಂತ ಫಂಡ್ ಬರ್ತದೆ ಅದೊಂದು ಎಕ್ಸಾಮಿಂದ. ಅಂಡ್ ದೆನ್ ಈಗ ಇಂಜಿನಿಯರಿಂಗ್ ಬಂದ್ಮೇಲೆ ಎಸ್ಪೆಷಲಿ ಒಲಂಪಿಯಾಡ್ ಆರ್ಟ್ಸ್ ಮತ್ತೆ ಸೈನ್ಸ್ ಕಾಂಪಿಟೇಷನ್ಸ್ ಎಷ್ಟೊಂದು ಜನ ಸ್ಕೂಲ್ ಮಕ್ಕಳು ಹೋಗ್ತಾರೆ, ಈವನ್ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಕೂಡ. ಬಟ್ ಇಂಜಿನಿಯರಿಂಗ್ ಬಂದ್ಮೇಲೆ ಜನ ಏನ್ ಅನ್ಕೊಂತಾರೆ, ಬರೀ ಇಂಜಿನಿಯರಿಂಗ್ ಆಯ್ತು ಇಲ್ಲ ಸ್ವಲ್ಪ ಏನೋ, ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ಟೂಡೆಂಟ್ಸ್ ಹಲವಾರು ಜನ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೇರ್ಕೊಂತಾರೆ, ಎಲ್ಲರೂ ಬರೀ

0: ಇಂಜಿನಿಯರಿಂಗ್ ಕಾಲೇಜ್ ಎಕ್ಸಾಮ್ಸು ಮುಗೀತು ಅಂತ ಒಂದು ಒಪಿನಿಯನ್ ಅಲ್ಲಿ ಇರ್ತಾರೆ. ಬಟ್ ನಾನು ನನಗೆ ಎಸ್ಪೆಷಲಿ ನಂಗೆ ಆಸೆ ಇರೋದ್ರಿಂದ ನನಗೆ ಕಲಿಬೇಕು ಅನ್ನೋದು ಒಂದು ಬಯೋಲಜಿ ಮತ್ತು ನ್ಯೂರೋ ಸೈನ್ಸ್ ಅಲ್ಲಿ ಅಂತ ಹೇಳಿಬಿಟ್ಟು ನಾನು NPTEL ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇಂದ ಮಲ್ಟಿಪಲ್ ಕೋರ್ಸಸ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಬಂದ್ಬಿಟ್ಟು ನನಗೆ ಡೊಮೇನ್ ಸರ್ಟಿಫಿಕೇಶನ್ ಅಂತಾರೆ, ಕಾಂಪ್ಯೂಟೇಷನಲ್ ಬಯಾಲಜಿ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಒಂದು ಸಣ್ಣ ಡಿಗ್ರಿ ಅಂತ ಹೇಳ್ಬೋದು. ಅದನ್ನ IIT ಮದ್ರಾಸ್ NPTEL ಅವರು ಮಾಡ್ತಾರೆ, ಅದರಿಂದ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಹಲವಾರು NPTEL ಅಲ್ಲೇ ಬೇರೆ ಬೇರೆ ಕೋರ್ಸಸ್, ಮ್ಯಾಥಮೆಟಿಕ್ಸ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿ ಇರ್ಬೋದು, ಪೈಥನ್, DSA, ಈ ತರ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರೋ ಕೋರ್ಸಸ್ ಮಲ್ಟಿಪಲ್ ಬೇರೆ IIT ಪ್ರೊಫೆಸರ್ಸ್ ಹೇಳ್ಕೊಡ್ತಾರೆ. ಆ ಕೋರ್ಸಸ್ ಕ್ಲಿಯರ್ ಮಾಡಿ NPTEL ಇಂದ ಸೂಪರ್ ಸ್ಟಾರ್, NPTEL ಬಿಲೀವರ್, NPTEL ಎಂಥೂಸಿಯಾಸ್ಟ್ ಅಂತ ಮಲ್ಟಿಪಲ್ ಅಪಾರ್ಚುನಿಟೀಸ್ ಬಂದಿದೆ. ಅಂಡ್ ದೆನ್ ಈಗ VTU ಇಂದ ಮೈನರ್ ಡಿಗ್ರಿ ಅಂತ ಮಾಡ್ತಾರೆ. ಸೊ ಅದರಲ್ಲಿ ಮ್ಯಾಥಮೆಟಿಕ್ಸ್ ಮೈನರ್ ಡಿಗ್ರಿ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಸೊ ನನಗೆ ಯಾವಾಗಲೂ ಆಸೆ ಇತ್ತು, ನನಗೆ ಇಂಜಿನಿಯರಿಂಗ್ ಡಿಗ್ರಿ ಅಷ್ಟೇ ಅಲ್ಲ, ಅದ್ರ ಜೊತೆ ಸಪ್ರೇಟ್ ಡಿಗ್ರೀಸ್ ಇರಬೇಕು ನನಗೆ ಅಂತ. ಸೊ ಅದೊಂದು ಆಸೆಗೋಸ್ಕರ ಇದು ಇಂಜಿನಿಯರಿಂಗ್ ಡಿಗ್ರಿ ಅಲ್ಲದೆ ಇವೆರಡು ಡಿಗ್ರಿ ಕೂಡ ನಾನು ಸೈಮಲ್ಟೇನಿಯಸ್ಲಿ ಮಾಡ್ಕೊತಾ ಇದ್ದೆ.
1: ಮೇಡಮ್, ತಾವು ಹೇಳಿದ್ರಿ ಕರ್ನಾಟಕ ಸರ್ಕಾರ ನೀಡತಕ್ಕಂತ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್ ಮತ್ತು ಸೂಪರ್ ಸ್ಟಾರ್ ಹಾಗೂ ಡೊಮೈನ್ ಸ್ಕಾಲರ್ ಕೂಡ ಭಾಜನರಾಗಿದ್ದೀರಾ. ಅಂದ್ರೆ ತಮ್ಮ ಇಂಜಿನಿಯರಿಂಗ್ ಪದವಿ ಜೊತೆಗೆ ಇದನ್ನಕ್ಕೆಲ್ಲ ಟೈಮ್ ಕೊಡ್ಲಿಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ? ತಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಿ?
0: ಸೊ ನಾನು ಹೇಳೋದಿಷ್ಟೇ, ಎಲ್ಲರಿಗೂ 24 ಗಂಟೆನೆ ಇರ್ತದೆ, ಎಲ್ಲರಿಗೂ ನಿದ್ದೆ ಬೇಕು, ಮಿನಿಮಮ್ 7 ಗಂಟೆ ಅಟ್ಲೀಸ್ಟ್ ಎಲ್ಲರೂ ನಿದ್ದೆ ಮಾಡಬೇಕು. ಬಟ್ ಅಪಾರ್ಟ್ ಫ್ರಮ್ ದಟ್ ಕಾಲೇಜ್ ಇರ್ತದೆ ಬೆಳಗ್ಗೆ 9 ರಿಂದ 2 ವರೆಗೂ. ನಿಮಗೆ ಕಲಿಯಕ್ಕೆ ಆಸೆ ಇದೆ ಅಂದರೆ ನೀವು ಅದಕ್ಕೆ ಹೇಗಾದರೂ ಸಮಯ ಮಾಡ್ಕೊತೀರಾ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ. ಸೊ ನಿಮಗೆ ಫಸ್ಟ್ ಅದು ಕಲಿಬೇಕು ಅನ್ನೋದೊಂದು ಒಳಗಿಂದ ಫೀಲಿಂಗ್ ಬಂದರೆ ಅದಕ್ಕೋಸ್ಕರ ಇನ್ನು ಟೈಮ್ ಹೇಗಾದರೂ ಮಾಡ್ಕೋಬೋದು. ಸರ್, ನನಗೆ ತುಂಬ ಇತ್ತು, ನಾನು ಕಂಪ್ಯೂಟರ್ ಸೈನ್ಸಿಗೆ ಸೇರ್ಕೊಂಡಿದ್ದೀನಿ, ಬಟ್ ನಂಗೆ ಈ ಸಬ್ಜೆಕ್ಟ್ಸ್ ಆಸೆ ಇದೆ, ನಾನು ಬಿಡಬಾರ್ದು, ಇವೆರಡನ್ನೂ ಸೇರಿಸಿ ಏನಾದರೂ ಇಂಟರ್ ಡಿಸಿಪ್ಲಿನರಿ ಕ್ಷೇತ್ರದಲ್ಲಿ, ನಾನು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ, ನನಗೆ ಬಯಾಲಜಿ ನ್ಯೂರೋ ಸೈನ್ಸ್ ಇಷ್ಟ, ಸೊ ಈ ನಾಲೆಜ್ ಕಂಪ್ಯೂಟರ್ ಸೈನ್ಸ್ದು ನಾನು ಬಯಾಲಜಿ ಕ್ಷೇತ್ರದಲ್ಲಿ ಇಲ್ಲ ನ್ಯೂರೋ ಸೈನ್ಸ್ ಕ್ಷೇತ್ರದಲ್ಲಿ ಹೇಗೆ ಬಳಸ್ಬೋದು ಅನ್ನೋದೊಂದು ನಾನು ಆ ಒಂದು ಇಂಟರ್ ಡಿಸಿಪ್ಲಿನರಿ ಟಾಪಿಕಲ್ಲಿ ಮುಟ್ಟಬೇಕು, ಅಲ್ಲಿ ಒಂದು ರಿಸರ್ಚ್ ಮಾಡಬೇಕಂತ ಆಸೆ ಇತ್ತು. ಸೊ ಆ ರೀಸನಿಂದ ನಾನು ಟೈಮ್ ಹುಡುಕೊಂಡು ನಾನು ಯಾವಾಗಲೂ ಕಲಿಬೇಕು ಅಂತ ಅದೊಂದು ಆಸೆಗೆ ನಾನು ಆಟೋಮ್ಯಾಟಿಕ್ ಟೈಮ್ ಮಾಡ್ಕೊತೀನಿ. ಎಕ್ಸಾಮ್ಸ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಅವಾಗ ಒಂದು ವಾರ ಅವಾಗ ಅದೇ ಮಾಡಬೇಕಾಗ್ತದೆ. ಬಟ್ ಮಿಕ್ಕಿದ್ರಲ್ಲಿ ತುಂಬ ಟೈಮ್ ಇರ್ತದೆ, ಅದು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮ್ಮೇಲೆ ಬಿಟ್ಟಿದ್ದು. ಸೊ ಯಾ
1: ನಿಖಿತ್ ಅವರೇ, ತಾವು ಇದುವರೆಗೂ ಅನೇಕ ಪರೀಕ್ಷೆಗಳಲ್ಲಿ ಭಾಗಿಯಾಗಿದ್ದೀರಾ ಹಾಗೂ ತಮಗೆ ಅನೇಕ ಪ್ರಶಸ್ತಿಗಳ ಅರ್ಸಿ ಬಂದಿವೆ. ಇದುವರೆಗೂ ತಮಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊ.
0: ಇದ್ರ ಬಗ್ಗೆ ನಮ್ಮ ತಾಯಿಯವರು ಹೇಳಿದ್ರೆ ಏನ ಚೆನ್ನಾಗಿರತ್ತೆ ಅನ್ಸುತ್ತೆ.
2: ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಹಲವಾರು ಪ್ರಶಸ್ತಿಗಳಾಗಿದ್ದಾವೆ, ಆದ್ರೆ ನಾವು ಯಾವುದೇ ಪ್ರಶಸ್ತಿ ಬಂದ್ರೂ ನಾವು ತಗೊಳ್ಳೋದು ಏನು ಅಂತಂದ್ರೆ, ಪ್ರಶಸ್ತಿ ಅನ್ನೋದು ನಮ್ಗೆ ಮುಂದಿನದಕ್ಕೆ ಪ್ರೋತ್ಸಾಹ ನೀಡೋ ಹಾಗೆ ತಗೊಳ್ತಾ ಇದೀವಿ ಹೊರತು ಅದನ್ನ ನಾವು ತಲೆ ಮೇಲೆ ಇನ್ನೊಂದು ಗರಿ ಅನ್ನೋ ಒಂದು ಆಹಾರದ ಭಾವನೆಗೆ ಬಂದಿಲ್ಲ. ಅದು ಅವಳಿಗೆ ಮತ್ತಷ್ಟು ಪ್ರಶಸ್ತಿಗಳು ಸಿಗ್ಲಿಕ್ಕೆ ಕಾರಣ ಆಯ್ತು ಅಂತ ಅನ್ಸುತ್ತೆ. ಆತರ ಬಂದಿರೋ ಹಲವಾರು ಪ್ರಶಸ್ತಿಗಳಲ್ಲಿ ಈಗ ನಾ ಕೆಲವೊಂದು ಹೇಳ್ಬೇಕು ಅಂತಂದ್ರೆ, ಪ್ರತಿಷ್ಠಿತ ಪ್ರಶಸ್ತಿಗಳು ಅಂತಂದ್ರೆ ಮೊನ್ನೆ SK ಶಿವಕುಮಾರ್ ಅವರ ಪ್ರಶಸ್ತಿ ಬಂದು, ಆಮೇಲೆ ಈಗ ಜಯದೇವ ಪ್ರಶಸ್ತಿ, ದೇವನಗರಿ ಪ್ರಶಸ್ತಿ, ಮತ್ತೆ ಯುವ ವಿಜ್ಞಾನಿ ಪ್ರಶಸ್ತಿ 2019, ಮತ್ತೆ ಇನ್ಸ್ಮಾನಕ್ ಅವಾರ್ಡ್ಸ್ 2019, ಬಾಲವಿಜ್ಞಾನಿ ಪ್ರಶಸ್ತಿ NCSE 2017, ಇಂಟರ್ನ್ಯಾಷನಲ್ ಇನ್ನೋವೇಟರ್ಸ್ ಫೇರ್ 2019 ಅಲ್ಲಿ ಗೋಲ್ಡ್ ಮೆಡಲ್, ಆಮೇಲೆ ಟೆಕ್ನೋ ಮಾಡೆಲ್ ಸ್ಪರ್ಧೆ ಅದರಲ್ಲಿ ISTF ಅವರು ಕಂಡಕ್ಟ್ ಮಾಡಿದ್ದು ಅದರಲ್ಲಿ ಮತ್ತೆ ಗೋಲ್ಡ್ ಮೆಡಲ್. ಇವೆಲ್ಲವನ್ನ ಸೇರಿಸ್ಕೊಂಡು ಹೇಳೋದು ಅಂತಂದ್ರೆ ಅಲ್ಲಿವರೆಗೂ ಶಾಲಾ ಕಾಲದಲ್ಲಿ ಅವಳಿಗೆ ಬಂದಿದ್ದು ತುಂಬಾ ಬಹುಮುಖ್ಯವಾದದ್ದು ಅಂದ್ರೆ, ಪ್ರಧಾನಮಂತ್ರಿ ಬಾಲಶಕ್ತಿ ಪುರಸ್ಕಾರ್ಗೆ 3.5 ಲಕ್ಷ ಅಪ್ಲಿಕೇಶನ್ಸ್ ಬಂದಾಗ ಅದರಲ್ಲಿ ಟಾಪ್ 61 ಅಪ್ಲಿಕೇಶನ್ ಫೈನಲ್ ರೌಂಡಿಗೆ ಬರ್ತವೆ, ಅದರಲ್ಲಿ ನಿಖಿತಾ ನನ್ನ ಮಗಳದು ಒಂದು. ಅದು ನಮಗೆ ತುಂಬಾ ಗರ್ವ ಕಾರಣ ಅಂತ ಕೂಡ ಅನ್ಸುತ್ತೆ. ಅದಲ್ಲದೆ ಈಗ ಇಂಜಿನಿಯರಿಂಗ್ಗೆ ಬಂದಿದ್ದಾದ್ಮೇಲೆ ಬಂದಿರುವಂತದ್ದು ಮುಖ್ಯ ಘಟ್ಟಗಳು ಅಂತಂದ್ರೆ, ಇಂಡಿಯಾ AI ಹ್ಯಾಕಥಾನ್ ಅಲ್ಲಿ I4C ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಮಂತ್ರಾಲಯದ ಕಡೆಯಿಂದ, ಸೆಂಟ್ರಲ್ ಗವರ್ಮೆಂಟ್ ಗೃಹ ಮಂತ್ರಾಲಯ ಕಡೆಯಿಂದ ಆದಂತ ಒಂದು ಹ್ಯಾಕಥಾನ್ ಅಲ್ಲಿ Top 20 ಟೀಮ್ಸ್ ಅಂತ ಓಪನ್ ಕ್ಯಾಟಗರಿನಲ್ಲಿ Top 20 ಟೀಮ್ಸ್ ಅಲ್ಲಿ ಒಂದು ಟೀಮ್ ಆಗ್ತಾಳೆ. ಮತ್ತೆ IIT ಪ್ರಶಸ್ತಿ ರೀಜನಲ್ ರೌಂಡ್ 20-25 ಕೋಲ್ಕತ್ತಾ ವಿಭಾಗದಲ್ಲಿ ರನ್ನರ್ ಅಪ್ ಆಗ್ತಾಳೆ. ಸೊ ಇದಿಷ್ಟೇ ಅಲ್ಲದೆ IEEE ಆಲ್ ಓವರ್ ಇಂಡಿಯಾ 3ನೇ ಬಹುಮಾನ ಪಡ್ಕೊಳ್ತಾಳೆ. ಇದೆಲ್ಲಾನು ಒಂದ್ರಿ ಅವಳಿಗೆ ಹಂತ ಹಂತವಾಗಿ ಬೆಳಿಲಿಕ್ಕೆ ಅವಕಾಶಗಳು ಪ್ರೋತ್ಸಾಹ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ.
1: ಒಳ್ಳೇದು ಮೇಡಮ್. ತಮ್ಮ ಮಗಳು ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದಾರೆ, ಅವ್ರದೇ ಆದಂತ ಎಲ್ಲಾ ಕ್ಷೇತ್ರದಲ್ಲಿ ಅಂದ್ರೆ ಈಗಿನ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತುಂಬಾ ಮುಖ್ಯ. ಈಗಿನ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲದನ್ನು ತಿಳಿದುಕೊಳ್ಬೇಕು ಮುಖ್ಯ ಆಗುತ್ತೆ. ಅದರಲ್ಲಿ ಅವರು ತುಂಬಾ ತಮ್ಮದೇ ಆದಂತ ಮುಂದುವರಿಕೆಯನ್ನ ತೋರಿಸಿದ್ದಾರೆ. ತಮ್ಗೆ ಇಷ್ಟೆಲ್ಲ ಪ್ರಶಸ್ತಿಗೆ ಭಜನರಾಗ್ತಿರ್ತವೆ, ಚಿಕ್ಕ ವಯಸ್ಸಿಂದಾನೆ ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ಭಜನರಾಗಿದ್ದಾರೆ. ತಮ್ಗೆ ಏನ್ ಅನ್ಸುತ್ತೆ ಮೇಡಮ್?
2: ಅಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಆದ್ರೆ ಮುಖ್ಯವಾಗಿ ಇದ್ರ ಎಲ್ಲದರ ಹಿಂದೆ ಒಂದು ಗುರು ಕೃಪೆ ಅಥವಾ ಗುರು ಮಾರ್ಗದರ್ಶನ, ದೈವ ಕೃಪೆ ಅನ್ನೋದನ್ನ ನಾವ್ ಯಾವತ್ತಿಗೂ ಮರೆಯಕ್ಕಾಗಲ್ಲ. ಯಾಕೆಂದ್ರೆ ನಮ್ ಪುಣ್ಯನೋ ಏನೋ ಅಂತಾನೆ ಹೇಳ್ಬೋದು. ಅವಳು ಸಿಕ್ಕಿದ್ದು ಒಬ್ಬೊಬ್ಬ ಟೀಚರ್ ಕೂಡ ಅಷ್ಟು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮಾರ್ಗದರ್ಶನ ನೀಡೋದ್ರಲ್ಲಾಗ್ಲಿ ಅಥವಾ ಅವಳು ಎಲ್ಲೂ ಡಿಸ್ಟ್ರಾಕ್ಷನ್ ಅಂದ್ರೆ ಹಾದಿ ತಪ್ಪದಂಗೆ, ಯಾಕಂದ್ರೆ ಇವತ್ತು ಮಾನವ ವಿಭಾಗದಲ್ಲಿ ತುಂಬಾ ಹಲವಾರು ಮಕ್ಕಳಿಗೆ ಬೇಗ ಇರೋದೇ ಡಿಸ್ಟ್ರಾಕ್ಷನ್ಸ್, ಅದು ಎಲ್ಲೂ ಹೋಗದಂಗೆ ಒಂದು ಸಾಧನೆ ಹಂತದಲ್ಲಿ ಪ್ರತಿಯೊಂದು ಕಡೆ ಮೆಟ್ಲು ಹತ್ತಬೇಕೇ ಹೊರಗು ದಾರಿ ತಪ್ಪದೇ ಇರೋ ಹಾಗೆ ನಡ್ಕೊಳ್ಳಿಕ್ಕಾಗ್ಲಿ ಅಥವಾ ಒಂದು ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ಅನ್ನೋದಕ್ಕಾಗ್ಲಿ ನಾವು ಆ ಗುರುಗಳನ್ನ ಮತ್ತೆ ಗೈಡಿಂಗ್ ಪ್ರೊಫೆಸರ್ಸ್ನ ಎಲ್ಲರನ್ನೂ ತುಂಬಾ ನೆನೆಸ್ಕೊಳ್ಬೇಕು ಅಂತ ನಾನು ಅನ್ಕೊಂತೀನಿ. ಮತ್ತೆ ಒಳಗಡೆಯಿಂದನೂ ಅವಳಿಗೆಲ್ಲೋ ಒಂದು ಆಸೆ ಹುಮ್ಮಸ್ಸು ಇದೆ, ಸಮಾಜಕ್ಕೆ ನಾನು ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು. ಸೊ ಆ ಹುಮ್ಮಸ್ಸಿಗೆ ಮಾರ್ಗದರ್ಶಕರು ನೀರೇರಿತಾ ಇರೋದು ನಮ್ಗೆ ತುಂಬಾ ಖುಷಿ ವಿಚಾರ ಅಂತ ಅನ್ಸುತ್ತೆ.
1: ಒಳ್ಳೇದು ಮೇಡಮ್. ನಿಖಿತಾ ಅವರೇ, ತಮ್ಗೆ ತಾವು ಶಾಲಾ ವಿದ್ಯಾಭ್ಯಾಸದಿಂದನೂ ಕೂಡ ತಾವು ತಮ್ಮದೇ ಆದಂತ ಅಚೀವ್ಮೆಂಟ್ ಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ. ತಮ್ಮ ಸ್ಕೂಲ್ ಡೇಸ್ ಅಲ್ಲಾಗಿರ್ಬೋದು, ಕಾಲೇಜ್ ಡೇಸ್ ಅಲ್ಲಾಗಿರ್ಬೋದು, ಅಲ್ಲಿ ತಮ್ಮ ಶಿಕ್ಷಕರ ಹಾಗೂ ಉಪನ್ಯಾಸಕರ ಪ್ರೋತ್ಸಾಹ ಸಹಕಾರ ಯಾವ ರೀತಿ ಇತ್ತು?
0: ತುಂಬಾ ಮುಖ್ಯ ಆಗುತ್ತೆ ನಮ್ಮ ತಾಯಿಯವ್ರು ಹೇಳ್ದಂಗೆ ಶಿಕ್ಷಕರು ಹೇಗೆ ಒಬ್ಬರನ್ನ ಮೋಟಿವೇಟ್ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ನಾವು ಇಷ್ಟಪಡ್ತೀವಿ ಅಂದ್ರೆ ಅದು ಅವ್ರು ಹೇಗೆ ಹೇಳ್ಕೊಡ್ತಾರೆ ಅನ್ನೋದ್ರ ಮೇಲೆ ಕೂಡ ತುಂಬಾ ಮ್ಯಾಟರ್ ಆಗ್ತದೆ. ಸೊ ಸ್ಕೂಲ್ ನನಗೆ ತುಂಬಾ ಬ್ಲೆಸ್ಡ್ ಅನ್ಬೋದು ಆತರ ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕಿರೋದು ಸ್ಕೂಲ್ಗಳಲ್ಲಿ. ಎಸ್ಪೆಷಲಿ ನಾನು ಟೆನಿಸ್ ಪ್ಲೇಯರ್ ಇದ್ದೆ, ನಾನು 6ನೇ ತರಗತಿಯಿಂದ 10ನೇ ತರಗತಿ ಆಲ್ಸ್ಟ್ ಸ್ಕೂಲಿಗೆ ಅರ್ಧ ದಿನ ಹೋಗ್ತಾ ಇದ್ದೆ. ನಂಗೆ ಸ್ಕೂಲಲ್ಲಿ ಆತರ ಕೂಡ ಸಪೋರ್ಟ್ ಮಾಡ್ತಿದ್ರು, ನೀನ್ ಸ್ಪೋರ್ಟ್ಸ್ ಆಡ್ತೀಯಾ ಅಂದ್ರೆ ಅದಕ್ ಕೂಡ ಟೈಮ್ ಕೊಡ್ತಾ ಇದ್ರು, ನಾನು ಟೂರ್ನಮೆಂಟ್ಸ್ ಆಡ್ತಾ ಇದ್ದೆ. ಸೊ ಅದಕ್ಕೆ ಫಲವಾಗಿ ನಂಗೆ ಇಂಡಿಯಾ U14 ಟೆನಿಸ್ ಚಾಂಪಿಯನ್ಶಿಪ್ ಅಲ್ಲಿ ಒಂದು ಗೆದ್ದಿದ್ದೆ. ಆತರ ತುಂಬಾ ಹೆಲ್ಪ್ ಮಾಡ್ತಿದ್ರು. ಸೊ ಅವಾಗ ಸ್ಕೂಲ್ ಎಷ್ಟೊಂದ್ ಸರಿ ಮಿಸ್ ಮಾಡ್ತಾ ಇದ್ದೆ, ಅಟೆಂಡೆನ್ಸ್ ಅಟೆಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವಾಗ ಪೋರ್ಷನ್ಸ್ ಹೇಳ್ಕೊಡೋದಾಗ್ಲಿ, ಒಂದು ಅವರು ಇನ್ಸ್ಪೈರ್ ಮಾಡೋದಾಗ್ಲಿ, ಒಂದು ಸಬ್ಜೆಕ್ಟ್ ಅಲ್ಲಿ ಹೇಳೋದಾಗ್ಲಿ, ಈ ತರ ಅಪಾರ್ಚುನಿಟೀಸ್ ಇರ್ತವೆ ಅಪಾರ್ಟ್ ಫ್ರಮ್ ಟೆಕ್ಸ್ಟ್ ಬುಕ್ಸ್, ಈ ತರ ಎಲ್ಲ ಮಾಡ್ಬೋದು. ಎಕ್ಸ್ಟ್ರಾ ಹೇಳ್ಕೊಡೋದಾಗ್ಲಿ, ನಾನು ಡೌಟ್ಸ್ ಏನಾಗ ಕೇಳಿದ್ರೆ ಅದನ್ನ ಎನ್ಕರೇಜ್ ಆದಾಗ್ಲಿ, ಆತರ ಮಲ್ಟಿಪಲ್ ಟೈಮ್ಸ್ ಪ್ರತಿಯೊಂದ್ ಸರಿ ನೆನ್ಸ್ಕೊಂಡ್ರೆ ಲೈಕ್ ಅದು ತುಂಬಾ ಖುಷಿ ಆಗ್ತದೆ. ಆತರ ಟೀಚರ್ಸ್ ಇದ್ರು ಸಪೋರ್ಟ್ ಮಾಡ್ತಾ ಇದ್ರು ನಂಗೆ ಸ್ಪೋರ್ಟ್ಸ್ ಅಲ್ಲಾಗ್ಲಿ, ಬೇರೆ ಕಾಂಪಿಟೇಷನ್ಸ್ ಆಗ್ಲಿ, ನನಗೆ ಎಕ್ಸಾಮ್ಸಿಗೆ ಆಗ್ಲಿ, ಎಷ್ಟೊಂದ್ ಸರಿ ಎಷ್ಟೊಂದ್ ಎಕ್ಸಾಮ್ಸ್ಗೆ ಎಕ್ಸ್ಟ್ರಾ ಪೋರ್ಷನ್ಸ್ ಇರ್ತದೆ ಸ್ಕೂಲಲ್ಲಿ, ಅಷ್ಟೇ ಸಾಕಾಗಲ್ಲ. ಸೊ ಅದನ್ನೆಲ್ಲ ಕೇಳಿದ್ರೆ ಅವ್ರು ಕೂಡ ಸ್ವಲ್ಪ ವರ್ಕ್ ಮಾಡಿ ಹೇಳ್ಕೊಡೋದು, ಮತ್ತೆ ನಾನೇನಾದ್ರೂ ಎಕ್ಸ್ಟ್ರಾ ಆನ್ಸರ್ಸ್ ಎಲ್ಲ ಬರೆದು ಕಳಿಸ್ತೆ, ಅವ್ರ ಅದ್ ಕರೆಕ್ಷನ್ ಮಾಡ್ಕೊಡ್ತಾ ಇದ್ರು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅವ್ರ ಸ್ಕೂಲ್ ಅಲ್ಲದೆ. ಸೊ ಅವ್ರನ್ನೆಲ್ಲ ನಾನು ನೆನ್ಪಿಸ್ಕೊಳಕ್ ಇಷ್ಟಪಡ್ತೀನಿ. ತುಂಬಾ ಜನ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಇನ್ಸ್ಪೈರ್ ಕೂಡ ಮಾಡಿದ್ದಾರೆ.
1: ನಿಖಿತಾ ಅವರೇ, ಶಾಲೆಯ ಪ್ರೋತ್ಸಾಹಕ್ಕಿಂತ ಮನೆಯಲ್ಲಿ ತಂದೆ ತಾಯಿಗಳ ಪ್ರೋತ್ಸಾಹ ಕೂಡ ತುಂಬಾ ಮುಖ್ಯ ಆಗುತ್ತೆ ತಮ್ಮ ಸಾಧನೆಗೆ. ಅಂದ್ರೆ ತಮ್ಮ ತಾಯಿಗವರು ಡಾಕ್ಟರ್ ಲಕ್ಷ್ಮಿ ಅವರು ಕೂಡ ವೈದ್ಯಕೀಯರಲ್ಲಿದ್ದಾರೆ, ತಮ್ಮ ತಂದೆಯವರಾದಂತಹ ಶರತ್ ಅವರು ಕೂಡ ವೈದ್ಯಕೀಯ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಗೊತ್ತಿರ್ಬೋದು, ಡಾಕ್ಟರ್ ಆದ್ರೆ ತುಂಬಾ ಸಮಯವನ್ನ ತಮ್ಮ ವೃತ್ತಿಗೆನೆ ನೀಡಬೇಕಾಗುತ್ತೆ. ಅದರ ಜೊತೆಗೆ ತಮ್ಮ ಮಕ್ಕಳಿಗೆ ನಿಮಗೆ ತಂದೆ ತಾಯಿ ಪ್ರೋತ್ಸಾಹ ಯಾವ ರೀತಿ ಇತ್ತು?
0: ತುಂಬಾ ಲಕ್ಕಿ ನಾನು, ಇಬ್ರು ತುಂಬಾ ಏನಂತಾರೆ ಅಪ್ಪ ಅಮ್ಮ ಇರೋದೊಂಥರ, ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ತುಂಬಾ ಇನ್ವಾಲ್ವ್ ಪೇರೆಂಟ್ಸ್ ಅನ್ಬೋದು. ಸಮಯ ಕೊಡೋದ್ರಲ್ಲಿ ಅವರು ಏನ್ ಭಾವಿಸ್ತಾರೆ ಅಂದ್ರೆ, ದುಡ್ಡು ಎಷ್ಟು ಕೊಡ್ತೀವೋ ಇಲ್ಲೋ ಮಕ್ಕಳಿಗೆ, ಆಸ್ತಿ ಎಷ್ಟು ಕೊಡ್ತೀವೋ ಇಲ್ಲೋ ಗೊತ್ತಿಲ್ಲ, ಸಮಯ ಅವ್ರ ಜೊತೆ ಇರೋದು ಅಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರು ಭಾವಿಸ್ತಾರೆ. ಅದೇ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಇಷ್ಟು ವರ್ಷ. ಪ್ರತಿದಿನ ಈಗೂ ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ರು ಕೂಡ ದಿನ ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ. ಅವ್ರು ಈಗೂ ಕೂಡ ಅವರು ವೃತ್ತಿ ವೈದ್ಯಕೀಯ ಆಗಿದ್ರು, ನಾನು ಇಂಜಿನಿಯರಿಂಗ್ ಆಗಿದ್ರು, ಏನ್ ಓದ್ದೆ, ಏನ್ ಸಬ್ಜೆಕ್ಟ್ಸ್, ಪ್ರತಿಯೊಂದು ಅವರೊಂದು ಕ್ಯೂರಿಯಾಸಿಟಿ ಅಲ್ಲಿ ಕೇಳ್ತಾರೆ. ಸೊ ಅದು ಪ್ರತಿಯೊಂದು ಅವರು ಎಷ್ಟು ಎಫರ್ಟ್ಸ್ ಹಾಕ್ತಾರೆ, ಬಿಕಾಸ್ ಈಗ ನಮ್ಮ ತಾಯಿ ವೈದ್ಯಕೀಯ ವೃತ್ತಿ, ಆದ್ರೂ ಅವರು ಎಷ್ಟೊಂದ್ ಸರಿ ಈಗ ನಾನು ಟೂರ್ನಮೆಂಟ್ಸ್ ಹೋಗ್ತಿದ್ದಾಗ ಇಲ್ಲ ಕಾಂಪಿಟೇಷನ್ ಹೋಗ್ತಿದ್ದಾಗ ಅವ್ರು ನನ್ನ ಜೊತೆ ಬರೋರು, 4-5 ದಿನ ಹೊರಗಡೆ ಇರೋರು. ಸೊ ಅವ್ರ ಪ್ರಾಕ್ಟೀಸ್ ಫೋನ್ ಅಲ್ಲಿ ಎಷ್ಟೊಂದು ಪೇಷಂಟ್ಸ್ ನ ನೋಡೋದು, ಸೈಮಲ್ಟೇನಿಯಸ್ಲಿ ನನ್ನ ಜೊತೆ ಬರೋದು, ನನ್ಗೀಗ ಎಷ್ಟೊಂದು ಇಲ್ಲ ಪೋಸ್ಟ್ ಮಾಡ್ಬೇಕು, ಚಾರ್ಟ್ಸ್ ಮಾಡ್ಬೇಕಂದ್ರೆ ಅಪ್ಪ ಅಮ್ಮ ಇಬ್ರು ಕೂರ್ತಾ ಇದ್ರು ಹೆಲ್ಪ್ ಮಾಡ್ಲಿಕ್ಕೆ, ಏನಾದ್ರು ಪ್ರಾಜೆಕ್ಟ್ಸ್ ಮಾಡ್ಬೇಕು, ಏನಾದ್ರು ಹೆಲ್ಪ್ ಮಾಡ್ಲಿಕ್ಕೆ ಬೇಕು ಅಂದ್ರೆ ಅವರು ಇನ್ವಾಲ್ವ್ ಇರ್ತಾ ಇದ್ರು. ನಾನು ಪ್ರತಿ ಸರಿ ಪ್ರಾಜೆಕ್ಟ್ಸ್ ಹೋಗಕ್ ಮುಂಚೆ ಅವ್ರಿಗೆ ಕೇಳಿಸ್ತಾ ಇದ್ದೆ 2-3 ಸರಿ ಕೂತ್ಕೊಂಡು. ಸೊ ಓವರ್ ನೈಟ್ ಅವರು ಎದ್ದಿದ್ದು ನನ್ನ ಜೊತೆ ಎಲ್ಲ ಮಾಡ್ತಾ ಇದ್ರು. ಸೊ ಇದು ಹೆಲ್ಪ್ ಮಾಡೋದಾಗಿದ್ರೆ, ಇನ್ನೊಂದು ಭಾಗ ಅವರು ಕೂಡ ಅವರಿಗೆ ಇಷ್ಟ ಇದ್ರು ಇಷ್ಟ ಇಲ್ಲದೆ ಇದ್ರು ಆ ಸಬ್ಜೆಕ್ಟ್ಸ್ ನಾನು ಇಷ್ಟ ಪಡ್ತೀನಿ, ನಾನು ಪಾರ್ಟಿಸಿಪೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂತ ಅವ್ರು ಅದ್ರ ಬಗ್ಗೆ ತಿಳ್ಕೊಂಡು. ಈಗ ನಾನು ನ್ಯೂರೋಸೈನ್ಸಲ್ಲಿ ರಿಸರ್ಚ್ ಮಾಡ್ತಿದ್ದೀನಿ, ಬಟ್ ಅವರಿಗೆ ಏನು ಅರ್ಥ ಆಗ್ತದೋ ಗೊತ್ತಿಲ್ಲ, ಬಟ್ ನಾನು ಏನು ಮಾಡ್ತಿದ್ದೀನಿ, ನನ್ನ ರಿಸರ್ಚ್ ಏನು, ಅಲ್ಲಿ ಪ್ರೊಫೆಸರ್ಸ್ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಕೇಳಿಸ್ಕೊಂತಾರೆ, ಆಸಕ್ತಿ ಪಟ್ಟು ಅವ್ರು ಓದ್ತಾರೆ, ಅವ್ರ ಕೈಯಲ್ಲಿ ಎಷ್ಟು ಹೆಲ್ಪ್ ಮಾಡಕ್ ಆಗ್ತದೋ ಅವ್ರದ್ದು ಮಾಡ್ತಾರೆ. ಆ ಎಫರ್ಟ್ಸ್ ನೋಡಿ ನನಗೂ ಒಳಗಿಂದ ಅನ್ಸ್ತದೆ ಅವ್ರ ಅಷ್ಟೆಲ್ಲ ಮಾಡ್ತಿರೋದ್ರಿಂದ ನಾನು ಅದಕ್ಕೆ ತಕ್ಕಂತೆ ಏನಾದ್ರು ಒಂದು ಮಾಡಿ ತೋರಿಸ್ಬೇಕು, ಅವರಿಗೊಂದು ಪ್ರೌಡ್ ಆಗಂಗ್ ಮಾಡ್ಬೇಕು ಅನ್ನೋದು ಅನ್ಸುತ್ತೆ. ಅದು ಇದರಿಂದನೇ ನಾನು ಏನ್ ಮಾಡಿದೀನಿ ಅದಕ್ಕೆ ಪ್ರೈಮರಿ ಮೋಸ್ಟ್ ರೀಸನ್ ಅವರು ಅಂತ ಹೇಳ್ಬೋದು.
1: ನಿಖಿತಾ ಅವರೇ, ತಾವು ಮಾಡ್ತಾ ಇರ್ತಕ್ಕಂತ ಪದವಿ ಈಗ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನ ಮಾಡ್ತೀರಾ, ಅದ್ರ ಜೊತೆ ತಮ್ಗೆ ತುಂಬಾ ಆಸಕ್ತಿ ಇರ್ತಕ್ಕಂತ ಸಬ್ಜೆಕ್ಟ್ ನ್ಯೂರೋ ಸೈನ್ಸ್, ಅದರಲ್ಲೂ ಕೂಡ ತಾವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ, ಹೇಗೆ ಅದ್ರ ಬಗ್ಗೆ ಯಾಕೆ ಆಸಕ್ತಿ ಮೂಡ್ತು, ಅದರಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡ್ಬೇಕು ಅದನ್ನು ಕಲಿಬೇಕು ಅಂತ ಯಾಕೆ ಅನ್ನಿಸ್ತು, ಮುಂದೆ ಅದರಲ್ಲಿ ಏನನ್ನ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ?
0: ಸೊ ನನಗೆ ಪಿ ಯು ಸಿ ಟೈಮಲ್ಲಿ ಎಸ್ಪೆಷಲಿ ನಂಗೆ ಸೈನ್ಸ್ ಓದ್ಬೇಕನ್ನೋದು ತುಂಬಾ ಶೋರ್ ಇದ್ದೆ, ಬಟ್ ಇಂಜಿನಿಯರಿಂಗ್ ಮಾಡ್ಬೇಕಾ, ಮೆಡಿಸಿನ್ ಮಾಡ್ಬೇಕಾ, ಇಲ್ಲ ರಿಸರ್ಚ್ ಕಡೆ, ಏನು ಬಿ ಎಸ್ ಸಿ ಎಂ ಎಸ್ ಸಿ ಕಡೆ ಹೋಗ್ಬೇಕಾ ಅನ್ನೋದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇತ್ತು. ಅವಾಗ ನಮ್ಮ ತಂದೆ ಅಡ್ವೈಸ್ ಮಾಡ್ದೋ ಹಾಗೆ ನೀನು ಮುಂದೆ ರಿಸರ್ಚ್ ಹೋಗ್ಬೇಕಂದ್ರೆ ಟೆಕ್ನಿಕಲ್ ಫೌಂಡೇಶನ್ ಇದ್ರೆ ಚೆನ್ನಾಗಿ ಅನ್ನೋ ಒಂದು ಕಾರಣದಿಂದ ಅವರು ಇಂಜಿನಿಯರಿಂಗ್ ಸೇರ್ಕೊ ಅಂದ್ರು. ಸೊ ಅವಾಗ ಸೇರ್ಕೊಂಡೆ, ಬಟ್ ನನ್ಗೆ ಅವಾಗ ಇನ್ನ ಇತ್ತು ನನಗಿಲ್ಲ ಏನೋ ಒಂದು ಇದೆ ನನಗೆ ಇನ್ನ ಇಷ್ಟಪಡೋ ಅಂಥದ್ದು ಹುಡುಕ್ಬೇಕು ಅಂತ ಹೇಳ್ತು. ಅವಾಗೆ ನಾನು ಎನ್ ಪಿ ಟಿ ಎಲ್ ಅನ್ನೋ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿತು ನನಗೆ. ಸೊ ಅದರಲ್ಲಿ ತುಂಬ ಕೋರ್ಸಸ್ ಇದೆ, ಲೈಕ್ ಮೋರ್ ದ್ಯಾನ್ 1000 ಕೋರ್ಸಸ್ ಇದೆ. ಸೊ ಅದರಲ್ಲಿ ನಾನು ಹುಡುಕಿ ನನಗೆ ಹೆಸರು ನೋಡಿ ಸಿಲಬ್ ನೋಡಿ ಇಷ್ಟ ಆಗುವಂತ ಒಂದಷ್ಟು ಕೋರ್ಸಸ್ನ ಆಯ್ಕೆ ಮಾಡಿ ಮಾಡಕ್ ಶುರು ಮಾಡಿದೆ. ಸೊ ಅವಾಗ ನನಗೆ ಕಾಂಪ್ಯೂಟೇಷನಲ್ ನ್ಯೂರೋಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ ಅಂತಾನೆ ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ. ಅದ್ರದ್ದೊಂದು ಕೋರ್ಸ್ ಇತ್ತು, ಅವರು ಪ್ರೊಫೆಸರ್ ಡಾಕ್ಟರ್ ಶರ್ಭಾ ಬಂದೋಪಾಧ್ಯಾಯ ಅಂತ, ಐ ಐ ಟಿ ಖರಗ್ಪುರಲ್ಲಿ ಅವ್ರ ಪ್ರೊಫೆಸರ್. ಸೊ ಅವ್ರದ್ದೊಂದು ಕೋರ್ಸ್ ನನಗೆ ಸಿಕ್ತು. ಆ ಕೋರ್ಸ್ ಮಾಡುವಾಗ ಅನ್ನಿಸ್ತು ಇದು ತುಂಬ ಚಾಲೆಂಜಿಂಗ್ ಇದೆ, ನನಗೆ ಪ್ರತಿ ಕ್ಲಾಸ್ ಕೇಳುವಾಗೂ ತುಂಬ ಓ ಏನಿದು ಅರ್ಥ ಆಗ್ತಿಲ್ಲ ಅನ್ನೋ ಒಂದು ಫೀಲಿಂಗ್ ನಂಗೆ ಪ್ರತಿ ಕ್ಲಾಸಲ್ಲೂ ಬರ್ತಿತ್ತು. ನಂಗೆ ತುಂಬ ಇಷ್ಟ ಆಯಿತು ಆ ಕೋರ್ಸ್ ಮಾಡುವಾಗ. ಸೊ ಅವಾಗ ನನಗೆ ರಿಯಲೈಸ್ ಆಯಿತು ಇಲ್ಲ ಇದೇನೋ ನನಗೆ ತುಂಬ ಆಸೆ ಮೂಡಿಸ್ತಾ ಇದೆ ಅನ್ನೋ ಒಂದು ಆ ಕೋರ್ಸ್ ಟೈಮಲ್ಲಿ ನನಗೆ ತಿಳಿದು. ನಾನು ಅವಾಗ ಆ ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಟ್ರಾ ಓದೋದು, ಅದ್ರ ಬಗ್ಗೆ ರಿಸರ್ಚ್ ಪೇಪರ್ಸ್ ಓದೋದು, ಬೇರೆ ಬೇರೆ ಆ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋರ ಜೊತೆ ಮಾತಾಡ್ತಿರೋದು ಅವೆಲ್ಲ ಮಾಡಿದಾಗ ನನಗೆ ಇನ್ನೂ ಜಾಸ್ತಿ ಆಸಕ್ತಿ ಮೂಡಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ಒಂದು ಕೋರ್ಸ್ ಮಾಡ್ತಾ ಇದ್ದೆ. ಸೊ ಸೈಮಲ್ಟೇನಿಯಸ್ಲಿ ನನಗಿತ್ತು ಈಗ ಕಂಪ್ಯೂಟರ್ ಸೈನ್ಸೇ ಓದ್ತಾ ಇದ್ದೀನಿ, ಬಟ್ ಮುಂದೆ ನಾನು ಏನಾದರೂ ಬಯಾಲಜಿಯಲ್ಲಿ ಮಾಡಬೇಕಂದ್ರೆ ನನಗೆ ಅಲ್ಲಿ ಕೂಡ ಏನಾದರೂ ಒಂದು ಡಿಗ್ರಿ ಅನ್ನೋದಿದ್ರೆ ನನಗೆ ಮುಂದೆ ಹೆಲ್ಪ್ ಆಗ್ತದೆ ಅದನ್ನ ಗುರುತಿಸ್ಕೊಳ್ಳಿಕ್ಕೆ ಅಂತ ಹೇಳಿದ್ದಕ್ಕೆ ನಾನು ಅವಾಗ ಡೊಮೇನ್ ಸರ್ಟಿಫಿಕೇಶನ್ ಅಂತ ಮಾಡಿ ಎನ್ ಪಿ ಟಿ ಎಲ್ ಅಲ್ಲಿ. ಸೊ ಇದಾಗಿ ನಾನು ಇಷ್ಟಪಟ್ಟು ಆಗಾಗ ಸಿಕ್ಕಿದ್ದು. ಸೊ ಅದಾದ್ಮೇಲೆ ಅದ್ರ ಬಗ್ಗೆ ಓದ್ತಾ ಓದ್ತಾ ಓದ್ತಾ ಜಾಸ್ತಿ ಆಸಕ್ತಿ ಮೂಡಿದೆ.
1: ನಿಖಿತಾ ಅವರ, ಈಗ ನಾನು ಒಂದು ಪದವಿಯನ್ನ ಹತ್ತಿದ್ದೇನೆ ಅಂದ್ರೆ ಇವಾಗ ಆಲ್ಮೋಸ್ಟ್ ಆಲ್ ಇಂಜಿನಿಯರಿಂಗ್ ಪದವಿ ಆದ್ರೆ ತುಂಬಾ ಸಮಯ ಇಡಬೇಕಾಗುತ್ತೆ, ಅದ್ರ ಜೊತೆಗೆ ಬೇರೆ ಇದಕ್ಕೆ ತಮ್ಮ ಸ್ಪೋರ್ಟ್ಸ್ ಆಗಿರ್ಬೋದು ಇನ್ನಿತರ ಅವ್ಯಾಸಗಳಿಗೂ ಕೂಡ ಸಮಯ ಕೊಡ್ಲಿಕ್ಕೆ ಆಗಲ್ಲ. ಬಟ್ ಈ ರೀತಿಯ ಕೋರ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಅಪರ್ಚುನಿಟಿಗಳು ಇರ್ತವೆ ಉದ್ಯೋಗ ಕ್ಷೇತ್ರದಲ್ಲಿ. ಆದ್ರಿಂದ ಅದ್ರಗಳ ಬಗ್ಗೆ, ಇವಾಗ ತಾವು ಮಾಡಿರ್ತಕ್ಕಂಥ ಡೊಮೈನ್ ಕೋರ್ಸ್ಗಳ ಬಗ್ಗೆ ಸ್ವಲ್ಪ ಯುವ ಪೀಳಿಗರಿಗೆ, ನಾನು ಕೂಡ ಇಂಜಿನಿಯರಿಂಗ್ ಮಾಡ್ಕಂತ ವಿದ್ಯಾರ್ಥಿಗಳ ಇದ್ದು ಅವ್ರಿಗೆ ಕೇಳಿದ್ರಿಗೆ ಇದ್ರ ಜೊತೆ ಯಾವೆಲ್ಲ ಕೋರ್ಸ್ಗಳನ್ನ ಅಡಿಷನಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಮುಂದೆ ತಮ್ಗೆ ಉಪಯುಕ್ತ ಆಗುತ್ತೆ, ಯಾವೆಲ್ಲ ಕೋರ್ಸ್ಗಳು ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಸೊ ಜನಕ್ಕೆ ತುಂಬಾ ತಿಳಿದಾಗೆ ಈಗ ಎಸ್ಪೆಷಲಿ ಯೂಟ್ಯೂಬ್ ಅಂತ ಬಂದು ಎಷ್ಟೊಂದು ಕೋರ್ಸಸ್ ಸಂಬಂಧ ತುಂಬಾ ವಿಡಿಯೋಸ್ ಸಿಗ್ತವೆ. ಬಟ್ ನನಗೆ ಒಂದು ಏನ್ ಅನ್ಸಿದ್ದು, ಹೇಗೂ ಕಲಿತೀವಿ ಅದಕ್ಕೊಂದು ತಕ್ಕಂತೆ ಸರ್ಟಿಫಿಕೇಟ್ ಇದ್ರೆ ಮುಂದೆ ನಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಂದ ನಾನು ಯಾವಾಗಲೂ ಈ ತರ ಸರ್ಟಿಫೈಡ್ ಕೋರ್ಸಸ್ಸೇ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಸ್ವಲ್ಪ ಟಾಪಿಕ್ ಸಣ್ಣ ಸಣ್ಣವಿದ್ರೆ ಯೂಟ್ಯೂಬ್ ಅಲ್ಲಿ ಕೇಳ್ತೀನಿ. ಯೂಟ್ಯೂಬ್ ಅಲ್ಲಿ ಹಲವಾರು ಚಾನಲ್ಸ್ ಇದೆ, ಅಲ್ಲಿ ಎಷ್ಟೊಂದು ಇಂಜಿನಿಯರಿಂಗ್ ಟಾಪಿಕ್ಸ್ ಆಗ್ಲಿ ಬೇರೆ ಪ್ರೋಗ್ರಾಮಿಂಗ್ ಆಗ್ಲಿ ಹೇಳ್ಕೊಡ್ತಾರೆ. ಅದಲ್ಲದೆ ಯುಡೆಮಿ ಕೋರ್ಸೆರ ಅನ್ನೋ ಇದರಲ್ಲಿ ಇರ್ತದೆ. ಬಟ್ ಅದರಲ್ಲಿ ಏನ್ ನನಗಷ್ಟು ಅಂದ್ರೆ ಅದು ದುಡ್ಡು ಜಾಸ್ತಿ ಇರ್ತದೆ ಮತ್ತೆ ಎಕ್ಸಾಮ್ಸ್ ಅಂತ ಇರಲ್ಲ. ಸೊ ಎಷ್ಟೊಂದ್ಸರಿ ನಾನು ಶುರು ಮಾಡಿರ್ತೀನಿ ಬಟ್ ಕಲಿಬೇಕನ್ನೋ ಒಂದು ಬೋರ್ನೆಸ್ ಸ್ಟಾರ್ಟ್ ಆಗ್ಬಿಟ್ರೆ ಮತ್ತೆ ಬಿಟ್ಬಿಡ್ತೀನಿ. ಸೊ ಅದಕ್ಕೆ ನಾನು ಹುಡ್ಕೊಂಡಿದ್ದು ಬಿಟ್ಟಿಯಲ್ಲಿ, ಯಾಕಂದ್ರೆ ಅವ್ರು ಪ್ರತಿ ವಾರ ಅಸೈನ್ಮೆಂಟ್ ಇರುತ್ತೆ, ಆಮೇಲೆ ಫೈನಲ್ ಎಕ್ಸಾಮ್ ಬೇರೆ ಕಡೆ ಹೋಗಿ ಎಕ್ಸಾಮ್ ಬರ್ದು ಬರ್ಬೇಕು. ಮಿನಿಮಮ್ ಇಷ್ಟು ಮಾರ್ಕ್ಸ್ ಬಂದ್ರೆ ಮಾತ್ರ ಅವರು ಸರ್ಟಿಫಿಕೇಟ್ ಅನ್ನೋದು ಕೊಡ್ತಾರೆ. ಸೊ ಅದು ನನಗೆ ಏನ್ ಅನ್ನಿಸ್ತು, ನನಗೆ ಡಿಸಿಪ್ಲಿನ್ ಇರ್ತದೆ. ಎನ್ ಪಿ ಟಿ ಎಲ್ ಅನ್ನೋದೊಂದು ಪ್ಲಾಟ್ಫಾರ್ಮ್, ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಈಗ ಐ ಥಿಂಕ್ ಎರಡನೇ ವರ್ಷ ಮೂರನೇ ವರ್ಷದಲ್ಲಿ ಕಂಪಲ್ಸರಿ ಒಂದೆರಡು ಕೋರ್ಸ್ ಮಾಡ್ಕೋಬೇಕು. ಬಟ್ ನಾನು ನನಗೊಬ್ರು ಪ್ರೊಫೆಸರ್ ಹೇಳಿದ್ರು ಫಸ್ಟಿಗೆ, ನಿನಗೆ ಈ ತರ ಮ್ಯಾಥಮೆಟಿಕ್ಸ್ ಅಲ್ಲಿ ನ್ಯೂರೋಸೈನ್ಸ್ ಅಲ್ಲಿ ಆಸೆ ಇದ್ರೆ ಈ ತರ ಪ್ಲಾಟ್ಫಾರ್ಮ್ಸ್ ಇದಾವೆ ಅಲ್ಲಿಂದ ಕೋರ್ಸಸ್ ಮಾಡ್ಕೊ ಅಂತ. ಸೊ ಅವಾಗ ಹೋಗಿ ನಾನು ಹುಡುಕ್ದಾಗ ಇಷ್ಟೆಲ್ಲ ಪ್ಲಾಟ್ಫಾರ್ಮ್ ಕೋರ್ಸಸ್ ಇದಾವೆ, ಮತ್ತೆ ಯಾವಾಗ ಬೇಕಾದ್ರು ಅವಾಗ ಕಲಿ. ನಾನು ಎಷ್ಟೊಂದೀಗ ಫೋರ್ತ್ ಇಯರ್ ಅಲ್ಲಿ ಕಲಿಯೋಂಥದ್ದೆಲ್ಲ ಫಸ್ಟ್ ಇಯರ್ ಅಲ್ಲೇ ಮಾಡ್ಕೊಂಡಿದ್ದೆ ಬಿಕಾಸ್ ಆಫ್ ದೀಸ್ ಪ್ಲಾಟ್ಫಾರ್ಮ್ಸ್. ಮತ್ತೆ ಒಳ್ಳೊಳ್ಳೆ ರೆಪ್ಯೂಟೆಡ್ ಐ ಐ ಟಿ ಪ್ರೊಫೆಸರ್ಸ್ ಅದ್ರಲ್ಲಿ ಪಾಠ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಗೆ ಎಕ್ಸಾಮ್ಸ್ ಇರೋದ್ರಿಂದ ಆ ಸೀರಿಯಸ್ ಅಲ್ಲಿ ನಾವು ಕಲಿತೀವಿ, ಸುಮ್ಮನೆ ಕೋರ್ಸ್ ತಗೊಂಡಿದೀವಿ ಕಲಿತೀವಿ, ಅದು ಒಂದು ಡಿಸಿಪ್ಲಿನ್ ಮೇಂಟೈನ್ ಆಗುತ್ತೆ. ಬಿಕಾಸ್ ಬಿಕಾಸ್ ಆಫ್ ದೀಸ್. ಸೊ ಎನ್ ಪಿ ಟಿ ಎಲ್ ಅಲ್ಲಿ ಏನ್ ಅನ್ಕೊಂತಾರೆ, ಬರೀ ಕೋರ್ಸ್ ಅನ್ಕೊಂತಾರೆ, ಬಟ್ ಈ ತರ ಮಲ್ಟಿಪಲ್ ಡೊಮೇನ್ ಸ್ಕಾಲರ್ ಅನ್ನಂದ್ರು ಅದು 5-6 ಡಿಫ್ರೆಂಟ್ ಕೋರ್ಸಸ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಡೊಮೇನ್ ಅಲ್ಲಿ ಆ ಒಂದು ಡೊಮೇನ್ ಸರ್ಟಿಫಿಕೇಶನ್ ಅಂತ ಅವ್ರು ಕೊಡ್ತಾರೆ. ಆತರ ಹಲವಾರು ಡೊಮೇನ್ ಇದೆ. ನನಗೆ ಬೇಕಾಗಿದ್ದು ಬಯಾಲಜಿ, ಅದು ಮತ್ತೆ ಕಂಪ್ಯೂಟರ್ ಸೈನ್ಸ್ ಇಂಟರ್ ಡಿಸಿಪ್ಲಿನರಿ ಇರಬೇಕಂತ ಕಾಂಪ್ಯೂಟೇಷನಲ್ ಬಯಾಲಜಿ ಸಬ್ಜೆಕ್ಟ್ ಅಲ್ಲಿ ನಾನು ಡೊಮೇನ್ ಸರ್ಟಿಫಿಕೇಶನ್ ಮಾಡ್ಕೊಂಡೆ. ಆಮೇಲೆ ಇನ್ನೊಂದೇನ್ ಎನ್ ಪಿ ಟಿ ಎಲ್ ಅಲ್ಲಿ ಅಡ್ವಾಂಟೇಜ್ ಅಂದ್ರೆ, ಇನ್ ಕೇಸ್ ನೀವು ಯಾವ್ದಾದ್ರು ಕೋರ್ಸ್ ಅಲ್ಲಿ ಟಾಪರ್ ಆಗಿದ್ರೆ ಇಂಟರ್ನ್ಶಿಪ್ಸ್ ಕೂಡ ಅವ್ರು ಕೊಡ್ತಾರೆ. ನೀವು ಯಾವ ಪ್ರೊಫೆಸರ್ದು ಕೋರ್ಸ್ ಮಾಡಿರ್ತೀರಾ ಅದ್ರಲ್ಲಿ ನೀವೇನೋ ಟಾಪರ್ ಆಗಿದ್ದು ಆ ಪ್ರೊಫೆಸರ್ಗೆ ಏನಾದ್ರೂ ವೇಕೆನ್ಸಿ ಇದೆ ಅವ್ರ ಲ್ಯಾಬ್ ಅಲ್ಲಿ ಅಂದ್ರೆ ನೀವು ಅಪ್ಲೈ ಮಾಡಿದ್ರೆ

0: ಅವರು ಇಂಟರ್ವ್ಯೂ ಮಾಡ್ತಾರೆ, ಅದಾದ್ಮೇಲೆ ಇನ್ ಕೇಸ್ ಅವ್ರಿಗೆ ನೀವು ವರ್ಕ್ ಮಾಡ್ಬೋದು ಅನ್ಸಿದ್ರೆ, ಇಲ್ಲ 2 ತಿಂಗಳು ಇಲ್ಲ 3 ತಿಂಗಳು ಇಂಟರ್ನ್ಶಿಪ್ IITಯಲ್ಲಿ ಇರುತ್ತೆ. ನಾನು ಕಾಂಪ್ಯೂಟೇಷನಲ್ ನ್ಯೂರೋಸೈನ್ಸ್ ಅಂತ ಏನು ಕೋರ್ಸ್ ಮಾಡ್ಕೊಂಡಿದ್ದೆ, ಸೊ ಅದ್ರ ಮೇಲೆ ಪ್ರೊಫೆಸರ್ ಜೊತೆ ಮಾತಾಡಿದ್ದೆ, ನಾನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇದೆ, ನಾನು ಹೇಗೆ ಆ ಫೀಲ್ಡ್ ಗೆ ಬರಬೇಕು ಅಂತ. ಸೊ ಅವ್ರು ಹೇಳಿದ್ರು, ನೀನು ಓದೋದು ತುಂಬಾ ಬೇರೆ ಆಗುತ್ತೆ, ಲ್ಯಾಬ್ ಅಲ್ಲಿ ಬಂದು ರಿಸರ್ಚ್ ಮಾಡೋದು ತುಂಬಾ ಬೇರೆ ತರ ಇರುತ್ತೆ, ಅದು ಹೇಗಿರುತ್ತೆ ಅಂತ ನಿನಗೆ ಯಾರೋ ಒಬ್ರು ಹೇಳಿದ್ರೆ ಅರ್ಥ ಆಗಲ್ಲ, ನಿಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಅವರೇ ನನಗೆ ಅಡ್ವೈಸ್ ಮಾಡಿದ್ರು. ಈ ತರ ಇಂಟರ್ನ್ಶಿಪ್ ಕಾಲ್ ಫಾರ್ ಮಾಡ್ತಾರೆ NPTEL ಇಂದಾನೆ, ಅವಾಗ ನೀನು ಅಪ್ಲೈ ಮಾಡು, ಇನ್ ಕೇಸ್ ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರೆ ನಿಂಗೆ ಸಿಗುತ್ತೆ ಅಂತ. ಸೊ ಅದಾದ್ಮೇಲೆ ಗಾಡ್ ನನಗೆ ಇಂಟರ್ವ್ಯೂ ಕ್ಲಿಯರ್ ಆಗಿ ಇಂಟರ್ನ್ಶಿಪ್ ಸಿಕ್ತು IIT ಖರಗ್ಪುರ್ ಅಲ್ಲಿ. 3 ತಿಂಗಳು ನಾನು ಕಾಂಪ್ಯೂಟೇಷನಲ್ ನ್ಯೂರೋಸೈನ್ಸ್ ಲ್ಯಾಬ್ ಅಲ್ಲಿ ಕೆಲಸ ಮಾಡಿದೆ ಆ ಪ್ರೊಫೆಸರ್ ಅಂಡರ್. ಸೊ ಅದು ಈ ತರ ಅಪರ್ಚುನಿಟೀಸ್ ಇರುತ್ತೆ, ಅದು NPTEL ಇಂದ ಇಂಟರ್ನ್ಶಿಪ್ಸ್, ವಿಂಟರ್ ಮತ್ತೆ ಸಮ್ಮರ್ ಇಂಟರ್ನ್ಶಿಪ್ಸ್ ಅಂತ ಕರೀತಾರೆ. ಒಳ್ಳೆ ಸ್ಟೈಪೆಂಡ್ ಕೊಡ್ತಾರೆ ಆ ಪ್ರೊಫೆಸರ್, ಒಳ್ಳೆ IIT ಅಲ್ಲಿ ಆ ಪ್ರೊಫೆಸರ್ ಅಂಡರ್ ಅವ್ರ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ಬೋದು. ರಿಸರ್ಚ್ ಅಂತ ಹೇಗಿರುತ್ತೆ ಅನ್ನೋದೊಂದು ಹ್ಯಾಂಡ್ಸ್ ಆನ್ ನಿಮಗೆ ಗೊತ್ತಾಗುತ್ತೆ ಹೇಗೆ, ಬಿಕಾಸ್ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೂ ಲ್ಯಾಬ್ ಅಲ್ಲಿ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದು ಮತ್ತೆ ಅಲ್ಲಿ PhD ಮಕ್ಕಳು ಓದ್ತಾ ಇರ್ತಾರೆ, ಅವ್ರ ಲೈಫ್ ಹೇಗಿರುತ್ತೆ ಅನ್ನೋ ಆ ಕಡೆ ಒಂದು ದೃಷ್ಟಿಕೋನ ನಿಮಗೆ ಸಿಗುತ್ತೆ ಆ ತರ ಕೆಲಸ ಮಾಡಿದ್ರೆ. ಸೊ VTಯಿಂದ ಅದು ಸಿಗುತ್ತೆ, NPTEL ಇಂದ ಅದೆಲ್ಲ ಸಿಗುತ್ತೆ. ಮತ್ತೆ ಇನ್ನೊಂದು, ಈಗ ಸದ್ಯಕ್ಕೆ ನಾನು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಕೋರ್ಸಿಗೆ, ಇಂಟ್ರೊಡಕ್ಷನ್ ಟು ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಒಂದು IIT ಮದ್ರಾಸ್ NPTEL ದು ಕೋರ್ಸ್ ಅದು. ಸೊ ಅದರಲ್ಲಿ ನಾನು ಒಂದು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅದು ಯಾಕಂದ್ರೆ ನಾನು ಆ ಕೋರ್ಸ್ನ 2024 ಅಲ್ಲಿ ತಗೊಂಡು ಆ ಕೋರ್ಸ್ ಅಲ್ಲಿ ಟಾಪರ್ ಆಗಿದೆ. ಸೊ ಈ ಸರಿ ಅವ್ರು ಆ ಕೋರ್ಸ್ ಮತ್ತೆ ಲಾಂಚ್ ಮಾಡುವಾಗ ಈ ಸರಿ ಒಂದು 50,000 ಹೆಚ್ಚು ಜನ ಆ ಕೋರ್ಸಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆಲ್ ಓವರ್ ಇಂಡಿಯಾ. ಸೊ ಅವರು ಪ್ರೊಫೆಸರೇ ಹಳೆ ಟಾಪರ್ಸ್ ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಂಗೆ ಟೀಚಿಂಗ್ ಅಸಿಸ್ಟೆಂಟ್ ಪೊಸಿಷನ್ ಗೆ ಸೆಲೆಕ್ಟ್ ಮಾಡಿದ್ರು. ಸೊ ಈಗ ಸದ್ಯಕ್ಕೆ ಆ ಪ್ರೋಸೆಸ್ ಅಲ್ಲೂ ಇದೀನಿ. ಸೊ ಈ ತರ ಹಲವಾರು ಅಪರ್ಚುನಿಟೀಸ್ NPTEL ಕೋರ್ಸಸ್ ಇಂದ ಸಿಗ್ತದೆ.
1: ಒಳ್ಳೇದು ನಿಖಿತಾ ಅವರೇ, ತಾವು ಹೇಳಿದ್ರೆ NPTEL ಕೋರ್ಸಸ್, ಈ ಕೋರ್ಸಸ್ ಆನ್ಲೈನ್ ಕ್ಲಾಸಸ್ ಆಗಿರ್ತಕ್ಕಂಥದ್ದ ಮತ್ತು ಎಷ್ಟು ಅವಧಿಯನ್ನ ಒಳಗೊಂಡಿರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
0: ಸೊ NPTEL ಅನ್ನೋದು ಎಲ್ಲಾರ್ಗೂ ಸಿಗ್ಬೇಕನ್ನೋ ಕಾರಣದಿಂದ ಅವರು ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ. ಬಟ್ ಹೇಳ್ಕೊಡೋದು IIT ಪ್ರೊಫೆಸರ್ಸ್, ಬೇರೆ ಬೇರೆ IIT ಅವರು ಆ ಫೀಲ್ಡ್ ಅಲ್ಲಿ ಯಾರ್ಯಾರಿದ್ದಾರೆ ಆ ಫೀಲ್ಡ್ ಅವರು ಅವ್ರ ಕೋರ್ಸಸ್ ಲಾಂಚ್ ಮಾಡ್ತಾರೆ.
1: ಆನ್ಲೈನ್ ತರಗತಿಯಲ್ಲೇ ನಿಮಗೆ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾರೆ?
0: ಹೌದು. ಸೊ ಇದು 4 ವಾರ, 8 ವಾರ, 12 ವಾರ, ಇವು 3 ಡಿವಿಷನ್ ಇರ್ತದೆ. ಸೊ ಪ್ರತಿ ವಾರ ಅವರು ವಿಡಿಯೋಸ್ ಲೆಕ್ಚರ್ಸ್ ಬಿಟ್ಕೊಂಡು ಹೋಗ್ತಾರೆ, ಪ್ರತಿ ವಾರದ ಲೆಕ್ಚರ್ಸ್. ಪ್ರತಿ ವಾರ ಅಸೈನ್ಮೆಂಟ್ ಇರುತ್ತೆ, ಆ ಅಸೈನ್ಮೆಂಟ್ ಸ್ಕೋರ್ ಕೂಡ ನಿಮಗೆ ಲಾಸ್ಟ್ ಎಕ್ಸಾಮಿಗೆ ಕಂಬೈನ್ ಆಗುತ್ತೆ. 4 ವಾರ, ಸಪೋಸ್ 4 ವಾರ ಕೋರ್ಸ್ ತಗೊಂಡಿದ್ರೆ 4 ವಾರ ಆದ್ಮೇಲೆ ಒಂದು ಎಕ್ಸಾಮ್ ಇರುತ್ತೆ, ನಿಮಗೆ ಸೆಂಟರ್ ಕೊಡ್ತಾರೆ, ಹೋಗ್ಬಿಟ್ಟು ನೀವು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಬರೀತೀರಾ. ಸೊ ಅಲ್ಲಿಂದ ಮಾರ್ಕ್ಸ್ ಮತ್ತೆ ಅಸೈನ್ಮೆಂಟ್ ಮಾರ್ಕ್ಸ್ ಎರಡು ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಫೈನಲ್ ಸ್ಕೋರ್ ಕೊಡ್ತಾರೆ. ಸೊ ನಿಮಗೆ ಅಲ್ಲಿ ಬೇರೆ ಗೋಲ್ಡ್ ಅಲೈಟ್, ಸಿಲ್ವರ್ ಅಲೈಟ್, ಆಲ್ ಇಂಡಿಯಾ ಟಾಪರ್ಸ್, ಆ ಥರ ಮಲ್ಟಿಪಲ್ ಇದು ಕೊಡ್ತಾರೆ.
1: ಒಳ್ಳೆಯದು ನಿಖಿತಾ ಅವರೇ, ಹೀಗೆ ನಿಮ್ಮ ಸಾಧನೆ ಕೂಡ ನಿಮ್ಮ ವಿದ್ಯಾಭ್ಯಾಸ ಕೂಡ ಮುಂದುವರಿಲಿ ಅಂತ ಹೇಳೋದಕ್ಕೆ ಇಷ್ಟಪಡಿ. ತಾವು ಯುವ ವಿದ್ಯಾರ್ಥಿ ಆಗಿದ್ದಾಗ ಶಾಲಾ ಮಟ್ಟದಲ್ಲಿ ಕೂಡ ತಮಗೆ 2019-20 ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ತಾವು ಭಾಜನರಾಗಿದ್ದೀರಾ. ಯಾವ ಕ್ಷೇತ್ರಕ್ಕೆ, ಯಾವ ಪ್ರಾಜೆಕ್ಟ್ಗೆ ಆ ಪ್ರಶಸ್ತಿ ತಮಗೆ ಅರಸಿ ಬಂತು, ಅದರ ತಯಾರಿ ಯಾವ ರೀತಿ ಇತ್ತು, ಅದರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
0: ಸೊ ಅದಕ್ಕೆ ಯುವ ವಿಜ್ಞಾನಿ ಪ್ರಶಸ್ತಿ ಸಿಕ್ಕಿದ್ದು, ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ, ಎಸ್ಪೆಷಲಿ ಅರ್ಬನ್ ಸಿಟೀಸ್, ಅರ್ಬನ್ ಏರಿಯಾಸ್ ಅಲ್ಲಿ ಕಾಂಕ್ರೀಟ್ ರೋಡ್ಸ್ ಎಲ್ಲಿರ್ತವೆ ಅಲ್ಲಿ ಅಂತರ್ಜಲನ ಹೇಗೆ ಸೇವ್ ಮಾಡಬೇಕು, ವಾಟರ್ ಲೆವೆಲ್ಸ್ ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂತ. ಸೊ ಎಸ್ಪೆಷಲಿ ಅದು ಯಾವ ತರ ಐಡಿಯಾ ಇತ್ತು ಅಂದ್ರೆ, ಕರೆಂಟ್ ಅರ್ಬನ್ಸ್ ಏರಿಯಾಸ್ ಅಲ್ಲಿ ಏನು ಕಾಂಕ್ರೀಟ್ ರೋಡ್ಸ್ ಇರ್ತದೆ, ಕಾಂಕ್ರೀಟ್ ಫುಟ್ಪಾತ್ ಇರ್ತದೆ, ಅಲ್ಲಿ ಯಾವ ತರ ಆರ್ಕಿಟೆಕ್ಚರ್ ಅಲ್ಲಿ ಚೇಂಜಸ್ ಮಾಡಿ ಅಂತರ್ಜಲನ್ ಹೇಗೆ ಅಲ್ಲಿ ಇರೋ ಆರ್ಕಿಟೆಕ್ಚರ್ ಅಲ್ಲಿ ಅಂದ್ರೆ ಏನು ಸಿಟಿ ಲುಕ್ ಹಾಳಾಗಬಾರ್ದು, ಬೇರೆ ರೋಡ್ಸ್ ಗೆ ಏನು ತೊಂದರೆ ಆಗಬಾರ್ದು, ಜನಕ್ಕೆ ಅಲ್ಲಿ ಓಡಾಡೋರ್ಗೆ ಏನು ತೊಂದರೆ ಆಗಬಾರ್ದು, ಅಟ್ ದ ಸೇಮ್ ಟೈಮ್ ನೀರು ವಾಟರ್ ಲೆವೆಲ್ಸ್ ಏನು ಪ್ರಾಬ್ಲಮ್ ಆಗಬಾರ್ದು ಆತರ. ಸೊ ಇದು ನನಗೆ ಇನ್ಸ್ಪಿರೇಷನ್ ಬಂದು, ನಾನು ನಮ್ಮ ಅಮ್ಮ ಒಂದ್ಸರಿ ಬೆಂಗಳೂರಲ್ಲಿ ಇದ್ದಾಗ ಫ್ಲಡ್ ಆಗಿತ್ತು, ನಾಯಣಹಳ್ಳಿಯಲ್ಲಿ ಬಸ್ ಸಿಕ್ಕಾಕೊಂಡ್ಬಿಟ್ಟಿತ್ತು ಆ ಬ್ರಿಡ್ಜ್ ಮೇಲೆ, ಅಷ್ಟು ಮಳೆ ಬರ್ತಾ ಇತ್ತು. ಅಂಡ್ ಅಟ್ ದ ಸೇಮ್ ಟೈಮ್ ನಾವ್ ಎಷ್ಟೊಂದ್ಸರಿ ಕೇಳ್ತಾ ಇರ್ತೀವಿ ನೀರಿಲ್ಲ ಎಷ್ಟೊಂದ್ರೆ, ಒಂದೊಂದ್ ಕಡೆಯಲ್ಲಿ ನೀರ್ ಕೊರೆ. ಸೊ ಆತರ ಅನ್ಕೊಂಡು ಯಾಕೆ ಅಂತ ಅವಾಗ ನಾನು ಕೇಳಿ ನೋಡ್ತಿದ್ದಾಗ ಗೊತ್ತಾಯ್ತು, ಆ ಅಂತರ್ಜಲದು ಲೆವೆಲ್ ಕಡಿಮೆ ಆಗ್ತಿದೆ, ಯಾಕಂದ್ರೆ ಈ ಕಾಂಕ್ರೀಟ್ ರೋಡ್ಸ್ ಬಂದದು, ಎಲ್ಲೂ ನೀರು ಇಂಕೋಣಕ್ಕೆ ಜಾಗ ಇಲ್ಲ ಸಿಟೀಸ್ ಅಲ್ಲಿ ಅಂತೆಲ್ಲ ಕೇಳಿ ಬಂದ್ಮೇಲೆ ಅವಾಗ ಅದ್ರ ಬಗ್ಗೆ ಓದಕ್ ಶುರು ಮಾಡಿ ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡಿ, ಆ ಪ್ರಾಜೆಕ್ಟ್ ಮಾಡಿ ಯುವ ವಿಜ್ಞಾನಿ ಪ್ರಶಸ್ತಿ ಆಯಿತು. ಅಟ್ ದ ಸೇಮ್ ಟೈಮ್ ಅದನ್ನ ನಾನು ಆ ಐಡಿಯಾನ ಮೋದಿ ಅವರಿಗೆ ಲೆಟರ್ ಬರೆದಿದ್ದೆ, ಈ ತರ ಇದೆ ಐಡಿಯಾ ನನ್ನ ಕೈಯಲ್ಲಿ, ಈಗ ಐಡಿಯಾ ಮಾಡಕ್ ಅಷ್ಟೇ ಆಗೋದು, ಇದು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡುವಂಥದ್ದು. ಸೊ ನನಗೆ ಒಂದು ಐಡಿಯಾ ಬಂದಿದೆ, ಇನ್ ಕೇಸ್ ಇದು ಸೂಟಬಲ್ ಆದರೆ ಇಂಡಿಯನ್ ಸಿಟೀಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮಾಡಿ ಅನ್ನೋ ಒಂದು ಲೆಟರ್ ನಾನು ಬರೆದಿದ್ದೆ. ಅವ್ರು ರಿಪ್ಲೈ ಮಾಡಿ ಇದನ್ನ ಫರ್ದರ್ ಅರ್ಬನ್ ಅಫೇರ್ಸ್ ಡಿಪಾರ್ಟ್ಮೆಂಟ್ಗೆ ಫಾರ್ವರ್ಡ್ ಮಾಡಿದ್ರು, ಅವ್ರ ಕಡೆಯಿಂದ ಲೆಟರ್ ಬಂದಿತ್ತು, ನಾವು ಇದನ್ನ ಸ್ಟಡಿ ರೆಡಿ ಮಾಡ್ತಾ ಇದೀವಿ, ನಾವು ಫಸ್ಟ್ ಸ್ಟೇಜ್ ಟೆಸ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಖುಷಿ ವಿಚಾರ ಅಂತ ಹೇಳುದು.
1: ನಿಖಿತ್ ಅವರೇ, ತಾವು ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಸಾಮಾಜಿಕ ಕಾಳಜಿ ಕೂಡ ಹೊಂದಿದ್ದೀರಾ, ಹಾಗೂ ಈಗಿನ ಯುವ ಪೀಳಿಗೆಗೆ ನಾನು ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕಂದ್ರೆ ತಮ್ಮ ಕಿವಿ ಮಾತನ್ನ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಒಂದ್ ಯಾವಾಗ್ಲೂ ಹೇಳ್ತೀನಿ, ಹೆಚ್ ಎನ್ ನರಸಿಂಹಯ್ಯವ್ರು ಹೇಳ್ತಾರೆ, ಪ್ರಶ್ನಿಸದೆ ಒಪ್ಪಬೇಡ ಅಂತ. ಸೊ ಯಾವಾಗ್ಲೂ ಏನೇ ಆಗ್ಲಿ, ಎಷ್ಟೇ ದೊಡ್ಡಾಗ್ಲಿ, ಆ ಪ್ರಶ್ನೆ ಕೇಳೋ ಒಂದು ಇಲ್ಲ ಏನದು ಅನ್ನೋ ಒಂದು ಕ್ವಶನ್ ಅನ್ನ ನೀವು ಫಸ್ಟ್ ಅದನ್ನ ಬಿಡಬೇಡಿ. ಆ ಕ್ಯೂರಿಯಾಸಿಟಿ ಅನ್ನೋದು ಎಷ್ಟೇ ವಯಸ್ಸಾದ್ರೂ ಏನೇ ಓದ್ತಾ ಇದ್ರು ಅದ್ ಯಾವತ್ತೂ ಬಿಡಕ್ ಹೋಗಿ. ಆ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರ್ತದಲ್ಲ, ಅದು ಯಾವಾಗ್ಲೂ ಮುಂದೆ ತಗೊಂಡೋಗೋದು. ನಂಗೆ ಮೊನ್ನೆ ಕೂಡ ಒಬ್ರು ನಾಗೇಂದ್ರ ಸರ್ ಅಂತ ಹೇಳಿದ್ರು, ಫಸ್ಟ್ ಕಲಿಬೇಕು ಅಂತ ಬರ್ಬೇಕು, ಅದಾದ್ಮೇಲೆ ಕಲಿಯೋದವ್ರು ಆಟೋಮೆಟಿಕ್ ಕಲಿತಾರೆ. ಆ ಒಂದು ಆಲೋಚನೆ ಬರ್ಬೇಕು, ಕಲಿಬೇಕು, ನಾನು ಇನ್ನೂ ಕಲಿಬೇಕಾಗಿರೋಂಥದ್ದು ಹಲವಾರು ಇದೆ ಅನ್ನೋದೊಂದು ಇರುತ್ತೆ. ಆಮೇಲೆ ಅದಾದ್ಮೇಲೆ ತಕ್ಕಂತೆ ನೀವೇನು ಕಲಿಬೇಕು ಅನ್ನೋದಕ್ಕೆ ನಿಮ್ಮ ಎನರ್ಜಿನ ಟೈಮ್ನ ಚಾನಲೈಸ್ ಮಾಡಿ ಅಕಾರ್ಡಿಂಗ್ಲಿ ನೀವು ಸ್ಟೆಪ್ಸ್ ತೊಗೊಳ್ಳಿ, ನಿಮ್ಮ ಶಿಕ್ಷಕರ ಜೊತೆ ಮಾತಾಡಿ, ಓದ್ತಾ ಇರಿ. ಎಷ್ಟೊಂದು ಪುಸ್ತಕಗಳು ಬರ್ತದೆ ಈಗ, ಎಸ್ಪೆಷಲಿ ಟೆಕ್ನಾಲಜಿ ಬಂದಮೇಲೆ ಎಷ್ಟೊಂದು ಅಪಾರ್ಚುನಿಟೀಸ್ ಕೂಡ ಜನಕ್ಕೆ ತಿಳಿತಾ ಬರ್ತದೆ, ಬಿಕಾಸ್ ಟೆಕ್ನಾಲಜಿಯಿಂದ ಎಷ್ಟೊಂದು ಮಕ್ಳಿಗೆ ಕೂಡ ಹಲವಾರು ಗೊತ್ತಾಗ್ತದೆ. ಸೊ ಅದ್ರ ಬಗ್ಗೆ ಆ ಒಂದು ಭಾವನೆ ಕಲಿಬೇಕು ಅನ್ನೋದನ್ನ ಯಾವತ್ತೂ ಬಿಡಬೇಡಿ. ನನಗೆ ಎಸ್ಪೆಷಲಿ ಇನ್ಸ್ಪೈರ್ ಆಗೋದು NPTEL, ನಾನು ಕೋರ್ಸಸ್ ಮಾಡ್ತೀನಲ್ಲ, ರೀಸೆಂಟ್ಲಿ ಅದು ಡೊಮೇನ್ ಸರ್ಟಿಫಿಕೇಶನ್ ಇಸ್ಕೊಳಕ್ಕೆ IIT ಮಡ್ರಾಸಿಗೆ ಹೋಗಿದ್ದೆ. ಅಲ್ಲಿ 85 ವರ್ಷದವರು ಒಬ್ರು ಬಂದಿದ್ರು, ಪ್ರೊಫೆಸರ್ ಅವ್ರು ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತು, ಇಗೂ ಕೂಡ ಅವ್ರು ಆಲ್ಮೋಸ್ಟ್ 70 ಕೋರ್ಸಸ್ ಮಾಡಿದ್ದಾರೆ NPTEL ಅಲ್ಲಿ. ಅಷ್ಟು ವಯಸ್ಸಾದ್ಮೇಲೆ ಕೂಡ ಅವ್ರನ್ನ ನೋಡಿ ಅನ್ನಿಸ್ತು, ಅವ್ರು ಅಷ್ಟು ವಯಸ್ಸಾಗಿದೆ, ಅಲ್ಲಿ ಅಷ್ಟು ಆಸಕ್ತಿಯಿಂದ ಕಲಿತಾ ಇದ್ದಾರೆ, ನಮ್ಗೆ ಇಷ್ಟು ಎನರ್ಜಿ ಟೈಮ್ ಇದೆ, ಕಲಿಬೇಕನ್ನೋದು ಇನ್ನೂ ಜಾಸ್ತಿ ಎಂಥೂಸಿಯಾಸಮ್ ಇದೆ. ಸೊ ನಾವು ಇನ್ನೆಷ್ಟು ಎಫರ್ಟ್ ಅಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಅವ್ರು ಮಾಡಿರೋ 10% ನಾವು ಮಾಡ್ಬೋದು ಅಂತ. ಸೊ ಆ ತರ ಅದು ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ಕಲಿಬೇಕು ಅಂತ ಅವ್ರನ್ನ ನೋಡಿ ಇನ್ನೂ ಜಾಸ್ತಿ ಅನ್ಸುತ್ತೆ.
1: ಒಳ್ಳೇದು. ಮೇಡಮ್ ಲಕ್ಷ್ಮಿ ಅವರೇ, ತಮ್ಮ ಮಗಳು ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ, ಈ ಚಿಕ್ಕ ವಯಸ್ಸಿಗೆ ತಮ್ಮದೇ ಆದಂತಹ ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಕೂಡ ಭಾಜನರಾಗ್ತಿದ್ದಾರೆ, ತಮ್ಗೆ ಏನ್ ಅನ್ಸುತ್ತೆ ಮೇಡಮ್?
2: ತುಂಬಾ ಖುಷಿ ವಿಚಾರ. ಮತ್ತೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ನಾನು ಅವಳಲ್ಲಿ ಕಂಡಿದ್ದು ಒಂದು ವಿಶೇಷವಾದ ಗುಣ ಅಂತಂದ್ರೆ, ಅವಳು ಯಾವಾಗ್ಲೂ ಒಂದ್ ಹೇಳೋಳು, ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ಆ ಭಗವಂತನಿಗೆ ಮನಸ್ಸು ಸೋತ್ ಬಿಡ್ಬೇಕಂತೆ. ಇವ್ರು ಇಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಿದ್ದಾರೆ, ನಾನು ಅವ್ರಿಗೆ ಬಯಸಿದ್ದೆಲ್ಲ ಕೊಟ್ಬೇಕಪ್ಪ ಅಂತ ಹೇಳಿ ಅವಳು ಯಾವಾಗ್ಲೂ ಅದನ್ನ ಹೇಳೋಳು. ಸೊ ನಾವು ನಮ್ಮ ವರ್ಕ್, ನಮ್ಮ ಡೆಡಿಕೇಶನ್ ಏನಿದೆ, ನಮ್ಮ ಪ್ರಯತ್ನಗಳು ಏನಿದೆ, ಅದರಲ್ಲಿ ನಾವು ಎಂದು ಹಿಂದೆ ತಿರುಗಿ ನೋಡಿದಾಗ ನಾವು ಇದು ಮಾಡಿಲ್ಲ ಅಂತ ಅನ್ನಿಸ್ಬಾರ್ದು. ಆ ಮಟ್ಟಿಗೆ ನಾವು ಅದರಲ್ಲಿ ಒಂದು ಪ್ರಯತ್ನವನ್ನ ಹಾಕ್ಬೇಕು, ಮತ್ತೆ ಅದಕ್ಕೊಂದು ಶಿಸ್ತು ಅನ್ನೋದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಅದೆರಡೂ ನಾನು ಅವಳಲ್ಲಿ ಕಂಡಂತ ತುಂಬಾ ಒಂದು ಉತ್ತಮ ಗುಣಗಳು ಅಂತ ಅನ್ಸುತ್ತೆ. ಮತ್ತೆ ಅವಳು ಇನ್ನೂ ಒಂದು ವಿಚಾರ ಹೇಳ್ತಿದ್ಲು, ಅದು ನಾನು ನನ್ನ ಸಣ್ಣ ಮಗಳಿಗೂ ಹೇಳ್ತೀನಿ, ಮತ್ತೆ ನನಗೆ ಯಾರನ್ನ ಮಕ್ಕಳು ಸಿಕ್ಕದಾಗ್ಲೂ ಹೇಳ್ತೀನಿ. ಏನಂದ್ರೆ ಇವಾಗ ಎಲ್ಲ ಕಡೆ ಡಿಸ್ಟ್ರನ್ಸು, ತುಂಬಾ ಅಡಿಕ್ಷನ್ಸು, ಬೇರೆ ಬೇರೆ ರೀತಿ ಕೆಟ್ಟ ಚಟಗಳು ಎಲ್ಲ ಇದಾವೆ. ಅವಳು ಸ್ಕೂಲ್ ಡೇಸ್ ಅಲ್ಲಿ ಒಂದು ಮಾತು ಹೇಳೋಳು, ನಾನು ಇವಾಗ ಮಧ್ಯಾಹ್ನ ಕರ್ಕೊಂಡ್ ಬಂದ್ಬಿಡ್ತೀನಿ, ನಾವು ಅರ್ಧ ದಿವಸ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದ ಅವಳಿಗೆ, ಇನ್ನು ಅರ್ಧ ದಿವಸ ಟೆಸ್ಟ್ಗೋಸ್ಕರ ಅವಳು ಬಿಡ್ತಾ ಇದ್ಲು. ಸೊ ಕರ್ಕೊಂಡ್ ಬರ್ಬೇಕಂದ್ರೆ ನಾನು ತೋರಿಸ್ತಿದ್ದೆ ಅಲ್ಲಿ ಕಾಲೇಜ್ ಹುಡುಗರು, ಅವರು ಇವರೆಲ್ಲಾನು ಸ್ವಲ್ಪ ಕೆಟ್ಟ ಚಟಗಳೊಂದಿಗೆ ಇರ್ತಾ ಇದ್ದಿದ್ದು. ಅವಳು ಹೇಳೋಳು, ನಾವು ಯಾವ್ದಾದ್ರು ಒಂದು ಒಳ್ಳೆ ಚಟಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ಈ ತರದ್ ಯಾವ ಬರೋದೇ ಇಲ್ಲಮ್ಮ. ಸೊ ನಾವು ಯಾವತ್ತಿದ್ರು ಒಂದು ಒಳ್ಳೆ ಅಭ್ಯಾಸಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತ.
1: ಒಳ್ಳೇದು ಮೇಡಮ್, ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಖಿತಾ ಅವರು ತಮ್ಮ ಇಷ್ಟೆಲ್ಲಾ ಸಾಧನೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಿಖಿತಾ ಅವರಿಗೂ ಹಾಗೂ ಅವರ ತಾಯಿಯವರಾದಂತಹ ಲಕ್ಷ್ಮಿ ಅವರಿಗೂ ತುಂಬಾ ಧನ್ಯವಾದಗಳು.
0: ಧನ್ಯವಾದಗಳು.
3: ಇದುವರೆಗೂ ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
4: ಇವರನ್ನ ಸಂದರ್ಶಿಸಿದವರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ, ಪ್ರಸ್ತುತಿ ಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು.
3: ಇದುವರೆಗೂ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
5: ಯುವವಾಣಿ ಮುಕ್ತಾಯವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 11:45. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಂತಹ ಸಮಯ. ಬೆಳಗ್ಗೆ 6:10 ಗೀತಾರಾಧನಾ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪೂವಪ್ಪ ಕಣಿಯೂರು ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ್ ಪ್ರಸಾದ್. ಕಾರ್ಯಕ್ರಮದ ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ

ಸಲಹೆ 7:15 ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾವಾಹಿನಿ 7:45 ಹಾಗೂ 4:45 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ನಾಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಪ್ರಸ್ತುತಿ ಉಮೇಶ್ ಎಸ್ಎಸ್. 9:25 ನಮ್ಮ ಆರೋಗ್ಯ ವಿಶ್ವ ರಕ್ತದೊತ್ತಡ ಜಾಗೃತಿ ದಿನದ ಸಂದರ್ಭದಲ್ಲಿ ರಕ್ತದೊತ್ತಡ ಮತ್ತು ಹೃದಯದ ಆರೋಗ್ಯ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಹೃದ್ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಿ ಕೇಶವಮೂರ್ತಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಕುಲ್ದೀಪ್ ಎನ್. 10:00 ಕೇಳಿಗಿಳಿಗಳೇ ಕಥೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ. 10:30 ಮಕ್ಕಳ ಮಂಟಪ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಉದಯೋನ್ಮುಖ ಈಜುಗಾರ್ತಿ ಐಸಿ ಭುವೈನಿಕಾ ಹಾಗೂ ಅವರ ತಂದೆ ಡಾಕ್ಟರ್ ಚೇತನ್ ಐವಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 11:00 ಮಿಶ್ರ ಮಾಧುರ್ಯ 12:05 ವನಿತಾ ವಿಹಾರ. ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ನಾಗರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ. ಟಿನರಸೀಪುರ ತಾಲೂಕು ಕಯ್ಯಂಬಳ್ಳಿಯ ಇಂದಿರಮ್ಮ ಮತ್ತು ಸಂಗಡಿಗರಿಂದ ಮನೆಯಮ್ಮನ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಆರ್ವಿ ಅನುಪಮಾ ಅವರಿಂದ ಭಾವಗೀತೆಗಳನ್ನು ಕೇಳಬಹುದು. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:45 ಮಧ್ಯಾಹ್ನ ಕನ್ನಡ ಚಲನಚಿತ್ರ ಧ್ವನಿ ವಾಹಿನಿಯಲ್ಲಿ ಪ್ರತಿಧ್ವನಿ ಚಿತ್ರ ಮೂಡಿಬರ್ತಾ ಇದೆ. 3:40 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:45 ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಅಕ್ರೂರನ ಕೃಷ್ಣ ದರ್ಶನ ಪ್ರಸ್ತುತಿ ದಿವಾಕರ ಹೆಗಡೆ ಕೆರೆಹೊಂಡ. ಭಾಗವತರು ಅನಂತ ಹೆಗಡೆ ದಂತಳಿಗೆ, ಮದ್ದಳೆ ವಾದಕರು ಅನಂತ ಪದ್ಮನಾಭ ಫಾಟಕ್. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಕೃಷಿ ರಂಗ. ಮೊದಲಿಗೆ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ ಪ್ರಸ್ತುತಿ ಎನ್ ಕೇಶವಮೂರ್ತಿ, ಬಿಜಿ ಕವಿತಾ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಅನಂತರ ಕೃಷಿ ಲೋಕ, ಅನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಪ್ರಸ್ತುತಿ ಜಿಎನ್ ಮಂಜುನಾಥ್. 7:45 ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 8:00 ಬೆಂಗಳೂರು ಕೇಂದ್ರದಿಂದ ಮಣಿಪಾಲದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಸಂಸ್ಥೆಯ 33ನೇ ಘಟಿಕೋತ್ಸವದ ಬಾನುಲಿ ವರದಿ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆಯಾಗಿದೆ ಈ ಕಾರ್ಯಕ್ರಮ. 8:15 ಫಸ್ಟ್ ಫಿಲಂ ಪ್ರಸ್ತುತಿ ಎಸ್ ಶ್ರೀಮಾನ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್. 9:30 ರಾಷ್ಟ್ರೀಯ ನಾಟಕ ದೆಹಲಿ ಕೇಂದ್ರದಿಂದ. ಕೆಲವು ಕ್ಷಣದ ಸಿಂಧೂರ ಮೂಲ ಪ್ರಭಾತ ಸಿಂಹಪಾಲಿ ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್. ಕನ್ನಡಕ್ಕೆ ಶ್ರೀನಿವಾಸ ಪ್ರಸಾದ್, ನಿರ್ಮಾಣ ಎಸ್ಆರ್ ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದುವರೆಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಸಮಯವಾಗುತ್ತಿದೆ 11:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.